ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್, ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ನಮ್ಮ ನಿಲಯದ ಕಾರ್ಯಕ್ರಮಗಳು ಲಭ್ಯ ಇವೆ. ಇಂದು ಗುರುವಾರ, ರಾಷ್ಟ್ರೀಯ ಪಂಚಾಂಗ ಶಾಲಿವಾನಶಕ್ಕೆ 1948 ವೈಶಾಖ ಮಾಸದ 17ನೇ ದಿನ, ಅಂದರೆ 2026ನೇ ಇಸ್ವಿ ಮೇ ತಿಂಗಳ 7ನೇ ತಾರೀಖು. ಸಮಯ 5:59. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ.

ಆಕಾಶವಾಣಿ ಧಾರವಾಡ, ಸಮಯ 6 ಗಂಟೆ ಆಗುತ್ತಲಿದೆ. ಹಿಂದಿಯಲ್ಲಿ ವಾರ್ತಾ ಪ್ರಸಾರ. ಇನ್ನು ಕೆಲವೇ ಕ್ಷಣಗಳಲ್ಲಿ ದಿಲ್ಲಿ ಕೇಂದ್ರದಿಂದ

0: ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ ಇದುವರೆಗೆ ಮೂಡಿಬಂತು. ಆಕಾಶವಾಣಿ ಧಾರವಾಡ.
1: ಶ್ರೋತೃ ಬಾಂಧವರೇ, ಬೆಳಗಾವಿಯ ಕೆಎಲ್ಇ ಡಾಕ್ಟರ್ ಸಂಪತ್ ಕುಮಾರ್ ಎಸ್ ಶಿವಣಗಿ ಕ್ಯಾನ್ಸರ್ ಆಸ್ಪತ್ರೆ ಪ್ರಾಯೋಜಿತ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 7ರಂದು ಗುರುವಾರ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ. ಕ್ಯಾನ್ಸರ್ ಗುಣಪಡಿಸುವಲ್ಲಿ ಲಭ್ಯವಿರುವ ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು, ಈ ಬಗೆಗಿನ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಸರ್ಜಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಸಂತೋಷ್ ಮಠಪತಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 2443414

0: 2444-3415 2444-3416 ಎಸ್ಟಿಡಿ ಕೋಡ್ 0836. ಗಮನಿಸಿ, ವಿಶೇಷ ನೇರ ಫೋನಿನ್ ಕಾರ್ಯಕ್ರಮ ಇದೇ ದಿನಾಂಕ 7ರಂದು ಗುರುವಾರ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ. ವಿಷಯ: ಕ್ಯಾನ್ಸರ್ ಗುಣಪಡಿಸುವಲ್ಲಿ ಲಭ್ಯವಿರುವ ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು.
1: ಆಕಾಶವಾಣಿ ಧಾರವಾಡ.
0: ಆತ್ಮೀಯ ಶ್ರೋತೃಗಳೇ, ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಪ್ರಾಯೋಜಿತ ಕಣ್ಣಿನ ಆರೋಗ್ಯ ಕುರಿತ ಕಾರ್ಯಕ್ರಮ ಸರಣಿ ಜೀವನ ಬೆಳಕು ಪ್ರತಿ ಶುಕ್ರವಾರ ಬೆಳಿಗ್ಗೆ 7:15 ನಿಮ್ಮ ನೆಚ್ಚಿನ ಧಾರವಾಡ ಆಕಾಶವಾಣಿ ಕೇಂದ್ರದಿಂದ ಮೂಡಿಬರುತ್ತದೆ. ತಪ್ಪದೇ ಕೇಳಿ ಜೀವನ ಬೆಳಕು ಸರಣಿ ಕಾರ್ಯಕ್ರಮ.
2: ಆತ್ಮೀಯ ಕೇಳುಗರೇ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ
3: ಪ್ರತಿ ಶನಿವಾರ
2: ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
1: ಶಕುಂತಲಾ ಹಿರೇಮಠ ಅವರಿಂದ ಚಿಂತನ.
4: ಮಾನವನ ಬದುಕಿನಲ್ಲಿ ಸಂತೋಷಕ್ಕೆ ಅಡ್ಡಿಯನ್ನುಂಟು ಮಾಡುವ ಮೊದಲ ಶತ್ರು ಎಂದರೆ ಕೋಪ. ಅದು ಮನುಷ್ಯನನ್ನು ಆಂತರಿಕವಾಗಿ ಹಾಗೂ ಬಹಿರಂಗವಾಗಿ ಹಿಂಸೆ ಮಾಡುತ್ತದೆ. ಆಂತರಿಕವಾಗಿ ಕೋಪದಿಂದ ಬಿಪಿ ಹೆಚ್ಚಾಗಿ ಅಪಾಯಕಾರಿ ರೋಗಗಳ ಆಗಮನ, ಮಾನಸಿಕ ಒತ್ತಡ, ಮೆದುಳು ಹೃದಯಕ್ಕೆ ಆಪತ್ತು. ಕೋಪ ಮನುಷ್ಯನ ನಾಲಿಗೆಯನ್ನು ಅರಿತು ಮಾಡುವುದು, ಅದೊಂದು ವಿನಾಶಕಾರಿ, ನಮ್ಮನ್ನು ವಿನಾಶದ ಅಂಚಿಗೆ ತಂದು ನಿಲ್ಲಿಸುತ್ತದೆ. ಮನಸ್ಸಿನ ಹಿಡಿತ ತಪ್ಪಿಸಿ ಅವನತಿ ಕಡೆಗೆ ತಳ್ಳುತ್ತದೆ. ಕೋಪ ಒಂದು ಕೆಟ್ಟ ದೌರ್ಬಲ್ಯ, ಅದು ನಮ್ಮ ಸಂತೋಷವನ್ನು ನಾಶಪಡಿಸುತ್ತದೆ. ವೈಯಕ್ತಿಕವಾಗಿ, ಸಾಮಾಜಿಕವಾಗಿ ನಮಗೆ ಮಾರಕವಾಗಿದೆ. ಕೋಪ ಬಂದಾಗ ಮನುಷ್ಯ ಸಂಯಮ ಕಳೆದುಕೊಳ್ಳುತ್ತಾನೆ, ಬೇರೆಯವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾನೆ, ಸರಿ ತಪ್ಪುಗಳನ್ನು ಅರಿಯದೆ ವಿವೇಕ ಮರೆತು ಉತ್ತಮ ಸಂಬಂಧಗಳನ್ನು ಕಳೆದುಕೊಳ್ಳುತ್ತಾನೆ. ಕೋಪ ವ್ಯಕ್ತಿ ವ್ಯಕ್ತಿಗಳ ಸಂಬಂಧಗಳ ಮಧ್ಯೆ ಅಗೋಚರ ಗೋಡೆ ಕಟ್ಟುತ್ತದೆ. ಕೋಪ ತಣ್ಣಗಾದ ನಂತರ ಎಷ್ಟೇ ಪಶ್ಚಾತ್ತಾಪ ಪಟ್ಟರೂ ಅದು ಮೊದಲಿನ ಸಂಬಂಧವನ್ನು ಉಳಿಸಲಾರದು, ಮನದಲ್ಲಿ ಮಾಯದ ಗಾಯವಾಗಿ ಉಳಿದು ಬಿಡುತ್ತದೆ. ಅಂದಿನ ಕಹಿಯನ್ನು ಸಂಬಂಧಿಸಿದ ವ್ಯಕ್ತಿ ಎಂದಿಗೂ ಮರೆಯಲಾರ. ಕೋಪಗೊಂಡ ವ್ಯಕ್ತಿ ಸ್ಪಷ್ಟವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾರ. ಕೋಪ ಉದ್ವೇಗವನ್ನು ಹೆಚ್ಚಿಸುವುದು, ಉದ್ವೇಗ ಸಿಟ್ಟು ನಮ್ಮನ್ನು ನಾವು ನಿಗ್ರಹಿಸದಂತೆ ಮಾಡುತ್ತೇವೆ. ಜೊತೆಗೆ ತಪ್ಪು ನಿರ್ಧಾರಗಳು ನಮ್ಮನ್ನು ನಿರಾಶೆಯ ಪ್ರಪಾತಕ್ಕೆ ತಳ್ಳಬಲ್ಲವು. ಈ ದ್ವಂದ್ವದಿಂದ ಮನುಷ್ಯ ತನ್ನನ್ನು ತಾನು ಯಾವ ಹಾದಿಯಲ್ಲಿ ನಡೆಯಬೇಕು ಎಂದು ತಿಳಿಯದೆ ನಿರಾಶೆ ಸೋಲಿನ ನಡುವೆ ಸಿಕ್ಕು ಕಂಗಾಲಾಗುವನು. ಆಗ ಸಂತೋಷ ಎಲ್ಲಿರುವುದು? ಇನ್ನು ಕೆಲವರಂತೂ ಸಿಟ್ಟು ಬಂದಾಗ ನಾ ಮನುಷ್ಯನೇ ಅಲ್ಲ ಎಂದು ಎಚ್ಚರಿಕೆ ಕೊಡುತ್ತಾರೆ. ಹಾಗಾದರೆ ಇವರು ದೇವರು ಇಲ್ಲ ರಾಕ್ಷಸರು? ಇಂಥವರಲ್ಲಿ ಯಾವುದೇ ಒಳ್ಳೆಯ ಗುಣ ಇದ್ದರೂ ಜನರು ಇವರನ್ನು ಸ್ನೇಹದಿಂದ ನೋಡಲಾರರು, ಮೆಚ್ಚಲಾರರು. ಹಾಗಾದರೆ ಈ ಕೋಪ ಸ್ವಭಾವವನ್ನು ಬದಲಿಸಿಕೊಳ್ಳಲು ಸಾಧ್ಯವಿಲ್ಲವೇ? ಇದೆ, ಖಂಡಿತ ಇದೆ. ಮನುಷ್ಯನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಮನಸ್ಸು ಮಾಡಬೇಕಷ್ಟೇ. ಕೋಪ ಬಂದಾಗ ಮಾತನಾಡದೆ ಮೌನವಾಗಿರುವುದು ಲೇಸು, ಆಗ ಬಾಯಿಂದ ಯಾವುದೇ ಕೆಟ್ಟ ಪದಗಳು ಹೊರಬರುವುದಿಲ್ಲ, ಎದುರಿಗೆ ಇದ್ದ ವ್ಯಕ್ತಿಯು ನೊಂದುಕೊಳ್ಳುವುದಿಲ್ಲ, ಆಗ ಆ ವ್ಯಕ್ತಿ ಶಾಂತತೆಯಿಂದ ಇರಲು ಸಾಧ್ಯ. ಬಂದ ಕೋಪ ಕೆಲವೇ ಕ್ಷಣಗಳಲ್ಲಿ ಇಳಿದು ಬಿಡುವುದು, ಹೀಗೆ ಕೋಪವನ್ನು ನಿಯಂತ್ರಿಸಬಹುದು. ಅಂಥ ಸಂದರ್ಭದಲ್ಲಿ ಒಳ್ಳೆಯ ಹವ್ಯಾಸಗಳನ್ನು ರೂಢಿ ಮಾಡಿಕೊಳ್ಳಬೇಕು. ಸಂಗೀತ ಕೇಳುವುದು, ಪುಸ್ತಕ ಓದುವುದು, ಆಟ ಆಡುವುದು, ಅಂದವಾದ ಚಿತ್ರ ಬಿಡಿಸುವುದು, ಗಾರ್ಡನ್ ಬೆಳೆಸುವುದು, ಗಿಡಗಳಿಗೆ ನೀರು ಹಾಕುತ್ತಾ ಹೂಗಳ ಸೌಂದರ್ಯ ಸುವಾಸನೆ ಆಸ್ವಾದಿಸುವುದು, ಇಂಥ ಆರೋಗ್ಯಕರ ಹವ್ಯಾಸಗಳು ನಮ್ಮ ಮನಸ್ಸಿಗೆ ಮುದ ನೀಡಿ ಉಲ್ಲಾಸ ತರುತ್ತವೆ. ಆರೋಗ್ಯವಂತ ಬದುಕು ನಮ್ಮದಾಗುತ್ತದೆ. ಸಿಟ್ಟು ತನ್ನವೈರಿ, ಶಾಂತಿ ಪರರ ವೈರಿ ಎಂಬುದನ್ನು ಮೇಲಿಂದ ಮೇಲೆ ನೆನಪಿಸಿಕೊಳ್ಳುತ್ತಿರಬೇಕು. ಇದರಿಂದ ಕುಟುಂಬಕ್ಕೂ ಸಮಾಜಕ್ಕೂ ಒಳ್ಳೆಯದು. ಈ ಸಂದರ್ಭದಲ್ಲಿ ವೀಕ್ರ ಗೋಕಾಕ್ ಅವರು ಹೇಳಿದ ಮುತ್ತಿನಂಥ ಒಂದು ಮಾತನ್ನು ನೆನಪಿಸಿಕೊಳ್ಳಬಹುದು. ಇದ್ದ ಕೆಲವು ದಿನಗಳನ್ನು ಓ ಗೆಳೆಯ ಚೊಕ್ಕಾಗಿ ಕಳೆದು ಹೋಗು, ಇದ್ದಾಗ ಹೂವಿನಂತೆ ಘಮಘಮಿಸು, ಇಲ್ಲದಿದ್ದಾಗ ಅದರ ಸವಿ ನೆನಪು ಉಳಿಯಲಿ. ಹೊಳೆಯುವ ನಕ್ಷತ್ರಗಳಲ್ಲಿ ಇಂಥ ಎಷ್ಟು ನೆನಪುಗಳು.

0: ಅದರಲ್ಲಿ ನಿನ್ನದೂ ಒಂದಿರಲಿ.
1: ಇದುವರೆಗೆ ಶಕುಂತಲಾ ಹಿರೇಮಠ ಅವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಧಾರವಾಡ, ರೈತರಿಗೆ ಸಲಹೆ.
2: ನಮಸ್ಕಾರ ರೈತ ಬಾಂಧವರೇ. ಮಣ್ಣು ಮಾದರಿ ತೆಗೆಯುವ ವಿಧಾನ, ಹಿಂಗಾರು ಬೆಳೆ ಕಟಾವಾದ ಕೂಡಲೇ ಮಾಗಿ ಉಳುಮೆ ಮಾಡುವುದಕ್ಕಿಂತ ಮುಂಚೆ ಮಣ್ಣಿನ ಮಾದರಿಗಳನ್ನು ತೆಗೆಯುವ ಕಾರ್ಯ ಕೈಗೊಳ್ಳಬೇಕು. ಸಾಮಾನ್ಯವಾಗಿ ಸಣ್ಣ ಮತ್ತು ಅತಿಸಣ್ಣ ರೈತರು 4-5 ಎಕರೆ ಜಮೀನನ್ನು ಒಂದೊಂದು ಕಡೆ ಸಾಗುವಳಿ ಮಾಡ್ತಾರೆ. ಆದ್ದರಿಂದ ಇಂತಹ ಒಂದೊಂದು ಕ್ಷೇತ್ರವನ್ನು ಮಣ್ಣಿನ ಮಾದರಿ ತೆಗೆಯಲು ಮತ್ತು ಮಣ್ಣನ್ನು ಪರೀಕ್ಷಿಸಿ ಶಿಫಾರಸು ಮಾಡಲು ಒಂದು ಕನಿಷ್ಠ ಪ್ರಮಾಣವಾಗಿ ಪರಿಗಣಿಸಬೇಕಾಗ್ತದೆ. ದೊಡ್ಡ ಜಮೀನುಗಳು ಕೂಡ ಮಣ್ಣಿನ ಮಾದರಿ ತೆಗೆಯಲು ಕನಿಷ್ಠ ಪ್ರಮಾಣವಾಗ್ತದೆ. ಆದರೆ ಇಂತಹ ಪ್ರದೇಶಗಳಲ್ಲಿ ಮಣ್ಣಿನ ಭೌತಿಕ ಗುಣಧರ್ಮಗಳಲ್ಲಿ ಹೆಚ್ಚಿನ ಬದಲಾವಣೆ ಇರಬಾರದು. ಮಣ್ಣಿನ ಗುಣಧರ್ಮಗಳಲ್ಲಿ ಬದಲಾವಣೆ ಇರುವ ಸಣ್ಣ ಸಣ್ಣ ಸ್ಥಳಗಳಲ್ಲಿ ಬೇರೆ ಬೇರೆಯಾಗಿ ಮಣ್ಣಿನ ಮಾದರಿಗಳನ್ನು ತೆಗೆದುಕೊಳ್ಳಬೇಕು. ಮಣ್ಣಿನ ಮಾದರಿ ತೆಗೆದುಕೊಳ್ಳಲು ಬೇಕಾಗುವ ಸಾಮಗ್ರಿಗಳು ಮಣ್ಣಿನ ಮಾದರಿ ತೆಗೆಯುವ ಕೊಳವೆ ಅಥವಾ ಸಲಿಕೆ, ಜಮೀನಿನ ನಕ್ಷೆ ತೆಗೆಯಲು ಕಾಗದ, ಮಣ್ಣಿನ ಮಾದರಿ ಚೀಲಗಳು, ಮೇಣದ ಪೆನ್ಸಿಲ್, ಕೈಬುಟ್ಟಿ ಮುಂತಾದವು. ಮಾದರಿ ತೆಗೆಯುವ ಪದ್ಧತಿ ಏನಪ್ಪಾ ಅಂದರೆ, ಮಣ್ಣಿನ ಮಾದರಿ ತೆಗೆಯಲು ಒಳಪಡಿಸುವ ಜಮೀನನ್ನು ಒಂದು ಸಲ ಸಾಮಾನ್ಯವಾಗಿ ಪರೀಕ್ಷಿಸಿ ಅದರ ನಕ್ಷೆಯನ್ನು ತಯಾರಿಸಬೇಕು. ಇದರಲ್ಲಿ ಎಲ್ಲ ಮೇಲ್ಮೈ ಲಕ್ಷಣಗಳನ್ನು ಸೂಚಿಸಬೇಕು. ಯಾವ ಸ್ಥಳಗಳಲ್ಲಿ ಎಷ್ಟು ಮಣ್ಣಿನ ಮಾದರಿಗಳನ್ನು ತೆಗೆಯಬೇಕು ಎಂಬುದನ್ನು ಗುರುತಿಸಬೇಕು. ಇಳಿಜಾರು ಪ್ರದೇಶ, ಮಣ್ಣಿನ ಸಾವಯವದ ಅಂಶ, ಮಣ್ಣಿನ ಫಲವತ್ತತೆ ಇವುಗಳನ್ನು ಪ್ರತಿನಿಧಿಸುವಂತೆ ಬೇರೆ ಮಾದರಿಗಳನ್ನು ತೆಗೆದುಕೊಳ್ಳಬೇಕು. ಕಟ್ಟಡಗಳ ಪಕ್ಕ, ಹೊಲದ ಬದುವಿನಲ್ಲಿ, ಕ್ಷೇತ್ರಗಳಲ್ಲಿನ ದಾರಿಗುಂಟ, ನೀರಿನ ಕಾಲುವೆಗಳ ಪಕ್ಕ ಮತ್ತು ಗೊಬ್ಬರ ಹಾಕಿದ ಬೆಳೆಗಳ ಸಾಲುಗಳಲ್ಲಿ ಮಣ್ಣಿನ ಮಾದರಿಗಳನ್ನು ತೆಗೆಯುವುದು ಸೂಕ್ತವಲ್ಲ. ಮಣ್ಣಿನ ಮಾದರಿಯನ್ನು ತೆಗೆಯುವ ಪ್ರತಿಯೊಂದು ಕ್ಷೇತ್ರದಲ್ಲಿ ತಿರುಗಾಡಿ 15-20 ಹೆಜ್ಜೆಗಳ ಅಂತರದಲ್ಲಿ ಒಂದೊಂದು ಉಪಮಾದರಿಯನ್ನು ತೆಗೆದು ಚೀಲದಲ್ಲಿ ಹಾಕಬೇಕು. ಒಂದು ಮಣ್ಣಿನ ಮಾದರಿ ಬೇಕಾದಲ್ಲಿ 20-25 ಸ್ಥಳಗಳಲ್ಲಿ ಜೆಡ್ ಆಕಾರದಲ್ಲಿ ತಿರುಗಾಡಿ ಮಣ್ಣಿನ ಉಪಮಾದರಿಯನ್ನು ತೆಗೆಯಬೇಕು. ಒಂದೊಂದು ಸ್ಥಳದಲ್ಲಿ ಮಣ್ಣಿನ ಮಾದರಿಯ ಗಾತ್ರ ಆದಷ್ಟು ಸಣ್ಣದಿದ್ದರೆ ಸೂಕ್ತ. ಸಂಗ್ರಹಿಸಿದ ಮಣ್ಣಿನ ಮಾದರಿಯ ಗಾತ್ರ ಅತಿ ದೊಡ್ಡದಾಗಿದ್ದರೆ ಅದನ್ನು ಚೆನ್ನಾಗಿ ಕೂಡಿಸಿ ದೊಡ್ಡ ಸಾಗಣೆಯ ಮೂಲಕ ಹಾಯಿಸಿ, ಇಲ್ಲವೇ ಮಣ್ಣನ್ನು ಪ್ರತಿನಿಧಿಸುವಂತೆ ಸಣ್ಣ ಗಾತ್ರದ ಮಾದರಿಯನ್ನು ತೆಗೆದುಕೊಳ್ಳಬೇಕು. ಸಣ್ಣ ಗಾತ್ರದ ಮಣ್ಣಿನ ಮಾದರಿಯನ್ನು ತೆಗೆದುಕೊಳ್ಳಲು ಮೊದಲು ದೊಡ್ಡ ಸಾಗಣೆಯ ಮೂಲಕ ಹಾಯಿಸಿದ ಮಣ್ಣನ್ನು ಸ್ವಚ್ಛವಾದ ಪ್ಲಾಸ್ಟಿಕ್ ಹಾಳೆಯ ಮೇಲೆ ಹರಡಿ ಸಮನಾಗಿ 4 ಭಾಗಗಳನ್ನು ಮಾಡಬೇಕು. ಎದುರು ಬದುರು ಇರುವ 2 ಭಾಗಗಳನ್ನು ಆಯ್ದುಕೊಂಡು ಉಳಿದೆರಡು ಭಾಗಗಳನ್ನು ತಿರಸ್ಕರಿಸಬೇಕು. ಈ ಪದ್ಧತಿಯನ್ನು ಸುಮಾರು 1-2 ಮುಷ್ಟಿ ಅಂದರೆ 500 ಗ್ರಾಂ ಮಣ್ಣು ಉಳಿಯುವವರೆಗೂ ಮುಂದುವರಿಸಬೇಕು. ಸಾಮಾನ್ಯವಾಗಿ ಮಣ್ಣು ಪರೀಕ್ಷೆಗೆ 500 ಗ್ರಾಂ ಮಣ್ಣು ಮಾದರಿ ಸಾಕಾಗ್ತದೆ. ಹೀಗೆ ತೆಗೆದ ಪ್ರತಿಯೊಂದು ಮಣ್ಣಿನ ಮಾದರಿಯನ್ನು ಪ್ರತಿ ಮಣ್ಣು ಮಾದರಿಯೊಂದಿಗೆ ಕಳುಹಿಸತಕ್ಕ ವಿಚಾರ ಪತ್ರಿಕೆ ಜೊತೆಗೆ ಕೇಳಿದ ಮಾಹಿತಿಗಳನ್ನು ತುಂಬಿ ಹತ್ತಿರದ ಮಣ್ಣು ಪರೀಕ್ಷಾ ಪ್ರಯೋಗಾಲಯಕ್ಕೆ ಕಳಿಸಬೇಕು. ಈ ಪತ್ರಿಕೆಗಳು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಗಳಲ್ಲಿ ದೊರೆಯುತ್ತವೆ. ಮಣ್ಣು ಪರೀಕ್ಷಾ ಕೇಂದ್ರಗಳಲ್ಲಿ 3 ಪ್ರಧಾನ ಸಸ್ಯ ಪೋಷಕಾಂಶಗಳಾದ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ಗಳು ದೊರೆಯುವ ಪ್ರಮಾಣವನ್ನು ನಿರ್ಧರಿಸಲಾಗ್ತದೆ. ಈ ಆಧಾರದ ಮೇಲೆ ಮಣ್ಣನ್ನು ಕಡಿಮೆ, ಮಧ್ಯಮ ಅಥವಾ ಅಧಿಕ ಫಲವತ್ತತೆ ಮಾರ್ಗಗಳಾಗಿ ವಿಂಗಡಿಸಲಾಗ್ತದೆ. ತಜ್ಞರು ಮಣ್ಣಿನ ಪರೀಕ್ಷೆ ಫಲಿತಾಂಶ ಮತ್ತು ಬೆಳೆಯ ಆಧಾರದ ಮೇಲೆ ಸೂಕ್ತ ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನು ಶಿಫಾರಸು ಮಾಡ್ತಾರೆ.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.

0: ആകാശവാണി ವಿಶೇಷ ಪ್ರಾಯೋಜಿತ ಸರಣಿ
1: ನಿಸರ್ಗ ಜ್ಞಾನಾಮೃತ
0: ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ

0: ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀಮತಿ ಲಕ್ಷ್ಮೀ ಕರವೀರಪ್ಪ ಟುಬಾಕಿ, ನೇಕಾರನಗರ, ಹುಬ್ಬಳ್ಳಿ.
1: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರು ನಮ್ಮ ಸ್ಟುಡಿಯೋದಲ್ಲಿ ಎಂದಿನಂತೆ ಇದ್ದಾರೆ. ನೀವೆಲ್ಲರೂ ಪ್ರಾಣಾಯಾಮ ಶುರು ಮಾಡಿರಿ ಅಂತ ಅನ್ಕೊಳ್ತೀನಿ. ಪ್ರಾಣಾಯಾಮದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮ್ಮ ಗುರುಗಳು ತಿಳಿಸ್ತಾ ಇದ್ರು, ಇವತ್ತು ಕೂಡ ಇದೇ ವಿಷಯವನ್ನ ಮುಂದುವರಿಸ್ತಾ ಇದ್ದಾರೆ, ಕೇಳೋಣ.
2: ಶ್ರೋತೃಗಳಿಗೆಲ್ಲ ನಮಸ್ಕಾರ. ಈಗಾಗಲೇ ನಾವು ಪ್ರಾಣಾಯಾಮದ ಬಗ್ಗೆ ಎರಡು ಸಂಚಿಕೆಯಲ್ಲಿ ನೋಡಿದ್ದೀವಿ. ಇವತ್ತು ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ ಪ್ರಾಣಾಯಾಮದ ಬಗ್ಗೆನೇ ತಿಳ್ಕೊಳ್ಳೋದಿದೆ. ಪ್ರಾಣಾಯಾಮ ಕಲ್ತಿದ್ದು ಕೂಡ ಮನುಷ್ಯ, ಪ್ರಾಣಿಗಳನ್ನು ನೋಡಿನೇ. ಮತ್ತು ಇನ್ನೊಂದು ವೈಶಿಷ್ಟ್ಯ ಏನಪ್ಪ ಅಂತಂದರೆ, ವಿಶ್ವಕ್ಕೆ ಭಾರತೀಯರ ಕೊಡುಗೆ, ತಮಾಷೆ ಮಾಡ್ತಿರ್ತಾರೆ ಕೆಲವರು ಶೂನ್ಯ ಅಂತ ಹೇಳಿ.
1: ಹೌದು,
2: ದಶಾಂಶ ಪದ್ಧತಿ ಅಂದ್ರೆ ಒಂದಕ್ಕೆ ಒಂದು ಶೂನ್ಯ ಸೇರಿದ್ರೆ ಹತ್ತು, ಎರಡು ಶೂನ್ಯ ಸೇರಿದ್ರೆ ನೂರು, ಈ ಪದ್ಧತಿ ಭಾರತೀಯರು ಕಲಿಸ್ಕೊಟ್ರು.
1: ಹೌದು,
2: ಬಹಳ ಅದ್ಭುತವಾದದ್ದು. ಅದರಲ್ಲೂ ಈ ಡಿಜಿಟಲ್ ಯುಗದಲ್ಲಿ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ ಅದು. ಭಾರತೀಯರ ಮತ್ತೊಂದು, ಈ ಶೂನ್ಯಕ್ಕಿಂತ ಮುಂಚೆನೆ ಈ ಕೊಡುಗೆ ಕೊಟ್ಟಿರ್ಬೋದು ಅಂತ ಅನ್ಕೊಳ್ತೀನಿ ನಾನು. ಪ್ರಾಣಾಯಾಮ ಯೋಗ ಪದ್ಧತಿ ಜೊತೆಗೆ ಈ ಆತ್ಮ ಸಾಧನೆಯನ್ನ ಮಾಡುವಂತಹ ಪದ್ಧತಿ, ಮನುಷ್ಯ ಮನುಷ್ಯತ್ವವನ್ನು ಮೀರಿ ದೈವತ್ವದಲ್ಲಿ ನೆಲೆ ನಿಲ್ಲುವ ಪದ್ಧತಿಯನ್ನ ಕಂಡುಹಿಡಿದವರು ಸದ್ಯಕ್ಕೆ ನಮಗೆ ಗೊತ್ತಿರೋ ಹಾಗೆ ಭಾರತೀಯರೇನೆ. ಅಂದ್ರೆ ಈ ಮನುಷ್ಯನ ದೇಹಕ್ಕೆ ಸುಖ ದುಃಖ ಗೊತ್ತಿದೆ ನಿಮಗೆಲ್ಲ, ನೋವು ನಲಿವು ದ್ವಂದ್ವಗಳಿಂದ ಕೂಡಿರುವಂತಹದ್ದು ಇದು. ಪ್ರತಿಯೊಂದು ಈ ಜಗತ್ತೇ ದ್ವಂದ್ವಾತ್ಮಕವಾದಂತಹ ಜಗತ್ತು. ಈ ದ್ವಂದ್ವವನ್ನು ಮೀರಿ ಏಕತೆಯಲ್ಲಿ ನಿಲ್ಲಬೇಕಾದ್ರೆ, ಆತ್ಮ ಮತ್ತು ಪರಮಾತ್ಮನ ಕೂಟ ಸಂಭವಿಸಬೇಕಾದ್ರೆ, ಮತ್ತು ನಮ್ಮ ಈ ಸಂಚಿಕೆಗಳ ಗುರಿ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ಅಂತಿದೀವಲ್ಲ, ಇದಕ್ಕೆ ಪ್ರಾಣಾಯಾಮವನ್ನು ನಾವು ಮಾಡಲೇಬೇಕು, ಅದ್ರ ಬಗ್ಗೆ ತಿಳ್ಕೊಳ್ಬೇಕು. ಜೊತೆಗೆ ನಾವು ಒಂದು ವೇಳೆ ಪ್ರಾಣಾಯಾಮ ಮಾಡಕ್ಕೆ ಸಮಯ ಇಲ್ಲ ಅಂತ ಅಂದರೆ, ರೈತರು ಕೂಲಿಕಾರರು ಕಾರ್ಮಿಕರು ಶ್ರಮ ಗೌರವವನ್ನು, ಅಂದರೆ ನಾವು ಏನೋ ವಿಧಿ ಇಲ್ಲ ಅಂತ ಕೆಲಸ ಮಾಡೋದಕ್ಕಿಂತ ನಾನು ಮಾಡ್ತಾ ಇರೋ ಕೆಲಸ ಶ್ರೇಷ್ಠವಾದದ್ದು, 8 ತಾಸು ನನಗೆ ದುಡಿಯೋ ಅವಕಾಶ ಕೊಟ್ಟಿದ್ದಾನೆ ಪರಮಾತ್ಮ, ಶಕ್ತಿ ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡು ಕೆಲಸ ಮಾಡಿ, ಆ ಕೆಲಸವನ್ನು ಪ್ರೀತಿಸೋದು. ಆವಾಗ ನೀವು ಕೆಲಸವನ್ನು ಮನಸ್ಸಿಟ್ಟು ಮಾಡ್ತೀರಿ, ಎಲ್ಲಿ ಮನಸ್ಸಿಟ್ಟು ಮಾಡ್ತಿರೋ ಅಲ್ಲಿ ಸಹಜ ಪ್ರಾಣಾಯಾಮ ಆಗಿಬಿಡುತ್ತೆ. ಇನ್ನು ಸಾಧಕರುಗಳು ನಮ್ಮಲ್ಲಿ ಹಿಮಾಲಯದಲ್ಲಿ ನೆಲೆಸ್ತಾರೆ, ತಲತಲಾಂತರಗಳಿಂದ ಹಿಂದೆ ಶ್ರೀಶೈಲ, ಕಾಶಿ, ಕೇದಾರ ಎಲ್ಲ ಸಾಧನಾ ಕೇಂದ್ರಗಳು, ಪುಣ್ಯಕ್ಷೇತ್ರಗಳು ಅಂತ ನಾವು ಇವತ್ತೇನು ಅಂದ್ಕೊಂಡಿದ್ದೀವಿ, ಅವತ್ತಿಂದನೂ ಪುಣ್ಯಕ್ಷೇತ್ರಗಳೇ ಅವು. ಪುಣ್ಯಕ್ಷೇತ್ರಗಳು ಯಾಕಾದವು ಅಂತಂದರೆ, ಸಿಕ್ಕಾಪಟ್ಟೆ ಜನ ಹೋಗ್ಬಿಟ್ಟು ಪುಣ್ಯಕ್ಷೇತ್ರಗಳಾಗಿಲ್ಲ. ಅಲ್ಲಿ ಮೊದಮೊದಲಿಗೆ ಅಲ್ಲಿ ಯೋಗಿಗಳು ನೆಲೆಸ್ತಾ ಇದ್ರು, ನೆಲೆಸಿ ಅವರು 10 ವರ್ಷ 20 ವರ್ಷ 50 ವರ್ಷ ಹೀಗೆ ಕೆಲವರು ಜನ್ಮ ಜನ್ಮಗಳನ್ನ ಅಲ್ಲೇ ಕಳೆದ್ಬಿಡ್ತಿದ್ರು. ಆವಾಗ ಅವ್ರಿಗೆ ಸಹಾಯಕ್ಕೆ ಬರ್ತಾ ಇದ್ದಿದ್ದು ಈ ಯೋಗ ಪದ್ಧತಿನೇ, ಅದರಲ್ಲಿ ಮುಖ್ಯವಾಗಿ ಪ್ರಾಣಾಯಾಮ ಪದ್ಧತಿ. ಪ್ರಾಣಾಯಾಮ ಪದ್ಧತಿಯನ್ನು ಕಂಡುಕೊಳ್ಳಕ್ ಮುಂಚೆ ನಮ್ಮ ಋಷಿಗಳು ಗಮನಿಸಿದ್ರು ಏನು ಅಂತಂದ್ರೆ, ಈ ದೀರ್ಘ ಉಸಿರಾಟವನ್ನ ಯಾವ ಜೀವಿಗಳು ಮಾಡ್ತವೆ ಅವುಗಳ ಆಯುಷ್ಯ ದೀರ್ಘ, ಉಸಿರಾಟ ಬೇಗ ಬೇಗ ನಡೆಯುತ್ತಲ್ಲ ಅವುಗಳ ಆಯುಷ್ಯ ಕಡಿಮೆ. ಉದಾಹರಣೆಗೆ ಇಲಿ, ಮೊಲ, ಅಳಿಲು ಇವೆಲ್ಲ ತುಂಬಾ ವೇಗವಾಗಿ ಉಸಿರಾಟ ಮಾಡ್ತವೆ. ಆಮೇಲೆ ಕೋತಿ, ಕೋತಿ ಬಹಳ ಸ್ಪೀಡು ಅದು ಉಸಿರಾಟ ಮಾಡೋದು, ಹೆಚ್ಚು ಕಡಿಮೆ 1 ನಿಮಿಷಕ್ಕೆ 30 ಸಾರಿ 35 ಸಾರಿ ಹಿಂಗೆ ಉಸಿರಾಟ ಮಾಡಿಬಿಡ್ತಾವೆ. ಹೌದು, ನೀವು ಮೊಲ ಹಿಡ್ಕೊಂಡ್ರೆ ಗೊತ್ತಾಗತ್ತೆ, ಆದರೆ ಹೊಟ್ಟೆ ಮುಟ್ಟು ನೋಡಿದ್ರೆ ಎಷ್ಟು ಬೇಗ ಬೇಗ ಬೇಗ ಬೇಗ ಅದು ಚಲಿಸ್ತಾ ಇರುತ್ತೆ. ಆ ಮೊಲದ ಆಯುಷ್ಯ 5-6 ವರ್ಷ, ಅಂದ್ರೆ ಬಹಳ ಅಂದರೆ 8 ವರ್ಷ. ಅದೇ ಎರಡನೇದು ಹಸುಗಳು, ಕುರಿಗಳು, ಆಡುಗಳು ಇವೆಲ್ಲ ಇದಾವಲ್ಲ, ಅವುಗಳು ಸುಮಾರಿಂದ 25-30 ವರ್ಷ ಬದುಕ್ತವೆ. ಅವುಗಳ ಉಸಿರಾಟ ಸೆಕೆಂಡಿಗೆ 18-20 ಹೀಗೆ. ಮನುಷ್ಯಂದು 18 ಅಂತ ಹೇಳ್ತಾರೆ, ಆದರೆ ಎಷ್ಟೋ ಸಂದರ್ಭಗಳು 13 ಮುಗಿದಿದೆ, ಅಂದರೆ ಅಷ್ಟು ದೀರ್ಘವಾಗಿ ಉಸಿರಾಟ ಮಾಡ್ತಾನೆ. ಇನ್ನು ಈ ಕುಂಭಕ ಅಂತ ಮಾಡ್ತಾರೆ ಪ್ರಾಣಾಯಾಮದಲ್ಲಿ, ಅವರು ನಿಮಿಷ ನಿಮಿಷ ಶುರು ಮಾಡ್ಕೊಳ್ತಾರೆ, 1 ನಿಮಿಷಕ್ಕೊಂದೇ ಉಸಿರಾಟ, 2 ನಿಮಿಷಕ್ಕೊಂದೇ ಉಸಿರಾಟ. ಮತ್ತು ಈ ಮನುಷ್ಯನ ಉಸಿರಾಟ ಮತ್ತು ಆನೆಯ ಉಸಿರಾಟ ಒಂದೇ ವೇಗದಲ್ಲಿ ನಡೆಯುತ್ತೆ. ಅದಕ್ಕೆ ಆನೆಯ ಆಯುಷ್ಯ 100 ವರ್ಷ, ಮನುಷ್ಯನ ಆಯುಷ್ಯ 100 ವರ್ಷ. ಈ ಆಮೆ ಇದೆ ನೋಡಿ, ಆಮೆ 4 ನಿಮಿಷಕ್ಕೊಂದು ಉಸಿರಾಟ ಮಾಡುತ್ತಂತದ್ದು, ತುಂಬಾ ನಿಧಾನ. ಅದಕ್ಕೆ ಅದು 300-400 ವರ್ಷ ಬದುಕುತ್ತೆ ಅಂತ ಹೇಳ್ತಾರೆ ಆಮೆ. ಪ್ರಾಯಶಃ ಈ ಗುಡಿಗಳ ಮುಂದೆ ಆಮೆ ಚಿತ್ರ ಹಾಕಿರ್ತಾರೆ, ನೀವು ನೋಡಿರ್ಬೋದು. 2

0: ಉದ್ದೇಶ ಇರ್ಬೋದು ಅದರಲ್ಲಿ. ಒಂದು ಆಮೆಗೊಂದು ಶಕ್ತಿ ಇದೆ, ಏನಪ್ಪ ಅಂತಂದ್ರೆ ವೈರಿ ಬಂದಾಗ ಎಲ್ಲ ಇಂದ್ರಿಯಗಳನ್ನ ತನ್ನ ಸೂಕ್ಷ್ಮವಾದ ಅಂಗಗಳನ್ನ ಚಿಪ್ ಒಳಗಡೆ ಇಟ್ಕೊಂಡ್ಬಿಟ್ಟು ಡಬ್ ಹಿಡಿದು ಬಿಡೋದು. ಚಿಪ್ ಮೇಲ್ಗಡೆ ಇರುತ್ತೆ, ಅದು ಬಹಳ ಗಟ್ಟಿ ಇರುತ್ತೆ. ಆಮೆ ಚಿಪ್ ನೋಡಿರ್ತೀರ ನೀವು, ತುಂಬಾ ಗಟ್ಟಿ ಇರುತ್ತೆ. ಅಂದ್ರೆ ವೈರಿ ಏನು ಮಾಡೋಕ್ಕಾಗಲ್ಲ ಅದಕ್ಕೆ, ಆ ತರ ಮಾಡುವಂತ ಶಕ್ತಿ ಇದೆ. ಇದರ ಅರ್ಥ ಏನು ಅಂದ್ರೆ, ಈ ಗುಡಿಗಳಿಗೆ ಹೋಗ್ಬೇಕಾದ್ರೆ ನಾವು ಕೂಡ ಇಂದ್ರಿಯಗಳನ್ನ ಅಂತರ್ಮುಖ ಮಾಡಬೇಕು. ನಮ್ಮ ಮೂಗು, ನಾಲಿಗೆ, ಕಣ್ಣು, ಚರ್ಮ, ಕಿವಿ ಏನಿದಾವಲ್ಲ, ಇವುಗಳ ಅಪೇಕ್ಷೆಯನ್ನ ಅಂತರ್ಮುಖಗೊಳಿಸಬೇಕು, ಇವುಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಹೇಗೆ ಆಮೆ ಎಲ್ಲವನ್ನೂ ತನ್ನೊಳಗಡೆ ಸೆಳ್ಕೊಂಡ್ಬಿಡುತ್ತಲ್ಲ, ಹಾಗೆ ಒಂದರ್ಥ. ಇನ್ನೊಂದರ್ಥ, ಆಮೆಯ ಹಾಗೆ ನಾವು ನಿಧಾನಕ್ಕೆ ಉಸಿರಾಟ ಮಾಡಬೇಕು. ಭಕ್ತರಾದಂಥವ್ರು ಧ್ಯಾನ ಮಾಡಬೇಕು ಅಂತ ಬಯಸೋರು, ಸಂಗೀತಗಾರರು, ಸಂಗೀತಗಾರರದು ಸಹಜ ಪ್ರಾಣಾಯಾಮ ಆಗ್ಬಿಡುತ್ತೆ. ಆಮೇಲೆ ಸ್ಪೋರ್ಟ್ಸ್ಮನ್ಗಳು ಪಾಪ ಅವ್ರದ್ದು ತುಂಬಾ ದಣಿಸ್ಬಿಟ್ಟಿರ್ತಾರೆ ಶರೀರನ, ಅದಕ್ಕೆ ಕೆಲವರಿಗೆ ವಯಸ್ಸಾದ್ಮೇಲೆ ಕಾಯಿಲೆಗಳಾಗುತ್ತೆ. ಆದ್ರೆ ಸಂಗೀತಗಾರರು ಮತ್ತೆ ವಿಶೇಷವಾಗಿ ನೃತ್ಯ ಸೇವೆ ಮಾಡ್ತಕ್ಕಂಥವ್ರು, ನೃತ್ಯ ಕಲೆಗಾರರು ಇರ್ತಾರಲ್ಲ, ಅವ್ರದ್ದು ಸಹಜ ಪ್ರಾಣಾಯಾಮ, ಅತೀ ಶ್ರಮ ಆಗಲ್ಲ ಅವ್ರದ್ದು. ಹಂಗಾಗಿ ದೀರ್ಘಾಯುಷ್ಯ ಆಗುತ್ತೆ. ಯಾವುದು ಕಲಾವಿದರು ಚಟ ಕಲಿದೆ ಹೋದ್ರೆ ಅವ್ರದ್ದು ಆಯುಷ್ಯ ದೀರ್ಘ ಇರುತ್ತೆ, ಯಾಕಂದ್ರೆ ಅವ್ರದ್ದು ಉಸಿರಾಟ ಕೂಡ ದೀರ್ಘ ಇರುತ್ತೆ, ಬಹಳ ದೀರ್ಘ ಇರುತ್ತೆ. ಅದು ಶ್ವಾಸಕೋಶದ ಸಾಮರ್ಥ್ಯವನ್ನ ಹೆಚ್ಚು ಮಾಡುತ್ತೆ. ಈ ಶ್ವಾಸಕೋಶ ಇದೆಯಲ್ಲ, ಸಾಮಾನ್ಯವಾಗಿ ನಾವೆಲ್ಲ ತುಂಬಾ ಕಡಿಮೆ ಉಸಿರಾಟ ಮಾಡ್ತೀವಿ. ಸಾಮಾನ್ಯ ಜನರು ಕೂಡ ನಮ್ಮ ಶ್ವಾಸಕೋಶದ ಒಂದು ನಾಲ್ಕನೇ ಭಾಗ ಬಳಸ್ತೀವಿ ಅನ್ನೋ ಅಂತ ಕಾಣುತ್ತೆ, ಆರೋಗ್ಯ ಚೆನ್ನಾಗಿದ್ದವರು. ಇನ್ನು ಈ ಅಸ್ತಮಾ ಪೇಷಂಟ್ಸ್ ಏನಿರ್ತಾರಲ್ಲ, ಅವ್ರು ಇನ್ನೂ ಕಡಿಮೆನೆ ಬಳಸೋದವ್ರು. ಯಾಕಂದ್ರೆ ಅಲ್ಲಿ ಕಫ ತುಂಬ್ಕೊಂಡ್ಬಿಟ್ಟಿರುತ್ತೆ, ಅಲ್ಲಿ ಉಸಿರಾಟ ತಗೊಳಕ್ಕೆ ತುಂಬಾ ಹಿಂಸೆ ಆಗ್ತಿರುತ್ತೆ ಅವ್ರಿಗೆ. ಅದಕ್ಕೆ ಬೇರೆ ಬೇರೆ ಪದ್ಧತಿಗಳನ್ನ ಕಂಡಿಡ್ಕೊಂಡಿದ್ದಾನೆ. ಹಿಂದೆ ಎಲ್ಲರೂ ಮಾಡ್ಕೊಳ್ಳೋದು ಅದೆಲ್ಲ ಕಫನ ಆಚೆ ಹಾಕಲ್ಲ, ಅದು ಸುಮ್ಮನೆ ಸರಿಸಿ ತಾತ್ಕಾಲಿಕ ಉಸಿರಾಟ ಮಾಡಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಷ್ಟೇನೆ. ಆದ್ರಿಂದ ಯಾರು ಸಾಧಕರಾಗಬೇಕು ಅಂತ ಹೇಳ್ತೀರಾ, ಮತ್ತು ಏಕಾಗ್ರತೆ ಸಾಧಿಸಬೇಕು ಅನ್ನೋಂಥವ್ರು, ಮುಖ್ಯವಾಗಿ ಪತಂಜಲಿಗಳ ಗುರಿನೇ ವೃತ್ತಿಗಳನ್ನು ನಿರೋಧಿಸಿ ಚಿತ್ತ ಏಕಾಗ್ರತೆಯನ್ನು ಕಾಪಾಡೋದು, ಇದು ಬಹಳ ಮುಖ್ಯವಾದ ಉದ್ದೇಶ. ನಮ್ಮ ವಿದ್ಯಾರ್ಥಿಗಳು ಬಹಳ ಪ್ರಶ್ನೆ ಕೇಳ್ತಿರ್ತಾರೆ, ನಮ್ಮ ನೆನಪಿನ ಶಕ್ತಿನ ಹೆಚ್ಚು ಮಾಡ್ಕೊಳ್ಬೇಕು ಏನ್ ಮಾಡ್ಬೇಕು. ಆ ಪ್ರಾಣಾಯಾಮ ಕೂಡ ಬಹಳ ಉತ್ತಮವಾದ ಸಾಧನ. ಅದಕ್ಕೆ ಮಕ್ಕಳು ಪ್ರಾಣಾಯಾಮನೂ ಮಾಡಬೇಕು, ರೂಢಿಸ್ಕೊಳ್ಬೇಕು. ಮತ್ತೆ ಕೆಲವು ವಿದ್ಯಾ ಪದ್ಧತಿಗಳಲ್ಲಿ, ಶಿಕ್ಷಣ ಪದ್ಧತಿನಲ್ಲಿ ಧ್ಯಾನ ಮತ್ತು ಪ್ರಾಣಾಯಾಮವನ್ನ ಸಣ್ಣ ಮಕ್ಕಳಿರುವಾಗಲೇ ಕಲಿಸ್ತಾರೆ. ಜಪಾನ್ ದೇಶದಲ್ಲಿ ಪ್ರಾಣಾಯಾಮವನ್ನು ಕಲಿಸ್ತಾರೆ, ಧ್ಯಾನ ಕಲಿಸ್ತಾರೆ. ಸಣ್ಣ ಮಕ್ಕಳಿದ್ದಾಗಲೇ ಶರೀರವನ್ನು ಹೇಗೆ ಗಟ್ಟಿ ಮಾಡ್ಕೊಳ್ಬೇಕು, ತುಂಬಾ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಕಲಿಸ್ತಾರೆ ಅಂತ ಹೇಳಿದ್ವಿ, ಅವರವ್ರ ಸಾಮರ್ಥ್ಯಕ್ಕನುಸಾರವಾಗಿ. ಹೀಗೆ ಅಂದ್ರೆ ಉಸಿರಾಟವನ್ನ ದೀರ್ಘಗೊಳಿಸೋದ್ರಿಂದ ಆಯುಷ್ಯವನ್ನ ಹೆಚ್ಚು ಮಾಡ್ಕೊಳ್ಬಹುದು. ನೀವು ಗಮನಿಸಿ ಬೇಕಿದ್ರೆ ಈ ವಿಕಾರಗಳಿದ್ದಾಗ, ಸಿಟ್ಟು ಅಥವಾ ಇನ್ನು ಕಾಮುಕ ಭಾವನೆ ಇಂತಹ ಸಂದರ್ಭಗಳಲ್ಲಿ ಉಸಿರು ಬಹಳ ತೀವ್ರವಾಗಿ ಆಡ್ತಿರುತ್ತೆ. ಆಮೇಲೆ ಟೆನ್ಷನ್ ಆದಾಗ ಅವಾಗ್ಲೂ ಉಸಿರಾಟ ದೀರ್ಘ ಆಗಲ್ಲ, ಬಹಳ ಬೇಗ ಆಗತ್ತೆ. ಆಮೇಲೆ ಜಗಳಾಡ್ತಿರೋರು ನೋಡಿ, ಜಗಳಾಡಿದ್ಮೇಲೆ ಉಸಿರು ಬಿಡ್ತಿರ್ತಾರವ್ರು, ಬೈದಾಡಿ ಬಡದಾಡಿ ಅಂದ್ರೆ. ಮತ್ತು ದುಶ್ಚಟಗಳ ಸಂದರ್ಭದಲ್ಲಿ ಕುಡ್ತಾ, ತಂಬಾಕು ಸೇವನೆ ಇಂಥವೆಲ್ಲ ಆದಾಗ ಅಲ್ಲಿ ಏನಾಗತ್ತೆ ಅಂತಂದ್ರೆ ಉಸಿರಾಟ ದೀರ್ಘ ಆಗ್ಬಿಟ್ಟು ಆಯುಷ್ಯ ಕಡಿಮೆ ಆಗುತ್ತೆ. ಮತ್ತು ಉಸಿರಾಟ ಕಡಿಮೆ ಆದಂಗೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೆ ಶರೀರದಲ್ಲಿ, ಅಂದ್ರೆ ಆಮ್ಲಜನಕವನ್ನು ಹೀರ್ಕೊಳ್ಳೋ ಸಾಮರ್ಥ್ಯ ಶ್ವಾಸಕೋಶಕ್ಕೆ ಕಡಿಮೆ ಆಗ್ತಾ ಬರುತ್ತೆ. ಆವಾಗ ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆ ಆಗುತ್ತೆ. ಒಂದಕ್ಕೊಂದಕ್ಕೆ ತುಂಬಾ ಸಂಬಂಧ ಇದೆ. ಇವಾಗೆಲ್ಲ ತುಂಬಾ ಜನಕ್ಕೆ ಸಮಸ್ಯೆ ಪ್ರಾಬ್ಲಮ್ ಇರುತ್ತೆ, ಹೆಮೋಗ್ಲೋಬಿನ್ ಸಮಸ್ಯೆ. ಹೆಮೋಗ್ಲೋಬಿನ್ ಸಮಸ್ಯೆ ಯಾಕಾಗುತ್ತೆ ಅಂದ್ರೆ ಆಕ್ಸಿಜನ್ ಕಡಿಮೆ ಆಗಿದೆ. ಆಮೇಲೆ ಥೈರಾಯ್ಡ್ ಪ್ರಾಬ್ಲಮ್ ಹೆಣ್ಮಕ್ಳಲ್ಲಿ, ಅದರಲ್ಲೂ ಹೆಣ್ಮಕ್ಳಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಯಾಕೆ ಜಾಸ್ತಿ ಆಗುತ್ತೆ ಅಂದ್ರೆ ಅವರು ಹೆಚ್ಚಾಗಿ ಮನೆ ಒಳಗಡೆ ಇರ್ತಾರೆ, ಮತ್ತು ದೀರ್ಘ ಉಸಿರಾಟ ಮಾಡಲ್ಲ ಬಹಳ ಜನ. ಅಂದ್ರೆ ಯಾರು ವಾಕಿಂಗ್ ಹೋಗಲ್ಲ, ಯಾರು ಯೋಗ ಮಾಡಲ್ಲ, ಅವರು ದೀರ್ಘ ಉಸಿರಾಟ ಆಗಲ್ಲ ಅವ್ರದ್ದು. ಆವಾಗ ಶಾರೀರಿಕ ದೋಷಗಳು ಕೂಡ ಶುರು ಆಗ್ಬಿಡುತ್ತೆ. ಆದ್ರಿಂದ ನಾವು ಉಸಿರಾಟವನ್ನ ದೀರ್ಘಗೊಳಿಸೋದು ಪ್ರಯತ್ನ ಮಾಡಬೇಕು. ಅದಕ್ಕೆ ವಾಕಿಂಗ್ ಹೋಗ್ಬೇಕಾದ್ರೆ ನಾನು ಮೇಲಿಂದ ಮೇಲೆ ಹೇಳ್ತಿರ್ತೀನಿ, ನೋ ಟಾಕಿಂಗ್, ಸಾಧ್ಯವಾದಷ್ಟು ಮಟ್ಟಿಗೆ ಮಾತಾಡೋ ಪ್ರಯತ್ನ ಮಾಡಬೇಡಿ, ದೀರ್ಘವಾಗಿ ಉಸಿರಾಟ ಮಾಡಿ. ಆಮೇಲೆ ನೀವು ಸಣ್ಣ ರಸ್ತೆಗಳಾದ್ರೂ ಪರವಾಗಿಲ್ಲ, ಈಗ ಉದಾಹರಣೆಗೆ 1 ಕಿಲೋಮೀಟರ್ ಮಾತ್ರ ಇದೆ ಶುದ್ಧ ಒಳ್ಳೆ ಗಾಳಿ ಇದೆ, 1 ಕಿಲೋಮೀಟರ್ ಇದೆ ರಸ್ತೆ, ಅಲ್ಲೇ ಒಂದು 4 ರೌಂಡ್ ಹಾಕ್ಬಿಡಿ, ಆ ಕಡೆ ಹೋಗೋದು ಈ ಕಡೆ ಬರೋದು ಆ ಕಡೆ ಹೋಗೋದು ಈ ಕಡೆ ಬರೋದು. ಆದರೆ ಸಾಧ್ಯವಾದಷ್ಟು ಮಟ್ಟಿಗೆ ವಾಹನಗಳು ಹೆಚ್ಚು ಅಡ್ಡಾಡ್ತಕ್ಕಂತಹ ಜಾಗಗಳಲ್ಲಿ
1: ಇರೋದಿಲ್ಲ
0: ಅಂತ ರಸ್ತೆಗಳನ್ನ ಆಯ್ಕೆ ಮಾಡ್ಕೋಬೇಡಿ. ಅಥವಾ ಇತ್ತೀಚೆಗೆ ಎಲ್ಲ ಜಿಲ್ಲಾ ಪ್ರದೇಶಗಳಲ್ಲಿ, ಆಮೇಲಿಂದ ತಾಲೂಕು ಪಟ್ಟಣಗಳಲ್ಲಿ ಕ್ರೀಡಾಂಗಣಗಳನ್ನ ಮಾಡಿರ್ತಾರೆ,
1: ಉದ್ಯಾನವನಗಳಿರ್ತವೆ,
0: ಆಮೇಲೆ ಕಾಲೇಜ್ ಮೈದಾನಗಳಿರುತ್ತೆ. ಅದನ್ನ ಬೆಳಿಗ್ಗೆ ಹೊತ್ತಂತೂ 5 ಗಂಟೆಯಿಂದ 6-6:30 ಯಾರು ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ವಾಕಿಂಗ್ ಮಾಡುವಂತದ್ದು, ಯೋಗ ಮಾಡುವಂತದ್ದು ಮಾಡಿದ್ರೆ ಪ್ರಾಣಾಯಾಮ ಕೂಡ ಆಗ್ಬಿಡುತ್ತೆ. ಆಮೇಲೆ ನೀವು ಮೊದಲು ಪ್ರಾಣಾಯಾಮ ರೂಢಿ ಮಾಡ್ಕೊಳಕ್ ಶುರು ಮಾಡುವಾಗ ತುಂಬಾ ಕಷ್ಟ ಆಗುತ್ತೆ, ಆಮೇಲೆ ಸ್ವಲ್ಪ ಹೊತ್ತು ಮಾಡಿದ ಕೂಡಲೇ ಸಾಕು ಅನ್ಸಕ್ ಶುರು ಆಗ್ಬಿಡುತ್ತೆ. ಯಾಕೆ ಅಂದ್ರೆ ಈ ಉಸಿರಾಟಕ್ಕೂ ಮನಸ್ಸಿಗೂ ತುಂಬಾ ಸಂಬಂಧ ಇದೆ, ಅವಿನಾಭಾವ ಸಂಬಂಧ. ಆವಾಗ ನೀವು ಪ್ರಾಣಾಯಾಮ ಬೇಡ ಅಂತ ಹೇಳುತ್ತೆ ಮನಸ್ಸು, ಯಾಕೆಂದ್ರೆ ಮನಸ್ಸು ಸ್ವಾಭಾವಿಕವಾಗಿ ಅಧೋಮುಖ ಪ್ರವೃತ್ತಿ

0: ವೃತ್ತಿಯಿಂದ ಕರಿತೀವಿ. ಅದಕ್ಕೆ ಮಾತಾಡಕ್ಕೆ ತುಂಬ ಇಷ್ಟ,
1: ಚಂಚಲ ಇರ್ತದೆ,
0: ಚಂಚಲ, ತಿನ್ನೋದು ಭಾಳ ಇಷ್ಟ, ಗೊತ್ತಾಯ್ತಲ್ಲ, ವಾಕಿಂಗ್ ಹೋಗ್ಲಾ ಹೋದಾಗ್ಲೂ ಕೂಡ ತಿನ್ಬರ್ತೀವಿ. ಅದೇ ಬೆಂಗಳೂರಲ್ಲಿ ತಮಾಷೆ ಮಾಡ್ತಿರ್ತಾರೆ, ಕಬ್ಬನ್ ಪಾರ್ಕ್, ಲಾಲ್ಬಾಗ್, ದೊಡ್ಡ ದೊಡ್ಡ ಪಾರ್ಕ್ಗಳಿಗೆ ವಾಕಿಂಗ್ ಹೋಗ್ಬಿಟ್ಟು
1: ಅಲ್ಲೇ ಹೋಟೆಲ್ಗೆ ಹೋಗಿ,
0: ಅಲ್ಲೇ ಹೋಟೆಲ್ಗಳಿಗೆ ಟಿಫನ್ ರೂಮ್ಗಳಿರುತ್ತೆ, ಹೋಗ್ಬಿಟ್ಟು ಎಲ್ಲ ತಿನ್ನೋದು, ಕೊನೆಗೆ ಕುಡಿಯುವಾಗ ಮಾತ್ರ ಶುಗರ್ಲೆಸ್ ಕಾಫಿ. ಅಂದರೆ ಇದು ಮನಸ್ಸಿನ ಗುಣ. ಇದು ಅಂದರೆ ಹಸಿವಿಲ್ದಿದ್ರು ತಿನ್ನಬೇಕು ಅಥವಾ ನಾಲ್ಗೆ ಚಟಕ್ಕೋಸ್ಕರ ತಿನ್ನಬೇಕು, ಅದು ಪ್ರಾಣಾಯಾಮವನ್ನು ವಿರೋಧಿಸುತ್ತೆ ಮೊದಲು. ಅಂದರೆ ಆ ಪ್ರಾಣಾಯಾಮಕ್ಕೆ ಅಷ್ಟು ಸುಲಭವಾಗಿ ಒಪ್ಕೊಳ್ಳಲ್ಲ.
1: ಸೊ ಮನಸ್ಸನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು,
0: ಕಂಟ್ರೋಲ್ ಇಟ್ಕೊಳ್ಳೋದು ಒಂದು. ಮೊದಮೊದಲಿಗೆ ಪ್ರಾಣಾಯಾಮ ಮಾಡ್ತಕ್ಕಂಥವ್ರು ಗುಂಪಲ್ಲಿ ಮಾಡ್ಬೇಕು, ಯೋಗ ಆಗಲಿ ಪ್ರಾಣಾಯಾಮ ಆಗಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಶಿಕ್ಷಕರು ಒಬ್ಬರನ್ನ ಇಟ್ಕೊಂಡು ಗುಂಪಲ್ಲಿ 5 ಜನ, 10 ಜನ, 15 ಜನ, 20 ಜನ ಹಿಂಗಿದ್ದಾಗ ನಾವು ಸತ್ಸಂಗ ಅಂತ ಕರಿತೀವಿ ಅದಕ್ಕೆ.
1: ಹೌದು,
0: ಆವಾಗ ನಾವು ಸಹಜವಾಗಿನೇ ನಾವು ನಿಯಮಗಳನ್ನು ಪಾಲಿಸ್ತೀವಿ, ಅಥವಾ ಮನಸ್ಸಿಲ್ದಿದ್ರು ಕೂಡ ಪ್ರಾಣಾಯಾಮ ಮಾಡಿಬಿಡ್ತೀವಿ. ಇದು ಕೆಲವು ದಿವಸ ರೂಢಿ ಆಯಿತು ಅಂತ ಇಟ್ಕೊಳ್ಳಿ, ಆವಾಗ ನಾವು ಪ್ರಾಣಾಯಾಮ ಸಹಜವಾಗಿ ಹೊಂದ್ಕೊಂಡ್ಬಿಡುತ್ತೆ ಮನಸ್ಸು.
1: ಹೌದು,
0: ಅದಕ್ಕೆ ಯೋಗಕ್ಕೆ ಮತ್ತು ಪ್ರಾಣಾಯಾಮಕ್ಕೆ ಸಾಮೂಹಿಕ ಅಭ್ಯಾಸ ತುಂಬ ಒಳ್ಳೆಯದದು. ಅದನ್ನು ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಆಮೇಲೆ ಹೆಚ್ಚು ಕಾಲ ಬದುಕಿ ಅಂತ ನಾನು ಹೇಳೋದು, ಬದುಕಕ್ಕೆ ಬಯಸಿ. ಅದು ಬದುಕು ಹುಟ್ಟು ಸಾವು ನಮ್ಮ ಕೈಯಲ್ಲಿಲ್ಲ, ಅದು ಪರಮಾತ್ಮನ ಇಚ್ಛೆ. ಅದು ನಾವು ಏನೇ ಪ್ರಾಣಾಯಾಮ ಮಾಡಿದ್ರು ಕೂಡ ಯಾವಾಗ ನಮ್ಮ ಸಾವು ಬರುತ್ತೆ ಹೇಳಲಿಕ್ಕೆ ಯಾರಿಗಿಂದನೂ ಸಾಧ್ಯ ಇಲ್ಲ. ಆಮೇಲೆ ಬಹಳ ಪ್ರಾಣಾಯಾಮ ಮಾಡಿದವರು ಎಲ್ಲರೂ 100% 100 ಕಾಲ ಬದುಕ್ತಾರೆ ಅಂತ ಇಲ್ಲ. ಆಮೇಲೆ ಪ್ರಾಣಾಯಾಮ ಮಾಡಲಾರ್ದವರು ಬೇಗ ಹೋಗ್ಬಿಡ್ತಾರೆ ಅಂತ ಹಂಗೂ ಇಲ್ಲ, ಹಂಗೂ ಇಲ್ಲ, ಅದು ಮನುಷ್ಯನ ಕೈಯಲ್ಲಿಲ್ಲ. ಆದರೆ ಸತ್ಯ ಏನಿರುತ್ತೆ ಅಂದರೆ ಒಂದು 80%, 90% ಹೇಳ್ಬೋದು, ಇನ್ನೊಂದು 10-20% ಆ ಕಡೆ ಈ ಕಡೆ ಬಿಟ್ಕೊಳ್ಳೇಬೇಕು, ನಾವು ಮಾರ್ಜಿನ್ ಬಿಟ್ಕೊಳ್ಳೇಬೇಕು ಎಲ್ಲ ವಿಷಯದಲ್ಲೂ ಕೂಡ. ಆದ್ರಿಂದ ಪ್ರಾಣಾಯಾಮವನ್ನು ಸಾಧ್ಯವಾದಷ್ಟು ಮಾಡಿ. ಆಮೇಲೆ ಮಕ್ಕಳಿಗೆ ಚಂಚಲ ಸ್ವಭಾವ ಇರುತ್ತಲ್ಲ, ಅವ್ರಿಗೂ ಅಷ್ಟೇ, ಉಪಾಯದಿಂದ ಅವಕ್ಕೆ ಏನಾದರೂ ಸಂತೋಷ ಮಾಡೋ ಹಾಗೆ ಮಾಡಿ ಅವರು ಮನವೊಲಿಸೋಕೆ ಸಾಧ್ಯವೋ ಹೊಲಿಸಿ ಅವ್ರಿಗೆ ಯೋಗಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದು. ಕೆಲವು ಮಕ್ಕಳು ತಾವೇ ಬಂದ್ಬಿಡ್ತಾರೆ, ತಂದೆ ತಾಯಿಗಳು ಹೊರಟ್ರೆ ತಾವೇ ಬರ್ತಾರೆ. ನಾನು ನೋಡಿದ್ದೀನಿ 5 ವರ್ಷದ ಮಕ್ಕಳು ಕೂಡ ಬಂದು ತುಂಬ ಚೆನ್ನಾಗಿ ಆಗಿರೋದು ಸಾಧನೆ ಮಾಡಿರೋದು, 8 ವರ್ಷದ ಮಕ್ಕಳು ತುಂಬ ಚೆನ್ನಾಗಿ ಸಾಧನೆ ಮಾಡಿರೋದು ನೋಡಿದ್ದೀನಿ. ಆದರೆ ಎಲ್ಲ ಮಕ್ಕಳು ಆಗಿರಲ್ಲ, ಎಲ್ಲೋ ಅಂತಹ ಮಕ್ಕಳು ಅಪರೂಪ. ಆದರೆ ನಾವು ಮಕ್ಕಳಿಗೂ ಕೂಡ ಪ್ರಾಣಾಯಾಮವನ್ನು ರೂಢಿಸಿದ್ರೆ ಅನೇಕ ಸಮಸ್ಯೆಗಳಿಂದ ಅವರು ಪಾರಾಗ್ತಾರೆ, ಅನೇಕ ತೊಂದರೆಗಳನ್ನು ಗೆದ್ದು ಅವ್ರ ಜೀವನವನ್ನು ಮತ್ತು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ.
1: ಹೌದು, ಕೇಳುಗುರೆ, ಪ್ರಾಣಾಯಾಮ ಮಾಡೋದ್ರಿಂದ ಏನೆಲ್ಲ ಅನುಕೂಲತೆಗಳಿದ್ದಾವೆ ಅನ್ನೋದನ್ನ ಸ್ವಾಮೀಜಿಯವರು ಇಷ್ಟೊತ್ತು ತುಂಬಾ ವಿಸ್ತಾರವಾಗಿ ತಿಳಿಸಿದ್ರು. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣಂತೆ. ತಮ್ಮೆಲ್ಲರಿಗೂ ನಮಸ್ಕಾರ. ನಮಸ್ಕಾರ ಸ್ವಾಮೀಜಿ.
0: ನಮಸ್ಕಾರ.
2: ಇದುವರೆಗೆ
3: ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ
2: ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು.
4: ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀಮತಿ ಲಕ್ಷ್ಮೀ ಕರ್ವೀರಪ್ಪ ಟುಬಾಕಿ, ನೇಕಾರ ನಗರ, ಹುಬ್ಬಳ್ಳಿ. ನಿರೂಪಣೆ ಜಿ ಸುರೇಖಾ ಸುರೇಶ್, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್.
3: ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ, ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ.
3: ಒತ್ತಡದ ಜೀವನ, ಕಲಬೆರಿಕೆ ಆಹಾರ, ವ್ಯಾಯಾಮ ರಹಿತ ಬದುಕು,
5: ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಇವುಗಳಿಂದ ಉಂಟಾದ ಬೊಜ್ಜು, ಮೂಲವ್ಯಾಧಿ, ಅಪೆಂಡಿಕ್ಸ್, ಟಾನ್ಸಿಲೈಟಿಸ್,
3: ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ, ಮೂತ್ರಕೋಶ, ಪಿತ್ತಕೋಶದಲ್ಲಿ ಕಲ್ಲು, ಮೈಗ್ರೇನ್, ಚರ್ಮ ರೋಗ, ಕ್ಯಾನ್ಸರ್,
5: ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ
3: 9448100282 ಮತ್ತು
5: 8073979683.
3: ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ.
5: ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ.

0: ಆಕಾಶವಾಣಿ ಧಾರವಾಡ. ಕೆಎಲ್ಎಸ್ವಿಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಇಂಡಕ್ಷನ್ ಸ್ಟೋವ್ ಅಥವಾ ಒಲೆ ಈ ಬಗ್ಗೆ ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ಪೂಜಾ ಶಿಂಧೆ.
2: ನಾವು ಬಳಸುವ ಪ್ರತಿಯೊಂದು ಸಾಧನವು ಸಮಯವನ್ನು ಉಳಿಸಲು, ಕೆಲಸವನ್ನು ಸುಲಭಗೊಳಿಸಲು ಸಹಾಯ ಮಾಡಬೇಕು. ಈ ದೃಷ್ಟಿಯಲ್ಲಿ ನೋಡಿದರೆ ಇಂಡಕ್ಷನ್ ಕುಕ್ಕರ್ ಅಥವಾ ಸ್ಟೋವ್ ಒಂದು ಸಣ್ಣ ಸಾಧನವಾಗಿದ್ದರೂ ಅದರ ಪರಿಣಾಮ ಬಹಳ ದೊಡ್ಡದು. ಮೊದಲು ಸ್ವಲ್ಪ ಇತಿಹಾಸದತ್ತ ಗಮನಹರಿಸೋಣ. ನಮ್ಮ ಹಿರಿಯರು ಕಟ್ಟಿಗೆಯ ಒಲೆಯಲ್ಲಿ ಅಡಿಗೆಯನ್ನು ಮಾಡುತ್ತಿದ್ದರು. ನಂತರ ಸೀಮೆಎಣ್ಣೆಯ ಸ್ಟೋವ್, ಬಳಿಕ ಎಲ್ಪಿಜಿ ಸ್ಟೋವ್ ಬಳಕೆಗೆ ಬಂದವು. ಇವು ಅಡಿಗೆಯನ್ನು ಸುಲಭಗೊಳಿಸಿದರು, ಹೊಗೆ, ಆರೋಗ್ಯ ಸಮಸ್ಯೆಗಳು ಮತ್ತು ಶಕ್ತಿಯ ವ್ಯಯ ನಮ್ಮನ್ನು ಕಾಡುತ್ತಿದ್ದವು. ಇದೇ ಸಮಯದಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ನಡೆದ ಅಭಿವೃದ್ಧಿಯ ಫಲವಾಗಿ ಇಂಡಕ್ಷನ್ ತಂತ್ರಜ್ಞಾನ ಉದ್ಭವಿಸಿತು. ಇದು ಇಂದು ನಗರಗಳಷ್ಟೇ ಅಲ್ಲದೆ ಹಳ್ಳಿಗಳಲ್ಲಿಯೂ ತನ್ನ ಸ್ಥಾನವನ್ನು ಪಡೆದುಕೊಳ್ಳುತ್ತಿದೆ. ಇದೀಗ ಇದರ ಕೆಲಸದ ಮೂಲ ತತ್ವವನ್ನು ಸ್ವಲ್ಪ ಆಳವಾಗಿ ತಿಳಿದುಕೊಳ್ಳೋಣ. ಇಂಡಕ್ಷನ್ ಕುಕ್ಕರ್ ಅಥವಾ ಸ್ಟೋನಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಎಂಬ ವೈಜ್ಞಾನಿಕ ತತ್ವ ಬಳಸಲಾಗುತ್ತದೆ. ವಿದ್ಯುತ್ ಬಳಕೆಯ ವಿಷಯಕ್ಕೆ ಬಂದರೆ ಸಾಮಾನ್ಯವಾಗಿ 1200 ರಿಂದ 2000 ವ್ಯಾಟ್ ಸಾಮರ್ಥ್ಯದ ಕುಕ್ಕರ್ ಅಥವಾ ಸ್ಟೋವ್ಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. 2000 ವ್ಯಾಟ್ ಕುಕ್ಕರ್ ಅನ್ನು 1 ಗಂಟೆ ಬಳಸಿದರೆ ಸುಮಾರು 2 ಯೂನಿಟ್ ವಿದ್ಯುತ್ ಬಳಕೆ ಆಗುತ್ತದೆ. ಇದು ಎಲ್ಪಿಜಿಗೆ ಹೋಲಿಸಿದರೆ ತುಂಬಾ ಪರಿಣಾಮಕಾರಿಯಾಗಿದೆ. ಇಂಡಕ್ಷನ್ ಕುಕ್ಕರ್ ಅಥವಾ ಸ್ಟೋವ್ಗಳು ವಿವಿಧ ಮಾದರಿಗಳಲ್ಲಿ ನಮ್ಮ ಆದ್ಯತೆಗೆ ಅನುಗುಣವಾಗಿ ಲಭ್ಯವಿದೆ. ಪೋರ್ಟೇಬಲ್, ಬಿಲ್ಟಿನ್, ಸಿಂಗಲ್, ಡಬಲ್ ಮತ್ತು ಮಲ್ಟಿಝೋನ್ ಮಾದರಿಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಇತ್ತೀಚಿನ ಸ್ಮಾರ್ಟ್ ಇಂಡಕ್ಷನ್ ಕುಕ್ಕರ್ ಮತ್ತು ಸ್ಟೋವ್ಗಳು ಟಚ್ ಸ್ಕ್ರೀನ್ ಸೆನ್ಸರ್, ಆಟೋ ಆಫ್ ವ್ಯವಸ್ಥೆ ಮತ್ತು ಇನ್ನೂ ಕೆಲವೊಂದರಲ್ಲಿ ಮೊಬೈಲ್ ಆಪ್ ಮೂಲಕ ನಿಯಂತ್ರಣವಾಗುವಂತಹ ಸೌಲಭ್ಯಗಳೂ ಇವೆ. ಇದೀಗ ಪಾತ್ರೆಗಳ ಆಯ್ಕೆ ಬಗ್ಗೆ ತಿಳಿಯೋಣ. ಇಂಡಕ್ಷನ್ ಕುಕ್ಕರ್ ಅಥವಾ ಸ್ಟೋವ್ನಲ್ಲಿ ಅಡುಗೆ ಮಾಡಲು ಫೆರೋಮ್ಯಾಗ್ನೆಟಿಕ್ ಗುಣ ಇರುವ ಪಾತ್ರೆಗಳು ಅಗತ್ಯ. ಸ್ಟೇನ್ಲೆಸ್ ಸ್ಟೀಲ್, ಕಾಸ್ಟ್ ಐರನ್ ಪಾತ್ರೆಗಳು ಇದಕ್ಕೆ ಸೂಕ್ತ, ಆದರೆ ಅಲ್ಯೂಮಿನಿಯಂ ಅಥವಾ ಗಾಜಿನ ಪಾತ್ರೆಗಳು ಸೂಕ್ತವಲ್ಲ. ಸರಳ ಪರೀಕ್ಷೆ ಏನೆಂದರೆ ಒಂದು ಚುಂಬಕವನ್ನು ಪಾತ್ರೆಗೆ ಹಚ್ಚಿ ನೋಡಿ, ಅದು ಅಂಟಿದರೆ ಆ ಪಾತ್ರೆ ಇಂಡಕ್ಷನ್ಗೆ ಸೂಕ್ತ. ಪರಿಸರ ಮತ್ತು ಆರೋಗ್ಯದ ದೃಷ್ಟಿಯಿಂದ ಇಂಡಕ್ಷನ್ ಕುಕ್ಕರ್ ಅಥವಾ ಸ್ಟೋವ್ ಅತ್ಯುತ್ತಮ ಆಯ್ಕೆ. ಇದರಲ್ಲಿ ಹೊಗೆ ಉಂಟಾಗುವುದಿಲ್ಲ, ಆದ್ದರಿಂದ ವಾಯುಮಾಲಿನ್ಯ ಕಡಿಮೆಯಾಗುತ್ತದೆ. ಎಲ್ಪಿಜಿ ಲೀಕೇಜ್ನಂತಹ ಅಪಾಯಗಳು ಇಲ್ಲ. ಹೀಗಾಗಿ ಇದು ಗ್ರೀನ್ ಟೆಕ್ನಾಲಜಿಯ ಒಂದು ಉತ್ತಮ ಉದಾಹರಣೆ. ಆದರೆ ಬಳಸುವಾಗ ಕೆಲವು ಜಾಗ್ರತೆಗಳನ್ನು ಪಾಲಿಸಬೇಕು. ಪಾತ್ರೆಯನ್ನು ಸರಿಯಾಗಿ ಮಧ್ಯದಲ್ಲಿ ಇಡಬೇಕು. ಕುಕ್ಕರ್ ಅಥವಾ ಸ್ಟೋವ್ ಮೇಲೆ ನೀರು ಬೀಳದಂತೆ ನೋಡಿಕೊಳ್ಳಬೇಕು. ವಿದ್ಯುತ್ ಸಂಪರ್ಕ ಸುರಕ್ಷಿತವಾಗಿರಬೇಕು. ಬಳಸಿದ ನಂತರ ಸ್ವಚ್ಛಗೊಳಿಸುವುದು ಮುಖ್ಯ. ಇದರ ಪ್ರಯೋಜನಗಳನ್ನು ನೋಡಿದರೆ ಇದು ಸಮಯವನ್ನು ಉಳಿಸುತ್ತದೆ, ತಾಪಮಾನವನ್ನು ನಿಯಂತ್ರಣದಲ್ಲಿಡುತ್ತದೆ, ಆಹಾರದ ಗುಣಮಟ್ಟವೂ ಉತ್ತಮವಾಗಿರುತ್ತದೆ. ಆದರೆ ಕೆಲವು ಗ್ರಾಮಾಂತರ ಪ್ರದೇಶಗಳಲ್ಲಿ ಇನ್ನೂ ಇದರ ವ್ಯಾಪಕ ಬಳಕೆ ಆಗದಿರುವುದು ಗಮನಾರ್ಹ. ಕೊನೆಗೆ ಒಂದು ಮಾತು, ತಂತ್ರಜ್ಞಾನವು ನಮ್ಮ ಜೀವನವನ್ನು ಸುಲಭಗೊಳಿಸಲು ಬಂದಿದೆ. ಅದನ್ನು ಸರಿಯಾಗಿ ಮತ್ತು ಮಿತವಾಗಿ ಬಳಸಿದರೆ ನಮ್ಮ ಸಮಯ, ಆರೋಗ್ಯ ಮತ್ತು ಪರಿಸರವನ್ನು ರಕ್ಷಿಸಬಹುದು. ಅದಕ್ಕೆ ಇಂಡಕ್ಷನ್ ಕುಕ್ಕರ್ ಅಥವಾ ಸ್ಟೋವ್ ಒಂದು ಉತ್ತಮ ಉದಾಹರಣೆಯಾಗಿದೆ.
0: ಇಂಡಕ್ಷನ್ ಸ್ಟೋವ್ ಅಥವಾ ಒಲೆ ಈ ಬಗ್ಗೆ ಮಾತನಾಡಿದವರು ಸಹಾಯಕ ಪ್ರಾಧ್ಯಾಪಕರಾದ ಪೂಜಾ ಶಿಂಧೆ. ಇವತ್ತಿನ ಸಂಚಿಕೆಯ ಪ್ರಶ್ನೆ, 2000 ವ್ಯಾಟ್ ಇಂಡಕ್ಷನ್ ಕುಕ್ಕರ್ ಅನ್ನು 1 ಗಂಟೆ ಬಳಸಿದರೆ ಎಷ್ಟು ಯೂನಿಟ್ ವಿದ್ಯುತ್ ಬಳಕೆ ಆಗುತ್ತದೆ? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637.
1: ಕೆಎಲ್ಎಸ್ವಿಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾ ರಾಮನ್, ಸಂಕಲನ ನವೀನ್ ಮಹಾಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ ಕೆಎಲ್ಎಸ್ವಿಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.
0: ಆಕಾಶವಾಣಿಯ

0: IPL इति विंशतिं प्रतिविंशति क्रिकेट लीग प्रतिस्पर्धायां गतरात्रौ सनराइजर्स हैदराबाद दलेन पंजाब किंग्स दलं 33 धावनांकैः पराजितम्। अद्य सायं 7:30 लखनऊ सुपर जायंट्स अथ रॉयल चैलेंजर्स बेंगलुर दलयोर्मध्ये लखनऊ नगरस्य भारतरत्न श्री अटल बिहारी वाजपेयी एकाना क्रिकेट क्रीडांगणे प्रतिस्पर्धा भविष्यति इति वार्ताः।
1: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
2: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ.
3: 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ.
2: 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ.
3: SSLC ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು.
2: ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಹಿಂದೆ ಸಂಪರ್ಕಿಸಿ.
3: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ.
2: ಮೊಬೈಲ್ 9448309994
4: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ

0: ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆಗಳು. 7:05 ಪ್ರದೇಶ ಸಮಾಚಾರ ಕೇಳುತ್ತೀರಿ ನಮ್ಮ ನಿಲಯದಿಂದ.

0: ಸೌಲಭ್ಯಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
2: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
1: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
2: ಪರಿಸರ ಸಂರಕ್ಷಣೆ,
1: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ
2: ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
2: ಎಲ್ಲೆಡೆ ತುಂಬಿದೆ ಆನಂದ, ಎಲ್ಲೆಡೆ

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ,
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ,
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

ಈ ಮಧ್ಯಾಹ್ನ 12:05ಕ್ಕೆ ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೌಶಲ್ಯ ತರಬೇತಿ ಪಡೆದು ವಿಜಯಪುರದಲ್ಲಿ ಜೀವನ ನಡೆಸುತ್ತಿರುವ ಲತಾ ಅರುಣಾ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೇಳುವರು. ಇವರನ್ನು ಸಂದರ್ಶಿಸುತ್ತಾರೆ ಕಿರಣ್ ಕುಮಾರ್ ಶೇಖದಾರ್. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಸಂಪತ್ತು ಮತ್ತು ಅಧಿಕಾರ ಸಮಾನವಾಗಿ ಹಂಚಿಕೆಯಾದಾಗಲೇ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಸಾಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಮತ. ಪದವಿ ಶಿಕ್ಷಣದ ಅಂತ್ಯವಲ್ಲ, ಜವಾಬ್ದಾರಿಯುತ ಬದುಕಿನ ಆರಂಭ, ವಿದ್ಯಾರ್ಥಿಗಳಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕಿವಿಮಾತು. ದಕ್ಷಿಣ ಕನ್ನಡ ಜಿಲ್ಲೆ ಕಡಂದಲೆ 400 ಕೆವಿ ವಿದ್ಯುತ್ ಉಪಕೇಂದ್ರ ಕಾಮಗಾರಿ ಜುಲೈ 15ರೊಳಗೆ ಪೂರ್ಣ, ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಿಂದ ಮಾಹಿತಿ. ಶತಮಾನ ಕಂಡ ಸರ್ಕಾರಿ ಶಾಲೆಗಳು ಪಾರಂಪರಿಕ ಶಾಲೆಗಳಾಗಿ ಪರಿವರ್ತನೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ್ ಬಿಳಿಮಲೆ ಹೇಳಿಕೆ. ಈಗ ವಾರ್ತೆಗಳ ವಿವರ. ಸಂಪತ್ತು ಮತ್ತು ಅಧಿಕಾರ ಎಲ್ಲರಿಗೂ ಸಮಾನವಾಗಿ ಹಂಚಿಕೆಯಾಗಬೇಕು, ಅಂದಾಗಲೇ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಸಾಕಾರವಾಗಲು ಸಾಧ್ಯ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಿನಲ್ಲಿ ಆಯೋಜನೆಗೊಂಡಿದ್ದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಎಲ್ಲರಿಗೂ ಸಮಪಾಲು ಸಮಬಾಳು ದೊರೆಯಬೇಕು ಎನ್ನುವುದು ಸರ್ಕಾರದ ಆಶಯ. ಅವಕಾಶ ವಂಚಿತ ಎಲ್ಲ ಸಮುದಾಯಗಳಿಗೂ ಸಮಾನ ಅವಕಾಶಗಳು ದೊರೆಯುವಂತಾಗಬೇಕು ಎನ್ನುವುದು ಸಂಕಲ್ಪ. ಸಾಮಾಜಿಕ ನ್ಯಾಯಕ್ಕೆ ಸರ್ಕಾರ ಬದ್ಧವಾಗಿದೆ ಎಂದರು. ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಹೋಗಲಾಡಿಸಲು ಪ್ರತಿಯೊಬ್ಬರಿಗೂ ಶಿಕ್ಷಣ ದೊರೆಯಬೇಕು, ಅಂದಾಗ ಮಾತ್ರ ಅವರು ರಾಜಕೀಯವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಮುಂದುವರಿಯಲು ಸಾಧ್ಯ ಎಂದು ಮುಖ್ಯಮಂತ್ರಿ ಹೇಳಿದರು. ಪೊಲೀಸರಿಗೆ ಸುಸಜ್ಜಿತ ವಸತಿ ಗೃಹಗಳನ್ನು ಕಲ್ಪಿಸುವ ಕಾರ್ಯಕ್ರಮ ಮುಂದುವರೆದಿದ್ದು, 40%ರಷ್ಟು ವಸತಿ ಗೃಹಗಳ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 80%ರಷ್ಟು ವಸತಿ ಗೃಹಗಳನ್ನು ನಿರ್ಮಿಸುವ ಗುರಿ ಹೊಂದಿದ್ದು, ಈ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯೋನ್ಮುಖವಾಗಿದೆ ಎಂದರು. ರಾಜ್ಯದಲ್ಲಿರುವ ಪೊಲೀಸ್ ಠಾಣೆಗಳ ಹಳೆ ಕಟ್ಟಡಗಳ ಬದಲಿಗೆ ಹೊಸ ಕಟ್ಟಡಗಳನ್ನು ನಿರ್ಮಾಣ ಮಾಡುವ ಉದ್ದೇಶ ಹೊಂದಲಾಗಿದೆ. ಈಗಾಗಲೇ ಬಹುತೇಕ ಪೊಲೀಸ್ ಠಾಣೆಗಳ ಹಳೆಯ ಕಟ್ಟಡಗಳನ್ನು ಕೆಡವಿ ಹೊಸದಾಗಿ ನಿರ್ಮಿಸಲಾಗಿದ್ದು, ಇನ್ನಷ್ಟು ಹಳೆಯ ಕಟ್ಟಡಗಳನ್ನು ಗುರುತಿಸಲಾಗಿದೆ, ಅವುಗಳನ್ನು ಕೆಡವಿ ಹೊಸದಾಗಿ ನಿರ್ಮಾಣ ಮಾಡಲಾಗುವುದು. ಇದಕ್ಕಾಗಿ ಅನುದಾನದ ಅಗತ್ಯವಿದೆ ಎಂದು ಸಚಿವರು ಹೇಳಿದರು. ಕಾರವಾರ ಜಿಲ್ಲೆಯ ಯಾವುದೇ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಅಧಿಕಾರಿಗಳು ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಎಂದು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕುಮಟಾ ಉಪವಿಭಾಗಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ ಕುರಿತು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನೀರಿನ ಸಮಸ್ಯೆಯ ದೂರುಗಳಿಗೆ ತಕ್ಷಣವೇ ಸೂಕ್ತ ರೀತಿಯಲ್ಲಿ ಸ್ಪಂದಿಸಬೇಕು, ಕುಡಿಯುವ ನೀರಿನ ಮೂಲಗಳು ಇಲ್ಲದಿರುವ ಕಡೆ ಟ್ಯಾಂಕರ್ ಮೂಲಕ ನೀರು ಒದಗಿಸಬೇಕು ಎಂದು ನಿರ್ದೇಶನ ನೀಡಿದರು. ಕುಡಿಯುವ ನೀರು ಪೂರೈಕೆಗೆ ಸಂಬಂಧಿಸಿದಂತೆ ಅನುದಾನದ ಕೊರತೆಯಿಲ್ಲ. ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ 25 ಲಕ್ಷ ರೂಪಾಯಿ ಅನುದಾನ ಹಂಚಿಕೆಯಾಗಿದ್ದು, ಜಿಲ್ಲೆಗೆ ಇನ್ನೂ 3 ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಬರಲಿದೆ ಎಂದು ಸಚಿವರು ಹೇಳಿದರು. ರಾಸುಗಳ ಆರೋಗ್ಯ

0: ದೃಷ್ಟಿಯಿಂದ ಪ್ರತಿಯೊಬ್ಬ ರೈತರು ತಮ್ಮ ಜಾನುವಾರುಗಳಿಗೆ ಕಾಲುಬಾಯಿ ಲಸಿಕೆ ಹಾಕಿಸಬೇಕು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಮನವಿ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ಕಾಲುಬಾಯಿ ಲಸಿಕೆ ಪೋಸ್ಟರ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಕಳೆದ 2-3 ವರ್ಷಗಳಿಂದ ಹಸುಗಳಲ್ಲಿ ಕಾಲುಬಾಯಿ ರೋಗ ಕಂಡುಬಂದಿಲ್ಲ, ಆದರೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕಾಲುಬಾಯಿ ಲಸಿಕೆಯನ್ನು ಪರಿಣಾಮಕಾರಿಯಾಗಿ ಹಾಕುವ ಕೆಲಸ ಆಗಬೇಕು ಎಂದರು. ಬೇಸಿಗೆ ಇರುವುದರಿಂದ ರಾಸುಗಳಿಗೆ ಮೇವಿನ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು. ಇನ್ನೂ 35 ವಾರಕ್ಕೆ ಆಗುವಷ್ಟು ಮೇವು ಜಿಲ್ಲೆಯಲ್ಲಿ ಸಂಗ್ರಹವಾಗಿದೆ. ರಾಸುಗಳ ಮತ್ತು ಹೈನುಗಾರಿಕೆ ಉತ್ಪಾದನೆ ಹೆಚ್ಚಿಸುವ ಕುರಿತು ಇಲಾಖೆಯಿಂದ ಕಾಲಕಾಲಕ್ಕೆ ರೈತರಿಗೆ ಮಾಹಿತಿ ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಪದವಿ ಪಡೆಯುವುದು ಶಿಕ್ಷಣದ ಅಂತ್ಯವಲ್ಲ, ಬದಲಾಗಿ ಜವಾಬ್ದಾರಿಯುತ ಬದುಕಿನ ಆರಂಭ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಕುವೆಂಪು ವಿಶ್ವವಿದ್ಯಾಲಯದ 35ನೇ ಘಟಿಕೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ವಿದ್ಯಾರ್ಥಿಗಳು ವಿಮರ್ಶಾತ್ಮಕ ಚಿಂತನೆ ಮತ್ತು ಸೃಜನಶೀಲತೆ ಬೆಳೆಸಿಕೊಳ್ಳಬೇಕು. ಶಿಕ್ಷಣ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ತಲುಪಿದಾಗ ಮಾತ್ರ ಅದು ಸಾರ್ಥಕವಾಗುತ್ತದೆ ಎಂದರು. ಶಿಕ್ಷಣ ಸಂಸ್ಥೆಗಳಲ್ಲಿ ಪಡೆಯುವ ಪದವಿ ಕೇವಲ ಜ್ಞಾನದ ಸಂಕೇತವಲ್ಲ, ಸಮಾಜಕ್ಕೆ ಉತ್ತಮ ದಿಕ್ಕು ನೀಡಬಲ್ಲ ಸಾಮರ್ಥ್ಯದ ಪ್ರತೀಕ. ಜ್ಞಾನ ದೇಗುಲದಿಂದ ಹೊರಬಂದು ಕರ್ಮಕ್ಷೇತ್ರ ಪ್ರವೇಶಿಸುತ್ತಿರುವ ನಿಮಗೆ ಶಿಕ್ಷಣ ಜೀವನ ಸಾರ್ಥಕಗೊಳಿಸಲು ಸಹಕಾರಿಯಾಗಲಿದೆ ಎಂದು ರಾಜ್ಯಪಾಲರು ಹೇಳಿದರು. ಘಟಿಕೋತ್ಸವದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಕೋಣಂದೂರು ಲಿಂಗಪ್ಪ, ರಂಗಕರ್ಮಿ ಕೆವಿ ಅಕ್ಷರ ಹಾಗೂ ಶಿಕ್ಷಣ ತಜ್ಞ ಪ್ರೊಫೆಸರ್ ಎಚ್ಎ ರಂಗನಾಥ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು. ಮೈಸೂರು ದಸರಾ ಸಂದರ್ಭದಲ್ಲಿ ನಾಡದೇವತೆ ಚಾಮುಂಡೇಶ್ವರಿ ದೇವಿಯನ್ನು ಹೊತ್ತು ಮೆರೆಸುತ್ತಿದ್ದ ಅರ್ಜುನ ಆನೆಯ ಸ್ಮಾರಕವನ್ನು ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ದಬ್ಬಳ್ಳಿಕಟ್ಟೆ ಮೀಸಲು ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಲೋಕಾರ್ಪಣೆಗೊಳಿಸಿದರು. ಡಿಸೆಂಬರ್ 4ರಂದು ಕಾಡಾನೆ ಸೆರೆ ಹಿಡಿಯುವ ಕಾರ್ಯಾಚರಣೆ ವೇಳೆ ಮದಗಜದೊಂದಿಗೆ ಕಾದಾಡಿ ವೀರ ಮರಣವನ್ನಪ್ಪಿದ್ದ ಅರ್ಜುನ ಆನೆಯ ಮೃತದೇಹವನ್ನು ಅದೇ ಸ್ಥಳದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗಿತ್ತು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ದೇಶದಲ್ಲಿ ಅಡುಗೆ ಅನಿಲ ಹಾಗೂ ಪೆಟ್ರೋಲ್ ಡೀಸೆಲ್ ಪೂರೈಕೆ ಸುಗಮವಾಗಿ ನಡೆಯುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೆಹಲಿಯಲ್ಲಿ ಅಂತರ್ ಸಚಿವಾಲಯ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಮಾತನಾಡಿ, ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟಿನಿಂದ ಪೆಟ್ರೋಲಿಯಂ ಉತ್ಪನ್ನಗಳ ಆಮದಿಗೆ ಅಡಚಣೆಯಾಗಿತ್ತು. ಆದರೂ ಸರ್ಕಾರ 100% ಪ್ರಮಾಣದಲ್ಲಿ ಗ್ರಾಹಕರಿಗೆ ಗೃಹ ಬಳಕೆ ಅಡುಗೆ ಅನಿಲ ಪೂರೈಸಲು ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದರು. ವಾಣಿಜ್ಯ ಅಡುಗೆ ಅನಿಲ ದರ ಏರಿಕೆಯಾಗಿದ್ದು ಗೃಹ ಬಳಕೆ ಅಡುಗೆ ಅನಿಲವ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿಲ್ಲ. ಹೊಸ ಪೈಪ್ ಮೂಲಕ ನೈಸರ್ಗಿಕ ಅನಿಲ ಪೂರೈಕೆ ಸಂಪರ್ಕಗಳನ್ನು ಒದಗಿಸಲಾಗುತ್ತಿದೆ. ದೇಶದಲ್ಲಿ ಕಚ್ಚಾ ತೈಲ ಶುದ್ಧೀಕರಣ ಘಟಕಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಅವರು ಹೇಳಿದರು. ದಕ್ಷಿಣ ಕನ್ನಡ ಉಡುಪಿ ಸೇರಿದಂತೆ ಕರಾವಳಿ ಭಾಗದ ಜಿಲ್ಲೆಗಳಿಗೆ ಉತ್ತಮ ಗುಣಮಟ್ಟದ ವಿದ್ಯುತ್ ಸೌಲಭ್ಯ ಒದಗಿಸುವ ಕಡಂದಲೆ 400 kV ವಿದ್ಯುತ್ ಉಪಕೇಂದ್ರ ಕಾಮಗಾರಿ 15ರೊಳಗೆ ಪೂರ್ಣಗೊಳಿಸಲಾಗುವುದು ಎಂದು KPTCL ವ್ಯವಸ್ಥಾಪಕ ನಿರ್ದೇಶಕ ಡಾ ರಾಮ್ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಭೂವ್ಯಾಜ್ಯದ ಕಾರಣದಿಂದಾಗಿ ಕಳೆದ 3 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದರೆ ತಾಲೂಕಿನ ಕಡಂದಲೆ ಗ್ರಾಮದಲ್ಲಿ 400 kV ಲೈನ್ ಕಾಮಗಾರಿ ಸ್ಥಗಿತಗೊಂಡಿತ್ತು. ಮಂಗಳೂರು ರಾಜ್ಯದ ಪ್ರಮುಖ ಕೈಗಾರಿಕಾ ಕೇಂದ್ರವಾಗಿದ್ದು ತಡೆರಹಿತ ವಿದ್ಯುತ್ ಪೂರೈಕೆ ಅತ್ಯಗತ್ಯವಾಗಿದೆ. ಇಂಧನ ಸಚಿವರ ನಿರ್ದೇಶನದಂತೆ ಮುಂಬರುವ ಮುಂಗಾರಿನೊಳಗೆ ಈ ಯೋಜನೆ ಪೂರ್ಣಗೊಳಿಸಿ ವಿದ್ಯುತ್ ಪ್ರಸರಣ ಕಾರ್ಯ ಆರಂಭಿಸಲಾಗುವುದು ಎಂದು ಅವರು ಹೇಳಿದರು. ಶತಮಾನ ಕಂಡ ಸರ್ಕಾರಿ ಶಾಲೆಗಳನ್ನು ಪಾರಂಪರಿಕ ಶಾಲೆಗಳನ್ನಾಗಿ ಪರಿವರ್ತಿಸುವ ಉದ್ದೇಶವಿದೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ.

0: ಪುರುಷೋತ್ತಮ ಬಿಳಿಮಲೆ ತಿಳಿಸಿದ್ದಾರೆ. ಚಾಮರಾಜನಗರದ ದೀನಬಂಧು ಸಂಸ್ಥೆಯಲ್ಲಿ 2019-20 ಇಂಗ್ಲಿಷ್ ಮಾಧ್ಯಮಕ್ಕೆ ಪರಿವರ್ತನೆಗೊಂಡ ಶಾಲೆಗಳ ಪ್ರಸ್ತುತ 6 ಮತ್ತು 7 ತರಗತಿ ವಿದ್ಯಾರ್ಥಿಗಳ ಇಂಗ್ಲಿಷ್ ಭಾಷಾ ಪ್ರಾವೀಣ್ಯತೆ ಅಧ್ಯಯನ ಸಂಬಂಧ ವರದಿ ಸ್ವೀಕರಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ 3139 ಶತಮಾನ ಕಂಡ ಸರ್ಕಾರಿ ಶಾಲೆಗಳಿದ್ದು, ಈ ಪೈಕಿ ಪ್ರಥಮ ಹಂತದಲ್ಲಿ 31 ಶಾಲೆಗಳನ್ನು ಪಾರಂಪರಿಕ ಶಾಲೆಗಳನ್ನಾಗಿ ಪರಿವರ್ತಿಸುವ ಉದ್ದೇಶ ಹೊಂದಲಾಗಿದೆ ಎಂದರು. ರಾಷ್ಟ್ರ ನಾಯಕರು ಭೇಟಿ ನೀಡಿದ ಖ್ಯಾತ ಕವಿಗಳು, ಎಂಜಿನಿಯರ್ಗಳು, ವಿಜ್ಞಾನಿಗಳು ವ್ಯಾಸಂಗ ಮಾಡಿದ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಪಾರಂಪರಿಕ ಶಾಲೆಗಳನ್ನಾಗಿ ಪರಿವರ್ತಿಸಿ ಯೋಜನೆಯನ್ನು ಹಂತ ಹಂತವಾಗಿ ಉಳಿದ ಶಾಲೆಗಳಿಗೂ ವಿಸ್ತರಿಸುವ ಯೋಜನೆ ರೂಪಿಸಲಾಗಿದೆ ಎಂದು ಅವರು ಹೇಳಿದರು. ದಾವಣಗೆರೆ ಜಿಲ್ಲೆಯಲ್ಲಿರುವ ಅನಧಿಕೃತ ಹೋಂಸ್ಟೇಗಳಿಗೆ ಕಡಿವಾಣ ಹಾಕಲು ಪ್ರವಾಸೋದ್ಯಮ ಇಲಾಖೆ ಮುಂದಾಗಿದ್ದು, ಜಿಲ್ಲೆಯ ಎಲ್ಲ ಹೋಂಸ್ಟೇಗಳು ಇಲಾಖೆಯಡಿ ನೋಂದಣಿ ಮಾಡಿಕೊಳ್ಳುವುದನ್ನು ಕಡ್ಡಾಯಗೊಳಿಸಿ ಪ್ರವಾಸೋದ್ಯಮ ಇಲಾಖೆ ಸಹಾಯಕ ನಿರ್ದೇಶಕಿ ಕಾವ್ಯ ಆದೇಶ ಹೊರಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಪತ್ತು ಮತ್ತು ಅಧಿಕಾರ ಸಮಾನವಾಗಿ ಹಂಚಿಕೆಯಾದಾಗಲೇ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಸಾಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಮತ. ಪದವಿ ಶಿಕ್ಷಣದ ಅಂತ್ಯವಲ್ಲ, ಜವಾಬ್ದಾರಿಯುತ ಬದುಕಿನ ಆರಂಭ, ವಿದ್ಯಾರ್ಥಿಗಳಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕಿವಿಮಾತು. ದಕ್ಷಿಣ ಕನ್ನಡ ಜಿಲ್ಲೆ ಕಡಂದಲೆ 400 kV ವಿದ್ಯುತ್ ಉಪಕೇಂದ್ರ ಕಾಮಗಾರಿ ಜುಲೈ 15ರೊಳಗೆ ಪೂರ್ಣ, ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಿಂದ ಮಾಹಿತಿ. ಶತಮಾನ ಕಂಡ ಸರ್ಕಾರಿ ಶಾಲೆಗಳು ಪಾರಂಪರಿಕ ಶಾಲೆಗಳಾಗಿ ಪರಿವರ್ತನೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ ಬಿಳಿಮಲೆ ಹೇಳಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಧಾರವಾಡ. ಈಗ ಭಾವಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಸೀಮಾ ಎಂ ಅಂಗಡಿಯವರು ಹಾಡಿರುವ ಬಿ ಎ ಸನದಿಯವರ ರಚನೆ.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ಸಮಯ 7:31:07.
1: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
2: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
1: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
2: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
1: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
2: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
1: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
2: ಸಂಪರ್ಕಿಸಿ
1: 8277583580,
2: 8277583612.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

ಇದೆಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹೆಚ್ಪಿ ಸೌಮ್ಯ. ಮುಖ್ಯಾಂಶಗಳು. ಜೈಪುರದಲ್ಲಿ ಇಂದು ನಡೆಯಲಿರುವ ಜಂಟಿ ಕಮಾಂಡರ್ಗಳ ಸಮ್ಮೇಳನದ ಎರಡನೇ ಆವೃತ್ತಿಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿ. ವಾರ್ಷಿಕ ಆರೋಗ್ಯ ತಪಾಸಣಾ ಉಪಕ್ರಮಕ್ಕೆ ನವದೆಹಲಿಯಲ್ಲಿಂದು ಚಾಲನೆ ನೀಡಲಿರುವ ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ಇಂದು ತಮ್ಮ ಸಂಪುಟ ವಿಸ್ತರಣೆ ಮಾಡಲಿರುವ ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ. ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಿರಿಯ ಎನ್ಡಿಎ ನಾಯಕರು ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್. ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಪಂಜಾಬ್ ಕಿಂಗ್ಸ್ ವಿರುದ್ಧ 33 ರನ್ಗಳ ಜಯ. ವಾರ್ತೆಗಳ ವಿವರ. ಜೈಪುರದಲ್ಲಿ ಇಂದು ನಡೆಯಲಿರುವ ಜಂಟಿ ಕಮಾಂಡರ್ಗಳ ಸಮ್ಮೇಳನದ ಎರಡನೇ ಆವೃತ್ತಿಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ರಕ್ಷಣಾ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಭಾಗವಹಿಸಲಿದ್ದಾರೆ. ಹೊಸ ಕ್ಷೇತ್ರಗಳಲ್ಲಿ ಮಿಲಿಟರಿ ಸಾಮರ್ಥ್ಯ ಎಂಬ ವಿಷಯದ ಮೇಲಿನ ಎರಡು ದಿನಗಳ ಸಮ್ಮೇಳನವು ಆಪರೇಷನ್ ಸಿಂಧೂರ್ನ ಮೊದಲ ವಾರ್ಷಿಕೋತ್ಸವದೊಂದಿಗೆ ಹೊಂದಿಕೆಯಾಗಿರುವುದರಿಂದ ಮಹತ್ವವನ್ನು ಪಡೆದುಕೊಂಡಿದೆ. ಸೈಬರ್, ಬಾಹ್ಯಾಕಾಶ ಮತ್ತು ಯುದ್ದದ ಉದಯೋನ್ಮುಖ ಕ್ಷೇತ್ರಗಳಲ್ಲಿನ ಸವಾಲುಗಳನ್ನು ಮೌಲ್ಯಮಾಪನ ಮಾಡಲು ಮತ್ತು ನಿರ್ಣಾಯಕ ಅಂಚಿನೊಂದಿಗೆ ಸ್ಥಿತಿಸ್ಥಾಪಕ ಮತ್ತು ಭವಿಷ್ಯದ ಸಿದ್ದ ಬಲಕ್ಕಾಗಿ ಸಾಮರ್ಥ್ಯ ಅಭಿವೃದ್ದಿಗಾಗಿ ಮಾರ್ಗಸೂಚಿಯನ್ನು ರೂಪಿಸಲು ಸಮ್ಮೇಳನವು ಪ್ರಮುಖ ವೇದಿಕೆಯನ್ನು ಒದಗಿಸುತ್ತದೆ ಎಂದು ರಕ್ಷಣಾ ಸಚಿವಾಲಯ ಹೇಳಿದೆ. ಸಮ್ಮೇಳನವು ಆಂತರಿಕವಾಗಿ ಅಭಿವೃದ್ದಿಪಡಿಸಲಾದ ಭವಿಷ್ಯದ ಅನ್ವಯಿಕಗಳ ಪ್ರದರ್ಶನ ಮತ್ತು ಭವಿಷ್ಯದ ಯುದ್ದ ಪರಿಕಲ್ಪನೆಗಳು ಮತ್ತು ಕಾರ್ಯಾಚರಣೆಯ ತಂತ್ರಗಳಿಗೆ ಸಂಬಂಧಿಸಿದ ಹೊಸ ಸಿದ್ದಾಂತಗಳನ್ನು ಸಹ ಒಳಗೊಂಡಿರುತ್ತದೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರು ಇಂದು 40 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಕಾರ್ಮಿಕರಿಗಾಗಿ ರಾಷ್ಟವ್ಯಾಪಿ ವಾರ್ಷಿಕ ಆರೋಗ್ಯ ತಪಾಸಣಾ ಉಪಕ್ರಮಕ್ಕೆ ನವದೆಹಲಿಯ ಇಎಸ್ಐಸಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಚಾಲನೆ ನೀಡಲಿದ್ದಾರೆ. 4 ಹೊಸ ಕಾರ್ಮಿಕ ಸಂಹಿತೆಗಳ ಮೂಲಕ ಪರಿಚಯಿಸಲಾದ ಪರಿವರ್ತನಾ ಸುಧಾರಣೆಗಳಲ್ಲಿ ಈ ಕಾರ್ಯತಂತ್ರದ ಅನುಷ್ಠಾನವು ಆಧಾರವಾಗಿದೆ. ಇದು 29 ಕೇಂದ್ರ ಕಾರ್ಮಿಕ ಕಾನೂನುಗಳನ್ನು 4 ಸಮಗ್ರ ಸ್ತಂಭಗಳ ಅಡಿಯಲ್ಲಿ ಏಕೀಕರಿಸುತ್ತದೆ. ರಾಸಾಯನಿಕಗಳು, ವಿಷಕಾರಿ ವಸ್ತುಗಳು ಅಥವಾ ಭಾರಿ ಯಂತ್ರೋಪಕರಣಗಳನ್ನು ನಿರ್ವಹಿಸುವುದೂ ಸೇರಿದಂತೆ ಅಪಾಯಕಾರಿ ಅಥವಾ ಅಪಾಯಕಾರಿ ಕಾರ್ಯಾಚರಣೆಗಳಲ್ಲಿ ತೊಡಗಿರುವ ಕಾರ್ಮಿಕರುಗಳಿಗೆ ವೈದ್ಯಕೀಯ ತಪಾಸಣೆಗಳು ಕಡ್ಡಾಯವಾಗಿದೆ. ಪಶ್ಚಿಮ ಬಂಗಾಳದ ನೂತನ ಬಿಜೆಪಿ ಸರ್ಕಾರದ ಪ್ರಮಾಣವಚನ ಸ್ವೀಕಾರ ಸಮಾರಂಭವು ಇದೇ 9ರಂದು ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೆಯಲಿದೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಸಮಿಕ್ ಭಟ್ಟಾಚಾರ್ಯ ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ಪಕ್ಷದ ಮೂಲಗಳ ಪ್ರಕಾರ ಈ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಬಿಜೆಪಿ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಅತ್ಯಂತ ಮಹತ್ವದ ರಾಜಕೀಯ ಸಮಾವೇಶವಾಗಿ ಇದು ಹೊರಹೊಮ್ಮಲಿದೆ. ಬ್ರಿಗೇಡ್ ಪರೇಡ್ ಮೈದಾನವು ಐತಿಹಾಸಿಕವಾಗಿ ಬಂಗಾಳದ ಪ್ರಮುಖ ರಾಜಕೀಯ ರ್ಯಾಲಿಗಳು ಮತ್ತು ಜನಬೆಂಬಲ ಪ್ರದರ್ಶನದ ತಾಣವಾಗಿರುವುದರಿಂದ ಸಮಾರಂಭಕ್ಕಾಗಿ ಈ ಸ್ಥಳವನ್ನು ಆಯ್ಕೆ ಮಾಡಿರುವುದು ಸಾಂಕೇತಿಕವಾಗಿದೆ. ರಾಷ್ಟೀಯ ಮಟ್ಟದ ಅಗ್ರನಾಯಕರ ಉಪಸ್ಥಿತಿಯು ಈ ಆಡಳಿತ ಬದಲಾವಣೆಗೆ ಬಿಜೆಪಿ ನೀಡುತ್ತಿರುವ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನಿನ್ನೆ ಸಂಜೆ ರಾಷ್ಟಪತಿ ಭವನದಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ಅವರನ್ನು ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಅವರು ಗಣ್ಯರ ಗೌರವಾರ್ಥವಾಗಿ ಔತಣಕೂಟವನ್ನು ಆಯೋಜಿಸಿದರು. ಭಾರತ ವಿಯೆಟ್ನಾಂ ಸಂಬಂಧಗಳನ್ನು ವರ್ಧಿತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸುವುದು ದ್ವಿಪಕ್ಷೀಯ ಸಹಕಾರಕ್ಕೆ ವೇಗವನ್ನು ನೀಡುವುದಲ್ಲದೆ ಈ ಪ್ರದೇಶದಲ್ಲಿ ಶಾಂತಿ ಮತ್ತು

0: ಸಮೃದ್ಧಿಗೆ ಕೊಡುಗೆ ನೀಡುತ್ತದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದರು. ಭಾರತ ಮತ್ತು ವಿಯೆಟ್ನಾಂ ಐತಿಹಾಸಿಕ, ನಾಗರಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳಲ್ಲಿ ಬೇರೂರಿರುವ ಆಳವಾದ ಸ್ನೇಹವನ್ನು ಹಂಚಿಕೊಳ್ಳುತ್ತವೆ ಎಂದು ಅವರು ಹೇಳಿದರು. ಇತ್ತೀಚಿನ ವರ್ಷಗಳಲ್ಲಿ ಭಾರತ ವಿಯೆಟ್ನಾಂ ದ್ವಿಪಕ್ಷೀಯ ಸಂಬಂಧಗಳು ಉನ್ನತ ಮಟ್ಟದ ವಿನಿಮಯ, ರಕ್ಷಣೆ ಮತ್ತು ಭದ್ರತಾ ಸಹಕಾರ, ಅಭಿವೃದ್ದಿ ಪಾಲುದಾರಿಕೆ ಮತ್ತು ವ್ಯಾಪಾರ, ಆರೋಗ್ಯ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಪ್ರವಾಸೋದ್ಯಮದಂತಹ ಕ್ಷೇತ್ರಗಳಲ್ಲಿ ವಿಸ್ತರಿಸಿವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದರು. ಈ ಭೇಟಿಯ ಸಮಯದಲ್ಲಿ ಅಪರೂಪದ ಭೂಮಿಯ ಖನಿಜಗಳು, ಡಿಜಿಟಲ್ ಮತ್ತು ಹಣಕಾಸು ತಂತ್ರಜ್ಞಾನ, ಸಂಸ್ಕೃತಿ ಮತ್ತು ಶಿಕ್ಷಣದಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಒಪ್ಪಂದಗಳು ಮತ್ತು ಘೋಷಣೆಗಳನ್ನು ಮಾಡಲಾಗಿದೆ ಎಂದು ಅವರು ಸಂತೋಷ ವ್ಯಕ್ತಪಡಿಸಿದರು. ಭಾರತ ಮತ್ತು ವಿಯೆಟ್ನಾಂ ವರ್ಧಿತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯ ಜಂಟಿ ಹೇಳಿಕೆಯ ಮೂಲಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ನಿರ್ಧರಿಸಿವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದರು. ಇಂಡೋ ಪೆಸಿಫಿಕ್ ಸಾಗರ ಉಪಕ್ರಮದಲ್ಲಿ ವಿಯೆಟ್ನಾಂ ಭಾಗವಹಿಸುವಿಕೆಯನ್ನು ಅವರು ಶ್ಲಾಘಿಸಿದರು. ರಕ್ಷಣೆ ಮತ್ತು ಭದ್ರತೆ ಭಾರತ ವಿಯೆಟ್ನಾಂ ದ್ವಿಪಕ್ಷೀಯ ಸಂಬಂಧಗಳ ಪ್ರಮುಖ ಸ್ತಂಭಗಳಾಗಿವೆ ಎಂದರು. ವಿಯೆಟ್ನಾಂ ಅಧ್ಯಕ್ಷ ಟೋ ಲ್ಯಾಮ್ ಅವರ ನೇತೃತ್ವದಲ್ಲಿ ಭಾರತ ವಿಯೆಟ್ನಾಂ ಸಂಬಂಧಗಳು ಇನ್ನಷ್ಟು ಬಲಗೊಳ್ಳುತ್ತವೆ ಎಂದು ರಾಷ್ಟಪತಿ ವಿಶ್ವಾಸ ವ್ಯಕ್ತಪಡಿಸಿದರು. ಈ ನಡುವೆ ಅಧ್ಯಕ್ಷ ಟೋ ಲ್ಯಾಮ್ ಅವರು ತಮ್ಮ ಭೇಟಿಯ ಭಾಗವಾಗಿ ಮುಂಬೈಗೆ ಭೇಟಿ ನೀಡಲಿದ್ದಾರೆ. ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಇಂದು ತಮ್ಮ ಸಂಪುಟ ವಿಸ್ತರಣೆ ಮಾಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಹಲವಾರು ಹಿರಿಯ ಎನ್ಡಿಎ ನಾಯಕರು ಪಾಟ್ನಾದ ಗಾಂಧಿ ಮೈದಾನದಲ್ಲಿಂದು ನಡೆಯಲಿರುವ ಪ್ರಮಾಣ ವಚನ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಅನುಸರಿಸಿದ ಸೂತ್ರದ ಆಧಾರದ ಮೇಲೆ ಸಂಪುಟ ವಿಸ್ತರಣೆಯನ್ನು ನಡೆಸಲಾಗುತ್ತಿದೆ. ಸುಮಾರು 15 ಬಿಜೆಪಿ ಮತ್ತು 14 ಜೆಡಿಯು ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಹೆಚ್ಚುವರಿಯಾಗಿ ಲೋಕ ಜನಶಕ್ತಿ ಪಕ್ಷದಿಂದ ಇಬ್ಬರು ಮತ್ತು ಹಿಂದೂಸ್ತಾನಿ ಅವಾಮ್ ಮೋರ್ಚಾ ಮತ್ತು ರಾಷ್ಟೀಯ ಲೋಕ್ ಮೋರ್ಚಾದಿಂದ ತಲಾ ಒಬ್ಬರು ಸಚಿವರನ್ನು ಸೇರಿಸಿಕೊಳ್ಳುವ ನಿರೀಕ್ಷೆ ಇದೆ. ಸಂಪುಟದ ಹೆಚ್ಚಿನ ಸ್ಥಾನಗಳು ಬಿಜೆಪಿ ಮತ್ತು ಜೆಡಿಯುನ ಪರಿಚಿತ ಮುಖಗಳಿಗೆ ನೀಡುವ ಸಾಧ್ಯತೆ ಇದೆ. ಭಾರತವು ಇಂದು ಆಪರೇಷನ್ ಸಿಂಧೂರ್ನ ಮೊದಲ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದೆ. ಕಳೆದ ವರ್ಷ May 7 ಭಾರತವು ಆಪರೇಷನ್ ಸಿಂಧೂರ್ ಅನ್ನು ಪ್ರಾರಂಭಿಸಿತ್ತು. ಈ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿನ 9 ಭಯೋತ್ಪಾದಕ ಮೂಲಸೌಕರ್ಯಗಳ ಮೇಲೆ ವೈಮಾನಿಕ ದಾಳಿ ನಡೆಸುವ ಮೂಲಕ ಕನಿಷ್ಠ 100 ಭಯೋತ್ಪಾದಕರನ್ನು ಹತ್ಯೆ ಮಾಡಲಾಗಿತ್ತು. ಕಳೆದ ವರ್ಷ April 22 ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದಕರು ನಡೆಸಿದ ಬರ್ಬರ ದಾಳಿಗೆ ಭಾರತ ನೀಡಿದ ಸೂಕ್ತ ಪ್ರತಿಕ್ರಿಯೆ ಇದಾಗಿತ್ತು. ಇಂದು ನಾವು ಭಯೋತ್ಪಾದನೆಯ ವಿರುದ್ದ ಶೂನ್ಯ ಸಹನೆ ನೀತಿಯ ಪ್ರದರ್ಶನವನ್ನು ಸ್ಮರಿಸುತ್ತಿದ್ದೇವೆ. ದೇಶದಲ್ಲಿ ಅಡುಗೆ ಅನಿಲ ಮತ್ತು ಪೆಟ್ರೋಲ್ ಡೀಸೆಲ್ ಪೂರೈಕೆ ಸುಗಮವಾಗಿ ನಡೆಯುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೆಹಲಿಯಲ್ಲಿ ಅಂತರ್ ಸಚಿವಾಲಯ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟಿನಿಂದ ಪೆಟ್ರೋಲಿಯಂ ಉತ್ಪನ್ನಗಳ ಆಮದಿಗೆ ಅಡಚಣೆಯಾಗಿತ್ತು, ಆದರೂ ಸರ್ಕಾರ ಶೇಕಡ 100 ಪ್ರಮಾಣದಲ್ಲಿ ಗ್ರಾಹಕರಿಗೆ ಗೃಹ ಬಳಕೆ ಅಡುಗೆ ಅನಿಲ ಪೂರೈಸಲು ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದೆ, ವಾಣಿಜ್ಯ ಬಳಕೆ ಅನಿಲ ಸಿಲಿಂಡರ್ಗಳ ಪೂರೈಕೆಯು ಶೇಕಡ 70 ಎಂದು ಮಾಹಿತಿ ನೀಡಿದರು. ವಾಣಿಜ್ಯ ಅಡುಗೆ ಅನಿಲ ದರ ಏರಿಕೆಯಾಗಿದ್ದು ಗೃಹ ಬಳಕೆ ಅಡುಗೆ ಅನಿಲ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿಲ್ಲ. 5 kg ಎಲ್ಪಿಜಿ ಸಿಲಿಂಡರ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟವಾಗುತ್ತಿವೆ. ಹೊಸ ಪೈಪ್ ಮೂಲಕ ನೈಸರ್ಗಿಕ ಅನಿಲ ಪೂರೈಕೆ ಸಂಪರ್ಕಗಳನ್ನು ಒದಗಿಸಲಾಗುತ್ತಿದೆ. ದೇಶದಲ್ಲಿ ಕಚ್ಚಾ ತೈಲ ಶುದ್ದೀಕರಣ ಘಟಕಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದರು. ಕೃತಕ ಬುದ್ದಿಮತ್ತೆ ಎಐಗೆ ಸಂಬಂಧಿಸಿದಂತೆ ಹೆಚ್ಚುತ್ತಿರುವ ಸೈಬರ್ ಭದ್ರತಾ ಅಪಾಯಗಳನ್ನು ಎದುರಿಸಲು ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಸೆಬಿ ಸೈಬರ್ ಸುರಕ್ಷಾ ಎಐ ಎಂಬ ವಿಶೇಷ ಕಾರ್ಯಪಡೆಯನ್ನು ರಚಿಸಿದೆ. ಕ್ಲಾಡ್ ಮಿಥೋಸ್ನಂತಹ ಸುಧಾರಿತ ಕೃತಕ ಬುದ್ದಿಮತ್ತೆ ಪರಿಕರಗಳು ವ್ಯವಸ್ಥೆಯಲ್ಲಿನ ದೋಷಗಳನ್ನು ಅತ್ಯಂತ ವೇಗವಾಗಿ ಪತ್ತೆಹಚ್ಚುವ ಮತ್ತು ಅವುಗಳನ್ನು ದುರುಪಯೋಗಪಡಿಸಿಕೊಳ್ಳುವ ಆತಂಕದ ನಡುವೆ ಸೆಬಿ ಈ ಕ್ರಮ ಕೈಗೊಂಡಿದೆ. ಪರಸ್ಪರ ಸಂಬಂಧ ಹೊಂದಿರುವ ಇಂದಿನ ಸೆಕ್ಯುರಿಟೀಸ್ ಮಾರುಕಟ್ಟೆಯಲ್ಲಿ ಬೃಹತ್ ಮಟ್ಟದ ಸೈಬರ್ ಅವಘಡಗಳನ್ನು ತಡೆಗಟ್ಟಲು ಬಲವಾದ ಸಮನ್ವಯತೆ, ನೈಜ ಸಮಯದ ಮಾಹಿತಿ ವಿನಿಮಯ ಮತ್ತು ನಿರಂತರ ಮೇಲ್ವಿಚಾರಣೆಯ ಅಗತ್ಯವಿದೆ ಎಂದು ಸೆಬಿ ಒತ್ತಿ ಹೇಳಿದೆ.

0: ನವದೆಹಲಿಯಲ್ಲಿ ಜಪಾನ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವೆ ಒನೋಡಾ ಕಿಮಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರನ್ನು ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಆರೋಗ್ಯ ಮತ್ತು ವೈದ್ಯಕೀಯ ಉಪಕರಣಗಳ ಕ್ಷೇತ್ರ ಸೇರಿದಂತೆ ವಿವಿಧ ವಿಷಯಗಳಲ್ಲಿ ಪರಸ್ಪರ ಸಹಕಾರದ ಬಗ್ಗೆ ಚರ್ಚಿಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಜಿತೇಂದ್ರ ಸಿಂಗ್, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತ ಮತ್ತು ಜಪಾನ್ ನಡುವೆ ನೈಸರ್ಗಿಕ ಸಮನ್ವಯತೆ ಇದ್ದು, ಉಭಯ ದೇಶಗಳು ಜಂಟಿಯಾಗಿ ಮುಂಚೂಣಿಯ ಕ್ಷೇತ್ರಗಳಲ್ಲಿ ನಾವೀನ್ಯತೆಯನ್ನು ವೇಗಗೊಳಿಸಬಹುದು ಮತ್ತು ಸಂಶೋಧನೆಗಳನ್ನು ಸಮಾಜಕ್ಕೆ ಪ್ರಯೋಜನಕಾರಿ ಫಲಿತಾಂಶಗಳಾಗಿ ಪರಿವರ್ತಿಸಬಹುದು ಎಂದು ಅವರು ಅಭಿಪ್ರಾಯಪಟ್ಟರು. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಪಂಜಾಬ್ ಕಿಂಗ್ಸ್ ಅನ್ನು 33 ರನ್ಗಳಿಂದ ಸೋಲಿಸಿತು. ಸನ್ರೈಸರ್ಸ್ ಹೈದರಾಬಾದ್ ನಿಗದಿಪಡಿಸಿದ 236 ರನ್ಗಳ ಗುರಿಯನ್ನು ಬೆನ್ನಟ್ಟದ ಪಂಜಾಬ್ ಕಿಂಗ್ಸ್ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 202 ರನ್ ಗಳಿಸಿತು. ಇದಕ್ಕೂ ಮೊದಲು ಪಂಜಾಬ್ ಕಿಂಗ್ಸ್ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು. ಬ್ಯಾಟಿಂಗ್ ಮಾಡಿದ ಸನ್ರೈಸರ್ಸ್ ಹೈದರಾಬಾದ್ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 235 ರನ್ ಗಳಿಸಿತು. ಪ್ಯಾಟ್ ಕಮಿನ್ಸ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜೈಪುರದಲ್ಲಿ ಇಂದು ನಡೆಯಲಿರುವ ಜಂಟಿ ಕಮಾಂಡರ್ಗಳ ಸಮ್ಮೇಳನದ ಎರಡನೇ ಆವೃತ್ತಿಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿ. ವಾರ್ಷಿಕ ಆರೋಗ್ಯ ತಪಾಸಣಾ ಉಪಕ್ರಮಕ್ಕೆ ನವದೆಹಲಿಯಲ್ಲಿಂದು ಚಾಲನೆ ನೀಡಲಿರುವ ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ಇಂದು ತಮ್ಮ ಸಂಪುಟ ವಿಸ್ತರಣೆ ಮಾಡಲಿರುವ ಬಿಹಾರ ಮುಖ್ಯಮಂತ್ರಿ ಸಾಮ್ರಾಜ್ ಚೌಧರಿ, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಿರಿಯ ಎನ್ಡಿಎ ನಾಯಕರು ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಪಂಜಾಬ್ ಕಿಂಗ್ಸ್ ವಿರುದ್ದ 33 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ ಬೆಳಗಿನ ಚಿತ್ರಗೀತೆ.

0: ಎಸ್ ಜಾನಕಿಯವರ ಸ್ವರದಲ್ಲಿ ಮೂಡಿಬಂದ ನಾನಿನ್ನ ಬಿಡಲಾರೆ ಚಿತ್ರದ ಗೀತೆಯನ್ನು ಇದುವರೆಗೆ ಆಲಿಸಿದಿರಿ. ಇನ್ನು ಮುಂದೆ ಕೆಎಲ್ಇ ರೇಡಿಯೋ ಡಾಕ್ಟರ್ ಕಾರ್ಯಕ್ರಮ ಪ್ರಸಾರವಾಗುವುದು. ನಂತರ ಮತ್ತೆ ಚಿತ್ರಗೀತೆಯನ್ನು ಪ್ರಸಾರ ಮಾಡುತ್ತೇವೆ.
1: ಆಕಾಶವಾಣಿ ಧಾರವಾಡ, ಕೆಎಲ್ಇ ರೇಡಿಯೋ ಡಾಕ್ಟರ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ಬೆಳಗಾವಿ,
2: 2400 ಹಾಸಿಗೆಯುಳ್ಳ ಬೃಹತ್ ಆಸ್ಪತ್ರೆ,
1: ಉತ್ತರ ಕರ್ನಾಟಕ ಗೋವಾ ಮಹಾರಾಷ್ಟ್ರ ಭಾಗಗಳ ಆರೋಗ್ಯದ ಆಶಾಕಿರಣ,
2: ನ್ಯಾಕ್ ನಿಂದ ಎ ಗ್ರೇಡ್ ಮಾನ್ಯತೆ,
1: ಅಂಗಾಂಗ ಕಸಿಯಲ್ಲಿ ಹಿರಿದಾದ ಸಾಧನೆ,
2: ಕಾಳಜಿಯುತ ಉತ್ತಮ ಚಿಕಿತ್ಸೆ, ಅತ್ಯುತ್ತಮ ಆರೋಗ್ಯಕ್ಕಾಗಿ ದಿಟ್ಟ ಹೆಜ್ಜೆ.
1: ಸಂಪರ್ಕಿಸಿ ಕೆಎಲ್ಇ ಸಂಸ್ಥೆಯ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿ.
2: ಫೋನ್ ನಂಬರ್ 08312473777.
3: ರೋಬೋಟಿಕ್ ಸರ್ಜರಿ ಈ ಕುರಿತು ಮಾಹಿತಿ ನೀಡುತ್ತಿದ್ದಾರೆ ಡಾಕ್ಟರ್ ಮಹೇಶ್ ಕಲ್ಲುಳ್ಳಿ.
4: ಈಗ ಲೇಟೆಸ್ಟ್ ಇನ್ನು ಕ್ಯಾನ್ಸರ್ ಅಂದ್ರೆ ರೀ ರೋಬೋಟಿಕ್ ಸರ್ಜರಿ. ತುಂಬಾ ಕಡೆ ಎಲ್ಲರೂ ರೋಬೋಟಿಕ್ ಸರ್ಜರಿ ಮಾಡ್ತಾ ಇದ್ದಾರೆ. ಇದು ರೋಬೋಟಿಕ್ ಸರ್ಜರಿ ಅಂದ್ರೆ ಕಳೆದ ಒಂದು 2-3 ದಶಕದ ಹಿಂದೆ ರೋಬೋಟಿಕ್ ಸರ್ಜರಿ ಅಂತ ಬಂತು. ಮೇನ್ಲಿ ಸ್ಟಾರ್ಟಿಂಗ್ ಅದು ಆರ್ಥೋಪೆಡಿಕ್ ಮತ್ತೆ ಯೂರಾಲಜಿ ಪ್ರೋಸ್ಟೇಟ್ ಸರ್ಜರಿಯಲ್ಲಿ ಸ್ಟಾರ್ಟ್ ಆಯ್ತು ರೀ. ಬಟ್ ಅದು ಅಷ್ಟು ಫೇಮಸ್ ಆಗಿರಲಿಲ್ಲ, ತುಂಬ ಸ್ಲೋ ಆಗಿ ಬೆಳೀತಾ ಬರ್ತಾ ಇತ್ತು. ಬಟ್ ಲಾಸ್ಟು ಒಂದು 10-15 ವರ್ಷದ ಹಿಂದ್ಗಡೆ 2000-2005 ಆ ರೇಂಜಲ್ಲಿ ಡಾವಿನ್ಸಿ ರೋಬೋಟಿಕ್ ಸಿಸ್ಟಮ್ ತಂದರು. ಅವಾಗ ತುಂಬ ಫೇಮಸ್ ಆಗಿ ತುಂಬ ಜಗತ್ತಿನಲ್ಲಿ ತುಂಬ ಸೆಂಟರ್ಸಲ್ಲಿ ರೋಬೋಟಿಕ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಿಕೊಂಡ್ರು. ಅದನ್ನು ತುಂಬ ಜನ ಸರ್ಜನ್ಸ್ಗಳು ಅದನ್ನು ಉಪಯೋಗಿಸೋಕ್ಕೆ ಸ್ಟಾರ್ಟ್ ಮಾಡಿದರು. ಬಟ್ ಅದು ತುಂಬ ಕಾಸ್ಟ್ಲಿ ಇತ್ತು. ಕಾಸ್ಟ್ ಫ್ಯಾಕ್ಟ್ರಿಂದ ಮತ್ತು ಅದು ಡೇ ಟು ಡೇ ಅದರದ್ದು ಕನ್ಸೂಮೇಬಲ್ಸ್ ಸರ್ಜರಿ ಮಾಡೋಕ್ಕೆ ಅದರದ್ದು ಕಾಸ್ಟ್ ಫ್ಯಾಕ್ಟ್ರಿಂದ ಅದು ಅಷ್ಟು ಎಲ್ಲ ಕಾರ್ನರ್ ಆಫ್ ವರ್ಲ್ಡ್ ಅದರಲ್ಲಿ ಕಾರ್ನರ್ ಆಫ್ ಇಂಡಿಯಾಗೆ ರೀಚ್ ಆಗ್ತಾ ಇರಲಿಲ್ಲ ಬಿಕಾಸ್ ಆಫ್ ಕಾಸ್ಟ್. ಬಟ್ ಈಗ ತುಂಬ ರೋಬೋಟಿಕ್ ಕಂಪ್ನಿಗಳು ನಾವು ಮೇಡ್ ಇನ್ ಇಂಡಿಯಾ ರೋಬೋಟಿಕ್ ಸಿಸ್ಟಮ್ SSI ಮಂತ್ರ ಅಂತ ಇದೆ. SSI ಮಂತ್ರ ನಾವು ಇಲ್ಲಿ ಕೆಎಲ್ಇಯಲ್ಲಿ ಇನ್ಸ್ಟಾಲ್ ಮಾಡಿದರು. ಇದರದ್ದು ಅಡ್ವಾಂಟೇಜ್ ಏನಂದರೆ ಇದರ ಒಂದು ಮೇಡ್ ಇನ್ ಇಂಡಿಯಾ ಮತ್ತು ಕನ್ಸೂಮಬಲ್ಸ್ ಕಾಸ್ಟ್ಲಿ ಆಗಲ್ಲ. ನಮ್ಮ ಪೇಷಂಟು ಸರ್ಜರಿ ಮಾಡಿಸ್ಕೊಳ್ಳೋಕ್ಕೆ ಪ್ಲಸ್ ಅದಾದಮೇಲೆ ಎಕ್ಸ್ಟ್ರಾ ಏನು ರೋಬೋಟಿಕ್ ತುಂಬ ಕಡಿಮೆ ಖರ್ಚಾಗುತ್ತೆ ರೀ. ರೋಬೋಟಿಕ್ ಡಾವಿನ್ಸಿಯಲ್ಲಿ ಒಂದು 1,00,000-2,00,000 ಎಕ್ಸ್ಟ್ರಾ ಆಗೋದು. ಇದರಲ್ಲಿ ಹಾರ್ಡ್ಲಿ ಒಂದು 50,000

0: ಅಷ್ಟೇ ಎಕ್ಸ್ಟ್ರಾ ಖರ್ಚಲ್ಲಿ ರೋಬೋಟಿಕ್ ಸರ್ಜರಿನೇ ಮಾಡಿಸ್ಕೋಬೋದು. ಅದರಿಂದ ತುಂಬ ಅನುಕೂಲ ಆಗಿದೆ ಕಾಸ್ಟ್ ಫ್ಯಾಕ್ಟ್ರಿಂದ. ಮತ್ತು ಅಡ್ವಾಂಟೇಜ್ ಆಫ್ ರೋಬೋಟಿಕ್ ಅಂದರೆ, ಒಂದು ಪೇಷಂಟ್ಗಳಿಗೆ ಏನು ಅಡ್ವಾಂಟೇಜ್ ಅಂದರೆ, ಇದು ತುಂಬ ಕೀ ಹೋಲ್ ಸರ್ಜರಿ ಅಂತೀವಿ, ಚಿಕ್ಕ ರಂಧ್ರದಿಂದ ನಾವು ಮೇಜರ್ ಆಪರೇಷನ್ ಮಾಡ್ಬೋದು. ಅದರಿಂದ ಪೇಷಂಟ್ ಜಲ್ದಿ ಗುಣಮುಖ ಆಗ್ತಾರೆ. ನಾರ್ಮಲ್ ನಾವು ಓಪನ್ ಆಪರೇಷನ್ ಮಾಡಿದಾಗ ತುಂಬ ಪೇಷಂಟ್ಸು ಆಲ್ಮೋಸ್ಟ್ 10 ದಿವಸ 12 ದಿವಸ ಅಡ್ಮಿಟೆಡ್ ಇರಬೇಕಾಗುತ್ತೆ. ರೋಬೋಟಿಕಲ್ಲಿ ಆಲ್ಮೋಸ್ಟ್ ನೆಕ್ಸ್ಟ್ ಡೇನೇ ಅವ್ರು ಓಡಾಡ್ಕೊತ ಇರ್ತಾರೆ, ಅದ್ರ ನೆಕ್ಸ್ಟ್ ಡೇ ಆಲ್ಮೋಸ್ಟ್ ಡಿಸ್ಚಾರ್ಜ್ ಮಾಡ್ಬೋದು. ಸೊ ಅದೊಂದು ತುಂಬ ಅಡ್ವಾಂಟೇಜು. ಅದ್ರ ಜೊತೆಗೆ ಬ್ಲಡ್ ಲಾಸ್ ತುಂಬ ಕಡಿಮೆ ಆಗುತ್ತೆ. ರಕ್ತ ಓಪನ್ ಸರ್ಜರಿಲಿ ತುಂಬ ಸ್ವಲ್ಪ ಬ್ಲಡ್ ಲಾಸ್ ಆಗುತ್ತೆ, ಇದರಲ್ಲಿ ರಕ್ತ ಬ್ಲಡ್ ಲಾಸ್ ಕಡಿಮೆ ಆಗುತ್ತೆ, ಅದರಿಂದ ಬ್ಲಡ್ ಟ್ರಾನ್ಸ್ಫ್ಯೂಷನ್ ರಿಕ್ವೈರ್ಮೆಂಟ್ ಕಡಿಮೆ ಆಗುತ್ತೆ, ಪೇಯ್ನ್ ಕಡಿಮೆ ಆಗುತ್ತೆ. ಸೊ ಅದರಿಂದ ಮೆಡಿಕೇಷನ್ಸ್ ಇಂಜೆಕ್ಷನ್ಸ್ ಕಡಿಮೆ ರಿಕ್ವೈರ್ಮೆಂಟ್ ಇರುತ್ತೆ, ಇನ್ಫೆಕ್ಷನ್ ಚಾನ್ಸಸ್ ಕಡಿಮೆ ಆಗುತ್ತೆ, ಅದರಿಂದ ಆ್ಯಂಟಿಬಯೋಟಿಕ್ ಅವೆಲ್ಲ ಕಡಿಮೆ ಆಗುತ್ತೆ. ಮತ್ತು ಐ ಸಿ ಯು ರಿಕ್ವೈರ್ಮೆಂಟ್, ಆಪರೇಷನ್ ಆದಮೇಲೆ ಐ ಸಿ ಯು ಅಲ್ಲಿ 2 ದಿನ ಇಟ್ಟೆ 3 ದಿನ ಇಟ್ಟೆ ಅಂಥದ್ದೂ ರಿಕ್ವೈರ್ಮೆಂಟ್ ಕಡಿಮೆ ಆಗುತ್ತೆ. ಅದೇನು ನಾನು ನಿಮಗೆ 50,000 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ರೋಬೋಟಿಕ್ಕಿಗೆ ಅಂತ ಹೇಳ್ತಿದ್ದೆಲ್ಲ, ಅದು ಇದರಲ್ಲೆಲ್ಲ ಕಡಿಮೆ ಆಗುತ್ತೆ. ಜಲ್ದಿ ಡಿಸ್ಚಾರ್ಜ್ ಆಗ್ತೀರಾ, ಕಾಸ್ಟ್ಲಿ ಆ್ಯಂಟಿಬಯೋಟಿಕ್ ಬೇಕಾಗಿಲ್ಲ, ಐ ಸಿ ಯು ಕೇರ್ ಬೇಕಾಗಿಲ್ಲ. ಸೊ ಆ ಕಾಸ್ಟ್ ಅಲ್ಲಿಗೆ ಮ್ಯಾಚ್ ಆಗುತ್ತೆ. ಸೊ ಅದರಿಂದ ಇದು ತುಂಬ ನಾವು ಡೇ ಟು ಡೇ ಮಾಡೋಂಥ ಸಿಸ್ಟಮ್ ಆಗಿದೆ. ಈಗ ನಾವು ಆಲ್ರೆಡಿ ಸುಮಾರು ನಾನು 5 ಆಪರೇಷನ್ ರೋಬೋಟಿಕ್ ಸರ್ಜರಿ ಮಾಡಿದೆ. 2 ಅನ್ನನಾಳ ಕ್ಯಾನ್ಸರ್ದು, 2 ಪಿಶ್ವಿ ಕ್ಯಾನ್ಸರ್ದು, ಮತ್ತು ಒಂದು ಗುದಮುಖ ರೆಕ್ಟಮ್ ಅಂತೀವಿ ದೊಡ್ಡ ಕರಳದ್ದು ಕ್ಯಾನ್ಸರ್ದು ಮಾಡಿದ್ದೀವಿ. ಎಲ್ಲ ಪೇಷಂಟು ಆರಾಮಾಗಿ ಹೋದರು. ಅದೇ ಥರ ಅಡ್ವಾಂಟೇಜು, ಇದು ಒಂದು ಅಡ್ವಾಂಟೇಜ್ ಬಿಟ್ಟು ಮತ್ತೇನು ಅಡ್ವಾಂಟೇಜ್ ಅಂದರೆ, ತುಂಬ ಪ್ರಿಸಿಷನ್ ಇರುತ್ತೆ ರೋಬೋಟಿಕ್ಕಲ್ಲಿ. ರೋಬೋಟಿಕ್ ಸಿಸ್ಟಮ್ ಹೇಗಂದರೆ, 3 ಪಾರ್ಟ್ ಇರುತ್ತೆ. ಒಂದು ಪೇಷಂಟ್ ಹತ್ತಿರ ಇರೋದಕ್ಕೆ ಅದು ಆರ್ಮ್ಸ್ ಅಂತೀವಿ, ರೋಬೋಟಿಕ್ ಕೈಗಳು. ಅದರ ಬಾಜುಕ್ಕೆ ಒಂದು ಅದು ಕನೆಕ್ಟ್, ಒಂದು ಕನ್ಸೋಲಿಗೆ ಕನೆಕ್ಟ್ ಇರುತ್ತೆ, ಅದು ಮಷಿನ್ ಕನೆಕ್ಟ್ ಇರುತ್ತೆ. ಅದ್ರ ಮುಂದೆ ಆಮೇಲೆ ನಮಗೆ ನಮ್ಮದು ಕಂಪ್ಯೂಟರ್ ಮುಂದೆ ನಮ್ಮದು ಈಗ ವಿಡಿಯೋ ಗೇಮ್ ಮಾಡ್ತೀವಲ್ಲ ಜಾಯ್ಸ್ಟಿಕ್ಗಳು ಇರ್ತಾವ್ರಿ, ಆ ಟೈಪ್ ಜಾಯ್ಸ್ಟಿಕ್ಗಳು ಇರುತ್ತೆ. ಆ ಜಾಯ್ಸ್ಟಿಕ್ ನಾವು ಮೂವ್ ಮಾಡಿದಂಗೆ ಅದು ರೋಬೋಟಿಕ್ ಆರ್ಮ್ಸು ಮೂವ್ ಆಗ್ತಾ ಇರುತ್ತೆ. ರೋಬೋಟಿಕ್ ಸರ್ಜರಿ ಅಂದರೆ ಇನ್ನೊಂದು ಮೂಢನಂಬಿಕೆ ಬೇಡ, ರೋಬೋಟಿಕ್ ಸರ್ಜರಿ ಅಂದರೆ ಸರ್ಜರಿ ಮಾಡೋರು ನಾವೇ, ರೋಬೋ ಅಲ್ಲ. 100% ಸರ್ಜರಿ ಮಾಡೋರು ನಾವೇ. ನಾವೊಂದು 1 ಮಿಲಿಮೀಟ್ರ್ ಮೂವ್ ಮಾಡಿದರೆ ಅದು ಮೂವ್ ಮಾಡುತ್ತೆ. ಅದು ತಂತಾನೆ ಇಂಡಿಪೆಂಡೆಂಟಾಗಿ ಏನೂ ಮಾಡಲ್ಲ, ಅದು ನಮ್ಮ ಗೈಡ್ಲೈನ್ಸಕ್ಕೆ ಏನು ಮಾಡ್ತಿತ್ತು ಅದು ಮಾಡುತ್ತೆ.
1: ರೋಬೋಟಿಕ್ ಸರ್ಜರಿ ವಿಷಯವಾಗಿ ಇದುವರೆಗೆ ಮಾಹಿತಿ ನೀಡಿದವರು ಡಾಕ್ಟರ್ ಮಹೇಶ್ ಕಲ್ಲೊಳ್ಳಿ. ಕೇಳಿ ರೇಡಿಯೋ ಡಾಕ್ಟರ್ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇದೀಗ ಚಿತ್ರಗೀತೆ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಜನ್ ಜನ್ ಕಾ ರಖೇ ಧ್ಯಾನ್ ಟಿಬಿ ಮುಕ್ತ ಭಾರತ್ ಅಭಿಯಾನ್. ಜನ್ ಜನ್ ಕಾ ರಖೇ ಧ್ಯಾನ್ ಟಿಬಿ ಮುಕ್ತ ಭಾರತ್ ಅಭಿಯಾನ್.
5: ನಿಕ್ಷಯ ಮಿತ್ರ ತೋ ಹಮ್ ಸಬ್ಕಾ ಸಾಥ್ ನಿಭಾತೆ. ಟಿಬಿ ರೋಗಿ ವ ಪರಿಜನ್ ಕೋ ಪೋಷಣ್, ಜಾಂಚ್, ಇಲಾಜ್ ಔರ್ ಆಜೀವಿಕಾ ಸಂಬಂಧಿ ಸಹಾಯತಾ ಪಹುಂಚಾತೆ. ಜಬ್ ಮಿಲ್ ಜಾಯೇಗಾ ಸಬ್ಕೋ ಅಪ್ನಾ ನಿಕ್ಷಯ ಮಿತ್ರ ತಯಾರ್, ತಬ್ ಪಕ್ಕಿ ಹೋ ಜಾಯೇಗಿ ಹಮಾರಿ ಜೀತ್ ಔರ್ ಟಿಬಿ ಕಿ ಹಾರ್.
6: ನಿಕ್ಷಯ ಮಿತ್ರ इस अभियान ने एक बड़े चैलेंज से निपटने में टीबी के मरीजों की बहुत मदद की है. आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं.
5: अधिक जानकारी के लिए नजदीकी आयुष्मान आरोग्य मंदिर जाएं. स्वास्थ्य एवं परिवार कल्याण मंत्रालय द्वारा जनहित में जारी.
1: ಸುಂದರ ನೀನು ಸುಂದರಿ ನಾನು ಚಿತ್ರದ ಗೀತೆ ಹಾಡಿದವರು ರಮೇಶ್ ಚಂದ್ರ.

ರಮೇಶ್ಚಂದ್ರ ಅವರ ಸ್ವರದಲ್ಲಿ ಮೂಡಿಬರುತ್ತಿರುವ ಸುಂದರ ನೀನು ಸುಂದರಿ ನಾನು ಚಿತ್ರದ ಗೀತೆಯನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಆಕಾಶವಾಣಿ ಧಾರವಾಡ. ಸಮಯ 8 ಗಂಟೆ ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ.

ಆರೋಗ್ಯದಂಗಳ ಕಾರ್ಯಕ್ರಮ ಸರಣಿಯಲ್ಲಿ ಈಗ ಕೆಮ್ಮು ಉಸಿರಾಟದ ತೊಂದರೆ ಈ ವಿಷಯ ಕುರಿತು ಡಾಕ್ಟರ್ ಪ್ರಕಾಶ ರಾಮನಗೌಡರ್ ಅವರೊಂದಿಗೆ ಸಂದರ್ಶನ ಸಂದರ್ಶಿಸುತ್ತಾರೆ ಮಂಜುಳಾ.

0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್,
0: ಮಾಳಾಪುರ, ಧಾರವಾಡ.
1: ಎಲ್ಲ ವಿಭಾಗಗಳಲ್ಲಿಯೂ ಸಾರ್ಥಕ ಸೇವೆ ಒದಗಿಸುತ್ತಿರುವ ಸುಸಜ್ಜಿತ ಆಸ್ಪತ್ರೆ.
0: ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ,
1: ಪೀಡಿಯಾಟ್ರಿಕ್ಸ್, ಗೈನಕಾಲಜಿ, ಆರ್ಥೋಪೆಡಿಕ್ಸ್, ನ್ಯೂರಾಲಜಿ, ಕಾರ್ಡಿಯಾಲಜಿ, ಯೂರಾಲಜಿ, ನ್ಯೂರೋ ಸರ್ಜರಿ, ನೆಫ್ರಾಲಜಿ, ಪಲ್ಮನಾಲಜಿ, ಗ್ಯಾಸ್ಟ್ರೋ ಎಂಟ್ರಾಲಜಿ ವಿಭಾಗಗಳು.
0: ಪ್ರತ್ಯೇಕ ಓಪಿಡಿ ಬ್ಲಾಕ್, ಸುಸಜ್ಜಿತ ಆಪರೇಷನ್ ಥಿಯೇಟರ್, ವೆಂಟಿಲೇಟರ್ ವ್ಯವಸ್ಥೆ ಹೊಂದಿದೆ.
1: ಐಸಿಯು, ಎನ್ಐಸಿಯು, ಡಿಜಿಟಲ್ ಎಕ್ಸ್ರೇ, ಟಿಎಂಟಿ, ಎಂಡೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ, ಕೊಲೊನೋಸ್ಕೋಪಿ, ಫೋಟೋಥೆರಪಿ ಮುಂತಾದ ಎಲ್ಲ ವಿಭಾಗಗಳೊಂದಿಗೆ
0: ಸುಸಜ್ಜಿತ ಪ್ರಯೋಗಾಲಯ ಮತ್ತು ಔಷಧಾಲಯ ಹೊಂದಿರುವ ಆಸ್ಪತ್ರೆ
1: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್,
0: ಮಾಳಾಪುರ,
1: ಧಾರವಾಡ. ಮೊಬೈಲ್ 9480093914.
2: ಆತ್ಮೀಯ ಕೇಳುಗರೆ, ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ನಾವು ಕೆಮ್ಮು, ಉಸಿರಾಟದ ತೊಂದರೆ, ಜೊತೆಗೆ ಎಷ್ಟೋ ಮಂದಿಗೆ ಉಸಿರು ಕಟ್ಟಿದಂಗ ಆಗ್ತದೆ, ಸ್ವಲ್ಪ ನಡೆದ್ರೆ ದಮ್ಮು ಬರ್ತದ, ತೇಕ್ ಹತ್ತದ, ಇದಕ್ಕೆಲ್ಲ ಏನ್ ಕಾರಣ, ನಮ್ಮ ದೇಹದಲ್ಲಿ ಏನು ಏರುಪೇರುಗಳ ಆದಾಗ ಈ ಸಮಸ್ಯೆಗಳು ಕಂಡು ಬರ್ತಾವ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ಎಸ್ಆರ್ ರಾಮನ್ಗೌಡರ ಆಸ್ಪತ್ರೆಯಲ್ಲಿ ಫಿಜಿಷಿಯನ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಪ್ರಕಾಶ್ ರಾಮನ್ಗೌಡರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಪ್ರಕಾಶ್ ರಾಮನ್.
3: ನಮಸ್ಕಾರ
2: ಡಾಕ್ಟರ್. ಕೆಮ್ಮು, ದಮ್ಮು ಎರಡು ಒಂದು ಜೋಡು ಪದ ಅಂತ ನಾವ್ ಹೇಳ್ತೀವಿ. ಅಂದ್ರೆ ಕೆಮ್ಮು ಬಂತು ಅಂದ್ರೆ ಅವನ್ಗೆ ತೇಕ್ ಹತ್ತುದು, ದಮ್ ಬರುದು, ಇದು ಕೂಡ ಸರ್ವೇ ಸಾಮಾನ್ಯ ಆಗ್ಬಿಟ್ಟದ. ಈಗ ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ ಕೆಮ್ಮು ಬಂತು ಅಂದ್ರೆ ಎಷ್ಟು ದಿನಗಳ ಕಾಲ ಇರ್ತದ, ಅದರ ಒಂದು ತೊಂದರೆಗಳು ಏನು ಅಂತ ಹೇಳ್ತೀರಿ?
3: ಈಗ ಮೇಡಮ್, ಅದು ಕೆಮ್ಮು ಮತ್ತೆ ದಮ್ಮು, ನೀವು ಹೇಳಿದಾಗೆ ಜೋಡಿ ಪದಗಳು. ಬಹಳ ಜನರಿಗೆ ಕೆಮ್ಮು ಇರ್ತದೆ, ದಮ್ಮು ಇರ್ತದೆ, ಅವರು ನನಗೆ ದಮ್ಮು ಅಂತ ಹೇಳ್ತಾರೆ, ಕೆಲವೊಬ್ಬರು ಕೆಮ್ಮಿದೆ ಬಹಳ ದಿನದಿಂದ ಅಂತಾರೆ. ಸೊ ಕೆಮ್ಮು ನಮ್ದು ಒಂದು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಮೇಡಮ್. ಯಾವಾಗೂ ನಾವು ಉಸಿರಾಟದೊಳಗೆ ಏನು ಪೈಪ್ ಒಳಗೆ ಧೂಳು ಇರ್ಬೋದು, ಏನೋ ಒಂದು ಫಾರಿನ್ ಬಾಡಿ ಏನೋ ಒಂದು ಹೋಗಕ್ಕೆ ಇವರು, ಆದರೆ ನಾರ್ಮಲ್ ಮೆಕ್ಯಾನಿಸಮ್ ಅದನ್ನು ಹೊರಗಡೆ ಹಾಕ್ಲಿಕ್ಕೆ ನಮ್ದು ಕಫ್ ರಿಸೆಪ್ಟರ್ ಇರ್ತವೆ, ಅದು ಸ್ಟಿಮ್ಯುಲೇಟ್ ಆಗಿ ಇಮಿಡಿಯೇಟ್ ಆಗಿ ಕೆಮ್ಮು ಜೋರಾಗಿ ನಾವು ಗಾಳಿ ಒಳಗಡೆಯಿಂದ ಎಕ್ಸ್ಪೆಲ್ ಆಗ್ತದೆ, ಎಕ್ಸೇಲ್ ಆಗ್ತದೆ, ಅದು ಹೊರಗಡೆ ಹೋಗ್ಬಿಡ್ತದೆ. ಸೊ ಉಸಿರಾಟ ಪೈಪಲ್ಲಿ ಅಥವಾ ಉಸಿರಾಟ ದಾರಿಯಲ್ಲಿ ಏನೂ ಒಂದು ಫಾರಿನ್ ಬಾಡಿ ಹೋಗುವಾಗಿಲ್ಲ, ಅದು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್. ಸೊ ಬಟ್ ಸಮ್ಟೈಮ್ಸ್ ಅದು ಯಾವ ಕಾಯಿಲೆಯಿಂದ ಇರಬಹುದು, ಬೇರೆ ಬೇರೆ ಕಾರಣಗಳಿಂದ ಇರಬಹುದು, ಕೆಮ್ಮು ಶುರು ಆಗಿ ಅದು ಕಂಟಿನ್ಯೂ ಆಗಿ ಅದು ಒಂಥರ ಕಿರಿಕಿರಿ ಲಕ್ಷಣ ಆಗಿಬಿಡ್ತದೆ, ಅವಾಗ ವೈದ್ಯರ ಹತ್ರ ಹೋಗುವ ಪರಿಸ್ಥಿತಿ ಬರ್ತದೆ. ಇದೇ ತರ ತೇಕು ಕೂಡ, ದಮ್ಮು ಕೂಡ ನಾರ್ಮಲ್ ಆಗಿ ನಾವು ಓಡಾಡಿದ್ರೆ ಮಾಡಿದ್ರೆ ನಮಗೆ ದಮ್ಮು ಮತ್ತೆ ಉಸಿರಾಟ ತೊಂದರೆ ಬರಬಾರದು, ಮತ್ತೆ ಉಸಿರಾಟದ ಕಡೆ ನಮಗೆ ಲಕ್ಷ್ಯ ಕೂಡ ಹೋಗಬಾರ್ದು, ಯಾಕಂದ್ರೆ ಉಸಿರಾಟ ಅದು ಸಹಜ ನಾರ್ಮಲ್ ಆಗ್ತಾ ಇರಬೇಕು, ಅದ್ರ ಕಡೆ ಲಕ್ಷ್ಯ ಹೋಗ್ತಾ ಇದೆ, ನನಗೆ ಉಸಿರು ತೊಂದರೆ ಅನಿಸ್ತಾ ಇದೆ ಅಂದ್ರೆ ಡೆಫಿನೆಟ್ ಆಗಿ ಏನೋ ಒಂದು ಕಾರಣದಿಂದ ಆಗ್ತಾ ಇದೆ ಅಂತ. ಸೊ ಅದು ದಮ್ಮು ಮತ್ತೆ ಕೆಮ್ಮು ಅಂತ ಲಕ್ಷಣಗಳು ಇವು, ರೋಗ ಅಲ್ಲ. ಬಟ್ ಅವು ಬಂದಾಗ ಯಾವಾಗ ನಾವು ವೈದ್ಯರಿಗೆ ಮೀಟ್ ಮಾಡಬೇಕು, ಯಾವ್ದು ತೊಂದರೆ ಅನ್ನೋದನ್ನ ಮಾಹಿತಿಯನ್ನ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ.
2: ಈಗ ಡಾಕ್ಟರ್, ಈ ತರ ಉಸಿರಾಟದ ತೊಂದರೆ ಅಂತ ಒಂದು ಶಬ್ದ ನೀವು ಹೇಳಿದ್ರಿ, ಉಸಿರಾಡಿಸುವಾಗ ತೊಂದರೆ ಆಗ್ತಾ ಇದೆ ಅಂದ್ರೆ ಆ ವ್ಯಕ್ತಿಗೆ ಏನು ತ್ರಾಸನ್ನ ಅನುಭವಿಸ್ತಾನ?
3: ಈಗ ನಮ್ಮ ನಾನು ಆಗ್ಲೇ ಹೇಳದಾಗೆ ಮೇಡಮ್, ಈಗ ಉಸಿರು ನಮ್ದು ಉಸಿರಾಟ ಸಹಜ ಕ್ರಿಯೆ, ಅದ್ರ ಕಡೆ ಲಕ್ಷಣ ಕೂಡ ಹೋಗ್ಬಾರ್ದು. ಯಾವಾಗ ನಮಗೆ ಉಸಿರು ತೊಗೊಳ್ಲಿಕ್ಕೆ ಬಿಡ್ಲಿಕ್ಕೆ ಅದ್ರ ಕಡೆ ಲಕ್ಷ್ಯ ಹೋಗ್ತಾ ಇದೆ ಅಂದ್ರೆ ನಮಗೆ ತೊಂದರೆ ಇದೆ ಅಂತ ಅರ್ಥ. ನಾವು ವಾಲಂಟಿಯರ್ಲಿ ಉಸಿರು ತಗೊಂಡು ಬಿಡಬೇಕು ಅಂದ್ರೆ ತೊಂದರೆ ಇದೆ ಅಂತ. ಸ್ವಲ್ಪ ಎರಡು ಹೆಜ್ಜೆ ನಡೆದ್ರೆ ದಮ್ ಬರೋದು, ಸ್ವಲ್ಪ ಏರಿದ್ರೆ ದಮ್ ಬರೋದು, ಕೂತಲ್ಲೇ ಅಥವಾ ರಾತ್ರಿ ಮಲಗಿದಾಗ ದಮ್ ಬಂದು ಎದ್ದು ಕೂಡೋದು, ಉಸಿರು ತೊಂದರೆ ಆಗಿ ಉಸಿರು ಹಿಡ್ದಂಗಾಗೋದು, ಇವು ಬೇರೆ ಬೇರೆ ಕಾರಣಗಳು. ಕಾರಣಗಳನ್ನು ನಾನು ಹೇಳಬೇಕು.

0: ಆದರೆ ಸಾಮಾನ್ಯ ಕಾರಣಗಳು ಅಂದ್ರೆ ನಾವು ಸಿಂಪಲ್ ನೆಗಡಿ, ಕೆಮ್ಮು ಮತ್ತೆ ಅಲರ್ಜಿ ಕೆಮ್ಮುಗಳು ಅಂತೇನೋ, ಇವು ಸ್ವಲ್ಪ ದಿನಗಳ ಮಟ್ಟಿಗೆ ಅಷ್ಟೇ ಇರೋದು ಲಕ್ಷಣಗಳು, ಅವು ತಾವೇ ಸ್ವಲ್ಪ ಔಷಧ ತಗೊಂಡ್ರೆ ಕಡಿಮೆ ಆಗ್ಬಿಡ್ತಾವೆ. ಬಟ್ ಕೆಲವೊಂದು ಶ್ವಾಸಕೋಶ ಸಂಬಂಧಿತ ಅಸ್ತಮಾಗಿ ನಾವು ಹೇಳ್ತೇವೆ ಅಲರ್ಜಿ ಕೆಮ್ಮು ಸೀಸನಲ್ ಆಗಿ ಬರ್ತದೆ, ಕೆಲವು ಸೀಸನ್ ಆಗಿ ಬಂದು ಕೆಮ್ಮು ಕಫ ಸೋಸಿ ಅಂತ ವೀಸಿಂಗ್ ಬರೋದು ಆಗ್ತಾವ. ಸಿಒಪಿಡಿ ಅಂತ ಕಾಯಿಲೆ ಬರ್ತದೆ, ಅದು ಕೂಡ ಬಹಳ ಈ ಸ್ಮೋಕರ್ಸ್ ಅಲ್ಲಿ ಬಹಳ ವರ್ಷದಿಂದ ಸ್ಮೋಕ್ ಮಾಡ್ತಾ ಇರೋರಿಗೆ ಪುಪ್ಸ ಹಾಳಾಗಿ ಸಿಒಪಿಡಿ ಅಂತ ಸ್ವಲ್ಪ ನಡೆದ್ರೆ ದಂಬರಕ್ಕೆ ಶುರು ಆಗ್ತದೆ, ಕಫ ಪ್ರೊಡಕ್ಷನ್ ಆಗ್ತಾ ಇರ್ತದೆ, ಅದು ತಿಂಗಳು ವರ್ಷಗಟ್ಟಲೆ ತೊಂದರೆ ಬರ್ತಾ ಇರ್ತದೆ. ಮತ್ತೆ ಕೆಲವು ಬಾರಿ ಅಕ್ಯೂಟ್ ದಮ್ಮು ಕೆಮ್ಮು ಅಂದ್ರೆ ನಿಮೋನಿಯಾ ಇನ್ಫೆಕ್ಷನ್ಗಳು ಜ್ವರ ಕಫ ಅಂತ ಬರ್ತಾವ. ಮತ್ತೆ ನಾವು ಬಹಳ ಕಾಮನ್ ಆಗಿ ನಮ್ಮ ದೇಶದಲ್ಲಿ ಒಂದು ರೋಗ ಅಂದ್ರೆ ಟಿಬಿ ರೋಗ, ಕ್ಷಯ ರೋಗ. ಈ ಕ್ಷಯ ರೋಗ ಒಂದು 3 ವಾರದ ಮೇಲೆ ನಿಮಗೆ ಕೆಮ್ಮಿದೆ, ಜ್ವರ ಇದೆ, ತೂಕ ಕಡಿಮೆ ಆಗ್ತಾ ಇದೆ, ಆಹಾರ ಹೋಗ್ತಾ ಇಲ್ಲ ಅಂದ್ರೆ ಫಸ್ಟ್ ನಮ್ಮ ತಲೆಯಲ್ಲಿ ಬರೋದು ಕ್ಷಯ ರೋಗ. ಸೊ ಇದು ಆಲ್ಮೋಸ್ಟ್ ನಮ್ಮ ದೇಶದಲ್ಲಿ ಎಲ್ಲರಿಗೂ ಜೀವನದಲ್ಲಿ ಒಂದ್ಸರಿ ಕ್ಷಯ ರೋಗ ಬಂದೇ ಹೋಗಿರ್ತದೆ. ಅದು ಕ್ಷಯ ರೋಗದ ಒಂದು 6 ತಿಂಗಳು ಎಟಿಟಿ ಆಂಟಿ ಟ್ಯೂಬರ್ಕುಲರ್ ಟ್ರೀಟ್ಮೆಂಟ್ ತಗೊಂಡೇ ಇರ್ತಾರೆ. ಅಷ್ಟು ಕಾಮನ್ ಆಗಿರುವಂತ ನಮ್ಮ ರೋಗ. ಬಟ್ ಈಗ ನಾವು 2026 ಅದನ್ನ ಎರಡಿಕೇಟ್ ಮಾಡೋಣ ಅಂತ ನಮ್ಮ ಮಾನ್ಯ ಸೆಂಟ್ರಲ್ ಗೌರ್ಮೆಂಟ್ ಇಂದ ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಅಭಿಯಾನ ನಡೆಸ್ತಾ ಇದ್ದಾರೆ. ಸೊ ಅದರಲ್ಲಿ ನಾವು ಎಷ್ಟು ಸಕ್ಸಸ್ ಆಗ್ತೇವೆ ಇನ್ನು ಕಾದು ನೋಡಬೇಕು. ಸೊ ಇವು ಕಾಮನ್ ಆಗಿರುವಂತ ಕೆಮ್ಮು, ಇದು ಉಸಿರಾಟ ಸಂಬಂಧಿತ. ಇನ್ನ ಬೇರೆ ಕೆಮ್ಮು ದಮ್ಮು ಬರ್ಲಿಕ್ಕೆ ಕಾರಣ ಅಂದ್ರೆ ಹೃದಯ ಕೆಲಸ ಕಡಿಮೆ ಆದಾಗ, ಹೃದಯ ಪಂಪ್ ವೀಕ್ ಆದಾಗ, ಹಾರ್ಟ್ ಫೇಲ್ಯೂರ್ ಅಂತೀವಿ, ಅವಾಗ ಕೆಮ್ಮು ದಮ್ಮು ಬರ್ಲಿಕ್ಕೆ ಶುರು ಆಗ್ತದೆ. ಅದರದ್ದು ಲಕ್ಷಣ ಅಂದ್ರೆ ರಾತ್ರಿ ಮಲಗಿದಾಗ ಅಥವಾ ಮಲಗಿದಾಗ ದಮ್ಮು ಉಸಿರಾಟ ತೊಂದರೆಯಾಗಿ ಎದ್ದು ಕೂಡೋದು, ಎದ್ದು ಕೂತ್ರೆ ಆರಾಮ ಅನಿಸ್ತದೆ, ಮಲಗಿದ್ರೆ ದಮ್ ಬರ್ತದೆ, ಅರ್ಥೋಪ್ನಿ ಅಂತೀವಿ. ಸೊ ಅವಾಗ ನಾವು ಹೃದಯದ ತೊಂದರೆಯಿಂದ ದಮ್ಮು ಕೆಮ್ಮು ಬರ್ತದೆ. ಇನ್ನು ಉಳಿದಿದ್ದು ಕೆಲವು ಸಿಂಪಲ್ ಆಗಿ ಇರುವಂತ ದಮ್ ಬರೋದಂದ್ರೆ ಅನಿಮಿಯಾ, ರಕ್ತ ಪ್ರಮಾಣ ಕಡಿಮೆ ಇದೆ, ಸ್ವಲ್ಪ ನಡೆದ್ರೆ ಇರೋದು ದಮ್ ಬರ್ತದೆ, ಸುಸ್ತಾಗ್ತಾರೆ. ಆಮೇಲೆ ಕೆಲವು ಬಾರಿ ಸಿಂಪಲ್ ಆಂಗ್ಸೈಟಿ ಅಂದ್ರೆ ಏನೋ ಹೆದರಿಕೆಯ ಭಯ, ಅದರಿಂದ ಅವ್ರಿಗೆ ಉಸಿರಾಟ ತೊಂದರೆ ಅನಿಸ್ತದೆ, ನನಗೆ ಯಾಕೋ ಉಸಿರು ತಗೊಳ್ಳಿಕ್ಕೆ ಆಗ್ತಾ ಇಲ್ಲ, ದೊಡ್ಡ ದೊಡ್ಡ ಉಸಿರು ತಗೊಳ್ತಾರೆ, ಮತ್ತೊಂದು 10 ನಿಮಿಷ ಸುಮ್ಮನೆ ಬಿಡ್ತಾರೆ, ಮತ್ತೆ ದೊಡ್ಡ ಉಸಿರು ತಗೊಳ್ತಾರೆ, ಇದೆಲ್ಲ ಸ್ವಲ್ಪ ಆಂಗ್ಸೈಟಿ ಅಂತ ಆಗ್ತದೆ. ಕೆಲವರಿಗೆ ಬಹಳ ದಪ್ಪ ಇರೋರಿಗೆ ಮತ್ತೆ ರಾತ್ರಿ ಮಲಗಿದಾಗ ಉಸಿರು ನಿಲ್ಲೋದು, ಗೊರಿಕೆ ಹೊಡೆಯೋದು, ಇವ್ರಿಗೂ ಸ್ವಲ್ಪ ನಡೆದ್ರೆ ಏರಿದ್ರೆ ಮೈ ಭಾರದಿಂದ ಸ್ವಲ್ಪ ದಮ್ ಬರ್ತದೆ. ಸೊ ಇವೆಲ್ಲ ಲಕ್ಷಣ, ಇವೆಲ್ಲ ಕಾರಣಗಳು. ಸೊ ಏನ್ ಕಾರಣದಿಂದ ಅವರಿಗೆ ದಮ್ಮು ಕೆಮ್ಮು ಬರ್ತಾ ಇದೆ ಅಂತ ನಾವು ಕುಲಂಕಷವಾಗಿ ನೋಡಿ, ಇನ್ಫೆಕ್ಷನ್ ಇದೆಯಾ, ಬಹಳ ಕ್ರೋನಿಕ್ ಇಂದ ಅಸ್ತಮಾ ಸಿಒಪಿಡಿ ಅಂತ ಇದೆಯಾ, ಅಥವಾ ಹೃದಯ ತೊಂದರೆಯಿಂದ ಇವರು ಬಳಲ್ತಾ ಇದಾರೆ ಅಂತ ಚೆಕ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ರೆ ಈ ಕೆಮ್ಮು ದಮ್ಮು ಎಲ್ಲ ಲಕ್ಷಣಗಳನ್ನು ನಾವು ಕಂಟ್ರೋಲ್ ಮಾಡಬಹುದು.
1: ಈಗ ಒಬ್ಬ ವ್ಯಕ್ತಿಗೆ ಕೆಮ್ಮು ಬಂದಿದೆ, ನಂತರದ ದಿನಗಳಲ್ಲಿ ಉಸಿರಾಟದ ಸಮಸ್ಯೆ ಕೂಡ ಕಂಡು ಬರ್ತಾ ಇದೆ ಅಂತ ಅಂದಾಗ ಅವರು ವೈದ್ಯರನ್ನು ಯಾವಾಗ ಭೇಟಿ ಮಾಡಬೇಕು ಅಂತೀರಿ? ಬರೀ ಕೆಮ್ಮು ಬಂದಾಗ ಹೋಗ್ಬೇಕು, ಯಾವಾಗ?
0: ಈಗ ತಕ್ಷಣ ಅವರು ವೈದ್ಯರನ್ನ ಭೇಟಿ ಮಾಡೋದು ಹೇಳ್ತೀನಿ ನಾನು. ಈಗ ಒಂದು ಎಮರ್ಜೆನ್ಸಿ ಅಂತ ಈ ಕೆಮ್ಮು ದಮ್ಮು ಲಕ್ಷಣ ಇದೆ, ಯಾವಾಗ ಅವ್ರು ಇಮಿಡಿಯೇಟ್ ಆಗಿ ಹೋಗ್ಬೇಕು, ನಿರ್ಲಕ್ಷ್ಯ ಮಾಡಬಾರ್ದು ಅಂದ್ರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ರೆ ಹೋಗಿ ಮೀಟ್ ಮಾಡಬೇಕು. ಕೆಲವೊಮ್ಮೆ ಕೆಮ್ಮು ಕಫದಲ್ಲಿ ರಕ್ತ ಬಂತು, ಸೊ ಇಮಿಡಿಯೇಟ್ ಆಗಿ ಅವ್ರು ಹೋಗಿ ಭೇಟಿ ಆಗಬೇಕು. ಕೆಲವೊಮ್ಮೆ ಆರಾಮಾಗಿರ್ತಾರೆ, ಸಡನ್ ಆಗಿ ದಮ್ಮು ಶುರು ಆಗಿಬಿಡ್ತದೆ, ಏನೂ ಕಾರಣ ಇರಲ್ಲ, ಸಡನ್ ಆಗಿ ಅಂದ್ರೆ ಅದು ಕೂಡ ಇಮಿಡಿಯೇಟ್ ಆಗಿ ಹೋಗಬೇಕಾಗ್ತದೆ, ಎಂದು ಆ ತರ ಅವ್ರು ಅನುಭವ ಮಾಡಿರೋದಿಲ್ಲ. ಆಮೇಲೆ ಅದರ ಜೊತೆ ಎದೆ ನೋವು ಮತ್ತೆ ಬೆವರು ಬರೋದು ಅಂದ್ರೆ ಏನಾದರೂ ಹೃದಯ ತೊಂದರೆ ಇರ್ತದೆ. ಕೆಲವು ನಾನು ಆಗಲೇ ಹೇಳಿದಾಗೆ ರಾತ್ರಿ ಮಲಗಿದಾಗ ಸ್ವಲ್ಪ ದಮ್ಮಂದು ಎದ್ದು ಕೂಡ್ಲಿಕ್ಕತ್ತರು ಅಂದ್ರೆ ಅದು ಹೃದಯ ಸಂಬಂಧಪಟ್ಟ ಹಾಗೆ. ಮತ್ತೆ ನಾನು ಹೇಳಿದಾಗೆ ಜ್ವರ, ಊಟ ಕಡಿಮೆ ಆಗೋದು, ಮತ್ತೆ ತೂಕ ಕಡಿಮೆ ಆಗೋದು, ಹಸಿವಾಗದೆ ಇರೋದು, ಈ ತರ ಲಕ್ಷಣ ಬಂದ್ರೆ ಹೋಗಿ ಮೀಟ್ ಮಾಡಿ ಅದು ಟಿಬಿ ಕ್ಷಯ ರೋಗ ಇದೆಯಾ ಅಥವಾ ಬೇರೆ ಏನಾದರೂ ಇನ್ಫೆಕ್ಷನ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಮತ್ತೆ ಕೆಲವು ಬಾರಿ ಕ್ಯಾನ್ಸರ್ ಅಥವಾ ಕೆಲವು ಬಾರಿ ಟ್ರಾಮಾ ಅಂದ್ರೆ ಏನೋ ಪೆಟ್ಟಾಗಿರ್ತದೆ, ಬಿದ್ದಿರ್ತಾರೆ, ಎದೆಗೆ ಪೆಟ್ಟಾಗಿರ್ತದೆ, ಒಂದ್ ದಿನ 2 ದಿನ ಬಿಟ್ಟು ಅವ್ರಿಗೆ ದಮ್ ಶುರು ಆಗ್ತದೆ, ಅವಾಗ ಕೆಲವು ಬಾರಿ ಒಳಗಡೆ ರಕ್ತ ಕಲೆಕ್ಷನ್ ಆಗ್ತಾ ಇರ್ತದೆ, ಹಿಮೋಥೋರಾಕ್ಸ್ ಅಂತೀವಿ, ಕೆಲವರ ಗಾಳಿ ಕಲೆಕ್ಷನ್ ಆಗ್ತದೆ, ನಿಮೋಥೋರಾಕ್ಸ್ ಅಂತೀವಿ, ಅವಾಗ ಪುಪ್ಸಕ್ಕೆ ಜಾಗ ಇರಲ್ಲ, ಅವಾಗ ದಮ್ ಬರ್ಲಿಕ್ಕೆ ಶುರು ಆಗ್ತದೆ, ಕೆಮ್ಮು ಬರ್ಲಿಕ್ಕೆ ಶುರು ಆಗ್ತದೆ. ಸೊ ಈ ತರ ಎಲ್ಲ ಲಕ್ಷಣ ಈ ಇಮಿಡಿಯೇಟ್ ಆಗಿ ಅವರು ವೈದ್ಯರ ಹತ್ರ ಹೋದ್ರೆ ನಾವು ಚೆಕ್ ಮಾಡಿ ಅದಕ್ಕೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಮಾಡಿ ಬಿಟ್ರೆ ಏನಾಗುತ್ತೆ, ಇವೆಲ್ಲ ತೊಂದರೆಗಳು ಸೀರಿಯಸ್ ಆಗಿ ಜೀವ ಕಪಾಯ ಮಾಡುವಂತ ಪರಿಸ್ಥಿತಿಗೂ ಹೋಗ್ಬಹುದು.
1: ಈಗ ಡಾಕ್ಟರ್ ಪ್ರಕಾಶ್ ರಾಮನ್ಗೌಡ್ರೆ, ವೈದ್ಯರ ಹತ್ರ ಹೋಗಿದ್ದಾಗ ಯಾವ ಯಾವ ತಪಾಸಣೆಗಳ ಮೂಲಕ ಇದನ್ನ ಪರೀಕ್ಷೆ ಮಾಡಲಾಗ್ತದೆ?
0: ಈಗ ಒಬ್ರು ಕೆಮ್ಮು ಮತ್ತೆ ದಮ್ಮು ಬಂದ ಹಾಗೆ ನಾವು ಮೊದಲು ಹಿಸ್ಟ್ರಿ ತಗೊಳ್ತೀವಿ. ನಾನು ಹೇಳಿದಾಗೆ 2 ವಾರ 3 ವಾರದ ನಂತರ ಇದೆ, ಕೆಮ್ಮಿದೆ, ಕಫ ಇದೆ, ಮತ್ತೆ ಜ್ವರ ಈ ತರ ಲಕ್ಷಣ ಇದ್ರೆ ಅದು ಇನ್ಫೆಕ್ಷನ್ ಅಂತ ತಗೊಂಡು, ನಾರ್ಮಲ್ ಇನ್ಫೆಕ್ಷನ್ ಇರಬಹುದು, ನಿಮೋನಿಯಾ ಪ್ಲಸ್ ಮತ್ತೆ ಕ್ಷಯ ರೋಗದ ಇನ್ಫೆಕ್ಷನ್ ಅಂತ ಚೆಕ್ ಮಾಡ್ತೀವಿ. ಇಲ್ಲ, ಕೆಮ್ಮು ಬಹಳ ದಿನದಿಂದ ಇದೆ, ಜ್ವರ ಇಲ್ಲ, ಏನಿಲ್ಲ, ಆರಾಮಾಗಿದ್ದೀನಿ, ಹಸಿವು ಚೆನ್ನಾಗಿದೆ, ಬಟ್ ಒಂದು ಸ್ವಲ್ಪ ಈ ತರ ಮಳೆ ಗಿಳೆ ಧೂಳು ಆದಾಗ ನನ್ನ ಕೆಮ್ಮು ನೆಗಡಿ ಸೀನು ಬರ್ತದೆ ಅಂದ್ರೆ ಅದು ಅಲರ್ಜಿ ಕೆಮ್ಮು ಇರಬಹುದು ಅಂತ ನಾವು ನೋಡ್ತೀವಿ. ಕೆಲವರು ಶುಗರ್ ಇದೆ, ಬಿ ಪಿ ಇದೆ, ಅವರು ಸ್ವಲ್ಪ ನಡೆದ್ರೆ ಮಾಡಿದ್ರೆ ದಮ್ ಬರ್ತಾ ಇದೆ, ರಾತ್ರಿ ನಾನು ದಮ್ಬದ್ದು ಎದ್ದು ಕೊಡ್ತಾ ಇದ್ದೀನಿ, ಕಾಲು ಬಾವು ಬರ್ತಾ ಇದೆ ಅಂದ್ರೆ ಹೃದಯ ಸಂಬಂಧಪಟ್ಟಾಗಿ ಅವರಿಗೆ ದಮ್ಮು ಕೆಮ್ಮಿದೆ ಅಂತ ನಾವು ಚೆಕ್ ಮಾಡ್ತೀವಿ. ಹೀಗಾಗಿ ಎಕ್ಸ್ರೇ ಮಾಡ್ತೀವಿ, ಕಫ ಟೆಸ್ಟ್ ಮಾಡಿ ಟಿ ಬಿ ಕ್ಷಯ ರೋಗ ಇದೆಯಾ ನೋಡ್ತೀವಿ, ಮತ್ತೆ ನಾವು ಇ ಸಿ ಜಿ ಮಾಡಿ ಇಕೋ ಅಂತ ಮಾಡಿ ಹೃದಯ ಕೆಲಸ ಹೇಗಿದೆ ಅಂತ ನೋಡ್ತೀವಿ. ಸೊ ಪುಪ್ಪಸ್ ಬಗ್ಗೆ ಟೆಸ್ಟ್, ಹೃದಯದ ಬಗ್ಗೆ ಟೆಸ್ಟ್, ಮತ್ತೆ ರಕ್ತದಲ್ಲಿ ಟೆಸ್ಟ್ ಮಾಡಿ ರಕ್ತ ಪ್ರಮಾಣ ಕಡಿಮೆ ಇದೆ, ಅನಿಮಿಯಿಂದ ಅವರಿಗೆ ದಮ್ ಬರ್ತಾ ಇದೆ ಅಂತ ನೋಡ್ತೀವಿ. ಆಮೇಲೆ ಅವ್ರದ್ದು ಆಕ್ಸಿಜನ್ ಪ್ರಮಾಣ ಹೇಗಿದೆ ಇವೆಲ್ಲ ನೋಡಿಬಿಟ್ಟು ಕಾರಣ ಕೆಮ್ಮಿಗೆ ದಮ್ಮಿಗೆ ಏನು ಕಾರಣ ಅಂತ ಕುಲಂಕಷವಾಗಿ ಚೆಕ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ 2 ವಾರದ ಮೇಲೆ ಏನೋ ಕೆಮ್ಮು ದಮ್ಮು ಇದ್ರೆ ಅದು ನಿರ್ಲಕ್ಷ್ಯ ಮಾಡಬಾರ್ದು,
1: ತಕ್ಷಣದಲ್ಲಿ ವೈದ್ಯರನ್ನ ಭೇಟಿ ಮಾಡಬೇಕು ಅಂತ ಹೇಳ್ತೀರಿ. ಈಗ ಚಿಕಿತ್ಸಾ ವಿಧಾನ ಅಂದ್ರೆ ಇವರಿಗೆ ಔಷಧೋಪಚಾರಗಳ ಮೂಲಕನೇ ಚಿಕಿತ್ಸೆ ಮಾಡ್ತಿರೋ ಅಥವಾ ಹೇಗೆ?
0: ಚಿಕಿತ್ಸೆ ಬಗ್ಗೆ ಒಂದೆರಡು ನಾನು ಹೇಳದ ಹಾಗೆ, ಇನ್ಫೆಕ್ಷನ್ಗಳು ಇದ್ರೆ ಅದಕ್ಕೆ ಆಂಟಿಬಯೋಟಿಕ್ ಅದು ಹಾಕೊಂಡು ಕ್ಷಯ ರೋಗ ಅಂತ ನಾವು ಕಫದಲ್ಲಿ ಟೆಸ್ಟ್ ಮಾಡಿ ಕ್ಷಯ ರೋಗ ರೋಗಾಣು ಕಂಡು ಬಂದ್ರೆ

0: ಎಲ್ಲ ಆಸ್ಪತ್ರೆಗಳಲ್ಲಿ, ಎಲ್ಲ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಫ್ರೀಯಾಗಿ ಟಿ ಬಿ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ. ಅದಕ್ಕೆ ನಾವು ಎನ್ರೋಲ್ ಮಾಡಿಸ್ತೀವಿ. ಪ್ರೈವೇಟ್ ಪ್ರಾಕ್ಟೀಷನರ್ಸು ಎಲ್ಲರೂ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎನ್ರೋಲ್ ಮಾಡಿಸಿ ಅಲ್ಲಿಂದಾನೇ ಮಾತ್ರೆಗಳನ್ನು ಕೊಡಿಸ್ತೀವಿ. 6 ತಿಂಗಳು ಕೊಡಿದ್ರೆ ಅದು ಕ್ಯೂರೇಬಲ್ ಟಿ ಬಿ. ಮತ್ತು ಹೃದಯ ಸಮಸ್ಯೆ ಅಂತ ಕಂಡು ಬಂದರೆ ಅದಕ್ಕೆ ಸರಿಯಾಗಿ ಮಾತ್ರೆಗಳಿದ್ದೀವಿ. ಹಾರ್ಟ್ ಫೇಲ್ಯೂರ್ ಟ್ರೀಟ್ಮೆಂಟ್ಸ್ ಇದೆ, ಅದನ್ನು ಮಾತ್ರೆಗಳು ತೊಗೊಳ್ತಾ ಅದನ್ನು ಕಂಟ್ರೋಲ್ ಮಾಡೋದು. ಮತ್ತು ಕೆಲವು ಬಾರಿ ಅನೀಮಿ ಅಂದರೆ ರಕ್ತ ಭಾಳ ಕಡಿಮೆ ಇದೆ, ಸುಸ್ತು ದಮ್ಮು ಬರ್ತಾ ಇದೆ ಅಂದರೆ ಅದನ್ನು ರಕ್ತ ಪ್ರಮಾಣ ಇಂಪ್ರೂವ್ ಆಗಿ ರಕ್ತದ ಔಷಧಗಳನ್ನು ಕೊಡ್ತೀವಿ. ಸೊ ಯಾವುದಕ್ಕೆ ಕಾರಣ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ರೆ ಅದು ಕೆಮ್ಮು ದಮ್ಮು ಲಕ್ಷಣವನ್ನು ನಾವು ಪೂರ್ತಿಯಾಗಿ ಕಂಟ್ರೋಲ್ ಮಾಡ್ತೀವಿ.
1: ಈಗ ಈ ತರ ಕೆಮ್ಮು ದಮ್ಮು ಕಂಡು ಬಂದಾಗ ಮನೆಯಲ್ಲೇ ತಕ್ಷಣದಲ್ಲಿ ತೆಗೆದುಕೊಳ್ಳಬೇಕಾದಂತ ಮುನ್ನೆಚ್ಚರಿಕೆಗಳು ಏನು?
0: ಈಗ ನಮಗೆ ಕೆಮ್ಮು ಸ್ವಲ್ಪ ಬರ್ತಾ ಇದೆ, ದಮ್ಮು ಬರ್ತಾ ಇದೆ ಅಂದ್ರೆ ಮನೆ ವಾತಾವರಣ ಸ್ವಚ್ಛ ವಾತಾವರಣ ಇರಬೇಕು. ಯಾರಾದರೂ ಸ್ಮೋಕಿಂಗ್ ಧೂಮಪಾನ ಮಾಡ್ತಾ ಇದ್ರೆ ಮಾಡಬಾರದು. ಧೂಳು ಡಸ್ಟ್ ಅದರಿಂದ ದೂರ ಇರಬೇಕು. ಸ್ವಲ್ಪ ಬೆಚ್ಚನ ಬಿಸಿನೀರು ಕುಡಿಬಹುದು. ಕೋಲ್ಡ್ ಪದಾರ್ಥಗಳನ್ನು ದೂರ ಇರಬೇಕು. ಕೆಲವು ಬಾರಿ ಮಾಸ್ಕ್ ಬಳಸುವಂತ ಅಭ್ಯಾಸನೂ ಒಳ್ಳೆಯದು. ಮತ್ತೆ ನಿಯಮಿತ ವ್ಯಾಯಾಮ. ಕೆಲವು ಬಾರಿ ನಾವು ಶುಗರ್ ಇರೋರಿಗೆ ಆಯಿತು, ವಯಸ್ಸಾದವ್ರಿಗೆ ಆಯಿತು, ಕಫ ಕೆಮ್ಮು ಇನ್ಫೆಕ್ಷನ್ಗಳು ಆಗಬಾರ್ದು, ನಿಮೋನಿಯಾಸ್ ಆಗಬಾರ್ದು ಅಂತ ಈಗ ವ್ಯಾಕ್ಸಿನ್ಸ್ಗಳು ಇದೆ. ನಿಮೋಕೋಕಲ್ ವ್ಯಾಕ್ಸಿನ್, ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಅಂತ ಇದೆ. ನಿಮೋಕೋಕಲ್ ವ್ಯಾಕ್ಸಿನ್ ವರ್ಷ ಲೈಫ್ ಲಾಂಗ್ ತೊಗೊಳ್ಳೋಕೆ ಒಂದು ವ್ಯಾಕ್ಸಿನ್ ಇರದೆ ಚಿಕಿತ್ಸೆ ಚುಚ್ಚುಮದ್ದು. ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ವರ್ಷಕ್ಕೆ ಒಂದು ಸಾರಿ ತೊಗೊಳ್ಬೇಕಾಗ್ತದೆ. ಅವರು ವರ್ಷಕ್ಕೆ ಒಂದು ವ್ಯಾಕ್ಸಿನ್ ತೊಗೊಂಡ್ರೆ ಆ ವರ್ಷದಲ್ಲಿ ಅವರಿಗೆ ಇನ್ಫ್ಲೂಯೆನ್ಸಾ ವೈರಸ್ಸಿಂದ ಇನ್ಫೆಕ್ಷನ್ನು ನಿಮೋನಿಯಾ ಆಗೋ ರಿಸ್ಕ್ ಇರಲ್ಲ. ಸೊ ಇವೆಲ್ಲ ತಡೆಗಟ್ಟುವಂಥ ಅಥವಾ ಮುನ್ನೆಚ್ಚರಿಕೆ ಕಫ ಕೆಮ್ಮು ದಮ್ಮು ಬರದಾಗಿ ಕಾಳಜಿ ಇರೋದು. ಮತ್ತು ಹೃದಯ ತೊಂದರೆ ಪಟ್ಟಾಗಿ ಕೆಮ್ಮು ದಮ್ಮು ಬರಬಾರ್ದಂದ್ರೆ ನಾವು ನಮ್ಮ ಶುಗರ್ ಆಯಿತು, ಬಿ ಪಿ ಆಯಿತು, ಹೃದಯ ಆಘಾತ ಆಗಲಂಗೆ ಅದು ಏನು ನಾವು ಕಾಳಜಿ ಮಾಡಬೇಕು ಅದನ್ನೆಲ್ಲ ನಾವು ಕಾಳಜಿ ಮಾಡಿದ್ರೆ ಅದನ್ನು ತಡೆಗಟ್ಟಬಹುದು.
1: ಈ ವ್ಯಾಕ್ಸಿನೇಷನ್ ಅಂತ ಹೇಳಿದ್ರಿ ಅಲ್ಲ, ಇದು ಕೆಮ್ಮು ದಮ್ಮು ಸಮಸ್ಯೆ ಇರೋರು ಮಾತ್ರ ತಗೊಳ್ಬೇಕಾ ಅಥವಾ ವಯಸ್ಸಾಗಿದ್ದವರು ಒಂದು ಪ್ರಿಕಾಷನ್ಸ್ ನನಗೆ ಇದು ಆಗಬಾರದು ಅನ್ನೋದು?
0: ನಿಮೋನಿಯಾ ನಾನು ಹೇಳಿದ್ದು ಲಸಿಕೆದು ನಿಮೋನಿಯಾ ಎಸ್ಪೆಷಲಿ ನಿಮೋನಿಯಾ ಆಗಬಾರ್ದಂತ. ಈಗ ಶುಗರ್ ಇರೋರು, ವಯಸ್ಸಾದವರು ಅಂದ್ರೆ ಇಮ್ಯುನೋ ಕಾಂಪ್ರಮೈಸ್ಡ್, ಯಾರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅವರಿಗೆ ಈ ರೋಗಾಣುಗಳಿಂದ ಇನ್ಫೆಕ್ಷನ್ ನಿಮೋನಿಯಾ ಆಗೋ ಚಾನ್ಸ್ ರಿಸ್ಕ್ ಹೆಚ್ಚಿದೆ. ವಯಸ್ಸಾದವರು ಮತ್ತೆ COPD ಅಂತ ಆಗ್ಲಿ ಹೇಳಿದೆ, ಪುಪ್ಸ ಮೊದಲಿಂದಾನೇ ಅವ್ರಿಗೆ ತೊಂದರೆ ಇರ್ತದೆ. ಅವ್ರಿಗೆ ಸ್ವಲ್ಪ ಈ ತರ ಇನ್ಫ್ಲೂಯೆನ್ಸಾ ವೈರಸ್ ಇನ್ಫೆಕ್ಷನ್, ನಿಮೋನಿಯಾ, ನಿಮೋಕೋಕಲ್ ಇನ್ಫೆಕ್ಷನ್ಗಳು ಆಗ್ಬಿಟ್ರೆ ಅವರಿಗೆ ಅದನ್ನ ಸೀರಿಯಸ್ ಆಗೋ ರಿಸ್ಕ್ ಇರ್ತದೆ. ಬಹಳ ಸೀರಿಯಸ್ ಆಗ್ಬಿಟ್ರೆ ಮತ್ತೆ ಜೀವಕಪಾಯ. ಹೀಗಾಗಿ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಅವರಿಗೆ ಈ ರೋಗ ಬರದ ಹಾಗೆ ನೋಡಬಹುದು, ಬಂದರೂ ಕೂಡ ಅಷ್ಟು ಸೀರಿಯಸ್ ಆಗಿ ಆಗಲ್ಲ, ಸ್ವಲ್ಪ ಮಟ್ಟಿಗೆ ಗುಣಮುಖವಾಗಿಬಿಡ್ತಾರೆ. ಹೀಗಾಗಿ ಇದನ್ನು ಚುಚ್ಚುಮದ್ದು, ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ವರ್ಷಕ್ಕೆ ಒಂದು ಸಾರಿ, ನಿಮೋಕೋಕಲ್ ವ್ಯಾಕ್ಸಿನ್ ಒಂದು ಲೈಫ್ ಲಾಂಗ್ ಒಂದು ವ್ಯಾಕ್ಸಿನ್ ತಗೊಂಡ್ರೆ ಅದನ್ನು ತಡೆಗಟ್ಬೋದು. ಆ ಥರ ಹೈ ರಿಸ್ಕ್ ಗ್ರೂಪ್, ಈಗ ಕಿಡ್ನಿ ಫೇಲ್ ಪೇಷೆಂಟ್ ಇರ್ತಾರೆ, ಅವರು ಕೂಡ ವ್ಯಾಕ್ಸಿನ್ ತಗೊಳ್ಬೇಕು. ತಗೊಳ್ಳೋದ್ರಿಂದ ಅವರಿಗೆ ಆ ರೋಗಗಳಿಂದ ತಡೆಗಟ್ಬೋದು.
1: ಇದು ಎಲ್ಲ ಆಸ್ಪತ್ರೆಗಳಲ್ಲಿ ಲಭ್ಯ ಇರ್ತದೆ? ಈ ಇಂಜೆಕ್ಷನ್
0: ಎಲ್ಲ ವ್ಯಾಕ್ಸಿನ್ ಇರ್ತದೆ, ಎಲ್ಲ ಆಸ್ಪತ್ರೆಗಳಲ್ಲಿ ಲಭ್ಯ ಇರ್ತದೆ, ನಾವು ಕೊಡ್ತೀವಿ.
1: ಈಗ ಡಾಕ್ಟರ್, ಈ ಕೆಮ್ಮು ಉಸಿರಾಟದ ತೊಂದರೆ ಇದ್ರ ಬಗ್ಗೆನೂ ಕೂಡ ಸಾಕಷ್ಟು ತಪ್ಪು ಗ್ರಹಿಕೆಗಳು ನಮ್ಮ ಜನರಲ್ಲಿ ಅವ. ಅಂದ್ರೆ ಇದ್ಯಾವುದೋ ಗಾಳಿಯಿಂದ ಬಂತು, ದೆವ್ವ ಭೂತದ ಶಕೆ, ಮಾಟ ಮಂತ್ರ.
0: ನನ್ನ ಮಾಹಿತಿ ಪ್ರಕಾರ ಯಾವಾಗ ಕೆಮ್ಮು ಅಥವಾ ಯಾವಾಗ ದಮ್ಮು, ಎಸ್ಪೆಷಲಿ ದಮ್ಮು ತೇಕುಗಳು ಬಹಳ ಸ್ವಲ್ಪ ದಿನ ಇದ್ರೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಯಾವಾಗ ಇದು 3 ವಾರ 4 ವಾರ 1 ತಿಂಗಳು 2 ತಿಂಗಳು ಮೇಲೆ ಹೋಗಕ್ಕೆ ಶುರು ಆದ್ಮೇಲೆ ನಮ್ಮ ಜನರು ಇಲ್ಲ ಇದು ಯಾಕೋ ಬಿಡ್ತಾ ಇಲ್ಲ, ಈ ರೋಗ ಏನೋ ಬೇರೆ ಅವ್ರು ಮಾಡಿಸಿದ್ದಾರೆ ಇವ್ರು, ಈ ತರ ಎಲ್ಲ ತಪ್ಪು ಕಲ್ಪನೆಯಿಂದ ಸರಿ ಮಾರ್ಗದಲ್ಲಿ ಹೋಗೋದು ಬಿಟ್ಟು ಬೇರೆ ಯಾವುದೋ ಮಾರ್ಗ ಹಿಡಿದು ಅದನ್ನು ರೋಗ ಬೆಳೀತಾ ಹೋಗ್ಬಿಡ್ತದೆ. ಸೊ ಟೈಮ್ ವೇಸ್ಟ್ ಮಾಡಿಬಿಡ್ತಾರೆ, ಆ ತರ ಮಾಡಬಾರ್ದು. ವೈದ್ಯರ ಹತ್ರ ಹೋಗಿ ಸರಿಯಾಗಿ ಚೆಕಪ್ ಮಾಡಿ ಅದಕ್ಕೆ ಏನು ಕಾರಣ ನಾನು ಹೇಳಿದಾಗ ಇವೆಲ್ಲ ಕಾರಣದನು ಯಾವುದಾದ್ರೂ ಇರ್ಬೋದು, ಅದನ್ನು ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಬೇಕು. ಎಸ್ಪೆಷಲಿ ಕ್ರೋನಿಕ್ ಕೆಮ್ಮು ಕಫ ದಮ್ ಅಂದ್ರೆ ಅಸ್ತಮ, ಅಲರ್ಜಿ ಕೆಮ್ಮು, ಎರಡನೇದು ನಾನು COPD ಅಂತ ಹೇಳಿದೆ ಅದು ಒಂದು, ಮತ್ತೆ ಹೃದಯ ಸಂಬಂಧಪಟ್ಟಾಗಿ ದಮ್ಮು, ಇವು ಮೂರುಗಳು ಕ್ರೋನಿಕ್ ಇರ್ತವೆ, ಬಾಕಿ ಎಲ್ಲ 2-3 ವಾರದಲ್ಲೇ ಇನ್ಫೆಕ್ಷನ್ಗಳು ಆರಾಮಾಗುವಂತ ರೋಗಗಳು. ಸೊ ಅಸ್ತಮಾಗೆ ಸರಿ ಮಾಹಿತಿ ಇರಬೇಕು. ಇನ್ಹೇಲರ್ಸ್ ಅಂತ ನಾವು ಏನ್ ಕೊಡ್ತೀವಿ ಅದನ್ನು ಸರಿಯಾಗಿ ಯೂಸ್ ಮಾಡ್ತಾ ಹೋದ್ರೆ ಅವರು ವರ್ಷವಿಡೀ ಕೆಮ್ಮು ದಮ್ಮು ಬರಲ್ಲ, ಕಂಟ್ರೋಲ್ ಇಡುವಂತ ರೋಗ. COPD ಕೂಡ ನಾವು ಇನ್ಹೇಲರ್ಸ್ ಅವೆಲ್ಲ ಔಷಧಿಗಳಿಗೆ ಬಂದಿದೆ, ಅದು ಚೆನ್ನಾಗಿ ಯೂಸ್ ಮಾಡ್ತಾ ಹೋದ್ರೆ ಸ್ವಲ್ಪ ದಾರಿ ನಡೆದು ನಾವು ವಾಕಿಂಗ್ ಮಾಡೋವರೆಗೂ ಅವರಿಗೆ ದಮ್ ಬರದ ಹಾಗೆ ಇಂಪ್ರೂವ್ಮೆಂಟ್, ಪುಪ್ಸ ಕೆಲಸ ಇಂಪ್ರೂವ್ ಆಗ್ತದೆ. ಪೂರ್ತಿ ನಾರ್ಮಲ್ ಆಗಿಲ್ಲ ಅಂದ್ರೂ ತಮ್ಮ ರುಟೀನ್ ಕೆಲಸಕ್ಕೆ ಏನು ತೊಂದರೆ ಬರದಾಗಿ ಅವರು ಇಂಪ್ರೂವ್ ಆಗ್ತಾರೆ. ಆಮೇಲೆ ಹೃದಯದ್ದು ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಹೃದಯ ಸಂಬಂಧಪಟ್ಟಾಗೆ ಅವರು ನಡೆದಾಡಿದ್ರೆ ಓಡಾಡಿದ್ರೆ ರಾತ್ರಿ ದಮ್ ಬರೋದು ಇವೆಲ್ಲ ಲಕ್ಷಣಗಳು ಕಡಿಮೆ ಆಗ್ತವೆ. ಅವ್ರ ಹೃದಯ ಪಂಪ್ ಕೆಪಾಸಿಟಿ ಬರೀ 20% ಕೆಳಗಡೆ ಇದ್ರೂ ಕೂಡ ಲಕ್ಷಣ ಇಲ್ಲದ ಹಾಗೆ ಮಾತ್ರೆಗಳಿಂದ ಅವರು ತಮ್ಮ ನಾರ್ಮಲ್ ಜೀವನವನ್ನು ಸಾಗಿಸಬಹುದು.
1: ಒಟ್ಟಾರೆ ಕೆಮ್ಮು ಉಸಿರಾಟದ ತೊಂದರೆ ಅಥವಾ ಒಂದು ತರ ಬ್ರೆತ್ಲೆಸ್ನೆಸ್ ಅಂತ ಹೇಳ್ತೀವಿ, ಈ ಎಲ್ಲಕ್ಕೂ ಮುಖ್ಯ ಅಂತಂದ್ರೆ ನಾವು ಮನೆ ಸುತ್ತಲಿನ ವಾತಾವರಣವನ್ನ ಸ್ವಚ್ಛವಾಗಿಟ್ಕೊಳ್ಬೇಕು, ಬೆಡ್ ಸ್ಪ್ರೆಡ್ಸ್ ಗಳನ್ನ ಅವಾಗವಾಗ ಚೇಂಜ್ ಮಾಡಿ ಯೂಸ್ ಮಾಡ್ತಾ ಇರಬೇಕು. ಮತ್ತೆ ನೀವ್ ಹೇಳಿದಂಗೆ ಅವಶ್ಯಕತೆ ಬಿದ್ದಾಗ ಇನ್ನೊಬ್ಬರಿಗೆ ನನ್ನಿಂದ ತೊಂದರೆ ಆಗಬಾರದು ಅಂದ್ರೆ ಒಂದು ಮಾಸ್ಕ್ ಹಾಕೊಳ್ಳುವಂತ ಪರಿಪಾಠವನ್ನ ನಾವು ಇಟ್ಕೊಂಡ್ರು ತಪ್ಪಿಲ್ಲ. ಯಾಕೆಂದ್ರೆ ಅಸಭ್ಯವಾಗಿ ಬೇರೆಯವರು ಎದುರುಗಡೆಗೆ ಕೆಮ್ಮುವುದು ಸೀನುವುದು ಇದು ಒಂದು ಅನಾಗರಿಕ ಶಾರೀರಿಕ ಲಕ್ಷಣ
0: ಇನ್ಫೆಕ್ಷನ್ಗಳು ಒಬ್ಬರಿಂದ ಒಬ್ಬರಿಗೆ ಹರಡದಾಗೆ ಇವೆಲ್ಲ ಕಾಳಜಿ ಮಾಡಿದ್ರೆ
1: ಇದನ್ನೆಲ್ಲ ಈ ತರದಲ್ಲಿ ಕೂಡ ನಾವು ಎಚ್ಚರಿಕೆ ತಗೊಳ್ಬಹುದು ಅಂತ ಹೇಳಿದ್ರಿ. ಧನ್ಯವಾದಗಳು ಡಾಕ್ಟರ್ ಪ್ರಕಾಶ್ ರಾಮನ್ ಗೌಡ್ರೆ. ಈ ಕೆಮ್ಮು ಉಸಿರಾಟದ ತೊಂದರೆ ಕಂಡು ಬಂದಾಗ ವಿಳಂಬ

ಕೆಮ್ಮ ಉಸಿರಾಟದ ತೊಂದರೆ ಈ ವಿಷಯದ ಕುರಿತು ಇದುವರೆಗೂ ಡಾಕ್ಟರ್ ಪ್ರಕಾಶ್ ರಾಮನಗೌಡರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್, ಸಂಕಲನ ಅನಂತ್ ಪಾಟೀಲ್.

0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್,
0: ಬಾಳಾಪುರ, ಧಾರವಾಡ.
1: ಎಲ್ಲ ವಿಭಾಗಗಳಲ್ಲಿಯೂ ಸಾರ್ಥಕ ಸೇವೆ ಒದಗಿಸುತ್ತಿರುವ ಸುಸಜ್ಜಿತ ಆಸ್ಪತ್ರೆ.
0: ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ,
1: ಪೀಡಿಯಾಟ್ರಿಕ್ಸ್, ಗೈನಕಾಲಜಿ, ಆರ್ಥೋಪೆಡಿಕ್ಸ್, ನ್ಯೂರಾಲಜಿ, ಕಾರ್ಡಿಯಾಲಜಿ, ಯೂರಾಲಜಿ, ನ್ಯೂರೋ ಸರ್ಜರಿ, ನೆಫ್ರಾಲಜಿ, ಪಲ್ಮನಾಲಜಿ, ಗ್ಯಾಸ್ಟ್ರೋ ಎಂಟ್ರಾಲಜಿ ವಿಭಾಗಗಳು.
0: ಪ್ರತ್ಯೇಕ ಓಪಿಡಿ ಬ್ಲಾಕ್, ಸುಸಜ್ಜಿತ ಆಪರೇಷನ್ ಥಿಯೇಟರ್, ವೆಂಟಿಲೇಟರ್ ವ್ಯವಸ್ಥೆ ಹೊಂದಿದೆ.
1: ಐಸಿಯು, ಎನ್ಐಸಿಯು, ಡಿಜಿಟಲ್ ಎಕ್ಸ್ರೇ, ಟಿಎಂಟಿ, ಎಂಡೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ, ಕೊಲೊನೋಸ್ಕೋಪಿ, ಫೋಟೋಥೆರಪಿ ಮುಂತಾದ ಎಲ್ಲ ವಿಭಾಗಗಳೊಂದಿಗೆ
0: ಸುಸಜ್ಜಿತ ಪ್ರಯೋಗಾಲಯ ಮತ್ತು ಔಷಧಾಲಯ ಹೊಂದಿರುವ ಆಸ್ಪತ್ರೆ
1: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್,
0: ಬಾಳಾಪುರ,
1: ಧಾರವಾಡ. ಮೊಬೈಲ್ 9480093914.
2: ಆಕಾಶವಾಣಿ, ಧಾರವಾಡ. ಕೇಳುಗರೇ, ಮೇ 7 ನಾರಾಯಣ ಸುಬ್ಬರಾವ್ ಹರ್ಡೀಕರ್ ಅವರ ಜನ್ಮದಿನ. ಈ ನಿಮಿತ್ತವಾಗಿ ನಾರಾಯಣ ಸುಬ್ಬರಾವ್ ಹರ್ಡೀಕರ್ ಅವರ ಬಗ್ಗೆ ಮಾತನಾಡುತ್ತಿದ್ದಾರೆ ಡಾಕ್ಟರ್ ಬಸವರಾಜ್ ಎನ್ ಅಕ್ಕಿ ಅವರು.
3: ವಿಶ್ವದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ವಿಶಿಷ್ಟ ಸ್ಥಾನ ಮತ್ತು ರೋಚಕ ಘಟನೆಗಳಿಂದ ಕೂಡಿದ ಸುದೀರ್ಘ ಇತಿಹಾಸವಿದೆ. ಅದು ಹಿಂಸೆ, ಬಹಿಷ್ಕಾರ, ಅಹಿಂಸೆ, ಸತ್ಯ, ಸತ್ಯಾಗ್ರಹ, ಅಸಹಕಾರ ಎಂಬ ತತ್ವಗಳ ಅಡಿಗಳಲ್ಲಿ ನಡೆಯಿತು. ದೇಶವ್ಯಾಪ್ತಿ ನಡೆದ ಸಂಗ್ರಾಮದಲ್ಲಿ ಕೋಟ್ಯಾಂತರ ಜನರು ತಮ್ಮ ಅಮೂಲ್ಯ ಪ್ರಾಣ, ಸಮಯ, ಶಕ್ತಿಯನ್ನು ತ್ಯಾಗ ಮಾಡಿ ಇತಿಹಾಸದ ಪುಟಗಳಲ್ಲಿ ಅಜರಮರಾಗಿದ್ದಾರೆ. ಅಧಿಕ ಸಂಖ್ಯೆಯಲ್ಲಿ ಮಹಿಳೆಯರು ಪಾಲ್ಗೊಂಡಿದ್ದು ಇಂದಿಗೂ ಅನೇಕ ವಿದೇಶಗಳಿಗೆ ಅನುಕರಣೀಯವಾಗಿದೆ. ಆ ಎಲ್ಲ ಸ್ವಾತಂತ್ರ್ಯ ಸೇನಾನಿಗಳನ್ನು ಸ್ಮರಿಸಿ ಅವರ ಹೋರಾಟದ ಯಶೋಗಾಥೆಯನ್ನು ತಿಳಿಯುವುದು ಅವರಿಗೆ ಸಲ್ಲಿಸುವ ಗೌರವ. ನಮ್ಮ ದೇಶದ ಮೇಲೆ ಕ್ರಿಸ್ತಪೂರ್ವ 6ನೇ ಶತಮಾನದಿಂದ ಪ್ರಾರಂಭವಾಗಿ 17ನೇ ಶತಮಾನದವರೆಗೆ ಪರಕೀಯರು ನಿರಂತರ ಆಕ್ರಮಣ ಮಾಡಿದರು. ಇದು ನಾಡಿನ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ, ಆರ್ಥಿಕ ಪರಿಸ್ಥಿತಿಗಳ ಮೇಲೆ ದುಷ್ಪರಿಣಾಮ ಬೀರಿತು. ಕುಶಾನರಿಂದ ಬ್ರಿಟಿಷರ ಕಾಲದವರೆಗೆ ಆಡಳಿತದ ವಿವಿಧ ಕ್ಷೇತ್ರಗಳಲ್ಲಿ ಉಂಟಾದ ಪರಿಣಾಮವನ್ನು ಇಂದಿಗೂ ಕಾಣುತ್ತೇವೆ. ಈ ಎಲ್ಲ ಆಕ್ರಮಣಗಳು ಭಾರತೀಯ ಭವ್ಯ ಪರಂಪರೆ, ಜ್ಞಾನ ಮತ್ತು ಸಂಸ್ಕೃತಿಯ ವಿನಾಶಕ್ಕೆ ಕಾರಣವಾದವು. ಇವುಗಳನ್ನು ಕಾಪಾಡಿಕೊಳ್ಳಲು ನಡೆದ ಹೋರಾಟವೇ ಸ್ವಾತಂತ್ರ್ಯ ಹೋರಾಟ. ಕರ್ನಾಟಕದಿಂದ ಲಕ್ಷಾಂತರ ಹೋರಾಟಗಾರರು ಭಾಗವಹಿಸಿ ಭಾರತ ಮಾತೆಯನ್ನು ವಿದೇಶಿ ಆಡಳಿತದಿಂದ ಮುಕ್ತಗೊಳಿಸಲು ನೆರವಾದರು. ಅಂಥವರಲ್ಲಿ ಪ್ರಸಿದ್ಧರಾದವರೆಂದರೆ ಡಾಕ್ಟರ್ ನಾರಾಯಣ್ ಸುಬ್ಬರಾವ್ ಹರ್ಡೀಕರ್ ಒಬ್ಬರು. ಇವರು ಕನ್ನಡಿಗರಾಗಿ ರಾಷ್ಟ್ರ ನಾಯಕರಾದ ಬಾಲಗಂಗಾಧರ ತಿಲಕ್, ಲಾಲಾ ಲಜಪತ್ ರಾಯ್, ಮಹಾತ್ಮ ಗಾಂಧೀಜಿ, ಜವಾಹರಲಾಲ್ ನೆಹರು ಅವರ ಗಮನ ಸೆಳೆದು ಅವರ ಮಾರ್ಗದರ್ಶನದಿಂದ ಬೆಳೆದು ತಮ್ಮ ನಾಯಕತ್ವ ಮತ್ತು ವಿಚಾರಧಾರೆಗಳಿಂದ ರಾಷ್ಟ್ರಮಟ್ಟದಲ್ಲಿ ತಮ್ಮ ಛಾಪನ್ನು ಮೂಡಿಸಿದರು. ಇವರು ಧಾರವಾಡದಲ್ಲಿ ಮೇ 7, 1889 ಜನಿಸಿದರು. ಹೀಗಾಗಿ ಇಂದು ಅವರ 138ನೇ ಜನ್ಮದಿನ. ತಮ್ಮ 8ನೇ ವಯಸ್ಸಿನಲ್ಲಿಯೇ ತಂದೆ ಸುಬ್ಬರಾಯರನ್ನು ಕಳೆದುಕೊಂಡರು. ಬಾಲ್ಯದಲ್ಲಿ ಬೆಳೆದಿದ್ದು ತಾಯಿ ಯಮುನಾಬಾಯಿ, ಸಹೋದರರು, ಅತ್ತೆಯ ಆಶ್ರಯದಲ್ಲಿ. ಕಡುಬಡತನದ ಮಧ್ಯದಲ್ಲಿಯೂ ಬಂಧುಗಳ ಆರ್ಥಿಕ ಸಹಾಯದಿಂದ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಧಾರವಾಡ ಹಾಗೂ ಪುಣೆಯಲ್ಲಿ ಕೈಗೊಂಡರು. 1919ರಲ್ಲಿ ಆರ್ಯಬಾಲ ಬಳಗ ಎಂಬ ಸಂಘ ಕಟ್ಟಿ ಮುಂಜಾನೆ 4 ಗಂಟೆಗೆ ತಮ್ಮ ವಯಸ್ಸಿನ ಗೆಳೆಯರಿಗೆ 2-3 ಕಿಲೋಮೀಟರ್ ನಡಿಗೆ, ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಹೈಸ್ಕೂಲ್ ಮೈದಾನದಲ್ಲಿ ವ್ಯಾಯಾಮ, ದೈಹಿಕ ಶಿಕ್ಷಣ ತರಗತಿಗಳನ್ನು ನಡೆಸುತ್ತಿದ್ದರು. ಇವು ಮುಂದೆ ದೈಹಿಕ ಶಕ್ತಿಗಾಗಿ ಒಂದು ವ್ಯಾಯಾಮ ಶಾಲೆ ಮತ್ತು ಬೌದ್ಧಿಕ ವಿಕಸನಕ್ಕಾಗಿ ಒಂದು ಗ್ರಂಥಾಲಯವನ್ನು ತೆರೆಯಲು ಇವರಿಗೆ ಪ್ರೇರಣೆ ನೀಡಿದವು. ಇವುಗಳ ವೆಚ್ಚ ನಿರ್ವಹಿಸಲು ಮುಷ್ಟಿ ಫಂಡ್ ಸಂಗ್ರಹಿಸಿದರು. ಅಂದಿನ ಚಳವಳಿಗಳಾದ 1905ರ ವಂಗಭಂಗ, ಸ್ವದೇಶಿ ಮತ್ತು ಬಹಿಷ್ಕಾರಗಳ ಮೂಲಕ ರಾಜಕೀಯ ಶಿಕ್ಷಣ ಆರಂಭವಾಯಿತು. ಬಾಲಗಂಗಾಧರ್ ತಿಲಕ್ ಇವರ ರಾಜಕೀಯ ಗುರು. ಮರಾಠಿ ಕೇಸರಿ ಪತ್ರಿಕೆ ಇವರ ಮೇಲೆ ಗಾಢವಾದ ಪ್ರಭಾವ ಬೀರಿತು. ಪುಣೆಯಲ್ಲಿದ್ದಾಗ ಕಾಳ, ಬಾಲ ಮತ್ತು ವಿಹಾರ ಎಂಬ ಮರಾಠಿ ಪತ್ರಿಕೆಗಳನ್ನು ಓದುತ್ತಿದ್ದರು. 1904ರಲ್ಲಿ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಶಾಲೆ ಸೇರಿದರು. 1906ರಲ್ಲಿ

ಕೊನೆಯಲ್ಲಿ ತಿಲಕ್ರನ್ನು ಭೇಟಿಯಾಗಿ ಸುದೀರ್ಘ ರಾಜಕೀಯ ವಿಷಯ ಕುರಿತು ಚರ್ಚೆ ನಡೆಸಿದ್ದು ಇವರ ಜೀವನದ ಪ್ರಮುಖ ಘಟ್ಟ. ಮುಂದಿನ 14 ವರ್ಷಗಳ ಕಾಲ ತಿಲಕರ ಮಾರ್ಗದರ್ಶನದಲ್ಲಿ ಕರ್ನಾಟಕದ ಸ್ವಾತಂತ್ರ್ಯ ಚಳವಳಿಯನ್ನು ಮುನ್ನಡೆಸಿದರು. ಸ್ವದೇಶಿ ಚಳವಳಿಯ ಅಂಗವಾಗಿ ವಿವಿಧ ಅಂಶಗಳ ಕುರಿತು ಹುಬ್ಬಳ್ಳಿ ಹಾಗೂ ಅದರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಸ್ವದೇಶಿ ವಸ್ತುಗಳ ಪ್ರದರ್ಶನ ಮಾಡಿ ರಾಷ್ಟ್ರೀಯತೆ ಹಾಗೂ ಮದ್ಯಪಾನ ನಿಷೇಧ ಕುರಿತು ಜನಜಾಗೃತಿ ಮಾಡಿದರು. ಅನೇಕ ಸಾಮಾಜಿಕ ಕಾರ್ಯದಲ್ಲಿ ಭಾಗವಹಿಸಿ ಹುಬ್ಬಳ್ಳಿಯ ಜನರಿಗೆ ಚಿರಪರಿಚಿತರಾದರು. ತಿಲಕರ ಆದೇಶದ ಮೇರೆಗೆ 1910 ಹುಬ್ಬಳ್ಳಿ ಮತ್ತು ಕಲಗಟಿಗಳಲ್ಲಿ ಗಣೇಶ ಉತ್ಸವ ಹಾಗೂ ಶಿವಾಜಿ ಜಯಂತಿ ಪ್ರಾರಂಭಿಸಿದರು. ಸ್ವದೇಶಿ ಚಳವಳಿಗಳಲ್ಲಿ ಹರಡಿಕರವರ ಪಾತ್ರ. ಲೋಕಮಾನ್ಯ ತಿಲಕರು 1914 ಮಂಡಾಲ ಜೈಲಿನಿಂದ ಬಿಡುಗಡೆಗೊಂಡ ನಂತರ ಬೆಳಗಾವಿಯಲ್ಲಿ ಹೋಮ್ರೂಮ್ ಚಳವಳಿ ಪ್ರಾರಂಭಗೊಂಡಿತು. 1916 ಸ್ವರಾಜ್ಯ ಸಂಘ ಬೆಳಗಾವಿಯಲ್ಲಿ ಸ್ಥಾಪನೆಯಾಯಿತು. ಹೀಗಾಗಿ ಅವರ ಪ್ರಭಾವ ಧಾರವಾಡದ ಮೇಲೆಯೂ ಆಯಿತು. ಸ್ವದೇಶಿ ವಸ್ತುಗಳ ಮಾರಾಟಕ್ಕಾಗಿ ಹುಬ್ಬಳ್ಳಿಯಲ್ಲಿ ಸಂಬಂಧಿಕರ ನೆರವಿನಿಂದ ಅಂಗಡಿ ಪ್ರಾರಂಭಿಸಿ ಸಕ್ಕರೆ, ಪೆನ್ಸಿಲ್, ಕಡ್ಡಿಪೆಟ್ಟಿಗೆ ಮಾರಾಟ ಮಾಡಿದರು. ಮೆಟ್ರಿಕ್ ಪರೀಕ್ಷೆ ಪಾಸಾದ ನಂತರ ಸರ್ಕಾರಿ ನೌಕರಿ ಮಾಡಲು ನಿರಾಕರಿಸಿ ಸ್ವಾತಂತ್ರ್ಯ ಚಳವಳಿಗೆ ಗಮನ ನೀಡಿದರು. ಮುತಾಲಿಕ್ ದೇಸಾಯಿ ಪ್ರಕಟಿಸುತ್ತಿದ್ದ ಕನ್ನಡ ಕೇಸರಿ ಪತ್ರಿಕೆಯಲ್ಲಿ ಹರಡಿಕರ ಭಾಷಾಂತರಕಾರರಾಗಿ ಕಾರ್ಯನಿರ್ವಹಿಸಿ ಪತ್ರಿಕೋದ್ಯಮದಲ್ಲಿ ತರಬೇತಿ ಪಡೆದರು. ಹೀಗೆ ಊರೂರು ಸುತ್ತಿದ್ದಾಗ ಮಿರಜ್ನಲ್ಲಿ ಒಂದು ಆಸ್ಪತ್ರೆ ನೋಡಿದರು. ಅದರಿಂದ ಪ್ರಭಾವಿತರಾಗಿ ದೀನ ದಲಿತರ ಮತ್ತು ಸಮಾಜದ ಸೇವೆಗಾಗಿ ತಾವು ಒಂದು ಆಸ್ಪತ್ರೆಯನ್ನು ಏಕೆ ಸ್ಥಾಪಿಸಬಾರದು ಎಂದು ಯೋಚಿಸಿ ಮಿತ್ರರಾದ ಗೋವಿಂದ ಅಂಕ್ಲಿಕರ್, ರಾಮ್ ನಾಡಿಗೆ ಜೊತೆಗೆ ಕೂಡಿಕೊಂಡು ವಿವಿಧ ವಿಷಯಗಳಲ್ಲಿ ಪರಿಣಿತಿ ಹೊಂದಲು ಕಲ್ಕತ್ತಾದ ಕಾಲೇಜ್ ಆಫ್ ಫಿಸಿಷಿಯನ್ಸ್ ಆ್ಯಂಡ್ ಸರ್ಜನ್ಸ್ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶ ಪಡೆದು 1913 MCPS ಪದವಿ ಪಡೆದರು. ಉನ್ನತ ಶಿಕ್ಷಣದ ಹಮ್ಮಲ. ತಮ್ಮ ಆರ್ಥಿಕ ಸಂಕಷ್ಟದ ಮಧ್ಯದಲ್ಲಿಯೂ ಉನ್ನತ ವ್ಯಾಸಂಗಕ್ಕಾಗಿ ತಮ್ಮ ಗೆಳೆಯರೊಂದಿಗೆ ಅಮೆರಿಕಕ್ಕೆ ತೆರಳಿದರು. ಜೀವನ ನಿರ್ವಹಣೆಗೆ ಬಣ್ಣ ಬೆಳೆಯುವ ಮತ್ತು ಪಾತ್ರೆ ತೊಳೆಯುವ ಕಾರ್ಯದಲ್ಲಿ ತೊಡಗಿಕೊಂಡರು. ಅವರು ಮಿಚಿಗನ್ ವಿಶ್ವವಿದ್ಯಾಲಯದಿಂದ ಸಾರ್ವಜನಿಕ ಆರೋಗ್ಯ ವಿಷಯದಲ್ಲಿ MSc ಪದವಿ ಪಡೆದಿದ್ದು ಅದೇ ವಿಷಯದಲ್ಲಿ ಡಾಕ್ಟರೇಟ್ ಅಧ್ಯಯನ ಮಾಡಲು ನಿರ್ಧರಿಸಿದರು. ಅಮೆರಿಕಾದಲ್ಲಿ ಶಿಕ್ಷಣ ಪಡೆಯುತ್ತಿದ್ದ ಭಾರತೀಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದರು. 1916 ಪ್ರಥಮ ಬಾರಿಗೆ ಪಂಜಾಬಿನ ಸಿಂಹ ಎಂದು ಹೆಸರುವಾಸಿಯಾಗಿದ್ದ ಸ್ವಾತಂತ್ರ್ಯ ಹೋರಾಟದ ತೀವ್ರಗಾಮಿ ನಾಯಕರಾದ ಲಾಲಾ ಲಜಪತ್ ರಾಯರನ್ನು ಶಿಕಾಗೋದಲ್ಲಿ ಭೇಟಿಯಾದರು. ಇದು ಹರ್ಡಿಕರ್ ಅವರ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಮುನ್ನುಡಿಯನ್ನು ಬರೆಯಿತು. ತಮ್ಮ ಜೀವನದ ಗುರಿಯಾದ ವೈದ್ಯಕೀಯ ಅಧ್ಯಯನದ ನಂತರ ತಮ್ಮ ಕ್ಷೇತ್ರದಲ್ಲಿ ಬಡವರಿಗಾಗಿ ಸುಸಜ್ಜಿತ ಆಸ್ಪತ್ರೆ ಸ್ಥಾಪಿಸುವುದಾಗಿ ಲಾಲಾಜಿಯವರಿಗೆ ಹೇಳಿದರು. ಅವರು ಮೊದಲು ದೇಶಕ್ಕೆ ಸ್ವಾತಂತ್ರ್ಯ ಬರಲಿ, ನಂತರ ಆಸ್ಪತ್ರೆ ಸ್ಥಾಪಿಸಿ ಜನರ ಸೇವೆ ಮಾಡೆಂದರು. ಲಾಲಾಜಿಯವರು ನ್ಯೂಯಾರ್ಕ್ನಲ್ಲಿ ಸ್ಥಾಪಿಸಿದ ಇಂಡಿಯನ್ ಹೋಮ್ ರೂಲ್ ಲೀಗ್ ಸಂಘದ ಕಾರ್ಯದರ್ಶಿಯಾಗಿ ಹಾಗೂ ಯಂಗ್ ಇಂಡಿಯಾ ಪತ್ರಿಕೆಯ ನಿರ್ವಾಹಕ ಸಂಪಾದಕರಾಗಿ ಅನುಪಮ ಸೇವೆ ಸಲ್ಲಿಸಿದರು. ಹೀಗೆ ಅಮೆರಿಕದಲ್ಲಿ ಶಿಕ್ಷಣ ಪಡೆಯುವುದರ ಜೊತೆಗೆ ಸ್ವಾತಂತ್ರ್ಯ ಹೋರಾಟದ ಅಗ್ರಗಣ್ಯ ನಾಯಕ ಲಾಲಾ ಲಜಪತ್ ರಾಯರಿಂದ ಮಾರ್ಗದರ್ಶನ, ಸಂಘಟನ ಕೌಶಲ್ಯ ಹಾಗೂ ಬರವಣಿಗೆಯಲ್ಲಿ ಅಪಾರ ಜ್ಞಾನ ಪಡೆದು 11 November 1921 ಭಾರತಕ್ಕೆ ಬಂದರು. ಅವರು ಬಂದಾಗ ತಿಲಕರು ನಿಧನರಾಗಿದ್ದಲ್ಲದೆ ತೀವ್ರಗಾಮಿ ಯುಗ ಅಂತ್ಯಗೊಂಡು ಗಾಂಧೀಜಿಯವರ ನೇತೃತ್ವದಲ್ಲಿ 3ನೇ ಹೋರಾಟದ ಅಂತ್ಯ ಪ್ರಾರಂಭಗೊಂಡಿತ್ತು. ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರನ್ನು ಭೇಟಿಯಾದರು. ಪ್ರತಿ ವರ್ಷ ಡಿಸೆಂಬರ್ ಕೊನೆಯ ವಾರದಲ್ಲಿ ನಡೆಯುತ್ತಿದ್ದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿ ಇನ್ನುಳಿದ ನಾಯಕರನ್ನು ಭೇಟಿಯಾಗಿ ತಮ್ಮ ಗುರಿ ಮತ್ತು ವಿಚಾರಗಳನ್ನು ಅವರೊಂದಿಗೆ ಹಂಚಿಕೊಂಡರು. ಈ ಕಾರಣಕ್ಕಾಗಿ 1921 ಅಹಮದಾಬಾದ್, 1922 ಗಯಾ, 1923 ಕಾಕಿನಾಡ ಹಾಗೂ 1924 ಬೆಳಗಾವಿಯಲ್ಲಿ ನಡೆದ ಅಧಿವೇಶನಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಭಾರತಕ್ಕೆ ಹಿಂದಿರುಗಿದ ಕೂಡಲೇ ಹರ್ಡಿಕರ್ ಅವರಿಗೆ ಹೊಸ ಹೊಸ ಜವಾಬ್ದಾರಿಗಳಾದ ಗಾಂಧೀಜಿ ಪ್ರಕಟಿಸುತ್ತಿದ್ದ ಯಂಗ್ ಇಂಡಿಯಾ ಸಾಪ್ತಾಹಿಕ ಪತ್ರಿಕೆಯ ಸಹ ಸಂಪಾದಕತ್ವ, ಮಹಾರಾಷ್ಟ್ರದಲ್ಲಿ ನರಸಿಂಹ ಚಿಂತಾಮಣಿ ಕೇಳ್ಕರ್ ಅವರಡಿಯಲ್ಲಿ ಕಾರ್ಯನಿರ್ವಹಿಸುವಂತೆ, ಲಾಲಾಜಿಯವರು ಪಂಜಾಬ್ನಲ್ಲಿ ಸ್ಥಾಪಿಸಿದ ಸಂಘ ಸಂಸ್ಥೆಗಳ ಸಂಚಾಲನೆ ವಹಿಸಿಕೊಳ್ಳುವಂತೆ ಬೇಡಿಕೆಗಳು ಬಂದವು. ಅವುಗಳನ್ನು ತಿರಸ್ಕರಿಸಿ ಧಾರವಾಡಕ್ಕೆ ಬಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವ ಕಾರ್ಯದರ್ಶಿಗಳಾಗಿ ನೇಮಕಗೊಂಡರು. ಇವರ ಖರ್ಚು ವೆಚ್ಚಕ್ಕಾಗಿ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರ ಆರ್ಥಿಕ ನೆರವು ನೀಡುತ್ತಿದ್ದರು. ಆಗ ಹುಬ್ಬಳ್ಳಿಯಲ್ಲಿ ವಿಶ್ವನಾಥರಾವ್ ಜೋಶಿ ಜೊತೆಗೆ ಸೇರಿಕೊಂಡು ರಾಷ್ಟ್ರೀಯ ಶಾಲೆ ಪ್ರಾರಂಭಿಸಿದರು. ಈ ಶಾಲೆಯು ಸ್ವದೇಶಿ ರಾಷ್ಟ್ರೀಯತೆಗೆ ಮಹತ್ವ ನೀಡಿತು. ದೇಶದಲ್ಲಿ ನಡೆಯುತ್ತಿದ್ದ ಸ್ವಾತಂತ್ರ್ಯ ಹೋರಾಟದ ಸ್ವರೂಪವನ್ನು ಕನ್ನಡಿಗರಿಗೆ ಪರಿಚಯಿಸಲು ಮತ್ತು ಕರುನಾಡಿನಲ್ಲಿ ನಡೆಯುತ್ತಿದ್ದ ಹೋರಾಟಗಳನ್ನು ಇನ್ನಿತರ ರಾಜ್ಯಗಳಲ್ಲಿ ಪ್ರಸಾರ ಮಾಡಲು ವಾರ್ತಾ ಪ್ರಸಾರಕ ಸಂಘವನ್ನು ಹುಟ್ಟುಹಾಕಿದರು. ಕರ್ನಾಟಕ ಪ್ರಾಂತೀಯ ಸಮಿತಿಯು ರಚಿಸಿದ್ದ ಸ್ವಯಂ ಸೇವಕ ಮಂಡಳದ ಕಾರ್ಯವನ್ನು ಇವರೇ ಮಾಡುತ್ತಿದ್ದರು. 1922 5 ವರ್ಷಗಳ ಕಾಲ ಹುಬ್ಬಳ್ಳಿ ತಾಲೂಕು ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಯಾಗಿಯೂ ಕಾರ್ಯನಿರ್ವಹಿಸಿದರು. ಜನಸಂಖ್ಯೆಯ ಅರ್ಧದಷ್ಟು ಇರುವ ಮಹಿಳಾ ಸಬಲೀಕರಣಕ್ಕೆ ಸಮಯವನ್ನು ಮೀಸಲಿಡಬೇಕೆಂದು ನಿರ್ಧರಿಸಿ ಜನವರಿ 18, 1922 ಭಗಿನಿ ಮಂಡಳ ಪ್ರಾರಂಭಿಸಿದರು. ಮರು ವರ್ಷ ಕರ್ನಾಟಕ ಪ್ರಾಂತೀಯ ಭಗಿನಿ ಮಂಡಳ ಆರಂಭವಾಯಿತು. ಇದು ತಿಲಕ್ ಕನ್ಯಾಶಾಲೆ ಎಂಬ ರಾಷ್ಟ್ರೀಯ ಶಾಲೆಯನ್ನು ಪ್ರಾರಂಭಿಸಿತು. ಹುಬ್ಬಳ್ಳಿಯ ಉಮಾಬಾಯಿ ಕುಂದಾಪುರ್, ಕೃಷ್ಣಬಾಯಿ ಪಂಚಿಕರ್ ಇದರ ನೇತೃತ್ವ ವಹಿಸಿ ಅನೇಕ ಚಳವಳಿಗಳಲ್ಲಿ ಅಧಿಕ ಪ್ರಮಾಣದಲ್ಲಿ ಮಹಿಳೆಯರು ಭಾಗವಹಿಸುವಂತೆ ಪ್ರೇರಣೆ ನೀಡಿದರು. ಇದರ ಕಾರ್ಯವೈಖರಿಯಿಂದ ರಾಜ್ಯದ ಅನೇಕ ಕಡೆಗಳಲ್ಲಿ ಭಗಿನಿ ಮಂಡಳಿಗಳು ಆರಂಭವಾದವು. ಬ್ರಿಟಿಷರು 1932 ಹುಬ್ಬಳ್ಳಿಯ ಭಗಿನಿ ಮಂಡಳ ಹಾಗೂ ಕನ್ಯಾಶಾಲೆಯನ್ನು ಆಕ್ರಮ ಸಂಸ್ಥೆಗಳೆಂದು ಘೋಷಿಸಿದರು. ಹಿಂದೂಸ್ತಾನಿ ಸೇವಾದಳದ ಸ್ಥಾಪನೆ.
ಅಸಹಕಾರ ಚಳವಳಿ ಸ್ಥಗಿತ

ಕೊಂಡ ನಂತರ ನಾಗ್ಪುರದಲ್ಲಿ ಧ್ವಜ ಸತ್ಯಾಗ್ರಹ ಪ್ರಾರಂಭವಾಯಿತು. ಸಾರ್ವಜನಿಕ ಸ್ಥಳಗಳಲ್ಲಿ ಭಾರತದ ರಾಷ್ಟ್ರೀಯ ಧ್ವಜವನ್ನು ಪ್ರದರ್ಶಿಸಕೂಡದೆಂದು ಬ್ರಿಟಿಷರು ಆದೇಶಿಸಿದರು. ಇದು ಆತ್ಮಗೌರವ ಮತ್ತು ಪ್ರತಿಷ್ಠೆಯ ಸಂಕೇತ ಎಂದು ಭಾವಿಸಿದ ಜಮ್ನಾಲಾಲ್ ಬಜಾಜ್ ಹಾಗೂ ಸರ್ದಾರ್ ವಲ್ಲಭಭಾಯಿ ಪಟೇಲರು ಹೋರಾಟ ಪ್ರಾರಂಭಿಸಿದರು. ಕೂಡಲೇ ಈ ನಾಯಕರನ್ನು ಬಂಧಿಸಿದ್ದ ಹರ್ಡಿಕರ್ ನೇತೃತ್ವದಲ್ಲಿ 200 ಸ್ವಯಂ ಸೇವಕರು ಸತ್ಯಾಗ್ರಹ ಪ್ರಾರಂಭಿಸಿದರು. ಆದರೆ ಬ್ರಿಟಿಷರು ಇವರೆಲ್ಲರನ್ನೂ ಬಂಧಿಸಿ ಸೆರೆಮನೆಯ ನರಕ ಸದೃಶ್ಯವನ್ನು ಪರಿಚಯಿಸಿದರು. ಆಗ ತರುಣರ ಸಂಘಟನೆ ಮಾಡಿ ಶಿಸ್ತು, ಸಂಯಮ, ಕಷ್ಟ, ಸಹಿಷ್ಣುತೆ, ಶರೀರ ಬಲವರ್ಧನೆಗಳನ್ನು ಬೆಳೆಸಲು ರಾಷ್ಟ್ರೀಯ ಸಂಘಟನೆಯ ಅವಶ್ಯಕತೆಯನ್ನು ಮನಗಂಡರು. ಮುಂದೆ ದೆಹಲಿಯಲ್ಲಿ ನಡೆದ ಕಾಂಗ್ರೆಸ್ ವಿಶೇಷ ಅಧಿವೇಶನದಲ್ಲಿ ಭಾಗವಹಿಸಿದ ಸ್ವಯಂ ಸೇವಕರ ಜೊತೆಗೆ ಈ ಸಂಘಟನೆಯ ಕಾರ್ಯ ಯೋಜನೆ ಕುರಿತು ಚರ್ಚಿಸಿ ಲಾಲಾಜಿ ಅವರೊಂದಿಗೆ ಸಮಾಲೋಚನೆ ನಡೆಸಿದರು. ಆಗ ಅವರೊಂದಿಗೆ ಆರ್ ದಿವಾಕರ್ ಹಾಗೂ ರಾಮರಾವ್ ಶೇವಡೆ ಇದ್ದರು. ಈ ರಾಷ್ಟ್ರೀಯ ಸಂಘಟನೆಗೆ ರಾಷ್ಟ್ರಮಟ್ಟದ ನಾಯಕರೇ ಬೇಕೆಂದು ತಿಳಿದು ನವೆಂಬರ್ 14, 1923 ಜವಾಹರಲಾಲ್ ನೆಹರು ಅವರನ್ನು ಅಲಹಾಬಾದಿನಲ್ಲಿ ಭೇಟಿಯಾದರು. ಹೀಗೆ ಮುಂಬರುವ ಕಾಕಿನಾಡ ಅಧಿವೇಶನದಲ್ಲಿ ಸೇವಾದಳದ ಸ್ಥಾಪನೆ ಕುರಿತು ಚರ್ಚಿಸಲು ಒಂದು ವೇದಿಕೆಯನ್ನು ಸಿದ್ಧಪಡಿಸಿದರು. ಇದು ಅವರಲ್ಲಿನ ನಾಯಕತ್ವ ಗುಣ ಮತ್ತು ವಿಚಾರಧಾರೆಯ ಕ್ರಮವನ್ನು ಪ್ರದರ್ಶಿಸಿತು. ಡಿಸೆಂಬರ್ 19, 1923 ಆಂಧ್ರಪ್ರದೇಶದ ಕಾಕಿನಾಡದಲ್ಲಿ ನಡೆದ 38ನೆಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವಯಂ ಸೇವಕ ಸಮ್ಮೇಳನವು ಜವಾಹರಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ನಾಗೇಶ್ವರರಾವ್ ಪಂತಲು ಇದರ ಸ್ವಾಗತ ಅಧ್ಯಕ್ಷರಾಗಿದ್ದರು. 19, 23 ಡಿಸೆಂಬರ್ 27 ಅಖಿಲ ಭಾರತೀಯ ಸ್ವಯಂ ಸೇವಕ ಸಂಘಟನೆಯ ಆರಂಭಿಸಲು ನಿರ್ಧರಿಸಿದರು. ಭಾರತದ ಕೋಗಿಲೆ ಎಂದೇ ಕೀರ್ತಿ ಪಡೆದಿದ್ದ ಸರೋಜಿನಿ ನಾಯ್ಡು ಸ್ವಯಂ ಸೇವಕಿಯಾಗಿ ಈ ಸಂಸ್ಥೆಯಲ್ಲಿ ನೋಂದಣಿ ಮಾಡಿಕೊಂಡು ಕಾಂಗ್ರೆಸ್ಸಿನ ಬಹಿರಂಗ ಅಧಿವೇಶನದಲ್ಲಿ ಹಿಂದೂಸ್ತಾನಿ ಸೇವಾದಳಕ್ಕೆ ಮಾನ್ಯತೆ ನೀಡುವ ಹಾಗೂ ಕಾಂಗ್ರೆಸ್ಸಿನ ಕಾರ್ಯಸಮಿತಿಯು ಹಿಂದೂಸ್ತಾನಿ ಸೇವಾದಳದ ಅಖಿಲ ಭಾರತದ ಸ್ವಯಂ ಸೇವಕ ಬೋರ್ಡ್ಗೆ ಪೂರ್ತಿ ಆಂತರಿಕ ಸ್ವಾಯತ್ತತೆ ನೀಡುವ ಟರವನ್ನು ಮಂಡಿಸಿದರು. ಹೀಗೆ 19, 23 ಕಾಕಿನಾಡ ಅಧಿವೇಶನದಲ್ಲಿ ಹಿಂದೂಸ್ತಾನ್ ಸೇವಾದಳ ಜನ್ಮ ತಾಳಿತು. ಇದರ ಸ್ಥಾಪನೆಯ ಅಧಿಕೃತ ಘೋಷಣೆ 19, 24 ಬೆಳಗಾವಿಯಲ್ಲಿ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಅಧಿವೇಶನದಲ್ಲಿ ಆಯಿತು. ಜವಾಹರಲಾಲ್ ನೆಹರು ಅಧ್ಯಕ್ಷರಾಗಿ ನಾಸು ಹರ್ಡಿಕರ್ ಕಾರ್ಯದರ್ಶಿಗಳಾಗಿ ನೇಮಕಗೊಂಡರು. ಈ ಅಧಿವೇಶನದ ವಿಶೇಷತೆ ಎಂದರೆ ಕರ್ನಾಟಕದಲ್ಲಿ ನಡೆದ ಹಾಗೂ ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ ಏಕೈಕ ಅಧಿವೇಶನ. ಈ ಅಧಿವೇಶನದ ಸಂಘಟನೆಯಲ್ಲಿ ಸೇವಾದಳದ ಸ್ವಯಂ ಸೇವಕರು ಅತ್ಯಂತ ಶಿಸ್ತಿನಿಂದ ಕಾರ್ಯನಿರ್ವಹಿಸಿದ್ದನ್ನು ಗಾಂಧೀಜಿ ತಮ್ಮ ಯಂಗ್ ಇಂಡಿಯಾ ವಾರಪತ್ರಿಕೆಯಲ್ಲಿ ಉಲ್ಲೇಖಿಸಿದ್ದಾರೆ. ತರುಣ ಸಂಘದ ಕಾರ್ಯಕರ್ತರು ಹಳ್ಳಿ ಹಳ್ಳಿಗೆ ತೆರಳಿ ಸ್ವಯಂ ಸೇವಕರನ್ನು ತರಬೇತಿಗೊಳಿಸಿದರು. 19, 25 ನಾಗ್ಪುರದಲ್ಲಿ ನಡೆದ ಅಧಿವೇಶನದಲ್ಲಿ ಸೇವಾದಳವು ಮಹತ್ವದ ಸೇವೆ ಸಲ್ಲಿಸಿತು. ಸ್ವಯಂ ಸೇವಕರ ಭರ್ತಿಗಾಗಿ ಹರ್ಡಿಕರ್ ಕಾಶಿ ವಿದ್ಯಾಪೀಠಕ್ಕೂ ಹೋಗಿದ್ದರು. ಕರ್ನಾಟಕ ಏಕೀಕರಣ ಸಂದರ್ಭದಲ್ಲಿ 19, 26 36,000 ಜನರ ಸಹಿ ಸಂಗ್ರಹ ಮಾಡಿ ಬ್ರಿಟಿಷ್ ಸರ್ಕಾರಕ್ಕೆ ಆಗ್ರಹಿಸಿದರು. 19, 29 ಮುಂಬೈ ಕರ್ನಾಟಕ ಭಾಗದಲ್ಲಿ ನಡೆದ ಕರ ನಿರಾಕರಣೆ ಚಳವಳಿ ಹರ್ಡಿಕರ್ ನಾಯಕರಂತೆ ಕಾರ್ಯನಿರ್ವಹಿಸಿದರು. 19, 31 ಡಿಸೆಂಬರ್ 17 ಸೇವಾದಳದ ಪದವಿ ಪ್ರದಾನ ಸಮಾರಂಭಕ್ಕೆ ಜವಾಹರಲಾಲ್ ನೆಹರು ಹುಬ್ಬಳ್ಳಿಗೆ ಆಗಮಿಸಿದ್ದರು. ಸೇವಾದಳದ ಶಿಬಿರದಲ್ಲಿ ತರಬೇತಿ ಪಡೆದ KA ವೆಂಕಟರಾಮಯ್ಯ, ಭಾಸ್ಕರ್ ರಾವ್ ಲೋಕ್ರೆ, KE ಕೃಷ್ಣಮೂರ್ತಿ, ಉಮಾಬಾಯಿ ಕುಂದಾಪುರ್, NR ವೈದ್ಯ ಮೊದಲಾದವರು ಕಾನ್ಪುರ್ ಗೌಹಾತಿಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನಗಳಲ್ಲಿ ಭಾಗವಹಿಸಿದ್ದರು. ವಾಲಂಟಿಯರ್ ಎಂಬ ಇಂಗ್ಲಿಷ್ ಮಾಸಪತ್ರಿಕೆಯನ್ನು 19, 25 ಹರ್ಡಿಕರ್ ಪ್ರಾರಂಭಿಸಿದರು. ಇದು 19, 30 ಮುದ್ರಣಗೊಂಡಿತು. ಸೇವಾದಳದ ವಿಚಾರಗಳನ್ನು ಪ್ರಸಾರ ಮಾಡುವುದು ಮತ್ತು ಅದರ ಸಾಹಿತ್ಯವನ್ನು ರಚಿಸುವುದು ಇದರ ಮುಖ್ಯ ಉದ್ದೇಶವಾಗಿತ್ತು. ಈ ಸೇವಾದಳ ರಚನೆಗೊಂಡ ನಂತರ ಹರ್ಡಿಕರ್ ದೇಶದ ಸುಂಬೆಲ್ಲ ಸಂಚರಿಸಿ ಪ್ರತಿಯೊಂದು ಪ್ರಾಂತದಲ್ಲಿ ಶಾಖೆಯನ್ನು ಪ್ರಾರಂಭಿಸಿದರು. ಈ ಸೇವಾದಳಕ್ಕೆ ಒಂದು ಕಚೇರಿ ಹಾಗೂ ದೈಹಿಕ ಶಿಕ್ಷಣ ಕೇಂದ್ರ ಇರಬೇಕೆಂದು ತಿಳಿದು ಬಾಗಲಕೋಟೆಯ ವಕೀಲರಾದ ಬಿಂದುರಾವ್ ನರಗುಂದ್ ನೀಡಿದ ನಿವೇಶನದಲ್ಲಿ ಕಟ್ಟಡ ನಿರ್ಮಿಸಿದರು. ಇವರು ಸಂಘಟಿಸಿದ ಶಿಬಿರಗಳಲ್ಲಿ ತರಬೇತಿ ಪಡೆದ ಸ್ವಯಂ ಸೇವಕರು ಶಿಸ್ತಿನ ಸಿಪಾಯಿಗಳಂತೆ ರಾಷ್ಟ್ರೀಯ ಸಂಗ್ರಾಮದಲ್ಲಿ ಭಾಗವಹಿಸಿದರು. 19, 27 ಸೇವಾದಳದಲ್ಲಿ ಮಹಿಳಾ ವಿಭಾಗವನ್ನು ಪ್ರಾರಂಭಿಸಬೇಕೆಂಬ ತೀರ್ಮಾನವು 19, 29 ಕಾರ್ಯಗತಗೊಂಡಿತು. ಉಪ್ಪಿನ ಸತ್ಯಾಗ್ರಹ. ಏಪ್ರಿಲ್ 6, 19, 30 ಉಪ್ಪಿನ ಸತ್ಯಾಗ್ರಹವನ್ನು ಸಾಬರಮತಿ ಆಶ್ರಮದಿಂದ ಪ್ರಾರಂಭಿಸಿದ್ದಲ್ಲದೆ ಏಕಕಾಲಕ್ಕೆ ದೇಶದ ವಿವಿಧ ಮೂಲೆಗಳಲ್ಲಿ ಸ್ಥಳೀಯ ನಾಯಕರು ಸತ್ಯಾಗ್ರಹಗಳೊಂದಿಗೆ ಪ್ರಾರಂಭಿಸಲು ಕರೆ ನೀಡಿದರು. ಅದರಂತೆ ಮುಂಬೈ ಕರ್ನಾಟಕದಲ್ಲಿ ಬೃಹತ್ ಪ್ರಮಾಣದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಈ ಸತ್ಯಾಗ್ರಹ ಕೈಗೊಳ್ಳಲು ನಿರ್ಧರಿಸಲಾಯಿತು. ಅದರಂತೆ ಧಾರವಾಡ ಜಿಲ್ಲೆಯ ತಂಡವನ್ನು ಡಾಕ್ಟರ್ ಹರ್ಡಿಕರ್ ಅವರ ನೇತೃತ್ವದಲ್ಲಿ ಹುಬ್ಬಳ್ಳಿಯಿಂದ ಕಳುಹಿಸಲು ತೀರ್ಮಾನಿಸಲಾಯಿತು. ರಂಗನಾಥ್ ದಿವಾಕರ್ ಹಾಗೂ ಹರ್ಡಿಕರ್ ತಮ್ಮ ಕೈಯಲ್ಲಿ ಜೋಳಿಗೆ ಹಿಡಿದುಕೊಂಡು ಹೊರಟರು. ಸಾರ್ವಜನಿಕರು ಸ್ವಯಂ ಪ್ರೇರಣೆಯಿಂದ ಸತ್ಯಾಗ್ರಹ ನಿಧಿಗೆ ಹಣವನ್ನು ನೀಡಿದರು. ಮಹಿಳೆಯರು ಚಿಕ್ಕ ಪುಟ್ಟ ಆಭರಣಗಳನ್ನು ನಿಧಿಗೆ ನೀಡಿ ತಮ್ಮ ದೇಶಭಕ್ತಿಯನ್ನು ಅಭಿವ್ಯಕ್ತಗೊಳಿಸಿದರು.
ಈ ಸತ್ಯಾಗ್ರಹದಲ್ಲಿ ಕನ್ನಡಿಗರೆಲ್ಲರೂ ತಮ್ಮ ಪ್ರಾದೇಶಿಕತೆಯನ್ನು ಮರೆತು ಅಂಕೋಲಕ್ಕೆ ಬಂದಿರುವುದು ವಿಶೇಷ. ಈ ಸತ್ಯಾಗ್ರಹದಲ್ಲಿ ಸೇವಾದಳದ ಕಾರ್ಯಕರ್ತರು ವಹಿಸಿದ ಪಾತ್ರ ವರ್ಣಿಸಲು ಅಸಾಧ್ಯವಾದುದು. ಮಹಿಳೆಯರು ಅಧಿಕ ಸಂಖ್ಯೆಯಲ್ಲಿ ಈ ಚಳುವಳಿಯಲ್ಲಿದ್ದರು. ಕಮಲಾದೇವಿ ಚಟ್ಟೋಪಾಧ್ಯಾಯ, ಸೋಫಿಯಾ ಸೋಮ್ಜಿ ಮಹಿಳಾ ಪ್ರಮುಖರು ಇದ್ದರು. ಮುಂಬೈಯ ಮಾತುಂಗದಲ್ಲಿ ಇದರ ತರಬೇತಿ ಶಿಬಿರ ನಡೆಯಿತು. ಹರ್ಡಿಕರ್ ಅವರು ಮೈಸೂರು ಸಂಸ್ಥಾನದ ನಾಯಕರೊಂದಿಗೆ ಸ್ನೇಹ ಸಂಪಾದಿಸಿದ್ರಿಂದ ಮೈಸೂರು, ಬೆಂಗಳೂರು, ಶಿವಮೊಗ್ಗಗಳಲ್ಲಿ ಸೇವಾದಳದ ಶಾಖೆಗಳು ಸ್ಥಾಪನೆಗೊಂಡವು.

0: ತಮ್ಮ ಸೇವಕರನ್ನು ಮೈಸೂರು ಸಂಸ್ಥಾನದ ವಿವಿಧ ಭಾಗಗಳಿಗೆ ರಾಷ್ಟ್ರೀಯ ಚಳವಳಿಯನ್ನು ಜನಪ್ರಿಯಗೊಳಿಸಲು ಕಳುಹಿಸಿದರು. 1931ರಲ್ಲಿ ಇರ್ವಿನ್ ಗಾಂಧಿ ಒಪ್ಪಂದದ ನಂತರ ಕಾಂಗ್ರೆಸ್ಸಿನೊಂದಿಗೆ ಹಿಂದೂಸ್ತಾನ ಸೇವಾದಳವು ಆಕ್ರಮ ಸಂಸ್ಥೆ ಎಂದು ಘೋಷಿಸಲ್ಪಟ್ಟಿತು. ಅದರ ಖಾಸಗಿ ಆಸ್ತಿ, ಅದರಡಿಯಲ್ಲಿ ಇದ್ದ ತಿಲಕ್ ಗ್ರಂಥಾಲಯ ಎಲ್ಲವನ್ನು ಸರ್ಕಾರ ಮುಟ್ಟುಗೋಲು ಹಾಕಿಕೊಂಡಿತು. ಮಹಿಳಾ ಘಟಕವನ್ನು ಸಹ ಬ್ರಿಟಿಷರು 1932ರಲ್ಲಿ ಆಕ್ರಮ ಎಂದು ಘೋಷಿಸಿದರು. ಆದರೆ 1934ರಲ್ಲಿ ಅದರ ಮೇಲಿನ ನಿರ್ಬಂಧವನ್ನು ರದ್ದುಗೊಳಿಸಿದಾಗ ಇವರು ಪುನಃ ಅದರ ನೇತೃತ್ವ ವಹಿಸಿಕೊಳ್ಳಲು ನಿರಾಕರಿಸಿ ಸೇವಾದಳವನ್ನು ವಿಸರ್ಜಿಸಿದರು. ಹುಬ್ಬಳ್ಳಿಯ ಸಾರ್ವಜನಿಕರಲ್ಲಿ ಸ್ಥಳೀಯ ಸಮಸ್ಯೆಗಳ ಕುರಿತು ಜನಜಾಗೃತಿಯನ್ನು ಉಂಟುಮಾಡಲು ಹುಬ್ಬಳ್ಳಿ ಗೆಜೆಟ್ ಎಂಬ ಪಾಕ್ಷಿಕ ಪತ್ರಿಕೆ ಪ್ರಾರಂಭಿಸಿದರು. ಅದು 1946ರಲ್ಲಿ ಜೈ ಹಿಂದ್ ಎಂದು ನಾಮಕರಣಗೊಂಡಿತು. ಹುಬ್ಬಳ್ಳಿಯಲ್ಲಿ ರಾಮಕೃಷ್ಣ ಆಮ್ಟೆ ನಿರ್ಮಿಸಿಕೊಟ್ಟ ಕಟ್ಟಡಕ್ಕೆ ಸಂಯುಕ್ತ ಕರ್ನಾಟಕ ಪತ್ರಿಕೆಯು 1937ರಲ್ಲಿ ಬೆಳಗಾವಿಯಿಂದ ಹುಬ್ಬಳ್ಳಿಗೆ ಸ್ಥಳಾಂತರಗೊಂಡಿತು. ಹುಬ್ಬಳ್ಳಿ ಎಜುಕೇಷನ್ ಸೊಸೈಟಿ ಸ್ಥಾಪಿಸಿ ಸಿಟಿ ಹೈಸ್ಕೂಲ್ ಅನ್ನು ಪ್ರಾರಂಭಿಸಿ ಸುಶಿಕ್ಷಿತ ತರುಣರಿಗಾಗಿ ಫ್ರೆಂಡ್ಸ್ ಸ್ಟಡಿ ಸರ್ಕಲ್ ಎಂಬ ಅಭ್ಯಾಸ ಮಂಡಳ, ಸಾರಿಗೆ ನೌಕರರ ಸಂಘ, ಹೋಟೆಲ್ ಮಾಲೀಕರ ಸಂಘ, ಜವಳಿ ಕಾರ್ಮಿಕರ ಸಂಘ ಸ್ಥಾಪನೆ ಮಾಡಿದರು. ಭಾರತ ಬಿಟ್ಟ ತೊಲಗಿ ಚಳವಳಿ. ಆಗಸ್ಟ್ 8, 1942ರಂದು ದೇಶಾದ್ಯಂತ ಭಾರತ ಬಿಟ್ಟು ತೊಲಗಿ ಚಳವಳಿ ಪ್ರಾರಂಭವಾಯಿತು. ಇದು ಸ್ವಾತಂತ್ರ್ಯ ಹೋರಾಟದ ಕೊನೆಯ ದೊಡ್ಡ ಹೋರಾಟ. ಎಲ್ಲ ರಾಷ್ಟ್ರ ಮತ್ತು ರಾಜ್ಯ ನಾಯಕರನ್ನು ಬಂಧಿಸಿದಂತೆ ಎನ್ಎಸ್ ಹರ್ಡಿಕರ್ರನ್ನು ಮರುದಿನವೂ ಬಂಧಿಸಿ ಹಿಂಡಾಲಾ ಜೈಲಿಗೆ ಕಳುಹಿಸಲಾಯಿತು. ಅಲ್ಲಿ ಕಾಲರಾ ರೋಗಿಗಳ ಶುಶ್ರೂಷೆ ಮಾಡಿದರು ಎಂಬ ಕಾರಣಕ್ಕಾಗಿ ಅವರನ್ನು ನಾಶಿಕ್ ಶರಮನೆಗೆ ಕಳುಹಿಸಲಾಯಿತು. ಕೊನೆಗೆ 1943ರಲ್ಲಿ ಬಂಧನದಿಂದ ಬಿಡುಗಡೆಗೊಂಡು ಹುಬ್ಬಳ್ಳಿಗೆ ಬಂದರು. ಬಂಗಾಳದಲ್ಲಿನ ಭೀಕರ ಬರಗಾಲದ ಕುರಿತು ಜನಜಾಗೃತಿ ಉಂಟುಮಾಡಿ ಸಕಾಳ ಎಂಬ ಮರಾಠಿ ಪತ್ರಿಕೆಯ ಸಂಪಾದಕರಾದ ಡಾಕ್ಟರ್ ಪರುಳಿಕರ್ ಜೊತೆಗೆ ಸಂತ್ರಸ್ತ ಪ್ರದೇಶದ ಸುತ್ತಾಡಿ ಪರಿಸ್ಥಿತಿಯನ್ನು ಕಣ್ಣಾರೆ ಕಂಡರು. ತಮ್ಮ ಸಾಪ್ತಾಹಿಕ ಪತ್ರಿಕೆಯಾದ ಹುಬ್ಬಳ್ಳಿ ಗೆಜೆಟ್ ಮೂಲಕ ನಿಧಿ ಸಂಗ್ರಹ ಮಾಡಿ ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರಿಗೆ ಕಳುಹಿಸಿದರು. ಹೀಗೆ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ವಿವಿಧ ಕಾರ್ಯಗಳಲ್ಲಿ ತೊಡಗಿಕೊಂಡರು. ಸ್ವಾತಂತ್ರ್ಯ ನಂತರ 1952ರಿಂದ 1962ರವರೆಗೆ ರಾಜ್ಯಸಭಾ ಸದಸ್ಯರಾಗಿದ್ದರು. 1958ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ದೊರಕಿತು. 1962ರಿಂದ ಬೆಳಗಾವಿ ಜಿಲ್ಲೆಯ ಘಟಪ್ರಭಾದಲ್ಲಿ ಅವರು ಸ್ಥಾಪಿಸಿದ ಕರ್ನಾಟಕ ಆರೋಗ್ಯ ಧಾಮದಲ್ಲಿ ನೆಲೆಸಿ ಜನರ ಆರೋಗ್ಯ ಸೇವೆ ಮಾಡುತ್ತಾ ಆಗಸ್ಟ್ 26, 1976ರಂದು ನಿಧನ ಹೊಂದಿದರು. ಆಗ ಅವರಿಗೆ 87 ವರ್ಷ ವಯಸ್ಸಾಗಿತ್ತು.
1: ನಾರಾಯಣ ಸುಬ್ಬರಾವ್ ಹರ್ಡೀಕರ್ ಅವರ ಬಗ್ಗೆ ಇದುವರೆಗೆ ಮಾತನಾಡಿದವರು ಡಾಕ್ಟರ್ ಬಸವರಾಜ್ ಎನ್ ಅಕ್ಕಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್, ನೆರವು ಶೈಲಜಾ ರಾಜ್ಕುಮಾರ್.
2: ಆಕಾಶವಾಣಿ ಧಾರವಾಡ, ಈಗ ಸಮಯ 9:02:03.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಆತ್ಮೀಯ ಶ್ರೋತೃಗಳೇ, ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಪ್ರಾಯೋಜಿತ ಕಣ್ಣಿನ ಆರೋಗ್ಯ ಕುರಿತ ಕಾರ್ಯಕ್ರಮ ಸರಣಿ ಜೀವನ ಬೆಳಕು ಪ್ರತಿ ಶುಕ್ರವಾರ ಬೆಳಿಗ್ಗೆ 7:15 ನಿಮ್ಮ ನೆಚ್ಚಿನ ಧಾರವಾಡ ಆಕಾಶವಾಣಿ ಕೇಂದ್ರದಿಂದ ಮೂಡಿಬರುತ್ತದೆ. ತಪ್ಪದೇ ಕೇಳಿ ಜೀವನ ಬೆಳಕು ಸರಣಿ ಕಾರ್ಯಕ್ರಮ. ಶ್ರೋತೃಬಾಂಧವರೇ, ಬೆಳಗಾವಿಯ ಕೆಎಲ್ಇ ಡಾಕ್ಟರ್ ಸಂಪತ್ ಕುಮಾರ್ ಎಸ್ ಶಿವಣಗಿ ಕ್ಯಾನ್ಸರ್ ಆಸ್ಪತ್ರೆ ಪ್ರಾಯೋಜಿತ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 7 ಗುರುವಾರ ಮಧ್ಯಾಹ್ನ 12:05 1:00 ಕ್ಯಾನ್ಸರ್ ಗುಣಪಡಿಸುವಲ್ಲಿ ಲಭ್ಯವಿರುವ ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು, ಈ ಬಗೆಗಿನ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಸರ್ಜಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಸಂತೋಷ್ ಮಠಪತಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, STD ಕೋಡ್ 0836. ಗಮನಿಸಿ.

ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 7ರಂದು ಗುರುವಾರ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ. ವಿಷಯ: ಕ್ಯಾನ್ಸರ್ ಗುಣಪಡಿಸುವಲ್ಲಿ ಲಭ್ಯವಿರುವ ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು.

ಆಕಾಶವಾಣಿ ಧಾರವಾಡ. ಈಗ ಸುಮಾ ರವೀಂದ್ರ ಹೆಗಡೆಯವರಿಂದ ಸುಗಮ ಸಂಗೀತ, ಜ್ಯೋತಿವಾದ್ಯಗಾರರು ತಬಲಾ ಪಂಡಿತ್ ಸಾತಲಿಂಗಪ್ಪ ದೇಸಾಯಿ ಕಲ್ಲೂರ್, ವಯಲಿನ್ನಲ್ಲಿ ಶಂಕರ ಟಿ ಕಬಾಡಿ. ಮೊದಲಿಗೆ ಕೇಳಿ ಕನಕದಾಸರ ಕೃತಿ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಯುಗಳ ಧ್ವನಿಗಳಲ್ಲಿ ಮೂಡಿಬರಲಿದೆ ಅನುರಾಗ ಅರಳಿತು ಚಿತ್ರದ ಗೀತೆ.

0: ಶ್ರೋತೃ ಬಾಂಧವರೇ, ಬೆಳಗಾವಿಯ ಕೆಎಲ್ಇ ಡಾಕ್ಟರ್ ಸಂಪತ್ ಕುಮಾರ್ ಎಸ್ ಶಿವಣಗಿ ಕ್ಯಾನ್ಸರ್ ಆಸ್ಪತ್ರೆ ಪ್ರಾಯೋಜಿತ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 7ರಂದು ಗುರುವಾರ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ. ಕ್ಯಾನ್ಸರ್ ಗುಣಪಡಿಸುವಲ್ಲಿ ಲಭ್ಯವಿರುವ ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು, ಈ ಬಗೆಗಿನ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಸರ್ಜಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಸಂತೋಷ್ ಮಠಪತಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, STD ಕೋಡ್ 0836. ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 7ರಂದು ಗುರುವಾರ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ. ವಿಷಯ, ಕ್ಯಾನ್ಸರ್ ಗುಣಪಡಿಸುವಲ್ಲಿ ಲಭ್ಯವಿರುವ ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು.
1: ಪಂಚರಂಗೆ ಚಿತ್ರದ ಗೀತೆ ಧ್ವನಿ ನೀಡಿದವರು ಸೋನು ನಿಗಮ್.

0: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಶರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
1: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
0: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೇ
1: ಇದೇ May 11 ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ ಸಂಜೆ 6 ಗಂಟೆ.
0: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೇ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
1: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
0: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರಿಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ.
1: ಇದೇ 11
0: ಸೋಮವಾರ
1: ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
0: ಸಂಧ್ಯಾ ಸುಧೇ
1: ಕಾರ್ಯಕ್ರಮಕ್ಕೆ ಬನ್ನಿ,
0: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೇ. ಶ್ರೋತೃ ಬಾಂಧವರೇ, ಬೆಳಗಾವಿಯ ಕೆಎಲ್ಇ ಡಾಕ್ಟರ್ ಸಂಪತ್ ಕುಮಾರ್ ಎಸ್ ಶಿವಣಗಿ ಕ್ಯಾನ್ಸರ್ ಆಸ್ಪತ್ರೆ ಪ್ರಾಯೋಜಿತ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 7 ಗುರುವಾರ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ. ಕ್ಯಾನ್ಸರ್ ಗುಣಪಡಿಸುವಲ್ಲಿ ಲಭ್ಯವಿರುವ ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು, ಈ ಬಗೆಗಿನ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಸರ್ಜಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಸಂತೋಷ್ ಮಠಪತಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, STD ಕೋಡ್ 0836. ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 7 ಗುರುವಾರ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ. ವಿಷಯ, ಕ್ಯಾನ್ಸರ್ ಗುಣಪಡಿಸುವಲ್ಲಿ ಲಭ್ಯವಿರುವ ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು.
2: ನಂಜುಂಡೆ ಚಿತ್ರದ ಗೀತೆ, ಗಾಯಕರು ಮಧು ಬಾಲಕೃಷ್ಣ.

0: ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನ ಇದುವರೆಗೆ ಕೇಳಿದಿರಿ. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
1: ಶ್ರೋತೃ ಬಾಂಧವರೇ, ಬೆಳಗಾವಿಯ ಕೆಎಲ್ಇ ಡಾಕ್ಟರ್ ಸಂಪತ್ ಕುಮಾರ್ ಎಸ್ ಶಿವಣಗಿ ಕ್ಯಾನ್ಸರ್ ಆಸ್ಪತ್ರೆ ಪ್ರಾಯೋಜಿತ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 7ರಂದು ಗುರುವಾರ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ. ಕ್ಯಾನ್ಸರ್ ಗುಣಪಡಿಸುವಲ್ಲಿ ಲಭ್ಯವಿರುವ ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು, ಈ ಬಗೆಗಿನ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಸರ್ಜಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಸಂತೋಷ್ ಮಠಪತಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, 244-3416, ಎಸ್ಟಿಡಿ ಕೋಡ್ 0836.

0: ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 7ರಂದು ಗುರುವಾರ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ. ವಿಷಯ: ಕ್ಯಾನ್ಸರ್ ಗುಣಪಡಿಸುವಲ್ಲಿ ಲಭ್ಯವಿರುವ ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು.
1: ಆಕಾಶವಾಣಿ ಧಾರವಾಡ. ಪ್ರಿಯ ಕೇಳುಗರೆ, ಸಮಯ ಹೊಂದಿಸಿಕೊಳ್ಳಿ. 10:30 ಇದೀಗ ಭಾವಗೀತೆಗಳು.
2: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಭಾವಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ದಿನಕರ ದೇಸಾಯಿಯವರ ರಚನೆ. ಧ್ವನಿ ನೀಡಿದ್ದಾರೆ ಶಿವಮೊಗ್ಗ ಎಲ್ ವೇಣುಗೋಪಾಲ.

0: ಜಾನಪದ ಸಂಗೀತ ಕಾರ್ಯಕ್ರಮ.
1: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಶರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
2: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
1: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೇ
2: ಇದೇ May 11 ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ ಸಂಜೆ 6 ಗಂಟೆ.
1: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೇ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
2: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
1: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರಿಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ.
2: ಇದೇ 11
1: ಸೋಮವಾರ
2: ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
1: ಸಂಧ್ಯಾ ಸುಧೇ
2: ಕಾರ್ಯಕ್ರಮಕ್ಕೆ ಬನ್ನಿ,
1: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೇ.
3: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್, ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಆತ್ಮೀಯ ಕೇಳುಗರೇ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ
2: ಪ್ರತಿ ಶನಿವಾರ
1: ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
3: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಕೊಪ್ಪಳ ತಾಲೂಕು ಕುಷ್ಟಗಿಯ ಲಲಿತಮ್ಮ ಹಿರೇಮಠ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ.

ಕೊಪ್ಪಳ ತಾಲೂಕು ಕುಷ್ಟಗಿಯ ಲಲಿತಮ್ಮ ಹಿರೇಮಠ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಬಾಗಲಕೋಟೆ ತಾಲೂಕು ಬೀಳಗಿಯ ಚಂದ್ರಶೇಖರ್ ಜತ್ತೆಪ್ಪ ನಡುವಿನ್ಮನಿ ಮತ್ತು ಮೇಳದವರಿಂದ ಭಜನಾ ಪದ.

0: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಬಾಗಲಕೋಟೆ ತಾಲೂಕು ಬೀಳಗಿಯ ಚಂದ್ರಶೇಖರ್ ಜತ್ಯಪ್ಪ ನಡುವಿನಮನಿ ಮತ್ತು ಮೇಳದವರಿಂದ ಭಜನಾ ಪದ ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ಶ್ರೋತೃ ಬಾಂಧವರೇ, ಬೆಳಗಾವಿಯ ಕೆಎಲ್ಇ ಡಾಕ್ಟರ್ ಸಂಪತ್ ಕುಮಾರ್ ಎಸ್ ಶಿವಣಗಿ ಕ್ಯಾನ್ಸರ್ ಆಸ್ಪತ್ರೆ ಪ್ರಾಯೋಜಿತ ವಿಶೇಷ ನೇರ ಫೋನ್ಇನ್ ಕಾರ್ಯಕ್ರಮ ಇದೇ ದಿನಾಂಕ 7ರಂದು ಗುರುವಾರ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ. ಕ್ಯಾನ್ಸರ್ ಗುಣಪಡಿಸುವಲ್ಲಿ ಲಭ್ಯವಿರುವ ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು, ಈ ಬಗೆಗಿನ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಸರ್ಜಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಸಂತೋಷ್ ಮಠಪತಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, STD ಕೋಡ್ 0836. ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 7ರಂದು ಗುರುವಾರ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ. ವಿಷಯ: ಕ್ಯಾನ್ಸರ್ ಗುಣಪಡಿಸುವಲ್ಲಿ ಲಭ್ಯವಿರುವ ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು.

0: ವ್ಯಾಪ್ತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಸರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
2: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
1: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೆ
2: ಇದೇ ಮೇ 11 ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ ಸಂಜೆ 6 ಗಂಟೆ.
1: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೆ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
2: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
1: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರ್ಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ.
2: ಇದೇ 11
1: ಸೋಮವಾರ
2: ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
1: ಸಂಧ್ಯಾ ಸುಧೆ
2: ಕಾರ್ಯಕ್ರಮಕ್ಕೆ ಬನ್ನಿ,
1: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೆ. ಶ್ರೋತೃ ಬಾಂಧವರೇ, ಬೆಳಗಾವಿಯ ಕೆಎಲ್ಇ ಡಾ ಸಂಪತ್ ಕುಮಾರ್ ಎಸ್ ಶಿವಣಗಿ ಕ್ಯಾನ್ಸರ್ ಆಸ್ಪತ್ರೆ ಪ್ರಾಯೋಜಿತ ವಿಶೇಷ ನೇರ ಫೋನ್ಇನ್ ಕಾರ್ಯಕ್ರಮ ಇದೇ ದಿನಾಂಕ 7 ಗುರುವಾರ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ. ಕ್ಯಾನ್ಸರ್ ಗುಣಪಡಿಸುವಲ್ಲಿ ಲಭ್ಯವಿರುವ ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು, ಈ ಬಗೆಗಿನ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಸರ್ಜಿಕಲ್ ಆಂಕಾಲಜಿಸ್ಟ್ ಡಾ ಸಂತೋಷ್ ಮಠಪತಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, STD ಕೋಡ್ 0836. ಗಮನಿಸಿ, ವಿಶೇಷ ನೇರ ಫೋನ್ಇನ್ ಕಾರ್ಯಕ್ರಮ ಇದೇ ದಿನಾಂಕ 7 ಗುರುವಾರ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ. ವಿಷಯ, ಕ್ಯಾನ್ಸರ್ ಗುಣಪಡಿಸುವಲ್ಲಿ ಲಭ್ಯವಿರುವ ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು.
3: ಕೇಳು ಗೆಳತಿ ನೇರ ಫೋನ್ಇನ್ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್.

0: ಗೆಳತಿಯರಿಗೆಲ್ಲ ನಮಸ್ಕಾರ.
1: ನಂದು ನಮಸ್ಕಾರ. ನೋಡು, ನೀ ಭಾಳ ರೆಡಿಯಾಗಿ ಕೂತಂಗ್ ಕಾಣ್ಲಿಕ್ಕತ್ತದ ನನಗೆ. ಅಂದ್ರ ಕೇಳು, ಗೆಳತಿ ಕಾರ್ಯಕ್ರಮಕ್ಕೆ ರೆಡಿಯಾಗಿರೋದು ಒಂದು ಕಡೆ, ಆದ್ರೆ ಇನ್ನೊಂದು ಏನೇನೋ ಟಿ ಶರ್ಟು ಕ್ಯಾಪು ಎಲ್ಲ ಜೋಡಿಸ್ಕೊಂಡಿದ್ದಿ.
0: ಅಲ್ಲ ಮಂಜುಳ, ನೀ ಬರೋದಿಲ್ಲ ಏನು ಮತ್ತೆ ನನ್ನ ಜೊತೆಗೆ?
1: ಅಲ್ಲ, ನಾನು ಜೋಡಿಸಿಟ್ಟ ಬಂದೀನಿ. ಆದರೆ ಏನಂದ್ರೆ, ನಾ ಬಂದಿನಲ್ಲ, ನಾ ಏನು ಹಿಡ್ಕೊಂಬಂದಿಲ್ಲ, ನಿನ್ನ ಮನೆಗೆ ಬಂದದ್ದಕ್ಕೆ ನನಗೆ ಗೊತ್ತಾತು ನೀ ಏನು ಮಾಡ್ಲಿಕ್ಕತ್ತಿ ಅಂತ.
0: ಅಲ್ಲ ಅಂದ್ರೆ 3, 2, 1 ನೋಡ್ಕೊಡ್ಲೇನು
1: ಸ್ಟಾರ್ಟ್.

0: ಗೊತ್ತಾತು ನನಗೆ. ಆಕಾಶವಾಣಿಗೆ 90
1: ಹೌದು.
0: ಈ ಸುಸಂದರ್ಭದೊಳಗೆ ನಾವು ನಾಳೆ 8ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ವಾಕಥಾನ್ ಕಾರ್ಯಕ್ರಮವನ್ನು ಆಯೋಜಿಸಿವಿ.
1: ಹೌದು, ಸಾಂಸ್ಕೃತಿಕ ರಾಯಭಾರಿ ಎನಿಸಿಕೊಂಡಂತಹ ಆಕಾಶವಾಣಿಗೀಗ 90 ವರ್ಷ.
0: ಹೌದು,
1: 1936 ಉಳಿಲಿಕ್ಕೆ ಆರಂಭ ಮಾಡಿದಂತಹ ಆಕಾಶವಾಣಿ. ಈ ಶುಭ ಸಂದರ್ಭದೊಳಗೆ ಆಕಾಶವಾಣಿ ಮಾಡಿದಂತಹ ಕಾರ್ಯದ ಬಗ್ಗೆ ಒಂದಷ್ಟು ಜಾಗೃತಿ ಮೂಡಿಸುವ ಸಲುವಾಗಿ ನಾವು ನಾಳೆ ಮುಂಜಾನೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ವಾಕಥಾನ್ ಏರ್ಪಡಿಸಿವಿ. ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಧಾರವಾಡದ ಜುಬಿಲಿ ವೃತ್ತದವರೆಗೆ,
0: ಅಂದ್ರೆ ಇದರೊಳಗೆ ಸ್ಥಳೀಯವಾಗಿ ಇರುವ

0: ಕೂಡ ಬಂದು ಭಾಗವಹಿಸ್ಬೌದು. ಭಾಗವಹಿಸಬೇಕು ಅಂತಂದ್ರೆ ಅವರು ಬೆಳಗ್ಗೆ 8 ಗಂಟೆಗೆ ಧಾರವಾಡ ಆಕಾಶವಾಣಿ ಗೇಟ್ ಹತ್ತಿರ ಬರಬೇಕು ಅಂತ ನಾವು ಈ ಮೂಲಕ ಹೇಳೋಣಂತ. ಅಂದ್ರೆ ನಮ್ಮ ಧಾರವಾಡ ಆಕಾಶವಾಣಿ ಒಂದು ಸಾಂಸ್ಕೃತಿಕ ಕೇಂದ್ರ.
1: ಹೌದು,
0: ಜನರಿಗೆ ಬೇಕಾಗುವಂಥ ಮಾಹಿತಿ, ಮಾರ್ಗದರ್ಶನ, ಶಿಕ್ಷಣ ಇದನ್ನೆಲ್ಲ ನೀಡುವಲ್ಲಿ ಇದು ಕಳೆದ 76 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾನೆ ಬಂದಿದೆ. ನಾವು ಹೋದ ವರ್ಷ ಅಷ್ಟೇ 75ರ ವರ್ಷಾಚರಣೆ ಮಾಡಿವಿ, ಹೌದಿಲ್ಲೋ? ಹಂಗಾಗಿ ನಮ್ಮ ಅಭಿಮಾನಿ ಕೇಳುಗರು ಕೂಡ ಇದರ ಪ್ರಯೋಜನ ಪಡ್ಕೊಳ್ಳಿ ಅಂತ ನಾವು ಹೇಳೋಣ.
1: ಇಡೀ ದೇಶಾದ್ಯಂತ ಇರುವಂತಹ ಆಕಾಶವಾಣಿಗೆ 90 ವರ್ಷ ಅಂತ ಏನು ಹೇಳಿದ್ನಲ್ಲ, ಇದೇ ಸಂಭ್ರಮಕ್ಕಾಗಿ ನಾವು ಇದೇ 11ನೇ ತಾರೀಕು ಧಾರವಾಡದ ಆಲೂರು ವೆಂಕಟರಾವ್ ಭವನದೊಳಗ ಒಂದು ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡೀವಿ. ಸಂಧ್ಯಾ ಸುಧೆ ಅನ್ನುವಂತಹ ಕಾರ್ಯಕ್ರಮ.
0: ಈ ಕಾರ್ಯಕ್ರಮದೊಳಗ ಗಾಯನ ಮತ್ತು ಕೊಳಲು ವಾದನ ಎರಡೂ ಕೂಡ ಕೇಳಬಹುದು. ಮತ್ತು ಈ ಸಲದ ವಿಶೇಷ ಅಂದ್ರೆ ಮಾಯ, ಚಿಕ್ಕವರಿಗೆ ಅಂದರೆ ಯಂಗ್ಸ್ಟರ್ಸ್ ಅಂತೇನು ಹೇಳ್ತೀವಿ ನಾವು, ಉದಯೋನ್ಮುಖ ಕಲಾವಿದರಿಗೆ ಒಂದು ಅವಕಾಶ ಆದ್ಯತೆಯನ್ನು ಕೊಟ್ಟೀವಿ.
1: ಹೌದು,
0: ಅದರಲ್ಲಿ ರಘುನಂದನ್ ಭಟ್ ಅವರ ಗಾಯನದ, ಆಮೇಲೆ
1: ಕೃತಿಕಾ ಜಂಗಿನ್ ಮಠ
0: ಕೊಳಲುವಾದನದ, ಮತ್ತು ತಬಲಾ ಸಾತು, ಹಾರ್ಮೋನಿಯಂ ಸಾತು ಕೂಡ ಜೊತೆಗೆ ಇರ್ತದೆ.
1: ರಘುನಂದನ್ ಗೋಪಾಲ್ ಹೂಗಾರ್, ಅಶ್ವಿನ್ ವಾಲಾವಲ್ಕರ್ ಮತ್ತು ಶರಣಕುಮಾರ್ ಗುತ್ತರ್ಗೆ ಅವರು ತಬಲಾ ಮತ್ತು ಹಾರ್ಮೋನಿಯಂ ಸಾಥಿಗಾಗಿ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಲಿಕ್ಕೆ ನಮ್ಮ ಶ್ರೋತೃಗಳು ಆಲೂರು ವೆಂಕಟರಾವ್ ಭವನಕ್ಕೆ ದಿನಾಂಕ 11ರಂದು ಸಂಜೆ 6 ಗಂಟೆಗೆ ಬರಲಿ ಅಂತ ಹೇಳೋಣಲ್ಲ.
0: ಹೌದಲ್ಲ, ಅದ್ರ ಜೊತೆಗೆ ಮಾಯಾ ಮತ್ತೆ ನೋಡು, ನಾಳೆ ಎಷ್ಟಂದಿ ತಾರೀಕು? 8 ಅಂದ್ರೆ ನೀ ಮತ್ತೆ ಮ್ಯಾರಥಾನ್ ಓಡಲಿಕ್ಕೆ ಹೋಗ್ಬೇಡ. ಅದ್ರ ಜೊತೆಗೆ 8ನೇ ತಾರೀಕಿನ ಇನ್ನೊಂದು ವಿಶೇಷತೆ ಏನಂತ ಹೇಳಲ್ಲ,
1: ರೆಡ್ ಕ್ರಾಸ್ ಸಂಸ್ಥೆ ರೆಡ್ ಕ್ರಾಸ್ ದಿನ ಅನ್ನುವಂಥದ್ದು. ವಿಶ್ವಾದ್ಯಂತ ಹರಡಿಕೊಂಡಿರುವಂತಹ ರೆಡ್ ಕ್ರಾಸ್ ಸಂಸ್ಥೆ ರಕ್ತದಾನದ ಮಹತ್ವವನ್ನು ತಿಳಿಸುವಂಥದ್ದು.
0: ಈ ನಿಟ್ಟಿನಲ್ಲಿ ಕೂಡ ನಾವು ರಕ್ತದಾನವನ್ನು ಮಾಡಬೇಕು. ರಕ್ತದಾನ ಮಾಡಿ ಬೇರೆಯವರ ಒಂದು ಬದುಕಿಗೆ ನಾವು ಒಂದು ಮಾಡೆಲ್ ಆಗ್ಬೋದು, ದಾರಿದೀಪ ಆಗ್ಬೋದು, ಅವ್ರ ಜೀವನವನ್ನು ಉಳಿಸ್ಬೋದು. ಎಸ್ಪೆಷಲಿ ನಾನು ಹಿಂಗೆ ಹೇಳಬೇಕಂದ್ರೆ ಕೋವಿಡ್ ಟೈಮ್ನಾಗ ಈ ರಕ್ತದ ಅಗತ್ಯತೆ ಎಷ್ಟಿತ್ತು, ಪ್ಲಾಸ್ಮಾದ ಅಗತ್ಯತೆ ಎಷ್ಟಿತ್ತು, ಪ್ಲೆಟ್ಲೆಟ್ಗಳ ಅವಶ್ಯಕತೆ ಎಷ್ಟಿತ್ತು ಅನ್ನೋದನ್ನು ನಾವು ತಿಳ್ಕೊಂಡ್ಬಿಟ್ಟೀವಿ. ಮತ್ತು ಕೆಲವು ಇದ್ರ ಬಗ್ಗೆ ತಪ್ಪು ನಂಬಿಕೆಗಳು, ಮೂಢನಂಬಿಕೆಗಳು ಅವ ಮಾಯ. ಏನಂದ್ರೆ ರಕ್ತ ದಾನ ಮಾಡಿದ್ರೆ ನಮಗೆ ರಕ್ತ ಹುಟ್ಟುವುದಿಲ್ಲ ಅನ್ನೋದಿದೆ. ಆದರೆ ದೇಹದಲ್ಲಿ ಇರುವಂಥ ರಕ್ತವನ್ನು ದಾನ ಮಾಡಿದಾಗ ಹೊಸ ರಕ್ತ ಹುಟ್ಟುತ್ತದೆ, ನಾವು ಇನ್ನೂ ಆರೋಗ್ಯವಂತರಾಗ್ತೀವಿ, ನಮ್ಮಲ್ಲಿ ಇನ್ನೂ ರೋಗ ನಿರೋಧಕ ಶಕ್ತಿ ಬೆಳೆಯುತ್ತದೆ ಅನ್ನೋದನ್ನು ನಮ್ಮ ಕೇಳುಗರು ಗಮನಿಸಲಿ.
1: 18ರಿಂದ 60 ವರ್ಷದವರು ಈ ಯಾವುದೇ ಕೋಮಾರ್ಬಿಡಿಟೀಸ್ ಅಂತ ಹೇಳ್ತೀವಲ್ಲ ಅಂಥದ್ದು ಇರಲಾರ್ದೆ ಇದ್ದವರು ಕೂಡ ಎಲ್ಲರೂ ಈ ರಕ್ತದಾನದೊಳಗೆ ಭಾಗವಹಿಸಬಹುದು.
0: ಹೌದು,
1: ಅಂತಲೇ ಈ ತಿಳುವಳಿಕೆ ಮೂಡಿಸ್ಲಿಕ್ಕೆ ಇರುವಂತಹ ರೆಡ್ ಕ್ರಾಸ್ ದಿನ ಇದು.
0: ಹೌದು, ಆಮೇಲೆ ಮತ್ತೆ ನಮ್ಮ ಗೆಳತಿಯರಿಗೆ ನಾವು ಬಹಳ ಪ್ರೀತಿಯ ಒಂದು ದಿನ ಅಂದ್ರೆ ವಿಶ್ವ ಮಾತೆಯರ ದಿನ. ಇದು ಮೇ 2ನೇ ಭಾನುವಾರ ನಾವು ಆಚರಿಸ್ತೀವಿ. ತಾಯಿಗೆ ಇನ್ನೊಂದು ಸರಿಸಾಟಿ ಪದನೇ ಇಲ್ಲ, ತಾಯಿ ತಾಯಿನೇ.
1: ಹೌದು,
0: ಹಂಗಾಗಿ ಈ ತಾಯಿಗೆ ಒಂದು ವಿಶ್ವ ಮಾತೆಯರ ದಿನ, ಇದು ಬರೀ ಸಾಂಕೇತಿಕ ಅಷ್ಟೇ.
1: ಹೌದು,
0: ನಮ್ಗೆ ತಾಯಿ ಪ್ರತಿನಿತ್ಯನೂ ದೇವತೆ.
1: ಹೌದು,
0: ಹಂಗಾಗಿ ಈ ತಾಯಿಯ ಬಗ್ಗೆ, ತಾಯಿಯ ವಾತ್ಸಲ್ಯ, ತಾಯಿಯ ಪ್ರೀತಿ, ಅಂತಃಕರಣ, ಇದ್ರ ಬಗ್ಗೆ ಕೂಡ ನಮ್ಮ ಗೆಳತಿಯರು ನಮ್ಮ ಜೊತೆ ಮಾತಾಡಲಿ ಅಲ್ಲ.
1: ಹೌದು ಹೌದು,
0: ಕರೆಗಳನ್ನು ನೋಡೋಣಂತಿ.
1: ಹೌದು, ಈಗ ನೋಡೋಣಂತ. ಅದಕ್ಕಿಂತ ಮುಂಚೆ ಇನ್ನೂ ಒಂದು ಬಹಳ ಮಹತ್ವದ ವಿಷಯವನ್ನು ತಿಳಿಸ್ಬೇಕು ಮಂಜುಳಾ.
0: ಹೇಳಿ,
1: ವಿಶ್ವ ದಾದಿಯರ ದಿನ ಕೂಡ ಅದ.
0: ಹೌದು ಹೌದು, ಇದು ಮೇ 12ನೇ ತಾರೀಕು. ಫ್ಲಾರೆನ್ಸ್ ನೈಟಿಂಗೇಲ್ ಅಂತ ಕೇಳಿಯಲ್ಲ ಹೆಸರು, ದೀಪದ ಮಹಿಳೆ ಅಂತೇಳಿ ಅಂತಿದ್ರು. ಆಕೆಯ ಒಂದು ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಈ ದಿನವನ್ನು ದಾದಿಯರ ದಿನ ಅಂತ ಆಚರಿಸ್ತೀವಿ.
1: ನೋಡು, ಆಸ್ಪತ್ರೆ ಒಳಗೆ ನಮ್ಮ ಡಾಕ್ಟರ್ಗಳು, ವೈದ್ಯರು ಎಷ್ಟು ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೋ, ದಾದಿಯರು ಕೂಡ ಅಷ್ಟು ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ.
0: ಇನ್ನೂ ಒಂದು ತೂಕ ಜಾಸ್ತಿನೇ ಅಂತೀನಿ ಮಾಯ ನಾನು, ಯಾಕಂದ್ರೆ ವೈದ್ಯರು ಬಂದು ನೋಡಿ ಹೋಗ್ಬಿಡ್ತಾರ, ಆದ್ರೆ ರೋಗಿಗೆ ಜೊತೆಗೆ ನಿರಂತರವಾಗಿ ಇರೋರು, ಏನಾದರೂ ಹೆಚ್ಚು ಕಡಿಮೆ ಆದ್ರೆ ತಕ್ಷಣಕ್ಕೆ ಚಿಕಿತ್ಸೆಗೆ ಸ್ಪಂದಿಸೋರು, ಆಮೇಲೆ ವೈದ್ಯರಿಗೆ ಅದನ್ನು ಕಮ್ಯುನಿಕೇಟ್ ಮಾಡೋರು, ಅಂದ್ರೆ ಇವರು ಒಂದು ಕೊಂಡಿ ಹಂಗೆ ಕೆಲಸ ಮಾಡ್ತಾರೆ.
1: ಅಂತಹ ದಾದಿಯರ ಮಹತ್ವದ ಕೆಲಸವನ್ನ ಗುರುತಿಸುವಂತಹ ದಿನ ವಿಶ್ವ ದಾದಿಯರ ದಿನ. ನಮ್ಮ ಗೆಳತಿಯರು ಏನ್ ಹೇಳ್ತಾರೆ ಕೇಳೋಣ ಅಂತ. ಹಲೋ
2: ಹಲೋ,
1: ಹಾ ಹೇಳ್ರಿ, ಯಾರು ಮಾತಾಡೋದು?
0: ಈಗ ಎಲ್ಲಾ ವಿಷಯ ಕೇಳಿಸ್ಕೊಂಡ್ರ ಮಾಯಾ ಅವ್ರು, ಈಗ ಚಿನ್ಮಯಿ ಎದ್ರ ಬಗ್ಗೆ ಮಾತಾಡ್ತೀರಿ?
1: ಹಲೋ
2: ಹಲೋ,
1: ಹಾ ಮಾತಾಡ್ರಿ ಚಿನ್ಮಯಿ.
2: ಅವ್ರ ಇದ್ರ ಎಲ್ಲಾ ಚಲೋ ರೀ.
0: ಯಾರಿದ್ರ?
2: ದಾದಿಯರ್ರಿ.
0: ಹಾ

0: ಹೇಳ್ರಿ, ನಿಮ್ಮ ನಿಮ್ಮ ಜೀವನ ಅನುಭವದೊಳಗ ಯಾವತ್ತಾದ್ರೂ ಹಾಸ್ಪಿಟ್ಲಿಗೆ ಹೋದಾಗ ಅಥವಾ ನಿಮ್ಮ ಮನೆ ಜನರ ಸಲುವಾಗಿ ಹೋದಾಗ ಅವರ ಒಂದು ಸೇವೆಯನ್ನ ನೀವು ಕಂಡಿರ್ತೀರಲ್ಲ, ಅದ್ರ ಬಗ್ಗೆ ಹೇಳ್ರಿ.
1: ಬೇರೆ ಏನ್ ಬೇಡ, ಅವರ ಸೇವೆಯನ್ನ ಗುರುತಿಸುವಂತಹ ಒಂದು ಮನಸ್ಸು ಬೇಕು ನಮ್ಮಲ್ಲಿ, ಹೌದಿಲ್ಲೋ? ಧನ್ಯವಾದ ಚಿನ್ಮಯಿ. ಧನ್ಯವಾದ. ಮತ್ತೆ ಬೇರೆ ಗೆಳತಿಯರು ಮಾತಾಡ್ಲಿಕ್ಕತ್ತಾರ? ಹಲೋ
0: ಹಲೋ,
1: ಕೇಳು ಗೆಳತಿ ಕಾರ್ಯಕ್ರಮ ಕರೀತಾಗ್ತಾ ಇಲ್ಲ ಅದು. ಹಲೋ
2: ಹಲೋ,
0: ನಮಸ್ತೆ, ಯಾರು ಮಾತಾಡೋದು? ಹೇಳ್ರಿ ಸರೋಜಾ ಹುಬ್ಬಳ್ಳಿ ಅವ್ರ, ಲಘು ಲಘು ಲಘು ಮಾತಾಡ್ರಿ, ಬಹಳ ಗೆಳತಿಯರು ಮಾತಾಡ್ಬೇಕು. ಇವತ್ತು
2: ತಾಯಿ ಬಗ್ಗೆ ಹೇಳ್ಬೇಕಾದ್ರೆ ತಾಯಿಗಿಂತ ದೇವರೇ ಇಲ್ಲ, ಉಪ್ಪಿಗಿಂತ ರುಚಿಲ, ತಾಯಿಗಿಂತ ಬಂದು ಇಲ್ಲ.
1: ಹೌದು ಹೌದು,
2: ಅದು ಮತ್ತೆ ಮನೆ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲು ಗುರು.
1: ಖರೇದ
2: ತಾಯಿಯಿಂದನೇ ಎಲ್ಲ ನಾವು ಕಲಿಯೋದು. ಎಷ್ಟೊಂದು ಮಕ್ಕಳಿಗೆ ಏನ ಕೆಟ್ಟ ತಾಯಿ ಇಲ್ಲ, ಕೆಟ್ಟ ಮಕ್ಳು ಇದ್ದಾರೆ ಕರೆ, ಕೆಟ್ಟ ತಾಯಿ ಇರಂಗಿಲ್ಲ. ಮಕ್ಕಳೆಲ್ಲಾರು ಎಷ್ಟೊಂದು ತಾಯಿಗೆ ಹಿಂಸೆನ್ ಮಾಡ್ತಾರೆ ಈಗೆಲ್ಲ ಈ ಜನರೇಷನ್ ನೋಡ್ಬೇಕಾದ್ರೆ ಮೇಡಮ್, ನಮ್ ಕಣ್ಣಲ್ಲಿ ನೋಡಾತೀವಿ.
1: ಹೌದು, ಶಂಕರಾಚಾರ್ಯ ಹೇಳ್ಯಾರಲ್ಲ,
2: ಬಡಿದು ಮಾಡ್ತಾರ ಹಂಗೆಲ್ಲ ಮಾಡಕ್ ಹೋಗ್ಬಾರ್ದ್ರಿ. ತಾಯಿ ಅಂದ್ರೆ ದೇವ್ರ ಸಮಾನ ಅವಳು. ತಾಯಿಗೆ ಎಷ್ಟು ಶಾಂತತೆ, ಎಷ್ಟಕ್ಕಿನ ಪ್ರೀತಿ ನೋಡ್ಕೋತೀವಿ, ಅಷ್ಟು ದೇವ್ರ ಅವ್ರಿಗೆ ಮಕ್ಳಿಗೆ ಸುಖ ಆಗ್ತೈತ್ರಿ.
1: ಹೌದು ಹೌದು, ಕುಪುತ್ರೋ ಜಾಯೇತ ಕೊಚಿತಪಿ ಕುಮಾತ ನ ಭವತಿ ಅಂತ ಹೇಳ್ತಾರಲ್ಲ ಶಂಕರಾಚಾರ್ಯರು, ಹಂಗ ಕೆಟ್ಟ ತಾಯಿ ಇರುದಿಲ್ಲ ಅಂತ. ತಾಯಿಂದ್ರನೇ ಒಳ್ಳೇದು ಅಂತ
2: ತಾಯಿ ದೇವರ ಹೇಳ್ತಾರಲ್ರಿ, ತಾಯಿಗಿಂತ ದೇವರೇನೆ ಇಲ್ರಿ.
0: ಹೌದು ಸರೋಜಾ, ಇನ್ನೊಂದು ನೀವು ಗಾದಿ ಮಾತು ಮರ್ತ್ರಿ, ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಅಂತ. ಹೌದಿಲ್ಲ
2: ತಾಯಿ ಅಂತ, ತಾಯಿ ಎಷ್ಟು ತನ್ನ ಮಗಳಿಗೆ ಯಾವ್ದೆಲ್ಲ ಬುದ್ಧಿ ರೀತಿ ಹೇಳಿ ಎಲ್ಲ ತನ್ನ ಸಂಸ್ಕಾರ ಕಲಿಸ್ಕೊಡ್ತಾವ, ಆ ಸಂಸ್ಕಾರ ಕಡೆಯವರೆಗೇನು ಉಳಿತೈತ್ರಿ.
0: ಹೌದು ಹೌದು ಹೌದು, ಹಂಗಾಗಿ ಪ್ರತಿ ವರ್ಷ ಮೇ 2ನೇ ಭಾನುವಾರ ವಿಶ್ವ ಮಾತೆಯರ ದಿನ ಅಂತ ಆಚರಿಸ್ತೀವಿ.
2: ಮಾತೆಯರ ದಿನ ಅಂತ ಹೇಳ್ತೀನಿ. ಇದರ ರೇಡಿಯೋದ ಮೂಲಕ ನಾ ಎಲ್ಲ ತಾಯಿಂದರಿಗೆ, ನನ್ನ ಕೃತಜ್ಞ ಎಲ್ಲರಿಗೆ ನಮಸ್ಕಾರಗಳನ್ನು ಹೇಳ್ತೇನ್ರಿ ಮೇಡಮ್. ತಾಯಿದ ಮಗು ತಾಯಿ ದೋಣಿ ಒಳಗ್ ಮುನಿ ತೀರ್ಕೊಂಡಾರಲ್ರಿ.
0: ಹೌದು,
2: ಅದನ್ನ ನೋಡ್ರಿ ಎಷ್ಟು ದುಃಖ ಆಗ್ತೈತಿ.
1: ಹೌದಮ್ಮ,
2: ಜನ್ಮ ಇರುವವರೆಗೆ ತನ್ನ ಜೀವ ಇರುವವರೆಗೆ ತನ್ನ ಮಗನ,
1: ಅದ ಅದ ಅಂದ್ರೆ ಯಾವ ರೀತಿ ರಕ್ಷಿಸ್ಕೊಳ್ತಾಳ ತಾಯಿ ಮಕ್ಕಳನ್ನ ಅನ್ನೋದಕ್ಕೂ ಅದೊಂದು ದೊಡ್ಡ ಉದಾಹರಣೆ ನೋಡಮ್ಮ.
2: ಹೌದ್ರಿ, ಅದು ತಾಯಿ ಎಷ್ಟೊಂದು ಪ್ರೀತಿ ಇರ್ತಾಳ ಮಕ್ಕಳ ಮೇಲ್ರಿ. ಅಂತ ಮಕ್ಕಳ ಅಷ್ಟು ಕೆಟ್ಟಿರ್ತಾರಲ್ರಿ ಮೇಡಮ್, ಈಗ ಈಗಿನ ಜಲ್ದೋಗ್ರಿ.
1: ಹೌದು, ಅದನ್ನ
2: ಮಕ್ಕಳಿಗೆ ಕೆಟ್ಟಿರ್ಬಾರ್ದಲ್ರಿ. ತಾಯಿಗೆ ತಂದಿಗೆ ಬಡಿದು ಹೊಡಿದು ಮಾಡ್ತಾರಿ, ಮೊದಲೆಲ್ಲ ಇದ್ದಿದ್ದಿಲ್ರಿ. ಈಗಂತೂ ಈಗ ಈ 10 ವರ್ಷದೊಳಗಂತೂ ನೋಡಕ್ಕಾಗದ್ರಿ, ಆ ನಮ್ಮಿ ಮಾಡ್ತಾರಿ ತಂದೆ ತಾಯಿಗೆ ನೋಡಂಗಿಲ್ಲ, ಅವ್ರು ಹೊರಗಾಕುದು ಬಡಿದು ಮಾಡ್ತಾರಿ. ತಾಯಿಲ್ಲ ಮಾಡಕ್ ಹೋಗ್ಬಾರ್ದ್ರಿ. ತಾಯಿ ಅಂದ್ರೆ ದೇವರನ್ನ ತಿಳ್ಕೊಂಡ ಅವ್ರಿದ್ದಾಗ ನಾವು ಬಂದಿಲ್ರಿ, ತಾಯಿ ತಂದೆ ಇದ್ದಾಗ.
0: ಆದ್ರೆ ಎಲ್ಲರೂ ಹಂಗಿರುವುದಿಲ್ಲ ಸರೋಜಾ, ಸಾಕಷ್ಟು ಜನ ಒಳ್ಳೆಯವರು ಇದ್ದಾರೆ. ಒಳ್ಳೆಯವರನ್ನ ನಾವು ಮಾದರಿಯಾಗಿ ಇಟ್ಕೊಳ್ಳೋಣ, ಒಳ್ಳೆಯವರು ಹೆಂಗಿದ್ದಾರ ಅವ್ರ ಜೊತೆ ನಡೆಯೋಣ.
2: ಈಗಿನ
1: ಕಾಲದಾಗ್ರಿ ನಮ್ಮ ಮಕ್ಕಳಿಗೆ ತಿಳಿ ಹೇಳುವಂತಹ ಕೆಲಸವನ್ನ ನಾವು ಮಾಡೋಣ. ಸರೋಜಾ,
2: ಮಕ್ಕಳಿಗೆ ಮೊದಲಿಂದ ಬಡ್ಡಿಯಿಂದ ಸಂಸ್ಕಾರ ಕೊಡ್ಕೊತ ಹೋಗ್ಬೇಕ್ರಿ. ತಾಯಿ ಮನೆಯಾಗ ಜನರಿಗೆ ಎಲ್ಲಾರಿಗೆ ಸಂಸ್ಕಾರ ಕೊಡ್ಬೇಕು.
1: ಹೌದು
2: ಅಂದ್ರ ತಾಯಿ ಮೊದಲ, ತಾಯಿ ಯಾವ್ದ ರೀತಿ ಕಲಿಸ್ತಾವ ಮಕ್ಕಳಿಗೆ ಅದನ್ನ ಕಲ್ಕೊತಾರ್ರಿ ಅವ್ರು.
1: ಹೌದು ಹೌದು, ಬಹಳ ಒಳ್ಳೆ ಮಾತು ಸರೋಜಾ. ಬಹಳ ದಿನದ ಮೇಲೆ
2: ಇದ್ರು ಬೆಳೆದು ಮಾಡದ್ ಹಂಗ ಮಾಡಬಾರ್ದು, ಎಲ್ಲ ಚೆನ್ನಾಗಿ ಇವರು ಹಂಗ ಹಿಂಗೆ ಹೇಳಿದ್ರ ಅವ್ರು ಒಳ್ಳೆತನ ಕೇಳ್ತಾರ. ಅದೇಲ್ಲ ಹುಡುಗ ಬಡದ ಅವನು ಹೊಡೆದ್ ಬರೋದ್, ನೀನ್ ಅವ್ರಿಗೆ ಬೈ ಬರಂಗೆಲ್ಲ ಕಳಿಸಿದ್ರ ಮತ್ತ ಮಕ್ಕಳೆಲ್ಲ ದೊಡ್ಡ ಆದ್ಮೇಲೆ ಅವೇ ಸಂಸ್ಕಾರ ಕೊಟ್ಟಿರ್ತೈತ್ರಿ ಅವ್ರಿಗೆ.
1: ಒಳ್ಳೇದನ್ನ ಕಲಿಸೋಣ ಅಂತ ಮಕ್ಕಳಿಗೆ ಅನ್ನುವಂತ ಆಶಯ ನಮ್ಮೆಲ್ಲರದು ಕೂಡ ಅದೇ ಆಶಯ. ಧನ್ಯವಾದ,
2: ಅವಕಾಶ ಮಾಡಿಕೊಡ್ತೇನ್ರಿ ಎಲ್ಲ ತಾಯಂದ್ರಿಗೆ, ನಾನು ನಮಸ್ಕಾರ.
0: ಆಯ್ತು, ಧನ್ಯವಾದ.
1: ಹಲೋ
3: ಹಲೋ ಮೇಡಮ್,
0: ಹೇಳಿ ಎಲ್ಲಿಂದ ಯಾರು ತಮ್ಮ ಹೆಸರು?
3: ನಾವು ಸೈತಾ ಮೇಡಮ್, ನಾವು ಅತ್ತಿ ತಾಲೂಕು ಗುಳ್ಳೆಡಿ ಗ್ರಾಮದಿಂದ.
1: ಅಥಣಿ ತಾಲೂಕು ಯಾವ ಊರು?
3: ಗುಂಡೇವಾಡಿ.
1: ಗುಂಡೇವಾಡಿ, ಹಾ ಹಾ, ಹೇಳ್ರಿ ಸವಿತಾ. ಮೊದ್ಲೇ ಸಲ ಮಾಡಿರಿ ಕರೆ?
3: ಹಾ ಮೇಡಮ್, ಮೊದ್ಲೇ ಸಲ ಮಾಡಿದ್ದು.
1: ಅದೇ ಅದೇ, ಏನ್ ಮಾಡ್ತೀರಿ ನೀವು?
0: ಹಾ ಆರಾಮಮ್ಮ, ಈಗ ಸಾಕಷ್ಟು ವಿಷಯ ಕೊಟ್ಬಿಟ್ಟಿವಿ, ಎದ್ರ ಮೇಲೆ ಮಾತಾಡ್ತೀರಿ?
3: ನಾವು ತಾಯಿ ಬಗ್ಗೆ ಮಾತಾಡತ್ತೀವಿ.
0: ಹೇಳ್ರಿ.
3: ತಾಯಿ ಅಂದ್ರ ರೀ ಮೇಡಮ್, ನಮ್ಮ 9 ತಿಂಗಳ ಹೆತ್ತು ಹೊತ್ತು ಸಾಕಿ ಸಲಿಂಗ್ ನಮ್ಗ ಈ ಜೀವ ಜೀವ ಕೊಟ್ಟ ದೇವತೆ ರೀ. ತಾಯಿ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ ರೀ. ನನ್ನ ಮಗಳೊಬ್ಬಳ್ರಿ, ನಾ 4th ಸ್ಟ್ಯಾಂಡರ್ಡ್ ಅದಾಳ್ರಿ. ಅವಳ ತಾಯಿ ಬಗ್ಗೆ ಆಶೀರ್ವಾದ ಬಂದಿತ್ರಿ, ಅವಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಿದಳ್ರಿ ಮೇಡಮ್, ಅದರಲ್ಲಿ ಫಸ್ಟ್ ಬಂದಿದ್ದಳ್ರಿ.
0: ಅಡ್ಡಿ ಇಲ್ಲ.
3: ಹಾ ರೀ.

0: ತಾಯಿ ಬಗ್ಗೆ ಮಾತಾಡ್ ಜಿಲ್ಲಾ ಮಟ್ಟಕ್ಕೆ ಫಸ್ಟ್ ಬಂದ ರಾಜ್ಯಮಟ್ಟಕ್ಕೆ ಆಯ್ಕೆ ಆಗಿದ್ದಾಳ್ರಿ.
1: ಬಹಳ ಒಳ್ಳೇದು, ಬಹಳ ಒಳ್ಳೇದು. ಸವಿತಾ ಮೊದ್ಲೇ ಸಲ ಮಾತಾಡ್ಲಿಕ್ಕತ್ತಿರಲ್ಲ, ಹೆಂಗ ಅನಿಸ್ಲಿಕ್ಕತ್ತದ?
0: ತುಂಬಾ ಖುಷಿ ಆಗ್ತದೆ ಮೇಡಮ್. ತುಂಬಾ ಖುಷಿ ಆಗ್ತದ್ರಿ. ಇಲ್ಲಿ ನನ್ನ ಮಗದ ಮೇಡಮ್ ಮಾತಾಡ್ತಾ.
1: ಹಾ ಕೊಡಮ್ಮ. ಹೆಸರೇನು?
2: ಸ್ವಾತಿಗೆ ಬಹುಮಾನ ಬಂದದೇನು ಭಾಷಣದೊಳಗ?
1: ಅಭಿನಂದನೆಗಳು ನಿನ್ಗ.
2: ಹಾ ಇನ್ನು ಚಲೋತ್ನಾಗ ಓದಮ್ಮ ಸ್ವಾತಿ. ಹಾ ಆಯ್ತು, ಧನ್ಯವಾದ.
1: ಹಲೋ
3: ಹಲೋ,
1: ಕೇಳು ಗೆಳತಿ ಕಾರ್ಯಕ್ರಮ.
3: ಮನೆಯವ್ರು ಮಾತಾಡ್ತಾರ ನೋಡ್ರಿ.
1: ಕೊಡ್ರಿ. ಹಲೋ
4: ಹಲೋ,
2: ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತೀರಿ?
4: ರಾಯಬಾಗ ತಾಲೂಕಿಂದ ಪ್ರೇಮಾ ಕುಲಗುಡೆ ಅಂತ ಮೇಡಮ್.
2: ಪ್ರೇಮಾ?
4: ಹಾ ರೀ.
2: ಹಾ, ನೀವು ಮೊದಲೇ ಸಲ ಮಾಡಿರಿ?
4: ಹೌದು ರೀ ಮೇಡಮ್.
2: ಇಷ್ಟು ದಿವಸ ಕರೆ ಮಾಡಿದ್ದಿಲ್ಲ.
4: ಮಾಡಿದ್ರಿ, ಲೈನ್ ಸಿಕ್ಕಿದ್ದೀನಿ ರೀ ಮೇಡಮ್.
1: ಕೇಳು ಗೆಳತಿ ಕೇಳ್ತಾ ಇರ್ತೀರ ಹಂಗಾರ?
4: ಹೇಳ್ತೀರಿ ಮೇಡಮ್.
2: ಹೇಳ್ರಿ, ಇವತ್ತು ನಾವು ಸಾಕಷ್ಟು ವಿಷಯ ಮಾತಾಡಿದ್ವಿ, ಯಾವ್ದ್ರ ಬಗ್ಗೆ ಮಾತಾಡ್ತೀರಿ?
4: ತಾಯಂದ್ರ ಬಗ್ಗೆ ರೀ ಮೇಡಮ್.
2: ಹೇಳ್ರಿ.
4: ಏನಿಲ್ಲ ರೀ ಮೇಡಮ್ ರೀ, ಅದ ಏಜ್ ಅದನ್ನ ಮದ್ವೆ ಮಾಡ್ಬೇಕಂತ ಹೇಳಿ ಮಾಡಿದ್ರಿ ಮೇಡಮ್ ರೀ. ಕರೆಕ್ಟ್. ಮತ್ತ
1: ಮಾಡಿರಲ್ಲ, ಕರೆ ಸಿಕ್ಕದ ಅಡ್ಡಿ ಇಲ್ಲ. ನಿಮ್ಮ ಉಳಿದ ಗೆಳತಿಯರು ನಿಮ್ಗೆ ಅವಕಾಶ ಕೊಟ್ಟಾರ.
2: ಈಗ ಉಳಿದವರ ಅನಿಸಿಕೆಗಳನ್ನ ಕೇಳ್ರಿ, ಮತ್ತ ಬರುವ ವಾರ ಕರೆ ಮಾಡ್ರಿ ನೀವು. ಧನ್ಯವಾದ.
1: ಏನ್ ಮಾಡ್ತೀರಿ ಪ್ರೇಮ?
4: ಕೆಲಸ ಮಾಡ್ತೀರಿ, ಹಂಗಾಗಿ ತಾಯಂದ್ರ ಬಗ್ಗೆ ಮಾತಾಡ್ಬೇಕಂತ ಹೇಳಿ.
2: ಏನ್ ಕೆಲಸ ಮಾಡ್ತೀರಿ ಅನ್ನೋದು ತಿಳಿತಿಲ್ಲ ನಮಗ.
1: ನಿಮ್ದು ಕೂಡ ಬಹಳ ಒಳ್ಳೆ ಕೆಲಸ ಪ್ರೇಮ.
2: ಮತ್ತೆ ನೀವು ಆಶಾ ಕಾರ್ಯಕರ್ತೆಯಾಗಿ ಸಾಕಷ್ಟು ಮಹಿಳೆಯರನ್ನ, ಗರ್ಭಿಣಿಯರನ್ನ ನೀವು ನೋಡ್ತಾನೆ ಇರ್ತೀರಿ.
4: ಜಲ್ದಿ ಮದ್ವೆ ಮಾಡಬಾರ್ದ್ರಿ, ಕರೆಕ್ಟ್ ಏಜಿಗೆ ಮದ್ವೆ ಮಾಡ್ಬೇಕ್ರಿ.
1: ಎಲ್ಲಾ ತಿಳುವಳಿಕೆ ಮೂಡಿಸಿ ಕೊಡ್ತೀರಿ ನೀವು ಮನೆಗೆ ಮನೆಗೆ ಹೋಗಿ, ಹೌದಿಲ್ಲ ಪ್ರೇಮ?
2: ಆಯ್ತು, ನಿಮ್ಮ ಕೆಲಸ ಆರಾಮಾಗಿ ನಡೀಲಿ.
1: ಬಹಳ ಒಳ್ಳೇದು, ಒಳ್ಳೇದಾಗ್ಲಿ ನಿಮ್ಗ. ಮತ್ತೆ ಅವಾಗ ಅವಾಗ ಕರೆ ಮಾಡ್ತಾ ಇರಿ. ಧನ್ಯವಾದ. ಹಲೋ ಹಲೋ
5: ಹಲೋ,
1: ಹೇಳ್ರಿ, ಯಾರು ಮಾತಾಡೋದು?
2: ಮಾದೇವಿ ಮಾತಾಡ್ಲಿಕ್ಕತ್ತೀರಿ? ರೇಣಕ್ ಯಾರು? ರೇಣಕ್ಕನ್ ಕರಿ, ರೇಣಕ್ಕನ್ ಕರಿ ಅನ್ಲಿಕ್ಕತ್ತೀರಿ. ರೇಣಕ್ಕನ್ ಕರೆಯೋ ಮಾದೇವಿ ಏನ್ ಮಾತಾಡ್ತಾರ? ಮಾತಾಡ್ರಲ್ಲ,
5: ಅದ ತಾಯಿ ಬಗ್ಗೆ ಒಂದ್ ಸ್ವಲ್ಪ ಕೇಳ್ಕೊಳ್ಳಿ ಅಂತ ಕರೆಸಿನ್ರಿ ಮೇಡಮ್.
1: ಹೌದು ಮಾದೇವಿ, ಮೊದ್ಲೇ ಸಲ ಏನ್ ನೀವು ಕರೆ ಮಾಡಿದ್ದು?
5: ಹೌದ್ರಿ ಮೇಡಮ್, ನನ್ಗೆ ಒಟ್ಟ ಕರೆ ಸಿಗೋದಲ್ರಿ, ನಮ್ಗೆ ಮೂರ್ ದಿನ ಬ್ಲೈಂಡ್ ಅದಾರಲ್ರಿ, ಮಾತಾಡ್ರಿ.
1: ಹಾ ಹಾ ಹಾ ಹಾ ಸಿಕ್ಕದ ಸಂತೋಷ ಪಟ್ಬಿಡ್ರಿ, ಏನ್ ಮಾತಾಡ್ಬೇಕು ಮಾತಾಡ್ಬಿಡ್ರಿ. ಈಗ
5: ತಾಯಿ ಬಗ್ಗೆ ಅಂದ್ರೆ ಅಲ್ರಿ ಮೇಡಮ್, ತಾಯಿ ಅಂದ್ರೆ ಎಷ್ಟ್ರಿ ಕೇಳ್ರಿ
1: ಮೇಡಮ್. ಹೌದಾ? ಹೌದು,
5: ಮನಿಯೊಳಗ ನಾವ್ ದೇವ್ರ ಇಟ್ಕೊಂಡು ಊರೆಲ್ಲ ಸುತ್ತರಿ, ನಮ್ಗ ಸಿಗುದಿಲ್ರಿ ಮೇಡಮ್. ನಮ್ಗ ತಾಯಿ ನನ್ನರಿ, ನಮ್ಮ ಅವ್ವ ತಿಳ್ಕೊಂಡು 8 ವರ್ಷ ಆದ್ರೆ ನಮ್ಮನ್ನ ಹಂಗ ಹಾಕಿ ಜೋಪಾನ ಮಾಡ್ರಿ, ನನ್ನ 8 ಅಡಿ ಏನ್ ಮಾಡಿದಳ್ರಿ ನಮ್ಮ ಅವ್ರು. ಆದ್ರೆ ಎಲ್ಲ ನೆನೆಸ್ಕೊಂಡ ಈಗ ತ್ರಾಸ ಆಗತ್ರಿ ಮೇಡಮ್, ಏನ್ ಮಾಡ್ರಿ?
1: ಹೌದು, ಇಲ್ಲ ತ್ರಾಸ ಮಾಡ್ಕೊಳ್ಳೋ ಹಂಗಿಲ್ಲ, ತ್ರಾಸ ಮಾಡ್ಕೊಂಡ್ರೆ ಅವ್ರಿಗೆ ತ್ರಾಸ ಆಗ್ತದ. ಹಂಗಾಗಿ ಅದನ್ನ ನೆನಪಿಸ್ಕೊಳ್ಬೇಕು. ತಾಯಿ ಏನಂತ, ದೇವ್ರ ನಮ್ಗನ್ನ, ದೇವ್ರು ನಮ್ಗ ಆ ತಾಯಿನ ಕೊಟ್ಟಿದ್ರಲ್ಲ ಅನ್ನೋದನ್ನ ನೆನಪಿಸ್ಕೊಳ್ರಿ.
5: ಈಗ ಯಾರು ತಾಯಿ ಅನ್ನುವಂತ ಇದನ್ನ ಮಾಡ್ಕೊಳ್ಳಿ ಮೇಡಮ್, ಆದ್ರೆ ತಾಯಿ ಅಂದ್ರೆ ಎಲ್ಲಿ ಸಿಗ್ತಾರ್ರಿ ಮೇಡಮ್?
1: ಹೌದು ಹೌದು, ಸಿಗಲಾರದ ನಿಧಿ ಅದು.
5: ನಾವು ತಾಯಿನ ಮನೆಯೊಳಗೆ ಪೂಜಿಸಿಟ್ಕೊಂಡ್ರೆ ನಮ್ಗ ಅಲ್ಲೇ ದೇವ್ರು ಸಿಗ್ತಾನ್ರಿ ಮೇಡಮ್.
1: ಕರೆಯದ
5: ಆದ್ರ ಸುತ್ತೆಲ್ಲ ತಿರುಗಿ ನಮ್ ತಾಯಿ ತಂದೆ ಸಿಗುದಿಲ್ರಿ ಮೇಡಮ್. ನಮ್ಮ ತಾಯಿ ತಂದ್ರಿ, ನನ್ ಮೂರ್ ಕುಟ್ ಮಕ್ಕಳೆಲ್ಲ ಜೋಪಾನ್ ಮಾಡ್ಕೊಂಡ್ರು, ನಮ್ಮನ್ನ ಜೋಪಾನ್ ಮಾಡ್ಕೊಂಡ್ರು. ನಮ್ಮವ್ವ ಎಲ್ಲ ಮಕ್ಳ ಕುಟ್ ಮಕ್ಳಿಗೆ ಸಾಲಿ ಕಲ್ಸಕ್ ನಮ್ಮವ್ವನ ಕಾರಣ್ರಿ.
1: ಹೌದಲ್ಲ, ಎಲ್ಲಾರು ಸಾಲಿ ಕಲ್ತಾರ ಮಾದೇವಿ?
5: ಅವ್ರು ನಮ್ಮವ್ವ ಕಲ್ತಿಲ್ರಿ, ಮೂರು ಮಂದಿ ಕುಟ್ ಮಕ್ಳು ಸಾಲಿ ಕಲ್ತಾರ್ರಿ. ಒಬ್ಬಕ್ಕಿ ಮಗಳ ಬಾಗಲಕೋಟಿ ಒಳಗ ಕೋರ್ಟ್ನೊಳಗ ಜಾಬ್ ಮಾಡ್ತಾವ್ರಿ.
1: ಹೌದು, ಗೊತ್ತದ ನಮಗ, ಕರೆ ಮಾಡ್ತಿರ್ತಾರಲ್ಲ. ಹಾ

0: ಕಾಳಮ್ಮ ಹೊದಿಲೋ
1: ಕಾಳಮ್ಮ ನಮಗ್ ಮಾಡ್ತಿರ್ತಾರ ಫೋನ್.
2: ಟ್ರೈ ಮಾಡಿದ್ರಿ ಮೇಡಮ್, ಯಾಕೋ ಸಿಗ್ಲಿಲ್ಲ ನೋಡ್ರಿ. ಆರಾಮಿಲ್ದಾಗ ನಮ್ಮೂರಿಗೆ ಬಂದಿದ್ದೀನಿ ಮೇಡಮ್.
0: ಇನ್ನು ಇಬ್ರು ಮಕ್ಕಳು ಕೆಲಸ ಮಾಡ್ತಾರ?
2: ಸಂಗೀತ ಸರ್ ಅಲ್ಲರಿ, ಇಬ್ರು ಮಕ್ಕಳು ಮತ್ತ್ ಬಿಸಿ ಊಟಕ್ ಹೋಗ್ತಾರ್ರಿ ಸರ್ ಮೇಡಮ್.
0: ಬಹಳ ಒಳ್ಳೇದು, ಬೇರೆಯವ್ರಿಗೆ ಮಾದರಿಯಾಗಿ ನಿಂತಾರ ನೋಡ್ರಿ ಮಾದೇವಿ. ನೀವೇನು ಕೆಟ್ಟ ಅನ್ಸ್ಕೋಬೇಡ್ರಿ.
1: ಅಲ್ಲ ನೋಡ್ರಿ, ಎಲ್ಲಾ ಸರಿಗಿದ್ದವ್ರು ಜೀವನದಾಗ ಮುಂದ್ ಬರುದಿಲ್ಲ. ನಿಮ್ಮ ಮಕ್ಕಳಿಗೆ ದೃಷ್ಟಿಯ ತೊಂದರೆ ಇದ್ರು ಕೂಡ ಅವರು ಜೀವನದಲ್ಲಿ ಮುಂದ್ ಬಂದಾರ.
2: ನಮ್ ಬಡತನದೊಳಗ ಎಲ್ಲಾ ಮಕ್ಕಳಿಗೆ ಸಾಲಿ ಕಲಿಸಿ ಎಲ್ಲರೂ ದಂಡಿ ಹಚ್ಚಿ, ಒಬ್ಬ ಮಗ ನಮ್ದು ಗ್ಯಾರೇಜ್ ಐತ್ರಿ, ಒಬ್ಬ ಮಗ ಗ್ಯಾರೇಜ್ ಮಾಡ್ತಾನ್ರಿ.
0: ಅವ್ರಿಗೆ ಕಣ್ಣವ ಏನು? ಅವ್ರಿಗೆ ಕಣ್ಣವ
2: ಅವ್ರ ಕಣ್ಣದ ಅವ್ರಿ ಹೆಣ್ಮಕ್ಳಿಗೆ ಕಣ್ಣದ ಮುಖ ಮಂದಿ ಕಣ್ಣಿಲ್ರಿ. ಕಾಳಮ್ಮಗ ಕಾಳಮ್ಮ ಅವ್ರ ತಮ್ಮ ಕುಮಾರ್ ಬಡಿಗೆರ್ ಅಂತ ಬರ್ತಾನ ನೋಡ್ರಿ. ಒಬ್ರಿ ತೀರಾನ ಬಡಿಗೆರ್ರಿ, ಅವ್ರಿಗೆ ಕಣ್ಣಿಲ್ರಿ.
0: ಆದ್ರೂ ಕೂಡ ಅವರು
1: ಕುಮಾರ್ ಬಡಿಗೆರು ನಿಮ್ ಮಗನ ಏನು?
2: ಹೌದು ಸರ್, ಕುಮಾರ್ ಬಡಿಗೇರ್ ನಮ್ಮ ಮಗ ರೀ. ಎಲ್ಲಾರನು ತಗೊಂಡ್ ಬರ್ಬೇಕಾದ್ರೆ ನಾವೇನ್ ಬಂಗಾರ ಬದಕ ಹೊಲ ಕಳಿಸಿಲ್ರಿ. ಮೂರ್ ಮಂದಿ ಎಲ್ಲಾರನು ಜೋಪಾನ ಮಾಡಿ ಸಾಲಿ ಕಲಿಸಿ ಮಾತ್ರ ನೌಕರಿ ಗೆದ್ದೇವ್ ನೋಡ್ರಿ.
0: ಅದ್ರೊಳಗೆ ಎಲ್ಲ ಬಂತು ಮಾದೇವಿ, ಅದಕ್ಕಿಂತ ಉತ್ತಮವಾದ ಕೆಲಸ ಇನ್ನೊಂದ್ ಯಾವ್ದದ ಹೇಳ್ರಿ ಮಾದೇವಿ. ಒಳ್ಳೇದಾಗ್ತದ, ಏನು ಕಾಳಜಿ ಮಾಡ್ಬೇಡ್ರಿ, ಒಳ್ಳೇದಾಗ್ಲಿ ಇನ್ನಷ್ಟು. ಧನ್ಯವಾದ. ಇಲ್ಲ ಇಲ್ಲ, ದೇವ್ರಿ ಇನ್ನಷ್ಟು ಶಕ್ತಿ ಕೊಡ್ಲಿ.
1: ಅಡ್ಡಿ ಇಲ್ಲ, ಇಬ್ರು ಶತಾಯುಷಿಗಳಾಗಿ ಗಟ್ಟಿಯಾಗಿರ್ರಿ. ಇದ ನಮ್ಮ ಹಾರೈಕೆ, ನಮಸ್ಕಾರ.
0: ಒಳ್ಳೇದಾಗ್ತದೆ, ಖುಷಿ ಆಗ್ತದೆ. ಹೌದಲ್ಲ, ಹೌದಲ್ಲ, ಒಳ್ಳೇದಾಗ್ಲಿ ಮಹಾದೇವಿ, ಶುಭ ಆಗ್ಲಿ. ಹಲೋ,
3: ನಮಸ್ತೆ ಮೇಡಮ್.
0: ನಮಸ್ತೆ
1: ಸೌಮ್ಯ.
3: ಆರಾಮಿದ್ದೀರಿ?
1: ಆರಾಮಿದ್ದೀವಿ ಸೌಮ್ಯ, ಹೇಳ್ರಿ.
3: ನಾವು ಕೂಡ ಆರಾಮಿದ್ದೀವ್ರಿ ಮೇಡಮ್. ಅದೇ ಇವತ್ತು ರೆಡಿ ಕೇಳ್ಕೊಂತ ಬೇರೆ ವಿಷಯಗಳು ಗೊತ್ತಾಯ್ತು. ಸುಮ್ನೆ ನಾನು ಒಂದ್ ಕಾಲ್ ಮಾಡ್ಬೇಕು, ಬಹಳ ದಿವಸ ಆಯ್ತು ಅಂತ ಹೇಳಿ ಕಾಲ್ ಮಾಡ್ತೇವ್ರಿ.
0: ಸುಮ್ನೆ ಮಾಡ್ಬೇಡ್ರಿ, ಮಾತಾಡ್ರಿ, ಈಗ ಲಗುನೆ ಮಾತಾಡ್ರಿ.
3: ಏನಿಲ್ಲ ಮೇಡಮ್, ನೀವು ದಾದಿಯವ್ರ ಬಗ್ಗೆ ಹೇಳಿದಾರಲ್ಲ, ನಮ್ ಮನೆಯೊಳಗ ಅಕ್ಕ ಬಿ ಎಸ್ ಸಿ ನರ್ಸಿಂಗ್ ಇದ್ದಾರು. ನಮ್ಮಕ್ಕನೆ ಸ್ವಂತ ಅಕ್ಕನೆ,
0: ಬಹಳ ಒಳ್ಳೇದು ಹೇಳ್ರಿ.
3: ಬಿಜಾಪುರದಲ್ಲಿ ಇನ್ನ 3 ವರ್ಷ ಆಯ್ತು ರಿಟೈರ್ಡ್ ಆಗಕ್ಕ.
0: ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾರ. ಅವ್ರ ಹೆಸರೇನು?
3: ಅನುಭವ ಎಲ್ಲ ಐತ್ರಿ ನಮಗ, ಯಾಕಂದ್ರ ಅವ್ರ ಏನ್ ಮಾಡ್ತಾರ ಏನಿಲ್ಲ ಅಂತ ಹೇಳಿ ನಮಗ್ ಗೊತ್ತಾಗ್ತದ. ಎಲ್ಲರೂ ಮನೆಯಾಗಿ ಇದ್ರಿಂದ ಮನಿ ಫ್ಯಾಮಿಲಿ ಆಯ್ತು, ನಾವು ಏರೆ ಫ್ಯಾಮಿಲಿ ಆಯ್ತು, ಎಲ್ಲಾರು ಮನಿ ರೀತಿಯಿಂದ ಅವ್ರು ನೋಡ್ಕೊಂಡು ಹೋಗ್ತಾರ.
0: ಸೌಮ್ಯ, ಏನ್ ಹೆಸರು ಅವ್ರದ್ದು?
3: ಬಾಳಮ್ಮ.
0: ಬಾಳಮ್ಮ ಅವ್ರಿಗೆ ಶುಭಾಶಯ ಹೇಳೋಣ ಅಂತ ಈ ಸಂದರ್ಭದೊಳಗ.
3: ಓಕೆ ಮೇಡಮ್, ಅದಕ್ಕಾಗಿ ವಿಶೇಷ ಇತ್ತು ಅಂತ ಹೇಳಿ ನಾನು ಕಾಲ್ ಮಾಡಿದೆ. ಹಾಗಾಗಿ ಅವರು ಬಹಳ ಯಾರೇ ಬರ್ಲಿ ಎಷ್ಟೇ ಕಷ್ಟ ಆಗಿದ್ರು ಅವ್ರು ನೋಡ್ಕೋತಾರು, ಮತ್ತೆ ನೈಟ್ ಡ್ಯೂಟಿ ಮಾಡ್ತಾರು, ಅವ್ರಿಗೆ ಬಿಡುನೆ ಇರಂಗಿಲ್ಲ ಮೇಡಮ್. ವಾರಕ್ ಒಂದ್ ದಿನ ಅಂದ್ರೆ ಎಲ್ಲರಿಗೆ ಸಂಡೇ ಸೂಟಿ ಇದ್ರೆ ಅವ್ರಿಗೆ ವಾರಕ್ ಒಂದ್ ಸೂಟಿ ಇರ್ತೈತಿ. ಹಾಗಾಗಿ ನೈಟ್ ಡ್ಯೂಟಿ ಮಾಡಿದ್ರು ಕೂಡ ಅಷ್ಟ ನೇತದಿಂದ ಎಚ್ಚರದಿಂದ ಡ್ಯೂಟಿ ಮಾಡ್ತಾರೆ. ಯಾರಿಗೆ ಅವ್ರು ಏನು ತೊಂದ್ರೆ ಕೊಡಂಗಿಲ್ಲ ಅವ್ರಿಗೆ, ಇನ್ನೊಬ್ರಿಗೆ ಕಷ್ಟಪಟ್ಟು ಕೆಲಸ ಮಾಡ್ತಾರ ಅಂತ ನಾ ನೋಡಿದ್ದೆ ಹೇಳ್ತೇನ್ರಿ.
0: ಈ ಸಂದರ್ಭದೊಳಗೆ ಅವ್ರನ್ನ ನೆನಪಿಸ್ಕೊಳ್ಲಿಕ್ಕೆ ಬೇಕು, ಅವ್ರಿಗೊಂದು ಧನ್ಯವಾದ ನಮಸ್ಕಾರ ಹೇಳಲೇಬೇಕು ಅಲ್ಲ ಸೌಮ್ಯ?
3: ಧನ್ಯವಾದ ಹೇಳ್ತೀನಿ. ಇನ್ನ 3 ವರ್ಷ ಡ್ಯೂಟಿ ಐತಿ ಅವ್ರದ್ದು.
0: ಮಾಡ್ಲಿ ಮಾಡ್ಲಿ, ಒಳ್ಳೇದಾಗ್ಲಿ.
3: ಬಿಜಾಪುರ ಜಿಲ್ಲಾ ಆಸ್ಪತ್ರೆ ಒಳಗಿದ್ದಾರ ಅವರು.
1: ಅಡ್ಡಿ ಇಲ್ಲ.
3: ಓಕೆ ಮೇಡಮ್,
1: ನಮಸ್ತೆ ತಾಯಿ.
0: ಹಲೋ
4: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ,
4: ನಾನು ಸಂಪದ ಅಂತ ಹೇಳಿರ ಮೇಡಮ್.
1: ಹೇಳ್ರಿ ಸಂಪದ.
0: ಊರು
4: ರಾಮದುರ್ಗದಲ್ಲಿ ಮಾತಾಡ್ತಿದ್ದೆ.
0: ಹೌದು ಹೌದು, ಹೇಳ್ರಿ ಸಂಪದ.
4: ನಾಳೆ ರೆಡ್ ಕ್ರಾಸ್ ದಿನ, ವಿಶ್ವ ತಾಯಂದಿರ ದಿನ ಮುಗಿದೋಯ್ತು ಮೊನ್ನೆ ಸಂಡೇ.
1: ಇಲ್ಲಮ್ಮ, ಈ ಬರೋ ಸಂಡೇ.
4: ಈ ಬರೋ ಸಂಡೇ. ಎಲ್ಲಾ ತಾಯಂದಿರಿಗೂ ತಾಯಂದಿರ ದಿನದ ಶುಭಾಶಯಗಳು ರೀ ಮೇಡಮ್, ಜೊತೆಗೆ ನಮ್ಮ ತಾಯಿಗೂ ಸೇರಿ.
1: ಹೇಳ್ರಿ.
4: ಹಾ ರೀ ಮೇಡಮ್, ವಿಶ್ವ ರೆಡ್ ಕ್ರಾಸ್ ದಿನ ನಾಳೆ, ದಾದಿಯರ ಒಂದು ಸೇವೆ ಆಗ್ಲಿ, ವೈದ್ಯರ ಒಂದು ಸೇವೆ ಆಗ್ಲಿ, ಅದು ಒಂದು ಮರೆಯಲಾರದಂತದ್ದು. ನಾಳೆ ರಕ್ತದಾನ ಮಾಡುವಂತ ಎಲ್ಲಾ ಒಳ್ಳೆ ಕೆಲಸ ಮೇಡಮ್, ಅದೊಂದು ರಕ್ತದಾನ. ದಾನದೊಳಗೆ ಶ್ರೇಷ್ಠ ದಾನ ರಕ್ತದಾನ, ವಿದ್ಯಾದಾನ, ಅನ್ನದಾನ ಅಂತ ಹೇಳ್ತಾರೆ. ರಕ್ತದಾನನು ಕೂಡ ಒಂದು ಶ್ರೇಷ್ಠವಾದ ದಾನ ಅಂತ ಹೇಳಿಕ್ ಬಯಸ್ತೀನಿ.
0: ಬಹಳ ಒಳ್ಳೇದು ಸಂಪದ, ನಿಮ್ಮ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದ.
4: ಹಾ ರೀ ಮೇಡಮ್, ನಮಸ್ತೆ.
0: ಹಲೋ.

0: ಹಲೋ ಮೇಡಮ್, ನಮಸ್ತೆ ರೀ.
1: ನಮಸ್ತೆ.
0: ಕುಂದಗೋಳದಿಂದ ಭಾಗ್ಯ ರೀ ಮಾತಾಡೋದು.
2: ಹೇಳ್ರಿ
1: ಭಾಗ್ಯ.
0: ನಾನು ವಿಶ್ವ ರೆಡ್ ಕ್ರಾಸ್ ದಿನದ ಬಗ್ಗೆ ಮಾತಾಡ್ತೀನಿ.
2: ಹೇಳ್ರಿಲ್ಲ.
0: ರೆಡ್ ಕ್ರಾಸ್ ಸಂಸ್ಥೆಯು ಯುದ್ಧ ಮತ್ತು ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಸಹಾಯವನ್ನು ಮಾಡಿ ಮಾನವೀಯತೆಯನ್ನ ಮೆರೆಯುತ್ತದೆ ಮೇಡಮ್.
2: ಹೌದು,
0: ಅದು ಅತ್ಯಂತ ನನಗೆ ಬಹಳ ಇಷ್ಟ ರೀ ಆ ಸಂಸ್ಥೆ ಅಂದ್ರೆ. ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಅದ್ರ ಬಗ್ಗೆ ಜಾಗೃತಿ ಮತ್ತೆ ರಕ್ತದಾನ ಮಾಡ್ರಿ ಅನ್ನೋ ಜಾಗೃತಿ ಸಂದೇಶವನ್ನ ಎಲ್ಲಾ ಕಡೆ ಹರಡ್ತಾ ಇದೆ ಮೇಡಮ್.
1: ಎಂತ ಒಳ್ಳೆ ಮಾತು ಭಾಗ್ಯ. ಈಗ ಯುವ ಜನರೊಳಗೆ ಈ ತಿಳುವಳಿಕೆ ಮೂಡಿದ್ರ ನಮ್ಮ ದೇಶಕ್ಕೆ ಪ್ರಗತಿ ಅನ್ನೋದು ಲಘೂನೇ ಓಡಿ ಬರ್ತದೆ.
2: ಆಮೇಲೆ ನೀವು ರಕ್ತದಾನ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು ಭಾಗ್ಯ.
0: ಹೌದ್ರಿ ಮೇಡಮ್.
2: ಹಾ, 18 ರಿಂದ 60 ವರ್ಷದ ಒಳಗೆ ಮಾಡುವುದು. ಅದರ ಬಗ್ಗೆ ಇರುವಂತ ಮೂಢನಂಬಿಕೆಗಳು, ತಪ್ಪು ತಿಳುವಳಿಕೆಗಳನ್ನ ಬಿಟ್ಟು ರಕ್ತದಾನದಿಂದ ಇನ್ನೊಂದು ಜೀವಕ್ಕೆ ನಾವು ಸಹಾಯ ಮಾಡಿದಂಗೆ ಆಗ್ತದ ಅಂತ.
1: ಮತ್ತೆ ನಮ್ಮ ಆರೋಗ್ಯಕ್ಕೆ ಕೂಡ ಒಳ್ಳೇದಾಗ್ತದ ಅದು.
0: ಹೌದ್ರಿ ಮೇಡಮ್. ಅದರಿಂದ ನಮ್ಮ ಬಾಡಿ ಒಳಗ ಹೊಸ ಸೆಲ್ಸ್ ಎಲ್ಲಾ ಉತ್ಪತ್ತಿ ಆಗ್ತವ್ರಿ.
2: ಹೌದು ಹೌದು,
0: ಹೊಸ ರಕ್ತ ಉತ್ಪತ್ತಿ ಆಗ್ತದೆ.
1: ಭಾಗ್ಯ, ಬೇರೆಯವರಿಗೂ ಕೂಡ ಈ ವಿಷಯಗಳನ್ನ ಯಾರಿಗೆ ಗೊತ್ತಿರಂಗಿಲ್ಲ ಅವ್ರ ಹತ್ರ ಹಂಚ್ಕೊಳ್ರಿ.
0: ಹಾರಿ ಮೇಡಮ್.
1: ಒಳ್ಳೇದಾಗ್ಲಿ ಭಾಗ್ಯ, ಧನ್ಯವಾದ.
0: ಥ್ಯಾಂಕ್ ಯು.
1: ಕೊನೆಯ ಒಂದು ಕರೆ. ಹಲೋ, ಅಂತೂ ನೋಡು ಎಷ್ಟು ನಮ್ಮ ಗೆಳತಿಯರು ಮಾತುಗಳನ್ನ ಹಂಚಿಕೊಂಡ್ರು ಮಂಜುಳ.
2: ಹೌದು ಹೌದು, ಅಂದ್ರ ಎಷ್ಟು ಅಲರ್ಟ್ ಆಗಿರ್ತಾರೆ ನೋಡು ಮಾಯಾ ಅವರು.
1: ಹೌದು. ಹಲೋ, ಗೊತ್ತಾಗ್ತಾ ಇಲ್ಲ ಅವು.
2: ಹಂಗಾಗಿ ಹಲೋ, ಯಾರು ಮಾತಾಡೋದು? ಲಘು ಮಾತಾಡ್ರಿ.
3: ನಾವು ಹಜರತ್ ಬಿ ಅಂತರಿ, ಗದಗ ಡಿಸ್ಟ್ರಿಕ್ ತಾಲೂಕು ಬಿದ್ರಾಳೆ ಗ್ರಾಮದಿಂದ.
2: ಹೇಳ್ರಿ ಹಜರತ್ ಬಿ.
3: ತಾಯಿ ಬಗ್ಗೆ ತಂದೆ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ ರೀ ಮೇಡಮ್. ಅವ್ರೆ
2: ಹೌದು.
3: ಹ್ಞೂನ್ರಿ, ಅವರು ನಮಗ ಸಂರಕ್ಷಣೆ ಜಗ್ಗು ಮಾಡ್ಯಾರ್ರಿ, ಸಾಲಿ ಓದ್ತಾರ್ರಿ ಮೇಡಮ್. ಅರ ಆದ್ರೆ ನಮ್ಮವರು ಅಪ್ಪಾರ ಬಾಳ ಕಷ್ಟಪಟ್ಟಾರ್ರಿ. ಅವ್ರ ಎಲ್ಲಾ ತಾಯಂದ್ರಿಗೂ ತಂದೆಯರಿಗೂ
1: ಎಷ್ಟು ಒಳ್ಳೆಯ ಮಾತು, ಎಷ್ಟು ಮಹತ್ವದ ಮಾತದು.
3: ಆದ್ರೂ ಮೇಡಮ್ ಅರ ನಮ್ಮಪ್ಪ ನಮ್ಮವನ್ನು ದೂರ ಮಾಡ್ಯಾರ್ರಿ. ಅಪ್ಪನ ನೌಕರಿ ಅಕ್ಕನ ಮಾಡ್ತಾಳ್ರಿ, ಅಕ್ಕನ ದೂರ ಮಾಡಿಟ್ಟಾರ್ರಿ, ಅವ್ವ ಅಪ್ಪನ ದೂರ ಮಾಡಿಟ್ಟಾರ್ರಿ.
1: ಅಲ್ಲ, ನೀವಂತೂ ನೋಡ್ಕೊಳ್ರಿ, ಸಾಧ್ಯ ಆದಷ್ಟು ನೀವಂತೂ ಒಳ್ಳೇದನ್ ಮಾಡ್ರಿ.
3: ಬಿಟ್ಟಿಲ್ರಿ, ಅಪ್ಪಾಜಿಯರ್ನ ನೋಡ್ಕೊಂಡ ಹೊಂಟಿನ್ರಿ, ತಾಯಿಯರ್ನ ದೂರ ಮಾಡ್ಯಾರ್ರಿ. ಯಾವತ್ತು ಜೀವನದೊಳಗ ಸತ್ತಾಗ ಆಗಲ್ತಾರಂತ್ರಿ ಮೇಡಮ್ ಅರ. ಜೀವ ಲೈಫೆಲ್ಲ ಇದ್ದಾಗ ಅಗಲ್ಸಿತಾರಲ್ರಿ, ಅಂತರ್ಗ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ರಿ ಮೇಡಮ್.
2: ಅವರಲ್ಲಿ ಮಾನವೀಯತೆಯ ಕೊರತೆ ಅದ ಅಂತ ಅನ್ಕೋಬೇಕಷ್ಟನ್ನ ನಾವು. ಮನುಷ್ಯತ್ವ, ಮಾನವೀಯತೆ ಇಲ್ಲ ಅವರಿಗೆ.
3: ನೌಕರಿ ಮಾಡ್ತಾರ್ರಿ ಮೇಡಮ್.
2: ಏನ್ ಮಾಡ್ಲಿಕ್ಕೆ? ಮೂಲವಾದ ಜ್ಞಾನ ಇಲ್ಲದವರು ಏನು ಉದ್ಯೋಗ ಮಾಡಿದ್ರು ಅಷ್ಟೇನೆ. ನೀವ್ ಹೇಳಿದಂಗ, ನೀವ್ ಹೇಳಿದಂಗ ಮುಪ್ಪಿನ ಕಾಲದಲ್ಲಿ ನಾವು ತಂದೆ ತಾಯಿಯನ್ನ ನೋಡ್ಕೊಂಡದ್ದು ನಮ್ಮ ಜೀವನದ ಕೊನೆವರೆಗೂ ನಮ್ಮನ್ನ ಕಾಯ್ತದ.
3: ಹೌದ್ರಿ ಮೇಡಮ್. ನಾವು ಎಷ್ಟು ಅತಿಯೊಂದು ಬಗಲಾಗಿ ಎತ್ಕೊಂಡು ಕುಂದಿರ್ಸ್ಕೊಂಡು ಕರ್ಕೊಂಡ್ ಬರಕ್ ಹೋದ್ರಿ, ಬರ್ಲೇ ಇಲ್ರಿ ತಾಯಿ. ಅಷ್ಟು ಇದು ಮಾಡಿದ್ರಿ, ಅಷ್ಟು ಮಾಡಿದ್ರೆ ಅಕ್ಕನ ಒಂದ್ ಸ್ವಲ್ಪ ದೂರ ಮಾಡಕ್ ಹೊಂದ್ಬಿಟ್ಟಾಳ್ರಿ ಮೇಡಮ್.
1: ಹಜರತ್ ಬಿ, ಸಮಯ ಆಗ್ಲಿಕ್ ಬಂತು, ಮತ್ತೆ ಇನ್ನೊಂದ್ಸಲ ಕರೆ ಮಾಡ್ರಿ. ಒಳ್ಳೇದಾಗ್ಲಿ, ಧನ್ಯವಾದ. ಮಂಜುಳಾ ಸಾಕಷ್ಟು ಮಾತುಗಳನ್ನು ಹಂಚಿಕೊಂಡ್ರು, ಮತ್ತು ಮುಂದಿನ ಕಾರ್ಯಕ್ರಮ ಶುರುವಾಗ್ತದೆ. ಎಲ್ಲರಿಗೂ ಹೇಳೋಣ
2: ನಮಸ್ಕಾರ.

0: ಇದುವರೆಗೂ ನೇರ ಫೋನಿನ್ ಕಾರ್ಯಕ್ರಮ ಕೇಳು ಗೆಳತಿ ಪ್ರಸಾರವಾಯಿತು. ಕಾರ್ಯಕ್ರಮ ನಡೆಸಿಕೊಟ್ಟವರು ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್.
1: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ವೀಣಾ ಬಡಿಗೇರ್ ಅವರ ಗಾಯನ, ರಾಗ್ ಮಿಯಾ ಕಿ ತೋಡಿ, ತಬಲಾ ಸಾಥಿ ವಿಜಯ್ ವಿಠಲ್ ಅವದಾನಿ, ಹಾರ್ಮೋನಿಯಂ ಸಾಥಿ ಬಸವರಾಜ್ ಹಿರೇಮಾ.

ಇದುವರೆಗೂ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವೀಣಾ ಬಡಿಗೇರ್ ಅವರ ಗಾಯನದಲ್ಲಿ ರಾಗ್ ಮಿಯಾಂಕಿ ತೋಡಿ ಕೇಳಿದಿರಿ. ತಬಲಾ ಸಾಥಿ ವಿಜಯ್ ವಿಠಲ್ ಅವದಾನಿ, ಹಾರ್ಮೋನಿಯಂ ಸಾಥಿ ಬಸವರಾಜ ಹಿರೇಮಾಠ್. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ರಾಜಧಾನಿ ಬೆಂಗಳೂರಿನಿಂದ ತುಮಕೂರು, ದಾವಣಗೆರೆ, ಹಾವೇರಿ, ಹುಬ್ಬಳ್ಳಿ, ಧಾರವಾಡ ಮತ್ತು ಬೆಳಗಾವಿ ಮೂಲಕ ಮುಂಬೈಗೆ ತೆರಳಲು ಬೆಂಗಳೂರು ಮುಂಬೈ ಸೂಪರ್ ಫಾಸ್ಟ್ ರೈಲನ್ನು ಜೂನ್ ಅಂತ್ಯದೊಳಗೆ ಆರಂಭಿಸುವುದಾಗಿ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಲ್ಲಿಸಿದ ಬೆಂಗಳೂರು ಮುಂಬೈ ನಡುವಿನ ಸೂಪರ್ ಫಾಸ್ಟ್ ರೈಲನ್ನು ವಂದೇ ಭಾರತ್ ಸ್ಲೀಪರ್ ರೈಲಾಗಿ ಬದಲಾಯಿಸಬೇಕೆಂಬ ಮನವಿಯನ್ನು ಸಹ ಅವರು ಪುರಸ್ಕರಿಸಿದ್ದಾರೆ. ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ರೈಲು ನಿಲ್ದಾಣದ ಪುನರ್ ಅಭಿವೃದ್ಧಿ ಮತ್ತು ಅತ್ಯಾಧುನಿಕ

0: ಸೌಕರ್ಯಗಳನ್ನು ಕಲ್ಪಿಸುವ ಕುರಿತು ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಅವರ ಮನವಿ ಹಾಗೂ ಅವರ ಪ್ರಸ್ತಾವ ಲೋಕಾಪುರ್ ಸವದತ್ತಿ ಧಾರವಾಡ ರೈಲ್ವೆ ಲೈನ್ ಪುನರ್ ಸಮೀಕ್ಷೆ ಬಗ್ಗೆ ಕೇಂದ್ರ ರೈಲ್ವೆ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗ ಸುಧಾರಣೆ ಸದನ ಸಮಿತಿ ಸದಸ್ಯರಾಗಿ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ ನೇಮಕಗೊಂಡಿದ್ದಾರೆ. ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಈ ಆದೇಶ ಹೊರಡಿಸಿದ್ದಾರೆ. ಆರೈಕೆಯ ಅಗತ್ಯವಿರುವ ವಯೋವೃದ್ಧರು ಹಾಗೂ ದೀರ್ಘಕಾಲಿಕ ಆರೋಗ್ಯಾಕಾಂಕ್ಷಿಗಳಿಗೆ ಸಹಕಾರಿಯಾಗಿ ಮನೆಯವರಿಗೆ ಉಪಶಮನ ಆರೈಕೆ ಕೌಶಲಗಳ ತರಬೇತಿ ಶಿಬಿರವನ್ನು ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಸಾಮಾಜಿಕೋದ್ಯಮಿ ಡಾ ಜಿತೇಂದ್ರ ಮಜೇಥಿಯಾ ಸಾರಥ್ಯದ ಮಜೇಥಿಯಾ ಫೌಂಡೇಶನ್ ಆಯೋಜಿಸಿದೆ. ಮನೆ ಮನೆಯಲ್ಲಿ ಆರೈಕೆದಾರ ಧ್ಯೇಯದೊಂದಿಗೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ರಾಷ್ಟ್ರೀಯ ಆರೋಗ್ಯ ಮಿಷನ್ ಅಡಿ ಮನೆ ಮನೆಯಲ್ಲಿ ಜೀವ ಸೇವಕರಿಗಾಗಿ ಸೂಕ್ತ ತರಬೇತಿಯನ್ನು ಮಜೇಥಿಯಾ ಫೌಂಡೇಶನ್ ನೀಡಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹಿರಿಯ ಶಸ್ತ್ರಚಿಕಿತ್ಸಾ ತಜ್ಞ ಹಾಗೂ ಮಜೇಥಿಯಾ ಹಾಸ್ಪೈಸ್ ವೈದ್ಯಕೀಯ ಅಧೀಕ್ಷಕ ಹುಬ್ಬಳ್ಳಿಯ ಡಾ ನಾಗರಾಜ್ ರಾವ್ ಸಾನು.
1: ಮಾನವೀಯ ಸೇವೆ, ಸಹಾನುಭೂತಿ ಮತ್ತು ಕಾಳಜಿಯ ಧ್ಯೇಯಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಮಜೇಥಿಯಾ ಫೌಂಡೇಶನ್ ಮನೆಗಳಲ್ಲಿರುವ ರೋಗಿಗಳು ಮತ್ತು ವೃದ್ಧರ ಆರೈಕೆಗಾಗಿ ವಿಶೇಷ ಉಚಿತ ಪ್ರಾಯೋಗಿಕ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಮನೆಯಲ್ಲಿಯೇ ಉಪಶಮನ ಮತ್ತು ವೃದ್ಧಾಪ್ಯದ ನರ್ಸಿಂಗ್ ಆರೈಕೆ ನೀಡುವ ಉದ್ದೇಶದಿಂದ 60 ನಿಮಿಷಗಳ ಉಚಿತ ಪ್ರಾಯೋಗಿಕ ತರಬೇತಿಯನ್ನು ನೀಡುತ್ತೇವೆ. ರೋಗಿಗಳಿಗೆ ಅಗತ್ಯವಿರುವ ಶುಶ್ರೂಷಾ ಕೌಶಲ್ಯಗಳನ್ನು ಕುಟುಂಬದ ಸದಸ್ಯರಿಗೆ ಕಲಿಸಿಕೊಡುವುದು ತರಬೇತಿಯ ಮುಖ್ಯ ಉದ್ದೇಶ. ಸೂಕ್ಷ್ಮ ಕಾಳಜಿ, ಆರೈಕೆಯ ಮೂಲಗಳು ಮಾಹಿತಿ ನೀಡಲಾಗುತ್ತದೆ. ಸಮುದಾಯದ ಸಮಾಜ ಕಾರ್ಯಕರ್ತರಿಗೆ, ಗುಂಪುಗಳಿಗೆ, ಯುವಕ ಯುವತಿಯರಿಗೆ, ಮಹಿಳಾ ಗುಂಪುಗಳಿಗೆ ಮತ್ತು ಯಾರೇ ಇದರ ಬಗ್ಗೆ ಕಲಿಯೋ ಆಸಕ್ತಿ ಹೊಂದಿದವರಿಗೆ ನೀಡಲಾಗುತ್ತದೆ.
0: ಪ್ರಸಾರ ಭಾರತೀಯ ನಿಕಟಪೂರ್ವ ಸಿಇಒ ಶಶಿಶೇಖರ್ ವೆಂಪತಿ 3 ವರ್ಷಗಳ ಅವಧಿಗೆ ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿಯ ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಜೂನ್ 8, 1936 ಭಾರತೀಯ ರಾಷ್ಟ್ರೀಯ ಪ್ರಸಾರ ಸೇವೆ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಆಲ್ ಇಂಡಿಯಾ ರೇಡಿಯೋ AIR ಎಂದು ಮರುನಾಮಕರಣದೊಂದಿಗೆ ಕಾರ್ಯಾರಂಭಿಸಿತು. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ ಆರಂಭಗೊಂಡ ಸುವರ್ಣ ಘಳಿಗೆಯ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ನಾಳೆ ಮೇ 8 ಶುಕ್ರವಾರ ಬೆಳಿಗ್ಗೆ 7:30 ತನ್ನ ಆತ್ಮೀಯ ಶ್ರೋತೃಗಳೊಂದಿಗೆ ವಾಕಥಾನ್ ಆಯೋಜಿಸಿದೆ. ಆಕಾಶವಾಣಿ ಧಾರವಾಡ ಕೇಂದ್ರದ ಅಭಿಯಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಹಾಗೂ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಆಕಾಶವಾಣಿ ಧಾರವಾಡ ಕೇಂದ್ರದ ಆವರಣದಲ್ಲಿ ಆಕಾಶವಾಣಿ @90 ವಾಕಥಾನ್ಗೆ ಚಾಲನೆ ನೀಡಲಿದ್ದಾರೆ. ನಗರ ಪ್ರದೇಶದ ಸಂಚಾರ ವ್ಯವಸ್ಥೆಯ ಮೇಲೆ ಕೇಂದ್ರೀಕರಿಸಿದ ಜೀವನ ಸುಗಮತೆ ವಿಷಯದ ಕುರಿತು ಬೆಂಗಳೂರಿನಲ್ಲಿ ಆಯೋಜಿತ 5ನೇ BRICS ಸಾಯ್ ನಾಯಕರ ಶೃಂಗಸಭೆ ಇಂದು ಸಮಾರೋಪಗೊಳ್ಳಲಿದೆ. ವಿವಿಧ ದೇಶಗಳಿಂದ ಪಾಲ್ಗೊಂಡಿರುವ ಪ್ರತಿನಿಧಿಗಳು ಇಂದು ಭಾರತೀಯ ವಿಜ್ಞಾನ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ಆಪರೇಷನ್ ಸಿಂಧೂರ್ ಭಯೋತ್ಪಾದನೆಯ ವಿರುದ್ಧ ಭಾರತದ ದೃಢ ಪ್ರತಿಕ್ರಿಯೆ ಮತ್ತು ರಾಷ್ಟ್ರೀಯ ಭದ್ರತೆಯನ್ನು ಕಾಪಾಡುವಲ್ಲಿ ಅಚಲ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಪಹಲ್ಗಾಮ್ನಲ್ಲಿ ಮುಗ್ಧ ಭಾರತೀಯರ ಮೇಲೆ ದಾಳಿ ಮಾಡಿದವರಿಗೆ ಭಾರತೀಯ ಸಶಸ್ತ್ರ ಪಡೆಗಳ ವೃತ್ತಿಪರತೆ, ಸನ್ನದ್ಧತೆ ಮತ್ತು ಸಂಘಟಿತ ಶಕ್ತಿಯನ್ನು ಎತ್ತಿ ತೋರಿಸಿದ ರಾಷ್ಟ್ರೀಯ ಭದ್ರತಾ ಪಡೆಗಳನ್ನು ದೇಶ ಇಂದು ವಂದಿಸುತ್ತದೆ ಎಂದರು. ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ಅಥ್ಲೆಟಿಕ್ಸ್ ಫೆಡರೇಷನ್ಸ್ ಈಗ ಮರುನಾಮಕರಣಗೊಂಡ ವಿಶ್ವ ಅಥ್ಲೆಟಿಕ್ಸ್ ಸಂಸ್ಥೆ 1996 ಪ್ರಾರಂಭಿಸಿದ ವಿಶ್ವ ಅಥ್ಲೆಟಿಕ್ಸ್ ದಿನಾಚರಣೆ ಇಂದು. ವಿಶ್ವಾದ್ಯಂತ ಶಾಲೆಗಳು ಮತ್ತು ಸಮುದಾಯಗಳಲ್ಲಿ ಫಿಟ್ನೆಸ್, ಆರೋಗ್ಯ ಮತ್ತು ಅಥ್ಲೆಟಿಕ್ಸ್ನಲ್ಲಿ ಯುವಜನರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಈ ದಿನ ಮೀಸಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 PM.

ಕೆಎಲ್ಇ ಕ್ಯಾನ್ಸರ್ ಆಸ್ಪತ್ರೆಯ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ. ವಿಷಯ: ಕ್ಯಾನ್ಸರ್ ಗುಣಪಡಿಸುವಲ್ಲಿ ಲಭ್ಯವಿರುವ ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಸಂತೋಷ್ ಮಠಪತಿ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್.

0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಕೆಎಲ್ಇ ಕ್ಯಾನ್ಸರ್ ಆಸ್ಪತ್ರೆಯ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಈಗಾಗಲೇ ನಮ್ಮ ಪ್ರೊಮೋದಲ್ಲಿ ಪ್ರಸಾರವಾದಂಥ ವಿಷಯದ ಬಗ್ಗೆ ತಾವು ತಿಳ್ಕೊಂಡಿದ್ದೀರಿ. ಇವತ್ತಿನ ಕಾರ್ಯಕ್ರಮದ ವಿಷಯ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಆಧುನಿಕ ಶಸ್ತ್ರಚಿಕಿತ್ಸೆಗಳು. ಈ ವಿಷಯದ ಬಗ್ಗೆ ಮಾಹಿತಿಯನ್ನು ಮಾಡ್ತಾ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸಂತೋಷ್ ಮಠಪತಿ ಅವರು. ಡಾಕ್ಟರ್ ಸಂತೋಷ್ ಮಠಪತಿ ಅವರು ಸರ್ಜಿಕಲ್ ಆಂಕಾಲಜಿಸ್ಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಬೆಳಗಾವಿಯ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 10 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇರುವಂಥ ಡಾಕ್ಟರ್ ಸಂತೋಷ್ ಮಠಪತಿ ಅವರು ಈ ಮೊದಲು ದೆಹಲಿಯಲ್ಲಿ ಕೂಡ 2 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ ಅಪಾರ ಅನುಭವ ಡಾಕ್ಟರ್ ಸಂತೋಷ್ ಮಠಪತಿ ಅವರಿಗಿದೆ. ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸಂತೋಷ್ ಮಠಪತಿ ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಡಾಕ್ಟರ್ ಸಂತೋಷ್ ಮಠಪತಿ ಅವರು.
1: ನಮಸ್ಕಾರ ಎಲ್ಲರಿಗೂ.
0: ಡಾಕ್ಟರ್, ನಾವು ಇತ್ತೀಚಿನ ದಿನದಲ್ಲಿ ನೋಡಿದರೆ ಈ ಕ್ಯಾನ್ಸರ್ ಅನ್ನೋದು ಬಹಳ ಸಾಮಾನ್ಯ ಆಗಿಬಿಟ್ಟಿದೆ ನಮ್ಮ ಜೀವನದೊಳಗೆ. ಯಾರನ್ನು ಕೇಳಿದರೂ ಮಕ್ಕಳಿಂದ ವೃದ್ಧರವರೆಗೂ ಏನಾಗಿದೆ ಅಂದರೆ ಕ್ಯಾನ್ಸರ್ ಆಗಿದೆ. ಅಂದರೆ ಯಾಕೆ ಇಷ್ಟು ಇದು ಸಾಮಾನ್ಯವಾದ ಕಾಯಿಲೆ ಅಂತ ಅನ್ಸ್ಕೊಂಡ್ಬಿಟ್ಟಿದೆ ಅಂತ.
1: ಓಕೆ, ಮೇಡಮ್, ಫಸ್ಟ್ ಹೇಳಬೇಕಂದ್ರೆ ಈಗ ಕ್ಯಾನ್ಸರ್ ಇನ್ಸಿಡೆನ್ಸ್ ನಾವು ನೋಡ್ತಾ ಇದ್ದೀವಿ, ದಿನದ ದಿನ ಜಾಸ್ತಿ ಆಗ್ತಾ ಇದೆ. ಬಟ್ ಅದಕ್ಕೆ ಹಲವು ಕಾರಣಗಳು. ಈಗ ಆ್ಯಸ್ ಸಚ್ ರೋಗನೇ ಜಾಸ್ತಿ ಆಗಿದೆ ಅಂತಲ್ಲ, ಈಗ ಮುಂಚೆಗಿಂತ ನಮ್ಮ ಲೈಫ್ ಸ್ಟೈಲ್ ಅಥವಾ ನಮ್ಮದು ಲೈಫ್ ಎಕ್ಸ್ಪೆಕ್ಟೆನ್ಸಿ ನಾವು ನೋಡಬೇಕಂದ್ರೆ ಮುಂಚೆ ನಾವು ಲೈಫ್ ಎಕ್ಸ್ಟೆನ್ ಅಷ್ಟೇ 50-60 ಇಯರ್ಸಲ್ಲಿ ಬರ್ತಿದ್ವಿ. ಈಗ ಬಿಕಾಸ್ ಆಫ್ ಅಡ್ವಾನ್ಸಸ್ ಇನ್ ಹೆಲ್ತ್ ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ಅವರ್ ಇಕನಾಮಿಕ್ ಸ್ಟೇಟಸ್ ಆಗಲಿ, ಮೆನಿ ಆಫ್ ಅಸ್ ನಾವು 60-70-80 ಇಯರ್ಸ್ ತನಕ ನಾವು ಇರ್ತೀವಿ. ಸೊ ಅದು ಹೆಂಗಿದೆ, ನಾವು ಏಜ್ ಆಗ್ತಾ ಆಗ್ತಾ ನಮಗೆ ರೋಗ ಬರೋ ಚಾನ್ಸಸ್ಸು ಜಾಸ್ತಿ. ಜಸ್ಟ್ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ನಿಮಗೆ ಈಗ ಶುಗರ್ ಆಗಲಿ, BP ಆಗಲಿ, ಹಾರ್ಟ್ ಪ್ರಾಬ್ಲಮ್ಸ್ ಆಗಲಿ, ಅದೇ ಥರ ಕ್ಯಾನ್ಸರ್ ಆಲ್ಸೋ ಈಸ್ ಒನ್ ಆಫ್ ದ ಡಿಸೀಸ್ ಆಫ್ ದ ಓಲ್ಡ್ ಏಜಸ್. ಸೊ ನಾವು ಹೆಂಗೆ 40s, 50s ಎಲ್ಲ ಏಜ್ ದಾಟ್ತೀವಲ್ಲ, ಅದೇ ಥರ ಕ್ಯಾನ್ಸರ್ ಆಲ್ಸೋ ದ ಚಾನ್ಸಸ್ ವಿಲ್ ಕಮ್ ಮೋರ್. ಸೆಕೆಂಡ್ ರೀಸನ್ ಯಾವುದಕ್ಕೆ ಇದು ಜಾಸ್ತಿ ಆಗ್ತಾ ಇದೆ ಅಂದರೆ ನಮ್ಮಲ್ಲೇ ಈಗ ಜಾಸ್ತಿ ಅವೇರ್ನೆಸ್ ಬಂದಿದೆ, ಜನಕ್ಕೆ ತಿಳುವಳಿಕೆ ಬಂದಿದೆ. ಆಯಿತು, ಏನಾದರೂ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಆದ್ರೂ ಅವ್ರು ಹೋಗಿ ಡಾಕ್ಟರ್ಸ್ ತೋರಿಸ್ತಾರೆ, ಅಲ್ಲಿ ಡಯಾಗ್ನೋಸ್ ಆಗ್ತದೆ. ಸೊ ಅಟ್ಲೀಸ್ಟ್ ಅದರಿಂದ ನಮಗೆ ಗೊತ್ತಾಗ್ತಾ ಇದೆ ಈಗ ಆಯಿತು ಈಗ ಕ್ಯಾನ್ಸರ್ ಇದೆ ಅಂತ. ಅದೊಂದು. ಆ್ಯಂಡ್ ಲಾಸ್ಟ್ ಇನ್ನೊಂದು ರೀಸನ್ ಹೇಳಬೇಕಂದ್ರೆ ನಿಮಗೆ ನಾವು ಇರೋ ಲೈಫ್ ಸ್ಟೈಲ್ ಈಗ ಮುಂಚೆಗಿಂತ ಈಗ ಚೇಂಜ್ ಆಗಿದೆ. ಮೋರ್ ಆ್ಯಂಡ್ ಮೋರ್ ವೆಸ್ಟರ್ನೈಸೇಷನ್ ಅಂತ ಹೇಳ್ತೀವಿ ನಾವು. ಆ ಲೈಫ್ ಸ್ಟೈಲ್ ಪ್ರಕಾರ ನೋಡಿದರೆ ನಮಗೆ ಇರೋ ರಿಸ್ಕ್ ಫ್ಯಾಕ್ಟರ್ಸ್ ಮೊದಲಿನಕ್ಕಿಂತ ಜಾಸ್ತಿ. ಫಾರ್ ದ್ಯಾಟ್ ರೀಸನ್ಸ್ ಏನಾಗ್ತಾಯಿದೆ, ಅದರಿಂದ ಕ್ಯಾನ್ಸರ್ ಇನ್ಸಿಡೆನ್ಸ್ ಆಲ್ಸೋ ಇಸ್ ಇನ್ಕ್ರೀಸಿಂಗ್ ಅಂತ ಹೇಳ್ತೀವಿ. ಸೊ ನಾನು ಹೇಳಿದಂದ್ರೆ ಮೂರು. ಒಂದಂದರೆ ಅವೇರ್ನೆಸ್ ಜಾಸ್ತಿ ಆಗಿದೆ, ತಿಳುವಳಿಕೆ ಜಾಸ್ತಿ ಆಯಿತು, ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸ್ ಜಾಸ್ತಿ ಆಗಿದೆ. ನೆಕ್ಸ್ಟ್ ನಾವು ಹೇಳಿದ್ವು ವೆಸ್ಟರ್ನೈಸೇಷನ್ ಈಸ್ ಆಲ್ಸೋ ಒನ್ ಆಫ್ ದ ಕಾಸಸ್ ಫಾರ್ ಜಾಸ್ತಿ ಇದು ಇನ್ಸಿಡೆನ್ಸ್ ಆಗಲಿಕ್ಕೆ.
0: ಕೇಳುಗರೆ, ದಯವಿಟ್ಟು ಗಮನಿಸಿ, ಇವತ್ತಿನ ವಿಷಯ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಆಧುನಿಕ ಶಸ್ತ್ರಚಿಕಿತ್ಸೆಗಳು. ಈ ಕುರಿತಂಗೆ ಅಂದರೆ ಕ್ಯಾನ್ಸರ್ ಕುರಿತಾದ ನಿಮ್ಮ ಏನಾದರೂ ಸಮಸ್ಯೆಗಳಿದ್ದಿರಬಹುದು ಅಥವಾ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ನೀವು ಪಡೀತಿದ್ರಿ ಅಂದರೆ ಆ ಕುರಿತಾಗಿಯೂ ಕೂಡ ನೀವು ಕರೆ ಮಾಡಿ ಡಾಕ್ಟರ್ ಸಂತೋಷ್ ಮಠಪತಿ ಅವರಿಂದ ಸಲಹೆಗಳನ್ನು ಪಡಿಬೋದು. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 2444-3414, 2444-3416. ಈ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ವೈದ್ಯರೊಂದಿಗೆ ನೇರವಾಗಿ ಮಾತನಾಡಬಹುದು. ಈಗ ಡಾಕ್ಟರ್, ಕ್ಯಾನ್ಸರ್ ಅದಕ್ಕೆ ಕನ್ನಡದಲ್ಲಿ ಏಡಿ ಹುಣ್ಣು ಅಂತೇಳಿ ಹೇಳ್ತೀವಿ. ಇದು ಮನುಷ್ಯನ ದೇಹದಲ್ಲಿ ಹೇಗೆ ಹರಡುತ್ತದೆ, ಹೇಗೆ ಶುರು ಆಗ್ತದೆ, ಅದರ ಲಕ್ಷಣಗಳು ಏನು?
1: ಓಕೆ, ಮೊದಲನೇವಾಗಿ ಕ್ಯಾನ್ಸರನ್ನು ನಾವು ತಿಳ್ಕೋಬೇಕು. ಕ್ಯಾನ್ಸರ್ ಅಂದರೆ ಏನು? ಈಗ ನಾರ್ಮಲಿ ಎಲ್ಲರೂ ಇದರ ದೇಹದಲ್ಲಿ ನಮಗೆ ಹಲವಾರು ಜೀವಕೋಶಗಳು ಇರ್ತವೆ, ಸೆಲ್ಸ್ ಇರ್ತವೆ. ನಾರ್ಮಲಿ ಅವು ಹುಟ್ಟುತ್ತಾವೆ, ತಮ್ಮ ಕೆಲಸ ಮಾಡಿ ಆಮೇಲೆ ಒಂದು ನಿಗದಿತ ಟೈಮ್ ಆದಮೇಲೆ ಸಾಯ್ತಾವೆ. ಯಾವಾಗ ಈ ಸೆಲ್ಸು ನಿಯಂತ್ರಣ ತಪ್ಪಿ ಮಲ್ಟಿಪ್ಲೈ ಆಗ್ತಾವೆ ಅಥವಾ ಬೆಳೀತಾ ಹೋಗ್ತಾವೆ ವಿದೌಟ್ ಅವರ್ ಕಂಟ್ರೋಲ್, ಸೊ ಅವಾಗಿದು ದೊಡ್ಡದು ಆಗ್ತಾ ಆಗ್ತಾ ಒಂಥರ ಗೆಡ್ಡೆ ಆಗಿ ಕ್ಯಾನ್ಸರ್ ರೋಗ ಅಂತ ನಾವು ಹೇಳ್ತೀವಿ. ಸೊ ಇದು ಎಲ್ಲಿಂದ ಹೊರಗೆ ಬಂದಿದ್ದಲ್ಲ, ಇದು ನಮ್ಮ ಬಾಡಿಯೊಳಗೆ ಮ್ಯಾನುಫ್ಯಾಕ್ಚರ್ ಆಗುವಂಥ ಸೆಲ್ಸು ಯಾವಾಗ ನಮ್ಮ ನಿಯಂತ್ರಣ ಮೀರಿ ಏನು ಬೆಳೀತಾವ ಅವಾಗೆ ನಾವು ಕ್ಯಾನ್ಸರ್ ಅಂತ ಹೇಳ್ತೀವಿ.
0: ಒಂದು ಕರೆ ಇದೆ ಡಾಕ್ಟ್ರೆ, ನೋಡೋಣ.
1: ಎಸ್,
0: ಹಲೋ,
2: ನಮಸ್ಕಾರ.
0: ನಮಸ್ತೆ.

0: ಯಾರು ಮಾತಾಡೋದು, ಎಲ್ಲಿಂದ?
1: ನಮಸ್ಕಾರ ರೀ, ಮಂಜುಳಾ ಮೇಡಮ್ ಹಾಗೂ ಡಾಕ್ಟರ್ ಸಂತೋಷ್ ಮಠಪತಿ ಅವ್ರಿಗೆ ನಮಸ್ಕಾರ ಹೇಳ್ರಿ.
0: ನಮಸ್ಕಾರ, ಹೆಸರು ಹೇಳ್ರಿ
1: ಸರ್. ನಾವು ಕಲಬುರಗಿ ಜಿಲ್ಲೆ ಎಡ್ರನ್ ತಾಲೂಕಿನ ಯಳಗೋಡದಿಂದ ಬಸವರಾಜ್ ಅಂತ ಅಂಗ್ರಿ.
0: ಹೇಳ್ರಿ ಬಸವರಾಜ್, ಪ್ರಶ್ನೆ ಕೇಳ್ರಿ ಡಾಕ್ಟರ್ಗೆ.
1: ಸರ್, ಇವತ್ತಿನ ಕ್ಯಾನ್ಸರ್ ಬಗ್ಗೆ ಕಾರ್ಯಕ್ರಮ ಬಹಳ ಒಳ್ಳೆಯ ಕಾರ್ಯಕ್ರಮ ಆಗುತ್ತದೆ. ಕ್ಯಾನ್ಸರ್ ಲಕ್ಷಣ ಹಾಗೂ ಅದ್ರ ಉಪಚಾರದ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ ಸರ್.
2: ಡೆಫಿನೆಟ್ಲಿ ಡೆಫಿನೆಟ್ಲಿ
0: ಹೇಳಿಕತ್ತಾರೆ ಬಸವರಾಜ್ ಅವ್ರೆ, ಕೇಳ್ರಿ.
2: ಓಕೆ, ಸೊ ಬಸವರಾಜ್ ಅವರೇ, ನಿಮಗಾಗಲಿ ಅಥವಾ ಎಲ್ಲ ವ್ಯಕ್ತಿಗಳಾಗಲಿ ಹೇಳಬೇಕಂದ್ರೆ, ಕ್ಯಾನ್ಸರ್ ಗುಣಲಕ್ಷಣಗಳು ಅವು ಯಾವ ಸ್ಟೇಜಲ್ಲಿ ಅದ್ರ ಪ್ರಕಾರ ಇರ್ತಾವೆ. ಈಗ ಇನಿಷಿಯಲ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನೋಡಬೇಕಂದ್ರೆ ಅದ್ರ ಗುಣಲಕ್ಷಣಗಳು ಯಾವುದೇ ಸಾಮಾನ್ಯ ಥರನೇ ಇರ್ತಾವೆ. ಪ್ರಾಬ್ಲಮ್ ಏನಾಗ್ತದೆ ಅಂದರೆ, ನಾವು ಅವನು ಗುರುತು ಸಿಗಲಿಲ್ಲ ಅಂದರೆ ಅವು ಹಾಗೆ ಬೆಳೀತಾ ಬೆಳೀತಾ ಆಮೇಲೆ ಜಾಸ್ತಿ ಪ್ರಾಬ್ಲಮ್ ಉಂಟು ಮಾಡೋದು. ಈಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಿಮಗೆ ಸಾಮಾನ್ಯವಾದ ಗುಣಲಕ್ಷಣ ಹೇಳಬೇಕಂದ್ರೆ, ಈಗ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಕಾಮನ್ ಕ್ಯಾನ್ಸರ್ ಇರೋದು ಬಾಯಿ ಕ್ಯಾನ್ಸರು. ಅದು ಯಾಕೆ ಬರ್ತದೆ ಅಂದರೆ, ನಮ್ಮ ದೇಶದಲ್ಲಿ ತಂಬಾಕಿನ ಸೇವನೆ, ಗುಟ್ಕಾ ಆಯಿತು, ಸಿಗರೇಟ್, ಬೀಡಿ ಆಯಿತು, ಇದೆಲ್ಲ ಇದು ಕಾರಣಕ್ಕಾಗಿ ಬಾಯಿ ಕ್ಯಾನ್ಸರ್ ಎಲ್ಲಕ್ಕಿಂತ ಜಾಸ್ತಿ ಕಾಮನ್ ಇರೋದು. ಸೊ ಇದರಲ್ಲಿ ಹೆಂಗಂದ್ರೆ, ಎಸ್, ಸೊ ಈ ಪೇಷಂಟ್ಸಲ್ಲಿ, ಈ ಜನರಲ್ಲಿ ಯಾವುದ್ರಲ್ಲಿ ಬಾಯಲ್ಲಿ ಹುಣ್ಣಾಗಿದೆ ಅಥವಾ ಯಾವುದಾದ್ರೆ ನೋವಿದೆ, ಅದು 2-3 ವಾರ ತನಕ ಕಡಿಮೆ ಆಗಿಲ್ಲ, ಅದೇ ಥರ ಉಳ್ಕೊಂಡಿದೆ ಅಥವಾ ಬೆಳೀತಾ ಇದೆ ಅಂದರೆ ಅದು ಕ್ಯಾನ್ಸರ್ದು ಒಂದು ಲಕ್ಷಣ ಇರಬಹುದು. ಅದೇ ಥರ ಹೆಣ್ಮಕ್ಕಳಲ್ಲಿ ಸ್ತನದಲ್ಲಿ ಗಡ್ಡೆಗಳು ಆಗೋದು ಅಥವಾ ಸ್ತನದಿಂದ ಬ್ಲಡ್ ಅಥವಾ ನೀರು ಥರ ಬರುವುದು, ಅದು ಒನ್ ಆಫ್ ದ ಅರ್ಲಿ ಸೈನ್ಸ್ ಅಂತ ಹೇಳ್ತೀವಿ ನಾವು, ಕ್ಯಾನ್ಸರ್ದು ಇರಬಹುದು ಗಂಟು ಅಂತರ. ನೆಕ್ಸ್ಟ್ ನಾವೀಗ ಅದೇ ಥರ ಹೆಣ್ಮಕ್ಕಳಲ್ಲಿ ಗರ್ಭಾಶಯ ಕ್ಯಾನ್ಸರ್ಸ್ ಇನಿಷಿಯಲ್ ಹೆಂಗಿರ್ತದೆ ಅಂದರೆ, ಅವರಿಗೆ ಬ್ಲೀಡಿಂಗ್ ಎಕ್ಸೆಸಿವ್ ಮೈ ಮೇಲೆ ಹೋಗೋದು ಅಥವಾ ಬ್ಲೀಡಿಂಗ್ ಆಗೋದು ಅಂತ ಹೇಳ್ತೀವಿ. ಅಥವಾ ಯಾವುದೇ ಹೆಣ್ಮಕ್ಕಳಿಗಲ್ಲಿ ಮೆನೋಪಾಸ್ ಅಥವಾ ಅವರು ಮುಟ್ಟು ನಿಂತು ಹೋದ ನಂತರ ಎನಿ ಬ್ಲೀಡಿಂಗ್, ಅದು ನಾವು ಗರ್ಭಾಶಯ ಕ್ಯಾನ್ಸರ್ ಇನಿಷಿಯಲ್ ಸಿಂಪ್ಟಮ್ ಅಂತ ಹೇಳ್ತೀವಿ. ಈಗ ಹೊಟ್ಟೆ ಕರಳೋದು ಕ್ಯಾನ್ಸರ್ ಅಂದರೆ, ಮುಂಚೆಕ್ಕಿಂತ ಈಗ ನಿಮಗೆ ಊಟ ಹೋಗ್ತಾ ಇಲ್ಲ ಅಥವಾ ತೂಕ ಕಡಿಮೆ ಆಗ್ತಾ ಇದೆ, ಅಥವಾ ಹೊಟ್ಟೆಯಲ್ಲಿ ಎಲ್ಲೋ ಗಂಟು ಕಾಣಿಸ್ಕೊತಾ ಇದೆ, ಹಾಂ, ಇವೆಲ್ಲ ಕರಳು ಕ್ಯಾನ್ಸರ್ ಇರ್ಬೋದು ಚಾನ್ಸಸ್ ಇರ್ತದೆ. ನಿಮಗೆ ಊಟ ಮಾಡೋಕೆ ಆಸೆ ಇರ್ತದೆ ಬಟ್ ಊಟ ಹೋಗಲ್ಲ, ಓಕೆ, ನುಂಗ್ಲಿಕ್ಕೆ ಹೋಗಲ್ಲ. ಈಗ ನಮ್ಮಲ್ಲಿ ನೆಕ್ಸ್ಟ್ ಕಾಮನ್ ಕ್ಯಾನ್ಸರ್ಸ್ ಅಂದರೆ ಲಂಗ್ ಕ್ಯಾನ್ಸರ್ಸ್ ಅಂತ. ಲಂಗ್ ಅಂದರೆ ಶ್ವಾಸಕೋಶದ ಕ್ಯಾನ್ಸರ್ಸು. ಅಥದ್ದು ಇನಿಷಿಯಲ್ ಸಿಂಪ್ಟಮ್ ಹೆಂಗಂದರೆ, ಅದು ಉಸಾಡಕ್ಕೆ ತ್ರಾಸಿರ್ಬೋದು ಅಥವಾ ಕೆಮ್ಮು ಇರ್ಬೋದು, ಕಫ ಇರ್ಬೋದು ಅಥವಾ ಕಫದಲ್ಲಿ ಬ್ಲಡ್ ಬಿಡೋದು, ಈ ಥರ ಇನಿಷಿಯಲ್ ಸಿಂಪ್ಟಮ್ ಇರ್ತದೆ. ಅದೇ ಇದು ಎಲ್ಲ ಕಫ ಕೆಮ್ಮು ಕ್ಯಾನ್ಸರ್ ಅಂತ ಅಲ್ಲಿ ಹೇಳ್ತಾ ಇಲ್ಲ ನಾನು, ಬಟ್ ಯಾವುದೇ ಕೆಮ್ಮು ಕಫ 3-4 ವಾರ ತನಕ, 3-4 ವಾರ ಮುಂದ್ಗಡೆ ಇತ್ತಂದರೆ ಅವಾಗ ನೀವು ಡೆಫಿನೆಟ್ ಚೆಕಪ್ ಮಾಡಬೇಕು, ಯಾಕಂದ್ರೆ ಅದೊಂದ್ಸಲ ಶ್ವಾಸಕೋಶ ಕ್ಯಾನ್ಸರ್ ಇರಬಹುದು.
0: ನೋಡ್ರಿ ಬಸವರಾಜ್ ಅವರ, ನಮ್ಮ ದೇಹದಲ್ಲಿ ಸಾಮಾನ್ಯವಾಗಿರೋಕ್ಕಿಂತ ಏನಾದರೂ ಒಂದು ಬೇರೆ ರೀತಿಯಲ್ಲಿ ಕಾಣಿಸ್ಕೊಂಡ್ತು ಅಂದ್ರೆ ನಾವು ವಿಳಂಬ ಮಾಡದೆ ವೈದ್ಯರನ್ನ ಭೇಟಿ ಮಾಡಬೇಕು.
1: ಹೌದು.
0: ಹಾ, ಕಾರ್ಯಕ್ರಮ ಕೇಳ್ತೀರಿ ಬಸವರಾಜ್, ಧನ್ಯವಾದ. ಡಾಕ್ಟರ್, ನಾವು ಮಾತಾಡ್ತಿದ್ವಿ ಈ ಕ್ಯಾನ್ಸರ್ನಲ್ಲಿ, ನೀವು ಬಸವರಾಜ್ ಅವರಿಗೆ ಉತ್ತರ ಹೇಳ್ತಾ ಹಲವಾರು ಬಗೆಯ ಕ್ಯಾನ್ಸರ್ಗಳ ಬಗ್ಗೆ ಹೇಳ್ತಾ ಬಂದ್ರಿ. ನಮ್ಮ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಇನ್ನೊಂದು ಕರೆ ಇದೆ, ಕರೆಯನ್ನು ನೋಡೋಣ. ಹಲೋ ಹಲೋ ಹಲೋ ಡಾಕ್ಟರ್, ನಮ್ಮ ಉತ್ತರ ಕರ್ನಾಟಕ ಭಾಗ.
3: ನಮಸ್ಕಾರ ಡಾಕ್ಟರ್ಗೆ.
0: ನಮಸ್ತೆ, ಯಾರು ಮಾತಾಡೋದು?
2: ನಮಸ್ಕಾರ
3: ಸರ್. ಈಗ ಹೊಸ ಟೆಕ್ನಾಲಜಿ ಬಂದು ರೇಡಿಯೋ ಆಕ್ಟಿವ್ ಇದ್ರ ಕೊಡೋದ್ನಾಗ, ಆಮೇಲೆ ಕೆಮೊಥೆರಪಿ, ಆಂಕಾಲಜಿ ಒಳಗೆ ಎಲ್ಲ ಲೇಟೆಸ್ಟ್ ಆಕ್ಟಿವ್ ಅಂತಾವು. ಮತ್ತೆ ಫಾರಿನ್ ದಾಗ ರೆಸ್ಪಿರೇಟರಿ ಆರ್ಗನ್ ಡ್ಯಾಮೇಜ್ ಆದಾಗ ಅವ್ನು ಹೊಸಾವೇ ಹಾಕಿ ಬಿಡ್ತಾರೆ ರಿಪ್ಲೇಸ್ಮೆಂಟ್. ಆ ಟೆಕ್ನಾಲಜಿ ಇಂಡಿಯಾದಾಗ ಬಂದದೇನು ಡಾಕ್ಟರ್? ಬೇಕಾಗಿದ್ದೀವಿ.
2: ಎಸ್ ಎಸ್, ಡೆಫಿನೆಟ್ಲಿ ಸರ್. ನಾ ಹೇಳಬೇಕಂದ್ರೆ, ನಿಮಗೆ ಈಗ ರೇಡಿಯೇಷನ್ ಆಗಲಿ ಅಥವಾ ಕೀಮೋಥೆರಪಿ ಆಗಲಿ, ಡೆಫಿನೆಟ್ಲಿ ಅಡ್ವಾನ್ಸಸ್ ಫಾರಿನಲ್ಲಿ ಏನಿಲ್ಲ, ಅದೇ ಥರ ನಮ್ಮಲ್ಲಿನೂ ಅಡ್ವಾನ್ಸಸ್ ಇದೆ, ನಮ್ಮ ದೇಶದಲ್ಲೂ ಅದೇ ಥರ ಆಗ್ತಾ ಇದೆ. ಸೊ ಈಗ ಮೊದಲಿನಕ್ಕಿಂತ ರೇಡಿಯೇಷನ್ ಥೆರಪಿನ ಯಾವುದೇ ಒಂದು ಟ್ರೀಟ್ಮೆಂಟ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ಒಂದು 20-25 ಮಿನಿಟ್ಸಲ್ಲಿ ಟೈಮ್ ಬೇಕಾಗಿತ್ತು. ಈಗ ಆಧುನಿಕ ಚಿಕಿತ್ಸೆಯಿಂದ ನಾವು ಅದೇ ಸೇಮ್ ಟ್ರೀಟ್ಮೆಂಟನ್ನು 2-5 ನಿಮಿಷದಲ್ಲಿ ಕೊಡ್ತಾ ಇದ್ದೀವಿ. ಎಟ್ ದ ಸೇಮ್ ಟೈಮ್ ಒಂದೊಂದು ಏನು ನೋಡ್ತೀವಿ ಅಂದರೆ, ಮುಂಚೆ ಆಗುವ ಸೈಡ್ ಎಫೆಕ್ಟ್ಸ್ ಎಲ್ಲ ಈಗ ತುಂಬ ಕಮ್ಮಿ ಆಗಿದೆ. 20 ಇಯರ್ಸ್ ಬ್ಯಾಕ್ ಏನು ನೋಡ್ತೀವಲ್ಲ ನಾವು, ಅದಕ್ಕೆ ಕಂಪೇರ್ ಮಾಡಿದ್ರೆ ಈಗ ನೋಡಿದರೆ ಬಿಕಾಸ್ ಆಫ್ ಅಡ್ವಾನ್ಸಸ್ ಇನ್ ಟ್ರೀಟ್ಮೆಂಟ್ ಈಗ ಭಾಳ ಕಮ್ಮಿ ಆಗಿದೆ. ಸಿಮಿಲರ್ಲಿ

0: ಕೀಮೋಥೆರಪಿ ಅಂತ ಒಂದಾನೊಂದು ಕಾಲದಲ್ಲಿ ಎಲ್ಲರೂ ಹೆದರವರು, ಬರೀ ಕೀಮೋಥೆರಪಿ ಹೆಸರು ಕೇಳಿದ್ರೆ ಹೆದರವರು. ಇದರಿಂದ ಭಾಳ ಪೇನ್ ಆಗ್ತದೆ, ಭಾಳ ತ್ರಾಸ ಆಗ್ತದೆ, ನಡೆಯೋಕ್ಕಾಗಲ್ಲ, ನಿಲ್ಲಕ್ಕಾಗಂಗಿಲ್ಲ, ತಲೆ ತಿರುಗ್ತದೆ ಅದು ಇದು ಅಂತ. ಬಟ್ ಈಗಿನ ಲೇಟೆಸ್ಟ್ ಎಲ್ಲ ಡ್ರಗ್ಸ್ ಇದೆ, ಇಷ್ಟೆಲ್ಲ ಅಡ್ವಾನ್ಸ್ ಆಗಿದೆ ಎಲ್ಲ. ಸೊ ಎಲ್ಲರೂ ಟಾಯ್ಲೆಟ್ ಮಾಡ್ಕೋತಾರೆ ಈಸಿಲಿ, ಅವ್ರ ಸೈಡ್ ಎಫೆಕ್ಟ್ ತುಂಬ ತುಂಬ ಕಮ್ಮಿ ಆಗಿದೆ.
1: ಧನ್ಯವಾದಗಳು. ರೇಡಿಯೋ ಸೆಟ್ಟು ದೂರ ಇಡಬೇಕು ನಮ್ಮ ಕೇಳುಗರು, ಇಲ್ಲಾಂದರೆ ಪ್ರತಿಧ್ವನಿಯಾಗಿ ನಮ್ಮ ಮಾತುಗಳೇ ನಮಗೆ ವಾಪಸ್ ಕೇಳಲಿಕ್ಕೆ ಶುರು ಆಗ್ತದೆ. ಹಲೋ ಹಲೋ ಹಲೋ
2: ಹಲೋ
1: ಹಲೋ, ಯಾರು ಮಾತಾಡೋದು? ವಿನಾಯಕ್. ಮನೆಯೊಳಗೆ ದೊಡ್ಡವ್ರು ಯಾರಿಲ್ಲ? ಮತ್ತೆ ದೊಡ್ಡವ್ರಿಗೆ ಕೊಡ್ಬೇಕು ಫೋನು. ಮತ್ತೆ ಮಕ್ಕಳ ಕಡೆ ಕರೆ ಮಾಡಿಸ್ಬೇಡ್ರಿ, ಡಾಕ್ಟರ್ ಇದ್ದಾರೆ, ಏನ್ ಪ್ರಶ್ನೆ ಕೇಳ್ರಿ. ತಮ್ಮ ಹೆಸರೇನು? ಪ್ರಶ್ನೆ ಕೇಳ್ರಿ. ರೇಡಿಯೋ ದೂರ ಇಡ್ರಿ ರಾಜು ಅವ್ರ. ನೀವು ದೂರ ಇಟ್ಟು ಹೊರಗಡೆ ಬಂದು ಮಾತಾಡ್ರಿ ಡಾಕ್ಟರ್ ಹತ್ರ. ಏನ್ ಪ್ರಶ್ನೆ ಕೇಳ್ರಿ. ಹೇಳಿದ್ರಿ ಈಗ ಇಷ್ಟೊತ್ತ ತನಕ ಲಕ್ಷಣಗಳ ಹೇಳಿದ್ರು. ನಿಮ್ ಮನೆಯಲ್ಲಿ ಯಾರಿಗಾದ್ರೂ ಕ್ಯಾನ್ಸರ್ ಸಮಸ್ಯೆ ಅದನಾ? ಅಂದ್ರೆ ಬರಬಾರದು ಅನ್ನೋದು ಎಚ್ಚರಿಕೆ ತಗೋಬೇಕು ಅಂತೀರಿ. ಈಗ ಹೇಳ್ತಾರ ಬರದ ರೀತಿಯೊಳಗೆ ಹೆಂಗಿರ್ಬೇಕು ಅಂತ ಹೇಳ್ತಾರೆ ಡಾಕ್ಟರ್.
0: ನಮಸ್ಕಾರ ರೀ. ಈಗ ಕ್ಯಾನ್ಸರ್ ಬರೋದು ನಾವು ಕಡಿಮೆ ಹೆಂಗೆ ಮಾಡ್ಬೋದು ಅಂತ ಇದ್ರ ಬಗ್ಗೆ ನಾನು ಹೇಳ್ತೀನಿ ನಿಮಗೆ. ಬರದೇ ಇರೋದು ಅದು ಭಾಳ ಕಷ್ಟ, ಬಟ್ ಅದಕ್ಕೆ ಬರಬಾರ್ದಂಗೆ ಹೆಂಗೆ ನಾವು ಕಮ್ಮಿ ಮಾಡ್ಕೋಬೇಕು ಅದ್ರ ಬಗ್ಗೆ ನಾನು ಹೇಳ್ತೀನಿ ನಿಮಗೆ. ಈಗ ಫಸ್ಟ್ ಆಫ್ ಆಲ್ ನಮ್ಮ ಜೀವನ ಶೈಲಿ, ನಾವೇನು ಮಾಡ್ತೀವಪ್ಪ ಕಾಮನ್ ಆಗಿ ನಾವೇನು ನೋಡ್ತೀವಿ ಅಂದರೆ ಎಲ್ಲರೂ ಇಲ್ಲಿ ಮದ್ಯಪಾನ, ಧೂಮ್ರಪಾನ, ಗುಟ್ಕಾ, ತಂಬಾಕು ಇದೆಲ್ಲ ತಿಂತಾರೆ. ಇದು ಫಸ್ಟ್ ಬಿಡಬೇಕು ನಾವು, ಬಿಡದು ಬಿಟ್ಟು. ನಾವು ಇದನ್ನೇ ಬಿಟ್ಟು ಅಂದರೆ ನಾವು ಬರೇ ಕ್ಯಾನ್ಸರ್ ಸಾಧ್ಯತೆ ಒಂದು 60-70% ಕಡಿಮೆ ಆಗ್ತದೆ. ಇದೇ ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ನಾವು ಬಿಡಬೇಕು. ಸೊ ನಾನು ಹೇಳ್ದಂಗೆ ಮದ್ಯಪಾನ, ಧೂಮ್ರಪಾನ ಫಸ್ಟ್. ಸೆಕೆಂಡ್, ನಾವು ತಿನ್ನೋ ಊಟ. ಸೊ ನಮ್ಮ ಊಟದಲ್ಲಿ ತರಕಾರಿ ಆಗಲಿ ಹಣ್ಣು ಆಗಲಿ ಸಫಿಷಿಯಂಟ್ ಕ್ವಾಂಟಿಟಿಯಲ್ಲಿ ತಿನ್ನಬೇಕು. ಈಗ ನಾವು ಪ್ಯಾಕ್ ಆಗಿದ್ದು ಫುಡ್ ತಿಂತೀವಿ ಅಥವಾ ಹೊರಗಡೆ ಏನಂತ ಸಾಫ್ಟ್ ಡ್ರಿಂಕ್ ಅಂತ ಹೇಳಿ ಬರೀ ಕೋಕೋ ಕೋಲಾ ಆಯಿತು, ಕೂಲ್ ಡ್ರಿಂಕ್ ಆಯಿತು, ಯಾವಾಗಲೂ ಕುಡಿತೀವಲ್ಲ, ಅದು ನಮಗೆ ದೇಹಕ್ಕೆ ಹಾನಿಕಾರಕ. ಮನೆಯಲ್ಲಿ ಸ್ವಚ್ಛಂಗೆ ಕ್ಲೀನಾದ ಊಟ ಮಾಡೋದು ತಿನ್ನಬೇಕು.
1: ಧನ್ಯವಾದ ರಾಜು ಅವರು. ನಮಸ್ತೆ. ಹಲೋ ಹಲೋ ಹಲೋ, ನಮಸ್ತೆ. ಎಲ್ಲಿಂದ ಮಾತಾಡ್ತಿದ್ದೀರಿ? ಕರೆ ಮಾಡಿದವರೇ ಪದೇ ಪದೇ ಕರೆ ಮಾಡಬೇಡ್ರಿ, ಬೇರೆಯವರಿಗೆ ಅವಕಾಶ ಕೊಡ್ರಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಈಗ ಡಾಕ್ಟರ್, ನಾವು ಮಾತಾಡ್ತಿದ್ವಿ, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಕಂಡು ಬರೋದು ಈ ಬಾಯಿಯ ಕ್ಯಾನ್ಸರ್. ಅಂದರೆ ಈ ಬಾಯಿಯ ಕ್ಯಾನ್ಸರ್ ಆಗ್ತಾ ಇದೆ ಒಬ್ಬ ವ್ಯಕ್ತಿಗೆ ಅಂದಾಗ ಪ್ರಮುಖವಾಗಿ ಅವನಲ್ಲಿ ಏನು ಲಕ್ಷಣಗಳು ಕಂಡು ಬರ್ತಾವೆ?
0: ಓಕೆ ಮೇಡಮ್. ಸೊ ಸಾಮಾನ್ಯವಾಗಿ ಫಸ್ಟ್ ಆಫ್ ಆಲ್ ಅಂತ ರಿಸ್ಕ್ ಇದ್ದವರು. ಸೊ ಅದೇ ನಾನು ಹೇಳ್ದಂಗೆ ತಂಬಾಕನ ಸೇವನೆ ಮಾಡೋರು
1: ಯಾವುದೇ. ಹಲೋ ಹಲೋ
3: ಹಲೋ,
1: ಮಾತಾಡ್ರಿ. ಎಲ್ಲಿಂದ ಮಾತಾಡ್ತಿದ್ದೀರಿ?
3: ಬಂಡವಾಳದಿಂದ ಮಹಾದೇವಿ ಅಂತ ಮಾತಾಡಿದ್ರಿ.
1: ಪ್ರಶ್ನೆ ಕೇಳ್ರಿ ಮಹಾದೇವಿ.
3: ಹಾ ಮೇಡಮ್, ನಮ್ಗ ತಲ್ಯಾಗ ಒಂದ್ ಸ್ವಲ್ಪ ಅಡಿಕೆ ಗಂಟ ಐತ್ರಿ.
1: ಎಲ್ಲಮ್ಮ?
3: ತಲ್ಯಾಗ ಐತ್ರಿ,
1: ತಲಿ ಒಳಗ.
0: ತಕ್ಷಣ ನಿಮ್ಮ ನಿಯರೆಸ್ಟ್ ಡಾಕ್ಟರ್ ಕಡೆ ಹೋಗಿ ತೋರಿಸ್ರಿ. ನೀವು ರಾಯಬಾಗಿಂದ ಬೆಳಗಾವ್ ಅಥವಾ ಧಾರವಾಡಕ್ಕೆ ಬಂದಂತೇನಿಲ್ಲ, ಅಲ್ಲೇ ನಿಯರೆಸ್ಟ್ ಡಾಕ್ಟರ್ಸ್ ಹೋಗಿ ತೋರಿಸ್ರಿ. ಅವ್ರು ನೋಡ್ಲಿ, ಅವ್ರು ಇನಿಷಿಯಲ್ ತಪಾಸಣೆ ಮಾಡಿ ನಿಮ್ಗೆ ಹೇಳ್ತಾರೆ ಆ ಥರ ಏನೇ ಸಂಶಯ ಥರ ಇತ್ತಂದ್ರೆ ಅವ್ರಿಗೆ ಕಳಿಸ್ಕೊಡ್ತಾರೆ. ಅದ್ರ ಪ್ರಕಾರ ಮುಂದೆ ನೋಡೋಣ ಏನಿದೆ ಅಂತ. ಆ ಥರ ಅದು ನಿಷ್ಕಾಜಿ ಮಾಡಬಾರ್ದಮ್ಮ, ಅದು ಬೆಳೆಯುವಾಗ ಅದು ನಿಷ್ಕಾಜಿ ಮಾಡಬಾರ್ದು. ಸರಿ ಅಮ್ಮ.
3: ಥ್ಯಾಂಕ್ ಯು ಸರ್.
0: ಓಕೆ.
1: ಹಲೋ
4: ಡಾಕ್ಟರ್,
1: ನಾವು ಅದೇ ಈ ಬಾಯಿಯ ಕ್ಯಾನ್ಸರ್ ಬಗ್ಗೆ ನಾವು ಮಾತಾಡ್ತಿದ್ವಿ, ಮುಖ್ಯವಾಗಿ ಕಂಡು ಬರುವ ಲಕ್ಷಣಗಳು ಯಾವುದು ಅಂತ.
0: ಎಸ್ ಮೇಡಮ್, ನೀವು ಹೇಳ್ದಂಗೆ ಅದೇ. ಇದು ಸ್ವಲ್ಪ ಆಟ್ ರಿಸ್ಕ್ ಇರು ಇಂಡಿವಿಜುವಲ್ಸ್, ಅಂದರೆ ತಂಬಾಕು ಸೇವನೆ ಮಾಡೋರು, ಅದು ಯಾವುದೇ ಥರ ಇರಲಿ, ತಿನ್ನೋರಾಗಲಿ, ಗುಟ್ಕಾ ಆಗಲಿ, ಕೈನಿ ಆಗಲಿ, ಸ್ಮೋಕಿಂಗ್ ಎನಿ ಥರ ಅದಿದ್ದವ್ರಿಗೆ ಬಾಯಲ್ಲಿ ಯಾವುದೇ ಥರ ಹುಣ್ಣು ಅಥವಾ ನೋವು ಇರಬಹುದು, ಅದು ಯಾವಾಗ 2-3 ವಾರ

0: ಆದ್ರೂ ಹೀಲ್ ಆಗ್ತಾ ಇಲ್ಲ. ಈಗ ನಾವೇನ್ ಮಾಡ್ತೀವಿ, ಸಾಮಾನ್ಯವಾಗಿ ಯಾವುದನ್ನು ಆದರೆ ಅದು ಹೀಟ್ಗಾಗಿದೆ ಅಂತ ಹೇಳ್ತೀವಿ, ಅದನ್ನ ತಿಂದೆ ನಿದ್ದೆ ಆಗಿಲ್ಲ, ಸರಿಯಾಗಿಲ್ಲ, ಅದು ತಿಂದೆ ಖಾರ ತಿಂದೆ ಅದಕ್ಕೆ ನೋವಾಗಿದೆ ಅಂತ ಏನು ಮಾಡ್ತೀವಿ, ಹಾಗೆ ನೆಗ್ಲೆಕ್ಟ್ ಮಾಡ್ಕೋತಿರ್ತೀವಿ. ಬಟ್ ಅದು ಆ ಥರ ಇರಲ್ಲ. ಕ್ಯಾನ್ಸರ್ ಇದ್ದರೆ ನೀವು ಏನು ಟ್ರೀಟ್ಮೆಂಟ್ ಮಾಡಿದ್ರೂ ಅದು ಹಾಗೆ ಉಳಿತದೆ ಅಥವಾ ಬೆಳೀತಾ ಹೋಗ್ತದೆ. ಸೊ ದಟ್ ಈಸ್ ಒನ್ ಕಾಮನ್ ಸಿಂಪ್ಟಮ್, ಅದು ನಾವು ನೋಡ್ಕೋಬೇಕು.
1: ಅದು ಕಾಣ್ತದೆ ಎಲ್ರಿಗೂ ಬಾಯಲ್ಲಿ, ನಾವು ಬ್ರಷ್ ಮಾಡುವಾಗಲಿ ಕನ್ನಡಿನಲ್ಲಿ ಆದರೆ ನೋಡ್ಕೊಳ್ಬಹುದು.
0: ಕಾಣ್ತದ ಬಟ್ ನಮ್ ಸಾಮಾನ್ಯವಾಗಿ ಹೆಂಗಿರ್ತದ ವಿಚಾರ, ಇಲ್ಲ ಅದೇನಿಲ್ಲ ಬಿಡು, ಅದೇನಿಲ್ಲ, ತ್ರಾಸ ಮಾಡ್ತಿಲ್ಲ, ಏನಿಲ್ಲ ಅಂತ
1: ಬಿಡೋದು. ಅಲ್ಸರ್ ಆಗಿರ್ಬೋದು,
0: ಅಲ್ಸರ್ ಇರ್ತದ. ಎಸ್. ಸೆಕೆಂಡ್, ಬಾಯಲ್ಲಿ ನಾವು ವೈಟ್ ಕಲರ್ ಆಗಿ ಡಿಸ್ಕಲೇಷನ್ ನೋಡ್ತೀವಿ, ಅಂದ್ರೆ ವರ್ಷಾನುಗಟ್ಟಲೆ ಸುಟ್ಟು ಸುಟ್ಟು ಸುಟ್ಟು ತಂಬಾಕಿನಿಂದ ವೈಟ್ ಡಿಸ್ಕಲೇಷನ್ ಆಗಿರ್ತದ. ಅಥವಾ ಬಾಯಿ ಓಪನ್ ಮಾಡಲಿಕ್ಕೆ ಮುಂಚೆ ಎಷ್ಟು ಓಪನ್ ಆಗುತ್ತೆ ಅಷ್ಟೀಗ ಆಗ್ತಿಲ್ಲ, ಕಡಿಮೆ ಆಗ್ತದೆ ಟೈಮ್ ಹೋದಂಗೆ ಹೋದಂಗೆ. ಅಥವಾ ನಾವು ತಿನ್ನುವಾಗ ನುಂಗ್ಲಿಕ್ಕೆ ಆಗಲಿ ಅಥವಾ ಕಡಿಯಕ್ಕಾಗಲಿ ನಮಗೆ ತ್ರಾಸಾಗ್ತಿದೆ. ಇನ್ನೊಂದು ಕಾಮನ್ ಸಿಂಪ್ಟಮ್, ಈಗ ನಾವು ಹಲ್ಲಿಗಲ್ಲಿ ಏನೇ ಕ್ಯಾನ್ಸರ್ ಬಂತಂದರೆ ಹಲ್ಲು ತಾನೆ ಲೂಸ್ ಆಗಿ ಬೀಳ್ತಿರ್ತಾವೆ, ಅವು ಹುಡುಕಾಗಿರ್ತಾವೆ ಕೆಳಗಿಂತಾರೆ ಬಟ್ ನಮ್ಗೆ ಕಾಣಂಗಿಲ್ಲ. ಬಟ್ ಒಳಗಡೆ ಕ್ಯಾನ್ಸರ್ ಇದ್ದಾಗ ತಾನೆ ಹಲ್ಲು ಲೂಸ್ ಆಗಿ ಬೀಳ್ತಿರ್ತಾವೆ. ಇನ್ನೊಂದು ಕಾಮನ್ಲಿ ನಾವು ನೋಡ್ತೀವಿ, ಒಂದೊಂದ್ಸಲ ನಾಲ್ಗೆ ಹಿಂದ್ಗಡೆ ಏನು ಕ್ಯಾನ್ಸರ್ ಗಂಟು ಡೆವಲಪ್ ಆಗಿತ್ತಂದರೆ ಅಲ್ಲಿ ನಮಗೆ ಕಣ್ಣು ಕಾಣಂಗಿಲ್ಲ. ಬಟ್ ನಾವೇನು ನೋಡ್ತೀವಿ ಅಂದರೆ ಕತ್ತಿನಲ್ಲಿ ನಮ್ಮ ಗಂಟಲಲ್ಲಿ ಗಡ್ಡೆಗಳು ಬಂದುಬಿಡ್ತಾವೆ, ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ, ಅದು ಒಂಥರ ಪ್ರೆಸೆಂಟೇಷನ್. ಸೊ ಇದು ಕಾಮನ್ಲಿ ಹೌ ಪೇಷಂಟ್ಸ್ ಕಮ್ ಟು ಅಸ್.
1: ಅಂದ್ರೆ ಇತ್ತೀಚಿನ ದಿನದಲ್ಲಿ ನಮ್ಮ ಯುವ ಜನರಿಗೆ ಈ ಗುಟ್ಕಾ ಚಟ ಬಹಳ ಅಂಟ್ಕೊಂಡು ಬಿಟ್ಟಿದೆ. ಅಂದ್ರೆ ಅದನ್ನ ಒಂದು ಟೈಮ್ ಪಾಸ್ ಅಂತ ಕೊಳ್ತಾರೋ ಏನೋ, ಆದ್ರೆ ಕೆಲವು ಕಮ್ಯುನಿಟಿನಲ್ಲಿ ಇದು ಒಂದು ಸ್ವಲ್ಪ ಜಾಸ್ತಿನೇ. ಈಗ ಡ್ರೈವರ್ ಕಮ್ಯುನಿಟಿ ಇರ್ತದೆ, ಅವರೇನೋ ಪಾಪ ನಿರಂತರ ಡ್ರೈವಿಂಗ್ ಮಾಡಬೇಕು, ನಿದ್ದೆಗೆಡಬೇಕು ಅನ್ನೋದ್ರಲ್ಲಿ ಒಂದು ಚಟಕ್ಕೆ ದಾಸರಾಗ್ತಾರೆ. ಅಂದ್ರೆ ಈ ಚಟ ಮಾಡೋದೇ ಕೆಟ್ಟದ್ದು ಅಂತ ತಾವು ಹೇಳ್ತೀರಿ?
0: ಕರೆಕ್ಟ್. ಎಸ್ ಮೇಡಮ್, ಯಾವುದೇ ಥರ ಚಟ ಮಾಡೋದು ಬೇಕು, ಅದೇ ರೀಸನ್ ಏನು ಬೇಕಾದಿರ್ಬೋದು. ಈಗ ನಮ್ಮ ಕಡೆ ಜನ ಬರ್ತಾರೆ, ಬಸ್ ಡ್ರೈವರ್ಸ್ ಡಾಕ್ಟರ್ ಅದೇ ಹೇಳ್ತಾರೆ, ನಾವು ರಾತ್ರಿ ಎಚ್ಚರಿರಬೇಕು, ನಮ್ಮ ಬಾಯಲ್ಲಿ ಏನಿದ್ದರೆ ನಮ್ಮ ನಿದ್ದೆ ಬರಲ್ಲ ಅಂತ ಈ ಥರ ಹೇಳ್ತಾರೆ. ಬಟ್ ಅದು ಓವರ್ ಲಾಂಗ್ ಟರ್ಮ್ ಅವ್ರಿಗೆ ಅದು ಎಷ್ಟು ಅದರಿಂದ ಪರಿಣಾಮ ಆಗಿ ಅವ್ರಿಗೆ ಎಷ್ಟು ಅದು ಕ್ಯಾನ್ಸರಿಂದ ಪ್ರಾಬ್ಲಮ್ ಆಗ್ತದೆ ಅಂತ ಅದ್ರ ಬಗ್ಗೆ ವಿಚಾರ ಇರಲ್ಲ. ಸೊ ಅದು ಒಂದು ಪ್ರಾಬ್ಲಮ್ ಅವ್ರಿಗೆ ನಾವು ಹೇಳ್ತೀವಿ. ಬಟ್ ಒಂದು ಏನಂದರೆ ಈಗ ಸರ್ಕಾರ ಕಡೆಯಿಂದ ಅದ್ರ ಬಿಟ್ಟು ಈಗ ಯಾವುದೇ ಥರ ಈಗ ಅವ್ರಿಗೂ ಅಡಿಕ್ಟ್ ಆಗಿರ್ತಾರೆ ಆಲ್ರೆಡಿ. ಈಗ ತಂಬಾಕಿನಲ್ಲಿ ಇರೋದು ಅಂಶ ಏನಂದರೆ ನಿಕೋಟಿನ್, ಅದಕ್ಕೆ ಒಂದ್ಸಲ ಮನುಷ್ಯ ಅಡಿಕ್ಟ್ ಆದರೆ ಅದೇ ಬೇಕು ಬೇಕು ಬೇಕು ಅಂತಿರ್ತದೆ. ಅದಕ್ಕೆ ನಾವು ಈಗ ಗುಟ್ಕಾ ತಿನ್ನೋರಲ್ಲಿ ನೋಡ್ತೀವಿ ಅಷ್ಟು ಈಸಿ ಬಿಡಿಸ್ಲಿಕ್ಕೆ ಆಗಲ್ಲ, ನಾವು ಎಷ್ಟೋ ಪ್ರಯತ್ನ ಪಟ್ಟು ಅಲ್ಟಿಮೇಟ್ಲಿ ಮತ್ತೆ ವಾಪಸ್ ಅದಕ್ಕೆ ಹೋಗ್ತಾರೆ. ಸೊ ಅದಕ್ಕೆ ಏನಿದೆ ನಮ್ಮ ಮೆಡಿಕಲ್ ಕಡೆಯಿಂದ ಅಥವಾ ಸರ್ಕಾರ ಕಡೆಯಿಂದ ನಿಕೋಟಿನ್ ರಿಪ್ಲೇಸ್ಮೆಂಟ್ ಚೂಯಿಂಗ್ ಗಮ್ಸ್ ಬರ್ತಾವೆ. ಸೊ ಇದರಿಂದ ಹೆಂಗಂದರೆ ಅದರಲ್ಲಿರೋ ಅಂಶ ಏನಿದೆ ನಿಕೋಟಿನ್ನು ಈ ಗಮ್ನಿಂದ ಬರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ತಂಬಾಕಿನಿಂದ ಬರೋ ಸೈಡ್ ಎಫೆಕ್ಟ್ಸ್ ಅಥವಾ ಕ್ಯಾನ್ಸರನ್ನು ತಡೆಗಟ್ಟಿಸ್ಬೋದು. ಸೊ ದಟ್ ಈಸ್ ಒನ್ ಆಫ್ ದ ಸೊಲ್ಯೂಷನ್ಸ್ ಅಂತ ಹೇಳ್ತೀನಿ ನಾನು. ಎಸ್.
1: ಒಂದು ಕರೆ ಇದೆ. ಹಲೋ ಹಲೋ ಡಾಕ್ಟರ್, ಮತ್ತೆ ಸಾಮಾನ್ಯವಾಗಿ ನಮ್ಮ ಮಹಿಳೆಯರನ್ನ ಕಾಡೋದು ಅಂದ್ರೆ ಈ ಸ್ತನ ಕ್ಯಾನ್ಸರು ಮತ್ತೆ ಗರ್ಭಕಂಠದ ಕ್ಯಾನ್ಸರ್, ಇದು ಗೊತ್ತಿಲ್ಲ. ಹಲೋ ಹಲೋ
2: ಹಲೋ ನಮಸ್ಕಾರ ಮೇಡಮ್.
1: ನಮಸ್ತೆ, ಎಲ್ಲಿಂದ ಮಾತಾಡ್ತಿದ್ದೀರಿ?
2: ನಾವು ಅಫಜಲ್ಪುರ ತಾಲೂಕಾ ಶೇಷಗಿರಿಯಿಂದ ಮೇಡಮ್.
1: ಹಾ, ತಮ್ಮ ಹೆಸರು?
2: ಸಿದ್ರಾಮ್ ಶರಣಾಳ ಅಂತ.
1: ಸಿದ್ರಾಮ್ ಅವರ, ಸ್ವಲ್ಪ ರೇಡಿಯೋ ಸೆಟ್ ದೂರ ಇಡ್ತೀರಿ?
2: ಹೌದ್ರಿ ಮೇಡಮ್.
1: ದೂರ ಇಟ್ಟು ಬಂದ ಪ್ರಶ್ನೆ ಕೇಳ್ರಿ. ಇನ್ನು ಹತ್ರನ ಇದ್ದೀರಿ ನೀವು?
2: ಇಲ್ರಿ ಮೇಡಮ್, ದೂರ ಬಂದಿನ್ರಿ.
1: ಹಾ ಹೇಳ್ರಿ, ಪ್ರಶ್ನೆ ಕೇಳ್ರಿ.
2: ಇಲ್ಲಿ ನಮ್ಮ ತಮ್ಮವ್ರಿಗೆ ಮೇಡಮ್ ಅವರ ಹಣಿಗೆ ಗಂಟು ಆಗ್ಯದ್ರಿ ಮೇಡಮ್.
1: ಹಣಿ ಮೇಲೆ ಗಂಟದ?
2: ಗಂಟು ಅಂದ್ರ ಅಡಿಕೆ ಗಂಟು ಆದ್ರಿ ಮೇಡಮ್. ಅದು ಡಾಕ್ಟರ್ ಬಲ್ಲಿ ಹೋಗಾನ ಅವರು ಗಂಟು ತಕ್ಕೋಸ್ಕೋಬೇಕು, ಇಲ್ಲಾಂದ್ರೆ ಬ್ಯಾರೆ ಜಡ್ಡಿ ಮೇಲೆ ಹಾಕ್ತೀನಿ ಅಂತಾರೆ ಮೇಡಮ್ ಅವರು.
1: ಹೇಳ್ತಾರೆ ಡಾಕ್ಟರ್ ಹೇಳ್ತಾರೆ, ಒಂಚೂರ ಇನ್ನೂ ಚೂರು ರೇಡಿಯೋ ಸೆಟ್ ದೂರ ಇಟ್ಟು ಬರ್ರಿ. ಈಗ ಇಲ್ಲಿದ್ರೆ ಡಾಕ್ಟರ್ ಪ್ರತಿ ಮಾತು ನಿಮಗೆ ಪ್ರತಿಧ್ವನಿ ಆಗ್ತದ.
0: ಸರಿ, ಇವ್ರ ನೀವು ಹೇಳೋ ಪ್ರಕಾರ ಹನಿ ಮೇಲೆ ಒಂದು ಗಂಟೆ ಇದೆ ಅಂತ ಹೇಳ್ತೀರಿ. ಅದು ಸದ್ಯದ್ರ ಆಗಿದ್ರೆ ಏನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಂಗಿಲ್ಲ. ಆದರೆ ಅದು ಭಾಳ ದಿನದಿಂದ ಇತ್ತು ಅಥವಾ ಭಾಳ ವರ್ಷದಿಂದ ಇತ್ತು, ಅದೇ ನಾನು ಮುಂಚೆ ಹೇಳಿದಾಗೆ ಅದು ಬೆಳೀತಾ ಇದೆ, ಆ ಥರ ಅಲ್ಲಿ ಏನು ನೀವು ಚೇಂಜಸ್ ನೋಡ್ತಾ ಇದ್ದಾರೆ ಅಂದರೆ ಅದು ಹೋಗಿ ತೋರಿಸೋದು ಒಳ್ಳೆಯದು. ಯಾಕಂದ್ರೆ ಹನಿ ಮೇಲೆ ಅಂದರೆ ಯೂಶ್ವಲಿ ಅದು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಇರ್ತದೆ. ಈಗ ನಿಮ್ಮ ತಮ್ಮ ಅಲ್ಲ, ಅವ್ರು ಏನು ಕೆಲಸ ಮಾಡ್ತಾರೆ ಇವರೇ?
2: ಅಡಿಗೆ ಕೆಲಸ ಮಾಡ್ತಾರೆ.
0: ಓಕೆ. ಸೊ ಆ ಥರ ಹಿಂಗಿದ್ದೆ ಅವ್ರಿಗೆ ಏನೇ ಅಂಥ ಸಂಶಯ ಇದ್ದಲ್ಲೇ ಬೆಸ್ಟ್ ನಾನು ಮುಂಚೆ ಹೇಳ್ದಂಗೆ ನೀವು ನಿಮ್ಮ ಲೋಕಲ್ ಡಾಕ್ಟರ್ ಹತ್ರ ಫಸ್ಟ್ ಹೋಗಿ ತೋರಿಸ್ಕೊಳ್ಳಿ, ಅವ್ರು ಹೇಳ್ತಾರೆ ಯಾವ ಥರ ಗಂಟೆ ಇದೆ. ಯಾಕಂದರೆ ಕಾಮನ್ಲಿ ಆ ಜಾಕಡೆ ಆಗೋದು

0: ಈಗ ಕ್ಯಾನ್ಸರ್ ಗಂಟು ಅಂತ ಹೇಳ್ತಾ ಇಲ್ಲ ನಾನು, ಅದು ಬಿಟ್ಟರೆ ಸಾಮಾನ್ಯವಾಗಿ ಇದು ವಜ್ರದಿಂದ ಬರೋ ಗಂಟುಗಳು ಅಥವಾ ಸ್ಕಿನ್ ಮೇಲೆ ಆಗಿ ಇನ್ಫೆಕ್ಷನ್ ಆಗಿ ಗಂಟುಗಳು ಅಲ್ಲಿ ಕಾಮನ್ ಆಗಿರ್ತವೆ, ಅವ್ರು ನೋಡಲಿ ಆ ಥರ ಏನು ಸಂಶಯ ಇಲ್ಲ ಅಂದರೆ ಅವರು ಟ್ರೀಟ್ಮೆಂಟ್ ಮಾಡ್ತಾರೆ ಅದಕ್ಕೆ. ಇಲ್ಲ ಒಂದು ವೇಳೆ ಆ ಥರ ಸಂಶಯ ಇತ್ತಂದರೆ
1: ಮನೋರಲ್ರಿ ಹೇಳ್ಯಾರ್ರಿ ಡಾಕ್ಟರ್ ಸಾಹೇಬ್ರ, ಡಾಕ್ಟರ್ ಸಾಹೇಬ್ರು ಹೇಳ್ಯಾರ್ರಿ ಅದು ಸ್ವಲ್ಪ ನಿಮ್ಗೆ ನಾಳೆ ತೊಂದರೆ ಆಗ್ತದೆ ಅದು ತಕ್ಕಸ್ಬೇಕೆ ಅಂತ ಹೇಳ್ಯಾರ್ರಿ.
0: ಹಾಂ ಹಾಂ, ಸೊ ಹಾಗಿದ್ರೆ ಬೆಟರ್ ನೀವು ಅದು ನಿಷ್ಕಾಸಿ ಮಾಡದೆ ತಕ್ಷಣ ಹೋಗಿ ಅದು ತೋರಿಸ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ಯಾವಾಗ ಲೋಕಲ್ ಡಾಕ್ಟರ್
2: ನಿಮ್ದು ಅಫಜಲ್ಪುರ್ ಅಂದ್ರಿ ಅಲ್ಲ?
1: ಅಫಜಲ್ಪುರ್ ಶೇಷಗಿರಿ ಅಂತ ಹೇಳ್ರಿ,
2: ಅಲ್ಲಿ ಅಫಜಲ್ಪುರ್ನಾಗ ಶೇಷಗಿರಿ. ನಿಮ್ಮ ಊರಿನಲ್ಲಿ ಹತ್ತಿರದಲ್ಲಿ ಎಲ್ಲಾದರೂ ಕ್ಯಾನ್ಸರ್ ಆಸ್ಪತ್ರೆ ಇದ್ರೆ ಹೋಗಿ ಅಲ್ಲಿ ಡಾಕ್ಟ್ರ್ ಕಡೆ ತಪಾಸಣೆ ಮಾಡಿಸ್ಕೊಡ್ರಿ. ಇಲ್ಲ ಅಂದರೆ ನೀವು ಬೆಳಗಾವಿ ಕಡೆಗೆ ಬಂದರೆ ನಮ್ಮ ಕೆಎಲ್ಇ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಡಾಕ್ಟ್ರ್ ಅಂತೂ ಲಭ್ಯ ಇರ್ತಾರೆ, ಇಲ್ಲಿ ತೋರಿಸ್ಕೋಬಹುದು.
1: ಇಲ್ರಿ ಮೇಡಮ್ ಅವರು ಇಲ್ಲಿ ಬಿಜಾಪುರ ಗುಲ್ಬರ್ಗ ಹೋಗ್ಬೋದೇನ್ರಿ?
2: ಹೋಗ್ರಿ ಹೋಗ್ರಿ, ಎಲ್ಲಾದರೂ ಹೋಗ್ರಿ, ಒಟ್ಟು ತೋರಿಸ್ಕೊಳ್ರಿ, ಚಿಕಿತ್ಸೆ ಪಡ್ಕೊಳ್ರಿ.
1: ಹಾಂ,
2: ಧನ್ಯವಾದ ಧನ್ಯವಾದ. ಹಲೋ ಹಲೋ
1: ಡಾಕ್ಟರ್.
2: ಹಾಂ ಹೇಳ್ರಿ.
1: ಹಲೋ ಡಾಕ್ಟರ್.
2: ಹಾಂ ಹೇಳಿ.
1: ಲ್ಯುಕೇಮಿ ಆದ್ರೆ ಬರೀ ಬ್ಲಡ್ ಟ್ರಾನ್ಸ್ಪ್ಲಾಂಟೇಷನ್ ಮತ್ತೆ ಬೋನ್ ಮ್ಯಾರೋ ಟ್ರೀಟ್ಮೆಂಟ್ ಆರಾಮ ಆಗ್ಬೋದಲ್ಲ ಲ್ಯುಕೇಮಿ ಬ್ಲಡ್ ಕ್ಯಾನ್ಸರ್ ಆದ್ರೆ?
0: ಹಲೋ,
1: ಬೋನ್ ಮ್ಯಾರೋ ಟ್ರೀಟ್ಮೆಂಟ್ ಪ್ಲಸ್ ಬ್ಲಡ್ ಟ್ರಾನ್ಸ್ಪ್ಲಾಂಟೇಷನ್.
0: ಈಗ ನಿಮಗೆ ಒಂದು ಶಾರ್ಟ್ ಆಗಿ ಹೇಳಬೇಕಂದ್ರೆ ಲ್ಯುಕೇಮಿ ಅಂದ್ರೆ ಬೇಸಿಕಲಿ ಬ್ಲಡ್ ಕ್ಯಾನ್ಸರ್.
2: ರೇಡಿಯೋ ದೂರ ಇಡಬೇಕು ಧ್ರುವ ಅವರ. ಹಲೋ
0: ಹಲೋ ಲ್ಯುಕೀಮಿಯಾ ಅಂತ ಹೇಳಿದಾಗ ಅದು ಬ್ಲಡ್ ಕ್ಯಾನ್ಸರ್. ಸೊ ಅದು ಪ್ರಾಬ್ಲಮ್ ಏನಂದ್ರೆ ನಮ್ಮ ಬೋನ್ಸ್ ಅಲ್ಲಿ ಬ್ಯಾರೋ ಅಂತ ಇರ್ತದಲ್ಲ ಅಲ್ಲಿ ತಯಾರಾಗುವ ಸೆಲ್ಸ್ ಅವು. ಸೊ ಅದರಲ್ಲಿ ಹಲವಾರು ಟೈಪ್ಸ್ ಇರ್ತಾವ, ಎಲ್ಲ ಲ್ಯುಕೀಮಿಸ್ ಒಂದೇ ಇಲ್ಲ, ಅದ್ರಲ್ಲಿ ಒಂದು 10-15 ಟೈಪ್ಸ್ ಇರ್ತಾವ. ಆ ಯಾವ ಟೈಪ್ ಇದೆ ಅದ್ರ ಪ್ರಕಾರ ಅದ್ರ ಟ್ರೀಟ್ಮೆಂಟ್ ಇರ್ತದೆ. ಇನಿಷಿಯಲಿ ಮೋಸ್ಟ್ ಆಫ್ ದ ಲ್ಯುಕೀಮಿಯಾಸ್ ಎಲ್ಲ ಇದೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಇದೆ ನಮ್ಮಲ್ಲಿ ಇದೆ, ಅದೇನು ಪ್ರಾಬ್ಲಮ್ ಇಲ್ಲ. ಅದು ಸ್ಟೇಜ್ ಪ್ರಕಾರ ನಾವು ಹೇಳ್ತೀವಿ, ಇನಿಷಿಯಲ್ ಸ್ಟೇಜ್ ಇದ್ದರೆ ನಾವು ಫಸ್ಟ್ 1 ಸೈಕಲ್ 2 ಸೈಕಲ್ ಕೀಮೋಥೆರಪಿ ಕೊಡ್ತೀವಿ. ಯಾವುದು
2: ಧ್ರುವ ಅವರ ನಿಮಗೆ ಏನಾದರೂ ತೊಂದರೆ ಇದ್ರೆ ಕೇಳ್ರಿ, ಸುಮ್ಮನೆ ಒಂದು ಕ್ವಶನ್ ಕೇಳಬೇಕು ಅಂತ ಕೇಳಬೇಡ್ರಿ. ಅಂದರೆ ನಮ್ಮ ಕೇಳುಗರು ದಯವಿಟ್ಟು ಗಮನಿಸ್ಬೇಕು, ಯಾಕೆಂದರೆ ಎಷ್ಟೊಂದು ಜನಕ್ಕೆ ನಿಜವಾಗ್ಲೂ ಸಮಸ್ಯೆ ಇರ್ತದೆ, ಅವರಿಗೆ ನಾವು ಈ ಕಾರ್ಯಕ್ರಮದಲ್ಲಿ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ. ಡಾಕ್ಟ್ರೆ, ನಾವು ಮಹಿಳೆಯರಿಗೆ ಕುರಿತ ಹಾಗೆ ಕೆಲವು ಕ್ಯಾನ್ಸರ್ಗಳ ಬಗ್ಗೆ ನಾವು ಮಾತಾಡ್ತಿದ್ವಿ. ಅಂದರೆ ಇವತ್ತಿನ ದಿನದಲ್ಲಿ ಕೂಡ ಈ ಕ್ಯಾನ್ಸರ್ಗಳ ಪ್ರಮಾಣ ಹೆಚ್ಚಾಗ್ಲಿಕ್ಕತ್ತದ. ಅಂದರೆ ಇದಕ್ಕೆ ಮಹಿಳೆಯರಲ್ಲಿ ಒಂದು ನೆಗ್ಲಿಜೆನ್ಸ್ ಕಾರಣ ಅಂತಿರೋ ಅಥವಾ ಅವರಲ್ಲಿ ಜ್ಞಾನದ ಕೊರತೆನೋ ಏನಂತ ಹೇಳ್ತೀರಿ?
0: ಓಕೆ ಮೇಡಮ್, ಈಗ ಫಸ್ಟ್ ಕಾಮನ್ಲಿ ಮಹಿಳೆಯಲ್ಲಿ ಬರೋ ಕ್ಯಾನ್ಸರ್ಸ್ ಯಾವ ಅಂದರೆ, ಮುಂಚೆ ಅದು ಗರ್ಭಾಶಯ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ಸ್ ಅಂತ ಹೇಳ್ತಿದ್ವಿ, ಅದಾದಮೇಲೆ ಬ್ರೆಸ್ಟ್ ಕ್ಯಾನ್ಸರ್ಸ್ ಇತ್ತು. ಬಟ್ ಈಗ ಸಿನ್ಸ್ ಲಾಸ್ಟ್ 10-15 ಇಯರ್ಸ್ ಟ್ರೆಂಡಲ್ಲಿ ಏನು ನೋಡ್ತಾ ಇದ್ವಿ ಅಂದರೆ, ಸ್ತನ ಕ್ಯಾನ್ಸರ್ ಸ್ಲೋಲಿ ಬೆಳೀತಾ ಬೆಳೀತಾ ಈಗ ಅದು ನಂಬರ್ 1 ಪೊಸಿಷನ್ ಮೇಲಿದೆ. ಸೆಕೆಂಡ್ ಈಗ ಗರ್ಭಾಶಯ ಕ್ಯಾನ್ಸರ್ ಬಂದಿದೆ. ಯಾಕೆ ಹಂಗಾಗ್ತಾ ಇದೆ ಅಂದರೆ, ಮುಂಚೆ ಗರ್ಭಾಶಯ ಕ್ಯಾನ್ಸರ್ ಕಾಮನ್ಲಿ ಆಗೋದು ಬಿಕಾಸ್ ಆಫ್ ಇನ್ಫೆಕ್ಷನ್ಸಲ್ಲಿ. ಆವಾಗ ನಮ್ಮಿರು ಪ್ರಾಕ್ಟಿಸಸ್, ಆವಾಗ ನಾವು ನಮ್ಮ ಸಾಮಾನ್ಯವಾಗಿ ಫೀಮೇಲ್ಸ್ ಏನು ಮಾಡ್ತಿದ್ದಾರೆ, ಅವರು ಮೊಟ್ಟೆ ಬಂದಾಗ ಅಥವಾ ಅವರು ಡ್ಯೂರಿಂಗ್ ಪೀರಿಯಡ್ಸಲ್ಲಿ ಅವರು ಬಟ್ಟೆ ಯೂಸ್ ಮಾಡ್ತಿದ್ರು ರಾದರ್ ದನ್
2: ಸ್ಯಾನಿಟರಿ ಪ್ಯಾಡ್ಸ್.
0: ಸೊ ಅದರಿಂದ ಕಾಮನ್ಲಿ ಅದು ಇನ್ಫೆಕ್ಷನ್ ಆಗಿ ಲೋ ಎಕನಾಮಿಕ್ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಇರೋ ಕಾರಣಕ್ಕಾಗೂ ಅವರಲ್ಲಿ ಕಾಮನ್ಲಿ ಆವಾಗ ಗರ್ಭಾಶಯ ಕ್ಯಾನ್ಸರ್ ನೋಡ್ಕೋತಿದ್ವಿ. ಬಟ್ ಬಿಕಾಸ್ ಈಗ ನಮ್ಮ ಹೆಲ್ತಲ್ಲಿ ಇಂಪ್ರೂವ್ಮೆಂಟ್ ಸಲುವಾಗಿ ಆಯಿತು ಅಥವಾ ನಮ್ಮ ಲೇಡೀಸ್ ಎಲ್ಲ ಮೋರ್ ಆ್ಯಂಡ್ ಮೋರ್ ಅವೇರ್ ಆಗಿ ಈಗ ಪ್ಯಾಡ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ, ಅದರಿಂದ ಹಾವು ಇನ್ಸಿಡೆನ್ಸ್ ಕಡಿಮೆ ಆಗಿದೆ, ಡೆಫಿನೆಟ್ಲಿ ಕಡಿಮೆ ಆಗಿದೆ. ಬಟ್ ಇನ್ನೊಂದು ಕಡೆ ನಾವು ನೋಡಿದ್ರೆ ಸ್ತನ ಕ್ಯಾನ್ಸರ್ ದಿನಕ್ಕೆ ದಿನ ಜಾಸ್ತಿ ಆಗ್ತಾ ಹೋಗ್ತಾ ಹೋಗ್ತಾ ಈಗ ಫಸ್ಟ್ ಕ್ಯಾನ್ ನಂಬರ್ ಆಗಿದೆ.
2: ಈ ಸ್ತನ ಕ್ಯಾನ್ಸರು ಹೆರಿಡಿಟಿ ಅಂತ ಕೂಡ ನಾವು ಕೇಳ್ತೀವಿ, ಅದು ಸತ್ಯವಾದದ್ದ
0: ಮೇಡಮ್? ಹೇಗಿದೆ ಅಂದರೆ, ಈಗ ಸ್ತನ ಕ್ಯಾನ್ಸರಲ್ಲಿ ಹೆರಿಡಿಟ್ರಿಯಿಂದ ಬರೋ ಕ್ಯಾನ್ಸರ್ ನೋಡಿದ್ರೆ ಅವ್ನು ಹಾರ್ಡ್ಲಿ 10-15%, ರಿಮೇನಿಂಗ್ ಉಳಿದಿದ್ದು 85% ಏನು ಸ್ತನ ಕ್ಯಾನ್ಸರ್ ಆಗ್ತಾವೆ ಅವು ಇಟ್ ಈಸ್ ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ನಾವು. ಓಕೆ, ಹೆರಿಟ್ರಿ ಆಗಿ ಅಂದರೆ ಈಗ ನಿಮ್ಮ ತಾಯಿಯಲ್ಲಿ ಆಗಲಿ ಅಥವಾ ನಿಮ್ಮ ತಂಗಿ ಅಕ್ಕ ಅಲ್ಲಿ ಯಾರೇ ಇತ್ತು, ನಿಮ್ಮ ಎನಿಬಡಿ ಇನ್ ಯೋರ್ ಜನ್ರೇಷನ್ ಯಾರಿಗಿತ್ತಂದ್ರೆ ಅಲ್ಲಿಂದ ಅದು ಹೆರಿಟ್ರಿ ಆಗಿ ಬರುವುದಂದರೆ ಅದು ಕಮ್ಮಿನೇ. ಸ್ಟಿಲ್ ನಾವು ಕಾಮನ್ನಾಗಿ ಏನು ನಾವು ಕಾರಣ ನೋಡ್ತೀವಿ ಅಂದರೆ, ನಮ್ಮ ವೆಸ್ಟರ್ನೈಸೇಷನ್ ಸೊಲಗ ಅಂತ ಹೇಳ್ತೀವಿ. ನಾನು ಫಸ್ಟ್ ಹೇಳಿದಂಗೆ ಈಗ ಒಬೆಸಿಟಿ ಇಸ್ ಒನ್ ಆಫ್ ದ ಕಾಸ್, ಸೆಕೆಂಡ್ ಮದ್ಯಪಾನ,

0: ಥರ್ಡ್, ನಾವು ಈಗ ಮುಂಚೆ ಏನಂತಂದರೆ ಸಾಮಾನ್ಯವಾಗಿ ಲೇಡೀಸು ಬಿಫೋರ್ ಏಜ್ ಆಫ್ 30 ಇಯರ್ಸಲ್ಲಿ ಆದರೆ ಮದುವೆ ಆಗಿ ಮಕ್ಕಳಾಗಿ ಬ್ರೆಸ್ಟ್ ಫೀಡಿಂಗ್ ಎಲ್ಲ ಮಾಡ್ತಿದ್ರು. ಈಗ ರೀಸೆಂಟ್ಲಿ ಏನಾಗ್ತಾಯಿದೆ ನಾವು ನೋಡ್ತೇವೆ ಅಂದರೆ ಬಿಕಾಸ್ ಆಫ್ ಎಜುಕೇಷನ್ ಆಗಲಿ, ನೌಕರಿ ಆಗಲಿ, ಮ್ಯಾರೇಜ್ ಡಿಲೇ ಆಗ್ತದೆ, ಡಿಲೇ ಆಗಿ ಪ್ರೆಗ್ನೆನ್ಸಿ ಆಗಿ ಬ್ರೆಸ್ಟ್ ಫೀಡಿಂಗು ಡಿಲೇ ಆಗ್ತದೆ. ಮೆನಿ ಆವರ್ ಟೈಮ್ಸ್ ನಾವು ಇನ್ನು ಮೋರ್ ದೆನ್ 30 ಇಯರ್ಸಲ್ಲಿ ನೋಡ್ತಾ ಇದ್ದೀವಿ. ಸೊ ಏನಾಗ್ತದೆ ವೆನ್ ಇಟ್ ಈಸ್ ಮೋರ್ ದೆನ್ 30 ಇಯರ್ಸ್ ಅಲ್ಲ, ಅದು ಆಟೋಮೆಟಿಕ್ಲಿ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕು ಜಾಸ್ತಿ.
1: ಒಂದು ಕರೆ ಇದೆ. ಹಲೋ,
2: ಹಲೋ ಮೇಡಮ್,
1: ನಮಸ್ತೆ. ಯಾರು ಮಾತಾಡೋದು?
2: ನಾವು ಸಂಕೇಶ್ ಅಂದ್ರ. ರೋಗ ಏನ ಕೆಲಸದ ಐತೇನ್ ಹೇಳ್ರಿ?
1: ಆಯ್ತು, ಈಗ ಧ್ರುವನ್ ಬಿಟ್ಟು ಬಿಡ್ರಿ, ನಿಮ್ ಪ್ರಶ್ನೆ ಏನದ ಹೇಳ್ರಿ.
2: ಇಲ್ರಿ ಮೇಡಮ್, ಈ ಕಡೆ ಯಾವ ಮೈಂಡ್ ಕಾಲ್ ಮಾಡ್ತಾರೋ.
1: ಆಯ್ತು, ಈಗ ನಿಮ್ ಕಾಲ್ ತಗೊಂಡಿವಿ, ಕಾಲ್ ತಗೊಂಡಿವಿ, ಈಗ ಅವ್ರಿಗೂ ಹೇಳಿವಿ, ಈಗ ನಿಮ್ ಪ್ರಶ್ನೆ ಕೇಳ್ರಿ ಏನಂತ.
2: ಪ್ರಶ್ನೆ ಏನ್ ಹೇಳ್ರಿ ಇದಾರ ಮೇಡಮ್ ಮತ್ತೆ.
1: ಸರಿ ಸರಿ, ಆಯ್ತು. ಡಾಕ್ಟರ್, ಈಗ ಸ್ತನ ಕ್ಯಾನ್ಸರ್ ಆ ಥರ ಜಾಸ್ತಿ ಆಗ್ತಾ ಇದೆ ಅಂತ ತಾವು ಹೇಳಿದ್ರಿ, ಇದಕ್ಕೆ ಏನು ಚಿಕಿತ್ಸೆ? ಲಕ್ಷಣಗಳಂತೂ ಸಾಮಾನ್ಯವಾಗಿ ನಾವು ತಿಳ್ಕೊಂಡಿದ್ದೀವಿ, ಗಂಟು ಕಾಣಬಹುದು ಕಂಕಳಲ್ಲಿ. ಮತ್ತೆ ಇದ್ರ ಬಗ್ಗೆ ಮಹಿಳೆ ಸ್ವಯಂ ಪರೀಕ್ಷೆ ಮಾಡಿಸ್ಕೊಳ್ಳೋದ್ರ ಬಗ್ಗೆನೂ ಇವತ್ತು ಮಾಹಿತಿ ಇದೆ. ಒಂದು ಕರೆ ಇದೆ.
0: ಎಸ್ ಮೇಡಮ್.
1: ಹಲೋ ಡಾಕ್ಟರ್, ನಾವು ಅದೇ ಮಾತಾಡ್ತಿದ್ವಿ ಈಗ, ಏನಂದ್ರೆ ಮಹಿಳೆಗೆ ಸ್ವಯಂ ಪರೀಕ್ಷೆ ಮಾಡ್ಕೊಳ್ಳೋದ್ರ ಬಗ್ಗೆ, ಜೊತೆಗೆ ಈ ಲಕ್ಷಣಗಳು ಕಂಡು ಬಂದಾಗ ಆಕೆ ಏನು ಚಿಕಿತ್ಸೆಯನ್ನ ಪಡೀಬಹುದು? ಪ್ರಥಮ ಚಿಕಿತ್ಸೆ ಅಂದ್ರೆ ನಾವು ಸ್ಟೇಜ್ ಒನ್ ಇದ್ದಾಗ.
0: ಬೆಸ್ಟ್ ಮೇಡಮ್, ಮೊದಲಾಗಿ ನಾನೇನು ಹೇಳ್ಬೇಕಂದ್ರೆ ಜನರಲ್ ಪಬ್ಲಿಕ್ಗೆ, ನಾವು ಎಷ್ಟು ಬೇಗ ನಾವು ಕ್ಯಾನ್ಸರ್ ಡಿಟೆಕ್ಟ್ ಮಾಡ್ತೀವಿ ಅದನ್ನು ಗೊತ್ತು ಹಿಡಿಸ್ತೀವಲ್ಲ, ಅಷ್ಟು ಬೇಗ ನಮಗೆ ಅದರ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಅಡ್ವಾಂಟೇಜ್ ಏನಂದರೆ, ನಾವು ಎಷ್ಟು ಬೇಗ ಟ್ರೀಟ್ಮೆಂಟ್ ಚಾಲು ಮಾಡ್ತೀವಿ ಅಷ್ಟೇ ಅವ್ರದ್ದು ಚಾನ್ಸ್ ಆಫ್ ಕ್ಯೂರ್ ಅಥವಾ ಕ್ಯಾನ್ಸರನ್ನು ನಾವು ಮೈಯನ್ನು ತೆಗೆಯೋದು ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೆಕೆಂಡ್, ಟ್ರೀಟ್ಮೆಂಟ್ ಎಲ್ಲ ಇರಲ್ಲ, ವೆರಿ ಸ್ಮಾಲ್ ಟ್ರೀಟ್ಮೆಂಟಲ್ಲೇ ನಾನು ಮುಗಿಸ್ಬೋದು, ಮೇ ಬಿ ಓನ್ಲಿ ಬಿಕಾಸ್ ಸರ್ಜರಿ ಅಥವಾ ಮಿನಿಮಮ್ ಕೀಮೋಥೆರಪಿ ರೇಡಿಯೇಷನ್ದ ಮುಗಿಸ್ಬೋದು. ಥರ್ಡ್, ಇದೆಲ್ಲ ಅಡ್ವಾಂಟೇಜ್ ಏನಂದರೆ, ನೆಕ್ಸ್ಟ್ ಯಾವಾಗಲೂ ಮುಂಚೆ ಹೇಗಿರ್ತದಂದರೆ, ಯಾವುದೇ ಬ್ರೆಸ್ಟ್ ಕ್ಯಾನ್ಸರ್ ಬಂದರೆ ಎಂಟೈರ್ ಬ್ರೆಸ್ಟ್ ತೆಗಿಬೇಕಂತ ಆ ಥರ ಸರ್ಜರಿ ಇತ್ತು. ಈಗ ಹೆಂಗಿದ್ರೆ ಅರ್ಲಿ ಸ್ಟೇಜಲ್ಲಿ ಡಯಾಗ್ನೋಸ್ ಆದರೆ ಯು ನೀಡ್ ನಾಟ್ ರಿಮೂವ್ ದ ಬ್ರೆಸ್ಟ್, ಅಷ್ಟೇ ಟ್ಯೂಮರ್ ಅಷ್ಟೇ ತೆಗೆದು ಬ್ರೆಸ್ಟನ್ನು ಉಳಿಸ್ಬೋದು. ಅದೊಂದು ಅಡ್ವಾಂಟೇಜ್ ನಾವು ಅರ್ಲಿ ಡಯಾಗ್ನೋಸಿಸ್ ಮಾಡಿದರೆ. ಸೊ ಈಗ ಹೆಣ್ಮಕ್ಕಳು ಇದನ್ನು ಹೇಗೆ ನಾವು ಅರ್ಲಿ ಡಿಟೆಕ್ಟ್ ಮಾಡ್ಬೋದು ಅಂದರೆ, ಫಸ್ಟ್ ಹೇಳಬೇಕಂದ್ರೆ ಈಗ ನಾವು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಅಂದರೆ ಬೇಸಿಕ್ಲಿ ಎಲ್ಲ ಹೆಣ್ಮಕ್ಕಳು ಮೋರ್ ದೆನ್ ಏಜ್ ಆಫ್ 20 ಇಯರ್ಸ್ ಅಟ್ಲೀಸ್ಟ್ ತಿಂಗಳಿಗೊಮ್ಮೆ ಪ್ರಾಪರ್ಲಿ ತಮ್ಮ ಬ್ರೆಸ್ಟನ್ನು ಎಕ್ಸಾಮಿನೇಷನ್ ಮಾಡ್ಕೋಬೇಕು. ಅದು ಯಾವ ಥರ ವಿಧಾನ ಇದೆ ಅದೆಲ್ಲ ನಿಮಗೆ ಇಂಟರ್ನೆಟ್ ಮೇಲೆ ಅಥವಾ ಪೇಪರ್ಸಲ್ಲಿ ಸಿಕ್ಕೇ. ಸೊ ಅಟ್ಲೀಸ್ಟ್ ಒನ್ಸ್ ಇನ್ ಮಂತ್ ಯು ಶುಡ್ ಡೂ ಇಟ್. ಅವಾಗ ನಿಮಗೆ ಎಲ್ಲಾದರೂ ಗಡ್ಡೆ ಕೈ ಹತ್ತು ಅಥವಾ ಅಬ್ನಾರ್ಮಲ್ ಆಗಿ ಅಲ್ಲಿ ಥಿಕ್ನಿಂಗ್ ಹತ್ತು ಅಥವಾ ಬಗಲಿನಲ್ಲಿ ಏನಾದರೂ ಗಡ್ಡೆ ಥರ ಫೀಲ್ ಆಗ್ತಾಯಿತ್ತಂದರೆ ತಕ್ಷಣ ಹೋಗಿ ನೀವು ಡಾಕ್ಟರ್ ಕಾಣಿಸ್ಕೋಬೇಕು. ಸೊ ದಟ್ ಈಸ್ ಒನ್ ಸಿಂಪಲ್ ಥಿಂಗ್, ಯಾರು ಹೆಣ್ಮಕ್ಳು ತಮ್ಮ ಮನೆಯಲ್ಲೇ ಮಾಡ್ಬೋದು. ನೆಕ್ಸ್ಟ್ ಥಿಂಗ್ ಏನು ನಾವು ಹೇಳ್ತೀವಿ ಅಂದರೆ, ಮೋರ್ ದೆನ್ 30-35 ಇಯರ್ಸ್ ಆದ ಮೇಲೆ ಒನ್ಸ್ ಇನ್ ಎ ಇಯರ್ ಡಾಕ್ಟರ್ ಹತ್ರ ಹೋಗಿ ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ ನಾವು. ಆ್ಯನ್ಯುವಲಿ ಒನ್ಸ್ ಇನ್ ಇಯರ್ ಅಷ್ಟೇ ಹೋಗ್ಬೇಕು ನೀವು. ಒಂದ್ಸಲ ಹೋಗಿ ನಿಮ್ಮ ಗೈನಕಾಲಜಿಸ್ಟ್ ಆಗಲಿ ಅಥವಾ ನಿಮ್ಮ ಜನರಲ್ ಡಾಕ್ಟರ್ ಆಗಲಿ ಯಾರಾದರೂ ಭೇಟಿಯಾಗಿ ಅವ್ರ ಕಡೆಯಿಂದ ಒಂದ್ಸಲ ತಪಾಸಣೆ ಮಾಡಿಕೊಡ್ರಿ. ನೆಕ್ಸ್ಟ್, ನಮ್ಮ ಗೌರ್ಮೆಂಟ್ ಕಡೆಯಿಂದ ನಾವು ಏನಿದೆ ಅಂದರೆ, ಯಾಕಂದರೆ ಆ್ಯಸ್ ಅವರ್ ಡೇ ಏಜ್ ಅಡ್ವಾನ್ಸಸ್, ವಯಸ್ಸು ಆಗ್ತಾ ಆಗ್ತಾ 45 ಇಯರ್ಸ್ ಆದಮೇಲೆ ಕ್ಯಾನ್ಸರ್ ರಿಸ್ಕು ಜಾಸ್ತಿ. ಅದಕ್ಕೆ ನಮ್ಮ ಗೌರ್ಮೆಂಟ್ ಕಡೆಯಿಂದ ಏನಿದೆ ಅಂದರೆ, ಎವ್ರಿ 45 ಇಯರ್ಸ್ ಆದಮೇಲೆ ವರ್ಷಿಗೆ ಒಂದು ಸಲ ಮ್ಯಾಮೋಗ್ರಫಿ ಅಂತ ಹೇಳ್ತೀವಿ. ಬೇಸಿಕ್ಲಿ ಅದು ಮ್ಯಾಮೋಗ್ರಫಿ ಅಂದರೆ ಒಂದು ಸ್ತನದ್ದು ಎಕ್ಸ್ರೇ ಥರ, ವೆರಿ ಸಿಂಪಲ್ ಟೆಸ್ಟ್, 2-5 ಮಿನಿಟ್ಸ್ ಕೆಲಸ. ಅದು ನೀವು ಒಂದು ವರ್ಷಕ್ಕೆ ಅಥವಾ 2 ವರ್ಷಗಳ ಒಂದು ಸಲ ಮಾಡಿದರೂ ಸಾಕು. ಅದು ನಿಮಗೆ ಕೈಗೆ ಗಡ್ಡೆ ಹತ್ತಕ್ಕಿಂತ ಮುಂಚೆನೇ ಬ್ರೆಸ್ಟಲ್ಲಿ ಏನಾದ್ರು ಚೇಂಜಸ್ ಇದ್ದರೆ ಆ ಥರ ಕ್ಯಾನ್ಸರ್ ಏನು ಸಮಸ್ಯೆ ಇದ್ದರೆ ಕಾಣಿಸ್ಕೊಳ್ತದೆ. ಸೊ ಅದರಿಂದ ಏನಾಗ್ತದೆ ಅಂದರೆ, ನಾವು ಆ್ಯಸ್ ಗುಡ್ ಆ್ಯಸ್ ಸ್ಟೇಜ್ 1 ಡಯಾಗ್ನೋಸ್ ಮಾಡ್ಬೋದು ಆ ಥರ. ಸೊ ಇವು ಮೂರು ಕಂಪಲ್ಸರಿ ನಮ್ಮ ಹೆಣ್ಮಕ್ಳು ಮಾಡ್ಕೋಬೇಕು. ಎಸ್ ಮ್ಯಾಮ್.
1: ಈಗ ಒಂದು ಕರೆ ಇದೆ. ಹಲೋ ಹಲೋ
3: ಹಲೋ,
1: ನಮಸ್ತೆ. ಎಲ್ಲಿಂದ ಮಾತಾಡ್ತಿದ್ದೀರಿ?
3: ನಮಸ್ತೆ ಮೇಡಮ್, ನಾವು ಶಿಗ್ಗಾಂವ್ ತಾಲೂಕು ಸದಾಶಿವಪೇಟೆಯಿಂದ, ಹಾಗ ಡಿಸ್ಟಿಕ್ಟಿಂದ, ಯುಬಿ ಜಾ ಅಂತೇಳಿ.
1: ಪ್ರಶ್ನೆ ಕೇಳ್ರಿ.
3: ಸರ್ ಮೇಡಮ್, ಇವಾಗ ನಾವು ಈಗ ಸರ್ ಹೇಳಿದ್ರಲ್ಲ, ಗುಟ್ಕಾ ಅದು ಇದು ತಿಂದ್ರೆ ಅದು ಕ್ಯಾನ್ಸರ್ ಎಲ್ಲ ಬರ್ತದೆ ಅಂತ ಹೇಳ್ತಾರಲ್ಲ, ಈಗ ಎಲಡಿಕೆ ತಿನ್ನೋದ್ರಿಂದ ಏನಾದ್ರು ಸಮಸ್ಯೆ ಇದೆಯಾ? ಅಲ್ಲಿಂದ ಇದೆಲ್ಲ ನೈಸರ್ಗಿಕ ಇದೆಯಲ್ಲ ಎಲಡಿಕೆ, ಮೊದಲಿಂದ ಅನಾಟಿ ಕಾಲ.
1: ಈಗ ಎಲೆಡಿಕೆ ಅಂತಂದ್ರೆ ಅದ್ರ ಜೊತೆ ಮತ್ತೆ ತಂಬಾಕು ಹಾಕೊಳ್ತೀರೇನು?
3: ಇಲ್ರಿ, ತಂಬಾಕು ಇದು ಇಲ್ಲ. ಅಂದ್ರೆ ನಾವು ಈ ಹೊಲದಲ್ಲಿ ಕೆಲಸ ಮಾಡ್ತೀವಿ, ಕೆಲಸ ಮಾಡುವಾಗ

0: ಈಗ ಎಲ್ಲರಿಗೆ ಹಾಕೊಂಡು ಕೆಲಸ ಮಾಡ್ತಿರ್ತೇವೆ.
1: ಆಯ್ತು,
0: ಅದರಿಂದ ಏನಾದ್ರು ಸಮಸ್ಯೆ ಇದೆಯಾ ಅಂತ?
1: ಅಲ್ಲ, ನಿಮ್ಗೆ ಹೇಳ್ಬೇಕಾದ್ರೆ ಹೆಂಗಿರ್ತದೆ ರೀ, ನಾವು ಭಾಳ ವರ್ಷದಿಂದ ಎಲ್ಲಡಕ್ಕೆ ತಿಂತೀವಲ್ಲ, ಸಿ ನಾವು ತಂಬಾಕು ತಿನ್ನಿಲ್ಲ, ಅದರಲ್ಲಿ ಕೆಲವು ಜನ ಸುಣ್ಣಾನು ಹಾಕುತ್ತಾರೆ. ಸುಣ್ಣಾನಿಂದ ಒಳಗಡೆ ಸುಟ್ಟು ಬಾಯಲ್ಲಿ ಹುಣ್ಣಾಗೋ ಚಾನ್ಸಸ್ ಇರ್ತದೆ, ಅದರಿಂದ ಕ್ಯಾನ್ಸರ್ ಆಗೋ ಚಾನ್ಸ್ ಇರ್ತದೆ. ಈಗ ನೀವು ಎಲ್ಲ ಅಡಿಕೆನು ಅಂತ ಹೇಳ್ತೀರಿ ಇಲ್ಲಂತಿಲ್ಲ, ಬಟ್ ನೀವು ದಿವಸಕ್ಕೆ ಇಷ್ಟಂತಿರಲ್ಲ, ಒಂದಂತ ಇರಲ್ಲ, ತುಂಬ ತಿಂತಾ ಇರ್ತೀರಿ. ಅದು ಏನಾಗ್ತದೆ ಅಂದರೆ ಭಾಳ ವರ್ಷದಿಂದ ತಿಂದು ತಿಂದು ತಿಂದು ಒಳಗೆಲ್ಲ ನಮ್ಮದು ಬಾಯಿ ಒಳಗೆ ಇರೋದು ಇತರನ್ನ ಡ್ಯಾಮೇಜ್ ಆಗ್ತದೆ, ಅದು ಡ್ಯಾಮೇಜ್ ಆಗಿ ಕ್ಯಾನ್ಸರ್ ಆಗೋ ಸಾಧ್ಯತೆ ಇದ್ದೇ ಇರ್ತದೆ. ಈಗ ನಾವು ಬರೀ ಎಳ್ಳಡಿಕೆ ತಿಂತೇವೆ, ತಂಬಾಕು ತಿನ್ನಂಗಿಲ್ಲಪ್ಪ ಅಂದರೆ ಕ್ಯಾನ್ಸರ್ ಆಗಲ್ಲ ಅಂತಿಲ್ಲ. ಓಕೆ, ತಂಬಾಕು ಇದ್ರಂತೂ 100% ಆಗಿ ಆಗ್ತದೆ ಇಲ್ಲಂತಿಲ್ಲ, ಬಟ್ ಎಲೆ ಅಡಿಕೆನು ಹಲವಾರು ವರ್ಷ ತಿಂದು ತಿಂದು ತಿಂದು ಅದರಿಂದನೂ ಡ್ಯಾಮೇಜ್ ಆಗಿ ಕ್ಯಾನ್ಸರ್ ಆಗೋ ಸಾಧ್ಯತೆ ಇದ್ದೇ ಇದೆ. ಇವರೇ
0: ಮಿತವಾಗಿ ಉಪಯೋಗಿಸೋದ್ರಿಂದ ಹಾನಿ ಇಲ್ಲ ಅಂತೀರಾ?
2: ಮಿತವಾಗಿ ಉಪಯೋಗಿಸಿದ್ರೆ ಹಾನಿ ಇಲ್ಲ ಅಂತೀರಾ?
1: ಇಲ್ಲ ಇಲ್ಲ ಇಲ್ಲ, ನಾನಂತೂ ನನಗೆ ಕೇಳಿದ್ರೆ ನೀವು ಎಲ್ಲ ಬಿಡಬೇಕು ಯಾವಾಗ್ರೂ ಒಮ್ಮೆ ಆಯ್ತಪ್ಪ ಏನೋ ಊಟ ಮಾಡಿ ಒಂದು ಏನೋ ಪಾನ್ ತಿಂತೀವಿ ಅಂದ್ರೆ ಓಕೆ.
2: ಒಂದು ಮದುವೆ ಔತಣ ಇಂತಲ್ಲಿ ಹೋದಾಗ ಒಂದು ಸತಿ ಎಲ್ಲಡಿಕೆ ಹಾಕೊಂಡ್ರೆ ತೊಂದರೆ ಇಲ್ಲ ಅಂತ. ಆದ್ರೆ ಚಟ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಿದ್ದಾರೆ.
1: ಹೌದು, ಯಾಕಂದ್ರೆ ಅಲ್ಲಿ ಎಲ್ಲೆಲ್ಲಿರುವುದು ಅದೇನು ದ್ರವ ಇರ್ತಲ್ಲ, ಅದರಿಂದ ಬರ್ನ್ ಆಗ್ತದೆ ಒಳಗಡೆ ಸುಡ್ತದೆ ರೀ. ಎಸ್,
2: ಧನ್ಯವಾದ.
1: ಓಕೆ,
2: ಹಲೋ. ಹಾ, ಈಗ ಡಾಕ್ಟರ್, ನಾವು ಅದೇ ಚಿಕಿತ್ಸಾ ವಿಧಾನಗಳ ಬಗ್ಗೆ ಮಾತಾಡ್ತಿದ್ವಿ ಬ್ರೆಸ್ಟ್ ಕ್ಯಾನ್ಸರ್ದು.
1: ಎಸ್ ಮೇಡಮ್.
2: ಅಂದರೆ ಅದಕ್ಕೆ ಈಗ ಮುಂಚಿನ ಥರ ತುಂಬಾ ಕಷ್ಟಪಡಬೇಕಾಗಿಲ್ಲ, ಫಸ್ಟ್ ಸ್ಟೇಜಲ್ಲಿ ಬಂದರೆ ಅಂತ ತಾವು ಹೇಳಿದ್ರಿ. ಮತ್ತು ಸ್ತನವನ್ನು ತೆಗೆಯುವಂಥ ಅವಶ್ಯಕತೆನೂ ಬೀಳಲ್ಲ ಅಂತ.
1: ಕರೆಕ್ಟ್.
2: ಮತ್ತು ಮ್ಯಾಮೋಗ್ರಫಿ ಕೂಡ ಮಾಡಿಕೊಳ್ಬಹುದು ಅನ್ನೋದನ್ನು ಹೇಳಿದ್ರಿ.
1: ಎಸ್ ಮೇಡಮ್.
2: ಈಗ ಈ ಲಂಗ್ಸ್ ಕ್ಯಾನ್ಸರ್ ಬಂದರೆ ಅದು ಕೂಡ ಇವತ್ತು ಜಾಸ್ತಿ ಕಂಡು ಬರ್ತಾ ಇದೆ. ಅದಕ್ಕೆ ಏನು ನಾವು ಉಸಿರಾಡಿಸುವ ಗಾಳಿನೋ ಅಥವಾ ತಗೊಳ್ಳುವಂಥ ಆಮ್ಲಜನಕನೋ ಏನು ತೊಂದರೆ ಕಂಡು ಬರ್ತದೆ
1: ಮೇಡಮ್? ಹೇಳಬೇಕಂದ್ರೆ ಲಂಗ್ ಕ್ಯಾನ್ಸರ್ ಬೇಸಿಕಲಿ ಶ್ವಾಸಕೋಶ ಕ್ಯಾನ್ಸರ್. ಇದು ಮುಂಚೆಯಿಂದನೇ ಇದೆ ಮೇಡಮ್, ಬಟ್ ಈಗ ಅದು ಯಾಕೆ ಕಾಮನ್ ಆಗಿದೆ ಅಂದರೆ ಮೆಜಾರಿಟಿ ಆಲ್ಮೋಸ್ಟ್ 70-80% ಆಫ್ ದ ಲಂಗ್ ಕ್ಯಾನ್ಸರ್ ಅಥವಾ ಶ್ವಾಸಕೋಶ ಕ್ಯಾನ್ಸರ್ ಬರೋದು ಬಿಕಾಸ್ ಅಗೇನ್ ಸಿಗರೇಟ್ ಬಿಡಿಂದನೇ ಬರುವುದು. ಅದು ಒನ್ ಆಫ್ ದ ವೆರಿ ಕಾಮನ್ ಕಾಸ್. ಈಗ ಹಂಗಂತ ಹೇಳಿ ಈಗ ಇನ್ನು ಮಿಕ್ಕಿದ ಜನ ಇರ್ತಾರೆ, ಅವ್ರು ಎಷ್ಟೋ ಜನ ನಮ್ಮ ಕಡೆ ಬರ್ತಾರೆ, ಹೇಳ್ತಾರೆ ನಾವು ಸಿಗರೇಟ್ ಬಿಡಂಗೆ ಇಲ್ಲ, ಸ್ಮೋಕಿಂಗ್ ಮಾಡೋಂಗಿಲ್ಲ, ತಂಬಾಕು ತಿನ್ನಂಗಿಲ್ಲ, ನಮ್ಗೆ ಯಾಕೆ ಲಂಗ್ ಕ್ಯಾನ್ಸರ್ ಬಂತು ಅಂತ ಹೇಳ್ತೀವಿ. ಸೊ ನಾವೀಗ ನೋಡಿದ್ರೆ ನಾವು ಇರೋ ಜಾಗ ಅಥವಾ ನಾವು ಇರೋ ಪ್ರದೇಶದಲ್ಲಿ ನಾವು ಸಿಕ್ಕಾಪಟ್ಟೆ ಈಗೀಗ ಪೊಲ್ಯೂಷನ್ ನೋಡ್ತಾ ಇದ್ದೀವಿ. ಮುಂಚೆ ಥರ ಇಲ್ಲ, ಈಗ ಕ್ಲೀನ್ ಏರ್ ಇಲ್ಲ, ಪೊಲ್ಯೂಷನ್ ಇರ್ತಾರೆ ಅಲ್ಲೇ, ಆ ಗಾಳಿಯೊಳಗೆ ಆಲ್ಮೋಸ್ಟ್ ಇಷ್ಟು ಸಲ ಸ್ಮೋಕ್ ಇರ್ತದೆ, ಕಾರ್ಬನ್ ಇರ್ತದೆ. ಸೆಕೆಂಡ್,
2: ಒಂದು ಕರೆ ನೋಡೋಣ. ಹಲೋ.
3: ಹಾ, ಹಲೋ ರೀ ಮೇಡಮ್.
2: ಹೇಳ್ರಿ, ನಮಸ್ತೆ.
3: ನಮಸ್ಕಾರ ರೀ, ನಾವು ಚಿಕ್ಕಪಳ್ಳಿಯಿಂದ ರಮೇಶ್ ಕಂಕನವಾಡಿ ರೀ.
2: ರಮೇಶ್ ಅವರ ರೇಡಿಯೋ ದೂರ ಇಡ್ರಲ್ಲ?
3: ದೂರ
2: ಇಟ್ಟು ಪ್ರಶ್ನೆ ಕೇಳ್ರಿ.
3: ಹಾ, ಆಯ್ತು ರೀ ಮೇಡಮ್.
2: ಹಾ, ಹೇಳ್ರಿ.
3: ಅದ್ರಿ, ನಮ್ಗೆ ಕಣ್ಣು ಆಪರೇಷನ್ ಮಾಡೋ ಹೊತ್ನಾಗ ರೀ ಬಹಳ ಪೇನ್ ಮಾಡಿದ್ರಿ.
2: ಕಣ್ಣಿಂದಲ್ಲ, ಇವತ್ತು ಕ್ಯಾನ್ಸರ್ ಇದ್ದು.
3: ಇಲ್ರಿ, ಅದೇ ಕ್ಯಾನ್ಸರ್ದಾಗ ಕೇಳ್ತೀನಿ ಮೇಡಮ್ ಅವ್ರ.
2: ಹಾ, ಹೇಳ್ರಿ.
3: ಅದ್ರೆ ಕಣ್ಣು ಆಪರೇಷನ್ ಮಾಡುವ ಹೊತ್ನಾಗ ಅಲ್ಲಿ ಗುರುಪ್ರಸಾದ್ ಸರ್ ಬಹಳ ಒಂದು ಪೇನ್ ಮಾಡಿದ್ರಿ ಅವ್ರು. ಈಗ ಅದು ಹೊಡಿಲಾತೈತ್ರಿ ಮೇಡಮ್ ಅವ್ರ. ಅದಕ್ಕೆ ಮತ್ತೆ ಅದೇನು ಕ್ಯಾನ್ಸರ್ ಲಕ್ಷಣ ಏನಂತ ಕೇಳ.
2: ಕಣ್ಣಂದ್ರೆ ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆ ಮಾಡ್ಕೊಂಡಿರಿ?
3: ಹಂಗೆ ಮಾಡಿಸ್ಕೊಂಡಿದ್ದೀರಿ. ಆ ಮಾಡುವತ್ನಾಗ ಅದು ಕಣ್ಣಾಗ ಹೋಗ್ಬಿಡ್ತೀರಿ ಮೇಡಮ್ ಅವ್ರು, ಆಪರೇಷನ್ ಮಾಡಾಗ್ರಿ. ಕಣ್ಣ ಕನ್ಸಲ್ರಿ, ಈಗ ಅದು ಪೇನ್ ಆಗ್ಲತ್ತೈತ್ರಿ ಭಯಂಕರ.
1: ಅಲ್ಲ ಇವರೇ, ನೀವು ಬೆಟರ್ ನಿಮ್ಮ ಅವ್ರ ಡಾಕ್ಟ್ರಿಗೆ ತೋರಿಸ್ಕೊಡ್ರಿ, ಕೇಳ್ರಿ ಏನಿದೆ ಅಂತ, ಕೇಳ್ರಿ ಏನು ಸಮಸ್ಯೆ ಇದೆ ಅಂತ ಕೇಳ್ರಿ. ಯಾಕಂದರೆ ಯೂಶ್ವಲಿ ಪೇನ್ ಆಗೋದು ಇದು ಕ್ಯಾನ್ಸರ್ ಗುಣಲಕ್ಷಣ ಇರಲ್ಲ, ಅದು ಆಪ್ರೇಷನ್ ಆದಮೇಲೆ ಅಂತೂ ಆ ಥರ ಆಗ್ತದೆ ಅಂತ ಆ ಥರ ಇರಲ್ಲ. ಹೂಕ್ ಒಂದ್ಸಲ ತೋರಿಸ್ಕೊಡ್ರಿ, ನೋಡ್ರಿ ಏನಿದೆ ಅಂತ, ಅವ್ರ ಸಮಸ್ಯೆ ಏನಂತ ಕಂಡು ಹಿಡಿದು ಅದ್ರ ಪ್ರಕಾರ ಅವ್ರು ಟ್ರೀಟ್ಮೆಂಟ್ ಮಾಡಲಿ ಅಂತೆ. ಅದು ಪೇನ್ ಆಗ್ತದೆ ಅಂತ ಅದು ಕ್ಯಾನ್ಸರ್ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಸರಿ,
3: ನಮಸ್ಕಾರ.
1: ನಮಸ್ಕಾರ.
2: ಅದೇ ಡಾಕ್ಟರ್, ಈಗ ಸಾಕಷ್ಟು ವೈದ್ಯಕೀಯ ಕ್ಷೇತ್ರ ಬೆಳೆದಿದೆ, ಈ ಕ್ಯಾನ್ಸರನ್ನು ಕ್ಯೂರ್ ಮಾಡಬಹುದು ಅನ್ನೋ ಒಂದು ಆಶಾಭಾವನೆ ಕೂಡ ಇವತ್ತು ಜನರಲ್ಲಿದೆ. ಈ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಆಧುನಿಕ ಶಸ್ತ್ರಚಿಕಿತ್ಸೆಗಳು ಏನೇನಿದೆ?
1: ಎಸ್ ಮೇಡಮ್, ಸೊ ಈಗ ಹೇಗಿದೆ ಅಂದರೆ ಆಧುನಿಕ ಶಸ್ತ್ರಚಿಕಿತ್ಸೆ ಅಂದರೆ ಲೇಟೆಸ್ಟ್ ಅಡ್ವಾನ್ಸಸ್ ಇನ್ ಸರ್ಜರಿ ಬಗ್ಗೆ ಹೇಳಬೇಕು ನಾನು ನಿಮಗೆ. ಸೊ ಅದನ್ನು ಹೇಳಬೇಕಂದ್ರೆ ನಿಮಗೆ ಒಂದು, ನೀವು ಮುಂಚೆ ಫಸ್ಟ್ ಕ್ವೆಶನ್ ಕೇಳಿದ್ರಿ ಕ್ಯೂರ್ ಇಸ್ ಪಾಸಿಬಲ್ ಇದನ್ನೇ ಇಲ್ಲ ಅಂತ. ಸೊ ನಮ್ಮ ಮೆಡಿಕಲಲ್ಲಿ ಅಥವಾ ನಮ್ಮ ಆಂಕಾಲಜಿ ಡಿಪಾರ್ಟ್ಮೆಂಟಲ್ಲಿ ಯಾವುದೇ ಪೇಷಂಟು ಕ್ಯಾನ್ಸರ್ ಟ್ರೀಟ್ಮೆಂಟ್ ಆದಮೇಲೆ ಇಫ್ ಹೀ ಈಸ್ ಸರ್ವೈವಿಂಗ್ ಫಾರ್ ಮೋರ್ ದೆನ್ 5 ಇಯರ್ಸ್, ಅದು ಮತ್ತೆ ಕ್ಯಾನ್ಸರ್ ಬರದೇ ಇರೋದು ಅಥವಾ ಸ್ಕ್ಯಾನಲ್ಲಿ ಅಥವಾ ಬ್ಲಡ್ ಟೆಸ್ಟ್ ಎಲ್ಲೂ ಏನೂ ನೆಗೆಟಿವ್ ಇದ್ದರೆ ಅದು ಆ್ಯಸ್ ಗುಡ್ ಆ್ಯಸ್ ಕ್ಯೂರ್ ಅಂತ ತಿಳ್ಕೊತೀವಿ ನಾವು. ಸೊ ಆ

0: ಥರ ನೋಡಿದರೆ ನಾವು ಈಗಿನ ಟ್ರೀಟ್ಮೆಂಟ್ ಪ್ರಕಾರ ಈಗಿನ ಆಧುನಿಕ ಟ್ರೀಟ್ಮೆಂಟ್ ಅದರಲ್ಲಿ ಸರ್ಜರಿನೂ ಇದೆ, ಕೀಮೋಥೆರಪಿನೂ ಇದೆ, ರೇಡಿಯೇಷನ್ ಇದೆ, ಇವೆಲ್ಲ ನೋಡಿದರೆ ಅಟ್ಲೀಸ್ಟ್ ಅರೌಂಡ್ 70% ಆಫ್ ದ ಕ್ಯಾನ್ಸರ್ಸ್ ವಿ ಆರ್ ಏಬಲ್ ಟು ಗಿವ್ ಕ್ಯೂರ್. 70% ತನಕ ಹೋಗಿದೆ ಈಗ, ಮುಂಚೆ ಅಷ್ಟೇ ಯಾವಾಗಲೂ ಇದಿರಲಿಲ್ಲ. ಈಗ ಆಲ್ಮೋಸ್ಟ್ 70% ಪೇಷಂಟ್ಸ್ಗೆ ನಾವು ಮೋರ್ ದೆನ್ 5 ಇಯರ್ಸ್ ಆರಾಮಾಗಿ ಬದುಕ್ತಾರೆ. ಸೊ ಅದಕ್ಕೆ ಈಗ ಅದರಲ್ಲಿ ಈಗ ಅಡ್ವಾನ್ಸಸ್ ಅಂತೆಲ್ಲ ಬಂದಿದೆ. ಈಗ ನಾನು ಹೇಳಿದಂಗೆ ಕೀಮೋಥೆರಪಿ ಆಗಲಿ ರೇಡಿಯೇಷನ್ ಆಗಲಿ ಅದೇ ಥರ ಶಸ್ತ್ರಚಿಕಿತ್ಸೆಯಲ್ಲೂ ಅಡ್ವಾನ್ಸ್ ಇದೆ. ಸೊ ಒಂದು ಕಾಮನ್ ಅಂದರೆ ಏನಂದರೆ ಈಗ ಲ್ಯಾಪ್ರೋಸ್ಕೋಪಿ ಆಗಲಿ ರೋಬೋಟಿಕ್ ಸರ್ಜರಿ ಅಂತ ನೀವು ಕೇಳಿರಬೇಕು ಅದ್ರ ಬಗ್ಗೆ. ಸೊ ಅದು ಬೇಸಿಕ್ಲಿ ಏನಂದರೆ ಮುಂಚೆ ಯಾವುದಾದ್ರೂ ನಾವು ಸರ್ಜರಿ ಮಾಡಬೇಕಂದ್ರೆ ಅದು ಎದೆದಿರಲಿ ಅಥವಾ ಹೊಟ್ಟೆದಿರಾಗಲಿ ಒಂದು ದೊಡ್ಡ ಗಾಯ ಕೊಟ್ಟು ಒಳಗಡೆ ಹೋಗಿ ಆಪರೇಷನ್ ಮಾಡಿ ಹೊರಗೆ ಬರ್ತಿದ್ವಿ. ಬಟ್ ಈಗ ಅದೇ ಆಪರೇಷನ್ ನಾವು ಒಂದು ಸಣ್ಣ ಕಟ್ಟಲ್ಲಿ ಕೀ ಹೋಲ್ ಸರ್ಜರಿ ಅಂತ ಹೇಳ್ತೀವಿ, ಅಂದರೆ 1 cm 2 cm ಕಟ್ ಕೊಟ್ಟು ಅದೇ ರೋಬೋಟಿಕ್ ಸಿಸ್ಟಮಿಂದ ಒಳಗಡೆ ಹೋಗಿ ಕ್ಯಾನ್ಸರನ್ನು ಚೆನ್ನಾಗಿ ತೆಗೆದು ಹೊರಗೆ ಬರ್ಬೋದು. ಇದರಿಂದ ಅಡ್ವಾಂಟೇಜ್ ಏನು ನೋಡ್ತಾ ಇದ್ದೀವಿ ಅಂದರೆ ಈಗ ಪೇಷಂಟ್ ರಿಕವರಿ ಇಸ್ ಮಚ್ ಫಾಸ್ಟರ್. ಮುಂಚೆ ದೊಡ್ಡ ಆಪರೇಷನ್ ಆದಮೇಲೆ ರಿಕವರಿ ಆಗಲಿ ಅಟ್ಲೀಸ್ಟ್ 15-20 days ಬೇಕು. ಈಗ ರೋಬೋಟಿಕ್ ಸರ್ಜರಿಯಿಂದ ರಿಕವರಿ ಆಗಲಿ ಹಾರ್ಡ್ಲಿ 3-4 days ರಿಕವರಿ ಆಗಿ ಹೋಗ್ತಾರೆ. ಸೆಕೆಂಡ್ ಅಡ್ವಾಂಟೇಜ್ ಏನು ನೋಡ್ತೀವಿ ಅಂದರೆ ಈಗ ನೋವು ಒಣಗೋ ಟೈಮಲ್ಲಿ ಸಿಕ್ಕಾಪಟ್ಟೆ ಪೇನ್ ಇರ್ತದೆ, ಪೇಷಂಟ್ಸ್ ವಾಪಸ್ ತಮ್ಮ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ, ಕೆಳಗೆ ಕೂಡ್ರಕ್ಕಾಗಲ್ಲ, ಯಾಕಂದ್ರೆ ಹೊಟ್ಟೆ ನೋವು ಇರ್ತದೆ. ಬಟ್ ಈಗ ರೋಬೋಟಿಕ್ ಸರ್ಜರಿ ಆಗಲಿ ಅಥವಾ ಲ್ಯಾಪ್ರೋಸ್ಕೋಪಿ ಸರ್ಜರಿಯಿಂದ ಏನು ಅಡ್ವಾಂಟೇಜ್ ಅಂದರೆ ಹಾರ್ಡ್ಲಿ ವಿದಿನ್ ಫ್ಯೂ ಡೇಸ್ ಅವ್ರು ಹೋಗಿ ತಮ್ಮ ಕೆಲಸನೂ ಎಲ್ಲ ಮಾಡ್ಕೋಬೋದು, ಯಾಕಂದ್ರೆ ಅಷ್ಟು ದೊಡ್ಡ ಪೇನ್ ಇರಲ್ಲ. ಸೆಕೆಂಡ್ ಅಟ್ ದ ಸೇಮ್ ಟೈಮ್ ಅವ್ರು ಕೆಳಗೆ ಕೂಡೋದಾಗಲಿ ಮೇಲೆ ಕೂಡೋದಾಗಲಿ ಎಲ್ಲ ಆ್ಯಕ್ಟಿವಿಟಿ ಮಾಡ್ಬೋದು. ಮುಂಚೆನೇ ಹೇಳ್ತಿದ್ದೆ ನಾವು ವಜ್ಜನ್ನ ಎಬ್ಬಿಸ್ಬೇಡ್ರಪ್ಪ, ಸ್ವಲ್ಪ ವಾರ ಅಥವಾ ಸ್ವಲ್ಪ ತಿಂಗಳ ತನಕ ನೀವು ಏನು ಹ್ಯಾವಿ ಆ್ಯಕ್ಟಿವಿಟೀಸ್ ಮಾಡಬಾರ್ದು, ಕೆಳಗಡೆ ಕೂಡಬಾರ್ದು, ಏನು ಕೂತ್ರೆ ಮೇಲೆ ಕೊಡಬೇಕು ಅಂತ ಇರ್ತದೆ. ಬಟ್ ಈಗ ಆ ಥರ ಏನು ರಿಸ್ಟ್ರಿಕ್ಷನ್ ಇರೋಂಗಿಲ್ಲ. ದ ಸೇಮ್ ಟೈಮ್ ಬ್ಲಡ್ ಲಾಸ್ ಕಡಿಮೆ ಇರ್ತದೆ. ರೋಬೋಟಿಕ್ ಅಥವಾ ಲ್ಯಾಪ್ರೋಸ್ಕೋಪಿ ಸರ್ಜರಿಯಿಂದ ಏನು ನೋಡ್ತಾ ಇದ್ದೀವಿ ಅಂದರೆ ಬ್ಲಡ್ ಲಾಸ್ ಅಷ್ಟು ಆಗಲ್ಲ, ರಿಕವರಿ ಫಾಸ್ಟ್ ಇರ್ತದೆ, ಬೇಗ ನೀವು ಡಿಸ್ಚಾರ್ಜ್ ಆಗ್ತೀರಿ, ಬೇಗ ನಿಮ್ಮ ಕೆಲಸಕ್ಕೆ ವಾಪಸ್ ಹೋಗ್ಬೋದು ನೀವು. ಅಥವಾ ನೀವೆಲ್ಲ ವರ್ಕ್ ಮಾಡ್ತಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಒನ್ ಬ್ಯಾಕ್. ಈ ಮೊದಲಿನ ಥರ 1-2 ಲೀವ್ ಹಾಕಿ ಕೊಡ್ತಿದ್ರು ನಮ್ಮವರು, ನಾವು ಬರೆದು ಕೊಡ್ತಿದ್ವಿ ಪೇಷಂಟ್ ಅಡ್ವೈಸ್ ಫಾರ್ ಬೆಡ್ ರೆಸ್ಟ್ ಅಂತ, ಇದೇ ಥರ ಬರ್ತಿದ್ವಿ ನಾವು. ಬಟ್ ಈ ಥರ ಅದೆಲ್ಲ ಅವಶ್ಯಕ ಇಲ್ಲ ಇಲ್ಲ. ಸೊ ಇದರಿಂದ ಏನು ಅಡ್ವಾಂಟೇಜ್ ಇದೆ, ತಮ್ಮ ಅವರು ಏನು ಆಕ್ಯುಪೇಷನ್ ಇದೆ ಅದಕ್ಕೆ ಹೋಗಿ ಅಲ್ಲಿ ಬೇಗ ಜಾಯ್ನ್ ಆಗ್ಬೋದು. ಸೊ ದ್ಯಾಟ್ ಅದು ಫೈನಾನ್ಷಿಯಲಿ ಅವರಿಗೆ ಎಫೆಕ್ಟ್ ಆಗಂಗಿಲ್ಲ.
1: ಆದರೆ ಡಾಕ್ಟ್ರೆ ಇಷ್ಟೆಲ್ಲ ಇದು ಕ್ವಿಕ್ ಆಗಿ ಆಗ್ತದೆ ಅಂತಂದಾಗ ಇದ್ರ ಖರ್ಚು ವೆಚ್ಚ ಕೂಡ ಜಾಸ್ತಿ ಇದ್ದಿರ್ಬೋದು, ಜನಸಾಮಾನ್ಯ ಇದನ್ನು ಭರಿಸ್ಲಿಕ್ಕೆ ಸಾಧ್ಯ ಉಂಟಾ?
0: ಡೆಫಿನೆಟ್ಲಿ ಮೇಡಮ್. ಹೆಂಗಿದೆ ಮೇಡಮ್, ವೆನ್ ಫೆಸಿಲಿಟೀಸ್ ಅದು ಇರ್ತದಲ್ಲ ಅದರದ್ದು ಓನ್ ಆದರೂ ಅದರ ಖರ್ಚು ಇದ್ದೇ ಇರ್ತದೆ ಮೇಡಮ್. ಬಟ್ ಹೇಗಿದೆ ಫ್ರಮ್ ಅವರ್ ಗೌರ್ಮೆಂಟ್ ಆಗಲಿ ನಮ್ಮ ಇಂಡಿಯನ್, ಈಗ ಮುಂಚೆ ನನಗೆ ರೋಬೋಟಿಕ್ ಬಗ್ಗೆ ನಿಮ್ಗೆ ಎಕ್ಸಾಂಪಲ್ ಹೇಳಬೇಕಂದ್ರೆ ಅರ್ಲಿಯರ್ ರೋಬೋಟ್ ನಾವೇನು ತರ್ತಿದ್ವಿ ಅಲ್ಲ ಅವೆಲ್ಲ US ಫಾರಿನ್ ಮೇಡ್ ಇರ್ತಿತ್ತು, ತುಂಬ ಕಾಸ್ಟ್ಲಿ. ಯಾಕಂದರೆ ಅದು ಇಂಪೋರ್ಟ್ ಮಾಡೋದೇ ಕಾಸ್ಟ್ಲಿ, ಅದರ ಹಾಗೆ ಅದೇ ಕಾಸ್ಟಲ್ಲಿ ನಮ್ಮ ಪೇಷಂಟ್ಸ್ ಬೇರ್ ಮಾಡೋದು ಕಷ್ಟ. ಸಾಮಾನ್ಯವಾಗಿ ಇಲ್ಲಿ ಮೆಟ್ರೋಲ್ಲಿ ನಾನು ಹೇಳ್ದಂಗೆ ನಾನು ಮುಂಚೆ ಡೆಲ್ಲಿಲಿ ವರ್ಕ್ ಮಾಡ್ತಿದ್ದೆ, ಅದೇ ಥರ ಬೆಂಗಳೂರಾಗಲಿ ಬಾಂಬೆ ಆಗಲಿ ಎಲ್ಲಿ ಹೋದ್ರೂ ಅಲ್ಲಿ ಏನು ಓಕೆ ಸಮ್ಹೌ ದೇ ಕ್ಯಾನ್ ಅಫೋರ್ಡ್ ಇಟ್. ಬಟ್ ಇದು ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಜನ ಅಫೋರ್ಡ್ ಮಾಡೋದು ಅಷ್ಟು ಆಗ್ತಿರ್ಕಿಲ್ಲ. ಫಾರ್ಚುನೇಟ್ಲಿ ನಮ್ಮ ಕಡೆ ಈಗ ನಮ್ಮ ದೇಶದಲ್ಲೇ ರೋಬೋಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ, ಅದರಿಂದ ಏನಾಗಿದೆ ಕಾಸ್ಟ್ ಆಫ್ ದಿಸ್ ಮಷಿನ್ ಇಟ್ ಸೆಲ್ಫ್ ಹ್ಯಾಸ್ ಕಮ್ ಡೌನ್, ಕಡಿಮೆ ಆಗಿದೆ. ಅದರಿಂದಾಗಿ ಈಗ ರೋಬೋಟಿಕ್ ಸರ್ಜರಿ ಓಪನ್ ಸರ್ಜರಿಗಿಂತ ಸ್ವಲ್ಪ ಅಷ್ಟೇ ಎಕ್ಸ್ಪೆನ್ಸಿವ್ ಇದೆ. ಮೊದಲು ನಂಗೆ ಭಾಳ ಈ ಥರ
1: ಡಿಫ್ರೆನ್ಸ್ ಇರುತ್ತೆ,
0: ಹಾಂ, ಕೈ ಮೀರಿ ಹೋಗೋದಂಥ ಕಾಸ್ಟ್ ಏನಿಲ್ಲ. ಸೊ ದಟ್ ಈಸ್ ಒನ್ ಗುಡ್ ಥಿಂಗ್ ವಾಟ್ ವಿ ಆರ್ ಸೀಯಿಂಗ್ ದೀಸ್ ಡೇಸ್.
1: ಮತ್ತೆ ಡಾಕ್ಟರ್, ಈ ಕೀಮೋಥೆರಪಿ ಬಗ್ಗೆ ನಾವು ಕೇಳ್ತೀವಿ, ಸಾಮಾನ್ಯವಾಗಿ ಎಷ್ಟೊಂದು ಕ್ಯಾನ್ಸರ್ಗಳಿಗೆ ಕೀಮೋಥೆರಪಿ ಕೊಡಲೇಬೇಕು ಅಂತೇಳಿ ಹೇಳ್ತಾರೆ, ಅದರ ಒಂದು ಸೈಡ್ ಎಫೆಕ್ಟ್ಸ್ ಅದು ಕೂಡ ತುಂಬಾ ಇರ್ತದೆ. ಅಂದ್ರೆ ಮನುಷ್ಯನ ಒಂದು ಕಲರ್ ಕಪ್ಪಾಗಿ ಬಿಡುತ್ತದೆ, ಕೂದಲುಗಳು ಉದುರ್ತವೆ. ಅಂದ್ರೆ ಇದು ಅತ್ಯವಶ್ಯ ಅಂತ ಹೇಳ್ತೀರಾ ಟ್ರೀಟ್ಮೆಂಟ್ ಆಗಿ?
0: ಕರೆಕ್ಟ್ ಮೇಡಮ್. ಹೆಂಗಿದೆ ಮೇಡಮ್, ಯಾವುದೇ ಒಂದು ಕ್ಯಾನ್ಸರ್ ಆಗಲಿ ಅದರೂ ಅದರ ಸ್ಟೇಜ್ ಪ್ರಕಾರ ಅದರ ಟ್ರೀಟ್ಮೆಂಟ್ ಅಂತ ನಿಗದಿರ್ತಿರ್ತದೆ, ಅದು ಪ್ರೋಟೋಕಾಲ್ ಅಂದರೆ ಅದು ಫಿಕ್ಸ್ ಇರ್ತದೆ. ಬಟ್ ಈಗ ನಾವು ನೀವು ಕೀಮೋಥೆರಪಿ ಎಲ್ಲರ ತಲೆಗೆ ಏನಿದೆ, ಇಲ್ಲಪ್ಪ ಅದು ಭಾಳ ಪೇನ್ಫುಲ್ ಇರ್ತದೆ, ಅದೊಂಥರ ಭಯ ಯಾರಿಗೂ ಬರೀ ಕೀಮೋಥೆರಪಿ ಅದು ಬರೀ ವರ್ಡ್ ತೆಗೆದ್ರೆ ಸಾಕು ಅದೊಂದು ಕೇಳ್ಕೊಂಡು ಹೆದರೇ ಬಿಡ್ತಾರೆ ಫಸ್ಟ್. ಬಟ್ ಈಗ ನಾವು 20-30 years ಹಿಂದೆ ನೋಡೋದಕ್ಕೆ ಈಗಿನ ನೋಡೋದಕ್ಕೆ ಭಾಳ ಫರ್ಕ್ ಇದೆ ರೀ. ಈಗ ಬಿಕಾಸ್ ಆಫ್ ಅಡ್ವಾನ್ಸಸ್ ಇನ್ ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಹೆಂಗಿರ್ತದೆ ಅಂದರೆ ಅಷ್ಟು ಸೈಡ್ ಎಫೆಕ್ಟ್ಸ್ ಈಗ ಆಗ್ತಿಲ್ಲ. ಆಯಿತು, ನೀವು ಈಗ ಮಾತು ಹೇಳಿದ್ರಲ್ಲ ಸ್ವಲ್ಪ ಸ್ಕಿನ್ ಕಪ್ ಆಗೋದು, ಹೇರ್ ಫಾಲ್ ಆಗೋದು ಎಲ್ಲ ಇರ್ತದೆ, ಬಟ್ ದೀಸ್ ಆರ್ ಆಲ್ ಟೆಂಪ್ರರಿ. ಒಂದ್ಸಲ ಎಲ್ಲ ಕೀಮೋ ಕಂಪ್ಲೀಟ್ ಆದಮೇಲೆ ಕೂದಲ ವಾಪಸ್ಸು ಬರ್ತದೆ, ಸ್ಕಿನ್ ಕಲರು ನಾರ್ಮಲ್ ಆಗ್ತದೆ.
1: ಒಂದು ಕರೆ ನೋಡೋಣ.
0: ಶೋರ್.
1: ಹಲೋ, ಹಲೋ,
0: ಹೇಳಿ ಹೇಳಿ ಪ್ರಶ್ನೆ ಕೇಳಿ.
1: ಅದೇ ಈ ಡಾಕ್ಟರ್, ನಾವು ಈ ಚಿಕಿತ್ಸೆ ಬಗ್ಗೆ ಮಾತಾಡ್ತಿದ್ವಿ, ಆಧುನಿಕ ಶಸ್ತ್ರಚಿಕಿತ್ಸೆಗಳು.

0: ಈಗ ಒಂದು ಸಲ ಒಬ್ಬ ವ್ಯಕ್ತಿಗೆ ಕ್ಯಾನ್ಸರ್ ಬಂದು ಬೇಗನೆ ಡಯಾಗ್ನೋಸ್ ಆಗಿ ಅವನು ಟ್ರೀಟ್ಮೆಂಟ್ ತೊಗೊಂಡ ಮೇಲೆ ಸಾಮಾನ್ಯ ಜೀವನವನ್ನು ನಡೆಸಬಹುದು ಅಂತ ಹೇಳ್ತೀರಾ?
1: ಡೆಫಿನೆಟ್ಲಿ ಮೇಡಮ್, ಡೆಫಿನೆಟ್ಲಿ. ಈಗಿನಿರುವ ಇದಕ್ಕೆ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಇರಲಿ, ಸರ್ಜರಿ ಆಗಲಿ ಅಥವಾ ಕೀಮೋಥೆರಪಿ ರೇಡಿಯೇಷನ್ ಆಗಲಿ, ಡೆಫಿನೆಟ್ಲಿ ವಾಟ್ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಈಸ್ ಕ್ವಾಲಿಟಿ ಆಫ್ ಲೈಫ್ ಮೇಡಮ್. ಮುಂಚೆ ಹೆಂಗೆ ತಂಬ ಅಂದರೆ ಕ್ಯಾನ್ಸರ್ನ ಬದುಕ್ರೆ ಅದೇ ದೊಡ್ಡ ಮಾತಂತಿತ್ತು. ಬಟ್ ಈಗ ನಾವು ನೋಡ್ತೇವೆ, ನಾನು ಹೇಳ್ದಂಗೆ ನಿಮಗೆ ಆಲ್ಮೋಸ್ಟ್ 70% ಆಫ್ ಕ್ಯಾನ್ಸರ್ ಪೀಪಲ್ ಆರ್ ಸರ್ವೈವಿಂಗ್, ಅದರ ಮೋರ್ ದೆನ್ 5 to 10 years ಬದುಕ್ತಾ ಇದ್ದಾರೆ. ಸೊ ಈಗ ನಮ್ದು ಏನಿದೆ ಅಂದರೆ ಫಸ್ಟ್ ಪ್ರಯಾರಿಟಿ ಅಂದರೆ ಕ್ಯಾನ್ಸರ್ ಬದುಕಿದ್ರೆ ಅವರು ಬೆಡ್ ಇಡನ್ ಆಗಿರಬಾರ್ದು, ಅಡ್ಡಾಡ್ಕೋತಿರ್ಬೇಕು, ಕೆಲಸ ಮಾಡ್ಕೋತಿರ್ಬೇಕು, ತಮ್ಮ ದಿನಚರ ಕೆಲಸ ಮಾಡಬೇಕು. ತಮ್ಮ ಅವರು ಮುಂಚೆ ಏನು ಕೆಲಸ ಮಾಡ್ತಿದ್ರು ಅದಕ್ಕೆ ಹೋಗಿ ಅವ್ರು ವಾಪಸ್ ಕೆಲಸ ಮಾಡ್ಬೇಕಂತಿರ್ತದೆ. ಸೊ ಬಿಕಾಸ್ ಆಫ್ ಅಡ್ವಾನ್ಸ್ಡ್ ಟ್ರೀಟ್ಮೆಂಟಲ್ಲಿ ಈಗ ನಾನು ಒಂದು ಎಕ್ಸಾಂಪಲ್ ಇನ್ನೊಂದು ಹೇಳಬೇಕಂದ್ರೆ, ಈಗ ಮುಂಚೆ ಎಲ್ವಿನ್ ಕ್ಯಾನ್ಸರು ಕೈಗೆ ಕಾಲಿಗೆ ಬಂದಾಗ ಅಥವಾ ಮಾವಸಿನ ಕ್ಯಾನ್ಸರ್ ಬಂದಾಗ ಅವಾಗ ಏನು ಮಾಡ್ತಿದ್ರು, ಅವಾಗ ಅದು ಕಾಲೆ ತೆಗೆದು ಬಿಡ್ತಿದ್ರು. ಸೊ ಅವಾಗಿಂದ ಅದೇನಾಗ್ತಿತ್ತು ಅಂದರೆ ಆಟೋಮೆಟಿಕ್ಲಿ ಅವನದು ಲೈಫಲ್ಲಿ ಮುಂದೆ ಯಾವುದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಲಿಕ್ಕೆ ಆಗಲ್ಲ. ಐದಾರು ಅವರು ಕ್ರಚಸ್ ಯೂಸ್ ಮಾಡಬೇಕು ಅಥವಾ ಅದು ಫೈಬರ್ದು ಕಾಲು ಬರ್ತದೆ ಅದನ್ನು ಹಾಕೊಂಡ್ಬಿಡಬೇಕು.
0: ಎಸ್.
1: ಬಟ್ ಈಗ ಹೇಗಿದೆ ಅಂದರೆ ಬಿಕಾಸ್ ಆಫ್ ಅಡ್ವಾನ್ಸ್ ಕೀಮೋಥೆರಪಿ ಆ್ಯಂಡ್ ಸರ್ಜರಿ, ಹೆಂಗಂದರೆ ನಾವು ಅದು ಬೋನ್ ಕ್ಯಾನ್ಸರ್ ಅಷ್ಟೇ ತಗೋದು, ಕೆಳಗಡೆ ಅವರು ಕಾಲು ಉಳಿಸಿ ಅದೆಷ್ಟು ಬೋನ್ ಹೋಗಿರ್ತದೆ ಅದನ್ನೇ ನಾವು ಮೆಟಾಲಿಕ್ ಪ್ರೊಸೆಸ್ ಅಂತ ಹೇಳ್ತೀವಿ, ಅದು ಟೈಟೇನಿಯಂ ಮೆಟೀರಿಯಲ್ ಬರ್ತದೆ, ಅದನ್ನು ಹಾಕಿ ವಿ ಆರ್ ಏಬಲ್ ಟು ಮೇಕ್ ದೆಮ್ ವಾಕ್ ಅಗೇನ್. ಎಸ್ಪೆಷಲಿ ಈ ಬೋನ್ ಕ್ಯಾನ್ಸರ್ ಬರೋದು ಯಾವ ಏಜಲ್ಲಿ ಅಂದರೆ 15 to 30 years ಏಜ್ ಗ್ರೂಪಲ್ಲಿ. ಸೊ ವೆರಿ ಯಂಗ್ ಏಜ್ ಗ್ರೂಪ್ ಅದು ಮೇಡಮ್, ನಾವೇನು ನೋಡ್ತೀವಲ್ಲ. ಸೊ ಆ ಏಜಲ್ಲಿ ಯಾರೋ ತಮ್ಮ ಕೈಯ ಅಥವಾ ಕಾಲು ಕಳ್ಕೊಂಡ್ರೆ ಇಟ್ಸ್ ಅ ಬಿಗ್ ಹ್ಯಾಂಡಿಕ್ಯಾಪ್ ಫಾರ್ ದರ್ ಲೈಫ್,
0: ಜೀವ ಪರ್ಯಂತವಾಗಿ ಅಸಹಾಯಕರಾಗಿರ್ಬೇಕು.
1: ಬಟ್ ನಾವೀಗ ನಮ್ಮ ಹಾಸ್ಪಿಟಲಲ್ಲಿ ವಿ ಆರ್ ಡೂಯಿಂಗ್ ಗುಡ್ ನಂಬರ್ ಆಫ್ ಲಿಮ್ಸ್ ಆಲ್ವೇಸ್ ಸರ್ಜರಿ ಅಂತ ಹೇಳ್ತೀವಿ ಅದಕ್ಕೆ. ಅಂದರೆ ನಾವು ಅವರು ಕಾಲ ತೆಗೆಯೋದೆ ಕ್ಯಾನ್ಸರ್ ತೆಗೆದು ಪ್ರೊಸೆಸ್ ಹಾಕಿ ಅಗೇನ್ ವಿ ಆರ್ ಮೇಕಿಂಗ್ ದಮ್ ವಾಕ್, ದೇ ಆರ್ ಗೋಯಿಂಗ್ ಬ್ಯಾಕ್ ಟು ಯುವರ್ ಸ್ಕೂಲ್ ಕಾಲೇಜಸ್ ವರ್ಕ್ ಎಲ್ಲ ಮಾಡ್ತಾ ಇದ್ದಾರೆ ಮೇಡಮ್.
0: ಅಂದರೆ ಈಗ ಡಾಕ್ಟ್ರೆ, ತಮ್ಮ ಬೆಳಗಾವಿಯ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈ ಎಲ್ಲ ಚಿಕಿತ್ಸಾ ಸೌಲಭ್ಯಗಳು ಇದೆಯಾ? ಜನರಿಗೆ ಇದು ಎಟುಕ್ತದಾ? ನಿಮ್ಮ ಆಸ್ಪತ್ರೆಯಲ್ಲಿ ಇರುವ ಸೌಲಭ್ಯಗಳ ಬಗ್ಗೆ ಸ್ವಲ್ಪ ಮಾಹಿತಿ.
1: ಎಸ್ ಮೇಡಮ್, ನೀವು ಹೇಳ್ದಂಗೆ ಆಲ್ ದೀಸ್ ಅಡ್ವಾನ್ಸ್ ಟ್ರೀಟ್ಮೆಂಟ್, ಈಗ ನಾನು ಫಸ್ಟ್ ಹೇಳ್ದಂಗೆ ರೋಬೋಟಿಕ್ ಸರ್ಜರಿ ವಿಚ್ ಇಸ್ ಅವೈಲೇಬಲ್, ನಮ್ಮಲ್ಲಿ 2 years ಆಯಿತು ರೋಬೋಟ್ ತಂದು, ನಾವು ತುಂಬ ರೋಬೋಟ್ ಸರ್ಜರೀಸ್ ಆಗಿದೆ ಈಗ. ಈಗ ನಾನು ನಿಮ್ಗೆ ಹೇಳ್ದಂಗೆ ಈ ಬೋನ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ನಾನು ಹೇಳಿದೆಲ್ಲ, ಅದು ನಮ್ಮಲ್ಲೇ ನಾವು ರೆಗ್ಯುಲರ್ಲಿ ಆಗಿ ಮಾಡ್ತಾ ಇದ್ದೀವಿ, ವೇರ್ ವಿ ಆರ್ ಏಬಲ್ ಟು ಮೇಕ್ ದ ಪೇಷಂಟ್ ಕೀಪ್ ದೇರ್ ಲಿಮ್ಸ್, ಅಂದರೆ ಕಾಲು ಕಳ್ಕೊಳ್ಳೋದು ಅವಶ್ಯಕ ಇಲ್ಲ, ದೇ ಆರ್ ಏಬಲ್ ಟು ಡೂ ದ್ಯಾಟ್. ಈಗ ಅದೇ ಥರ ಸ್ತನ ಕ್ಯಾನ್ಸರಲ್ಲಿ ಅರ್ಲಿ ಸ್ಟೇಜಲ್ಲಿ ಬಂದಾಗ ಬ್ರೆಸ್ಟಲ್ಲಿ ರಿಮೂವಲ್ ಮಾಡದೆ ಓನ್ಲಿ ಟ್ಯೂಮರ್ನಲ್ ಇದು ಟ್ರೀಟ್ಮೆಂಟ್ ಮಾಡಿ ದೇ ಆರ್ ಏಬಲ್ ಟು ಲಿವ್ ಫಾರ್ ಲಾಂಗ್ ಲೈಫ್. ಸೊ ಆಲ್ ದೀಸ್ ಲೇಟೆಸ್ಟ್ ಟ್ರೀಟ್ಮೆಂಟ್ ಎಲ್ಲ ಏನಿದೆ ಅಲ್ಲ ನಮ್ಮ ಹಾಸ್ಪಿಟಲೇ ಇದೆ ಮೇಡಮ್.
0: ಮತ್ತು ಈ ಜನರಿಗೆ ಇರುವಂಥ ಈ ಗೌರ್ಮೆಂಟ್ ಸ್ಕೀಮ್ಸ್ಗಳಾಗ್ಬೋದು, ಇನ್ಶೂರೆನ್ಸ್ ಆಗ್ಬೋದು, ಅದು ಅಪ್ಲೈ ಆಗ್ತದೆ?
1: ನಮ್ಮಲ್ಲೇ ಇದೆ ಮೇಡಮ್, ಆಲ್ ಪ್ರೈವೇಟ್ ಇನ್ಶೂರೆನ್ಸಸ್ ಆಸ್ ವೆಲ್ ಆಸ್ ಗೌರ್ಮೆಂಟ್ ಸ್ಕೀಮ್ಸ್ ಆರ್ ಎಂಪ್ಯಾನಲ್ಡ್ ನಮ್ಮ ಹಾಸ್ಪಿಟಲಲ್ಲಿ, ಅದು ಅಲೋ ಇದೆ. ಡೆಫಿನೆಟ್ಲಿ ಇದೆ.
0: ಮತ್ತು ಡಾಕ್ಟ್ರೆ, ಈಗ ನಮ್ಮ ಪ್ರಧಾನಮಂತ್ರಿಗಳು 13 ವರ್ಷದ ಮಕ್ಕಳಿಗೆ ಈ ಮಹಿಳೆಯರನ್ನು ಕಾಡುವಂಥ ಗರ್ಭಕಂಠದ ಕ್ಯಾನ್ಸರನ್ನು ಆದಷ್ಟು ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ HPV ವ್ಯಾಕ್ಸಿನೇಷನನ್ನು ಶುರು ಮಾಡಿದ್ದಾರೆ. ಈ HPV ವ್ಯಾಕ್ಸಿನೇಷನ್ ಒಂದು ಕರೆ ಇದೆ. ಹಲೋ ಹಲೋ ಹಾ ನಮಸ್ತೆ, ಯಾರು ಮಾತಾಡೋದು? ತಮ್ಮ ಪ್ರಶ್ನೆ ಕೇಳ್ರಿ. ಇಲ್ಲ ಇಲ್ಲ, ವಾಕ್ಥಾನ್ ಅದು ನಾಳೆದು, ಅದು ಮಾತಾಡೋಣ, ಇದು ಫೋನ್ ಇನ್ ಪ್ರೋಗ್ರಾಮ್. ಅದೇ ಡಾಕ್ಟರ್, ನಾವು HPV ವ್ಯಾಕ್ಸಿನೇಷನ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅದನ್ನ ಯಾವ ವಯಸ್ಸಿನ ಮಕ್ಕಳಿಗೆ ಹೇಗೆ ಪಡಿಬಹುದು, ಒಂದು ಅವೇರ್ನೆಸ್ ಬಗ್ಗೆ?
1: ಅದಕ್ಕಿಂತ ಮುಂಚಿತವಾಗಿ ಮೇಡಮ್, ಈ ವೈರಸ್ ಬಗ್ಗೆ ನಾನು ಸ್ವಲ್ಪ ಹೇಳಿಕೊಡ್ತೀನಿ, ಯಾಕಂದರೆ ಇದು ಭಾಳ ನೆಗ್ಲೆಕ್ಟೆಡ್ ವಿಚಾರ ಇತ್ತು ಮುಂಚೆ, ಈಗ ಆ ಥರ ಇಲ್ಲ. ನಮ್ಮ ಹೆಣ್ಮಕ್ಕಳಲ್ಲಿ ಸಾಧಾರಣವಾಗಿ ಗರ್ಭಾಶಯ ಕ್ಯಾನ್ಸರ್ ಆಗೋ ಕಾರಣಕ್ಕೆ ಈ HPV ವ್ಯಾಕ್ಸಿನ್ ಆಲ್ಮೋಸ್ಟ್ ಒಂದು 70 to 90% ಕಾರಣ ಇದೆ. ಇನ್ಫೆಕ್ಷನ್ ಆಗಿ ಅದು ಮುಂದೆ ಅದರಿಂದನೇ ಕ್ಯಾನ್ಸರ್ ಕನ್ವರ್ಟ್ ಆಗ್ತಿತ್ತು. ಸೊ ಇದು ಯಾವಾಗ ಕಂಡು ಹಿಡಿದಾಗ ಆಲ್ರೆಡಿ ವೆಸ್ಟರ್ನಲ್ಲಿ ಅಥವಾ ಈಶಾನ್ಯ ಇದರಲ್ಲಿ ಆಲ್ರೆಡಿ ಅಲ್ಲಿ ವ್ಯಾಕ್ಸಿನ್ ಇತ್ತು, ಬಟ್ ಅದು ನಮ್ಮ ಪೇಷಂಟ್ಸ್ಗಾಗಲಿ ಅಫೋರ್ಡೆಬಲ್ ಇರ್ತಿರ್ಲಿಲ್ಲ. ಈಗ ಬಿಕಾಸ್ ಆಫ್ ಗೌರ್ಮೆಂಟ್ ಪುಷ್ ಈಗ ಅದು ತುಂಬ ಸಬ್ಸಿಡಿಯಲ್ಲಿ ಸಿಗ್ತಾ ಇದೆ, ಹೆಚ್ಚು ಕಮ್ಮಿ ಮೋಸ್ಟ್ ಆಫ್ ದ ಗೌರ್ಮೆಂಟ್ ಇದರಲ್ಲಿ ಸ್ಕೂಲ್ಸಲ್ಲಿ ಅದಂತೂ ಫ್ರೀ ಅಂತ ಮಾಡಿದ್ದಾರೆ. ಸೊ ಬೇಸಿಕಲಿ ಇದೇನು ವ್ಯಾಕ್ಸಿನ್ ಅಂದರೆ ಇದು ಹೆಣ್ಮಕ್ಳಂತಷ್ಟೇ ಅಲ್ಲ, ಈವನ್ ಗಂಡು ಮಕ್ಕಳಲ್ಲಿ ಫ್ರಾಮ್ ದ ಏಜ್ ಬಿಟ್ವೀನ್ 9 years to 26 9 to 26 ಇರೋ ಸಣ್ಣ ಮಕ್ಕಳು ಅವ್ರಿಗೆ ನಾವು ಇದು ವ್ಯಾಕ್ಸಿನೇಷನ್ದು ಒಂದು 2-3 ಡೋಸ್ ಇರ್ತದೆ. ಇದು ಕೊಟ್ಟರೆ ಏನಾಗ್ತದೆ ಅಂದರೆ ಇದು ಆ ಇನ್ಫೆಕ್ಷನನ್ನು ಪ್ರಿವೆಂಟ್ ಮಾಡ್ತದೆ.

0: ಸೊ ಆಟೋಮೆಟಿಕ್ಲಿ ಈ ಇನ್ಫೆಕ್ಷನ್ನಿಂದ ಆಗೋ ಕ್ಯಾನ್ಸರ್ಸನ್ನು ಆಟೋಮೆಟಿಕ್ಲಿ ಅದು ತಡೆಗಟ್ತದೆ. ಓಕೆ, ಯಾ. ಸೊ ಅದಕ್ಕೆ ನಾವು ಎಲ್ಲರಿಗೂ ಏನು ಹೇಳ್ತೀವಿ ಅಂದರೆ, ಇದು ನಾವು ಮೋರ್ ಆ್ಯಂಡ್ ಮೋರ್ ಅವೇರ್ ಮಾಡ್ತಾ ಇದ್ದೀವಿ. ಯಾಕಂದರೆ ನೀವು ಗೌರ್ಮೆಂಟ್ ಕಡೆ ಸಿಕ್ಕರೆ ತೊಗೊಳ್ರಿ, ಇಲ್ಲಂದ್ರೂ ಈಗ ಮುಂಚೆಕ್ಕಿಂತ ಈಗ ನೋಡಿದ್ರೆ ಸಾಕಷ್ಟು ಸಬ್ಸಿಡಿ ಕೊಡ್ತಾ ಇದೆ ಈಗ ಗೌರ್ಮೆಂಟ್ ಈ ವ್ಯಾಕ್ಸಿನೇಷನ್ ಮೇಲೆ. ಒಂದೇ ಏನು ನೆನಪಿಟ್ಕೋಬೇಕಂದ್ರೆ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಬಿಫೋರ್ ದೇ ಆರ್ ಏಜ್ ಆಫ್ ಮ್ಯಾರೇಜ್ ಅಥವಾ ಬಿಫೋರ್ ದೇ ಸ್ಟಾರ್ಟ್ ದೇ ಆರ್ ಸೆಕ್ಷುವಲ್ ಆ್ಯಕ್ಟಿವಿಟಿ, ಅದಕ್ಕಿಂತ ಮುಂಚೆ ಇದು ನಾವು ಡೋಸ್ ಕಂಪ್ಲೀಟ್ ಮಾಡಬೇಕು. ಅಂದಾಗ ಈ ಥರ ಎಲ್ಲಕ್ಕೆ ಮ್ಯಾಕ್ಸಿಮಮ್ ಬೆನಿಫಿಟ್ ಇರ್ತದೆ.
1: ಅಂದರೆ ನಾವು ಎಲ್ಲೆಲ್ಲೋ ಖರ್ಚು ಮಾಡ್ತಿರ್ತೀವಿ ಡಾಕ್ಟ್ರೆ, ನಮ್ಮ ಮಕ್ಕಳ ಆರೋಗ್ಯಕ್ಕಾಗಿ ನಾವು ಒಂದು ಸ್ವಲ್ಪ ದುಡ್ಡನ್ನು ಖರ್ಚು ಮಾಡಿದರೆ ಅದರಿಂದ ತೊಂದರೆ ಏನಿಲ್ಲ, ಆ ಮಗು ಮುಂದಿನ ದಿನಗಳಲ್ಲಿ ಆರಾಮಾಗಿ ಇರ್ತದೆ. ಹಾಗಾಗಿ ಅವರ ಹುಟ್ಟು ಹಬ್ಬಕ್ಕಾಗಿ ನಾವು ಖರ್ಚು ಮಾಡುವ ಹಣವನ್ನು ನಾವು ಈ ಮಗುವಿಗೆ ಒಂದು ವ್ಯಾಕ್ಸಿನೇಷನ್ ಕೊಡಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ನಮ್ಮ ಪಾಲಕರು ಅಂತ. ಒಂದು ಮುಖ್ಯವಾದದ್ದು ಅಂದರೆ, ಕ್ಯಾನ್ಸರ್ ಅಂದರೆ ಜನ ಮಾನಸಿಕವಾಗಿ ಕುಗ್ಗಿ ಬಿಡ್ತಾರೆ, ಹೆದರ್ಕೊಂಡು ಬಿಡ್ತಾರೆ, ಮುಂದೆ ಏನು, ನನ್ನ ಜೀವನಾನೇ ಮುಗೀತು ಅಂತ. ಅದರಲ್ಲೂ ಮಧ್ಯ ವಯಸ್ಸು ಚಿಕ್ಕ ವಯಸ್ಸಿನಲ್ಲಿ ಬಂದಾಗ, ಅಂಥವರಿಗೆ ಒಬ್ಬ ತಜ್ಞ ವೈದ್ಯರಾಗಿ ತಾವೇನು ಹೇಳಲಿಕ್ಕೆ ಬಯಸ್ತೀರಿ?
0: ಓಕೆ, ಸೊ ಇಂಪಾರ್ಟೆಂಟ್ ಅಂದರೆ ನಮ್ಮ ಕಡೆಯಿಂದ ನಾವು ಎಲ್ಲ ಪ್ರಯತ್ನ ಮಾಡಿ ಅಂತೂ ಟ್ರೀಟ್ಮೆಂಟ್ ಮಾಡಿ ಸರಿ ಮಾಡ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಈಗ ಫ್ಯಾಮಿಲಿ ಕಡೆಯಿಂದ ನಾವು ನೋಡಬೇಕಾಗ್ತದೆ. ಯಾಕಂದರೆ ಯಾವಾಗ ಈ ಪೇಷಂಟ್ಸಿಗೆ ಕ್ಯಾನ್ಸರನ್ನು ಡಯಾಗ್ನೋಸ್ ಆಯಿತು ಅಥವಾ ಟ್ರೀಟ್ಮೆಂಟ್ ಆಗ್ತಾ ಇದೆ, ಅವರಿಗೆ ಸೋಷಲ್ ಸಪೋರ್ಟ್ ಅಥವಾ ಫ್ಯಾಮಿಲಿ ಸಪೋರ್ಟ್ ಬಹಳ ಬಹಳ ಮುಖ್ಯ. ನಮ್ಮಲ್ಲಿ ಪ್ರಾಬ್ಲಮ್ ಏನಂದರೆ, ನಮ್ಮ ಸೊಸೈಟಿಯಲ್ಲಿ ಯಾರಿಗೂ ಕ್ಯಾನ್ಸರ್ ಬಂದರೆ ಒಂಥರ ಒಂದು
1: ಡಿಫ್ರೆಂಟ್ ಬರಬಾರದು ರೋಗ ಬಂದಿದೆ
0: ಪಾಪ ಅಂತ ಒಂಥರ ಸಿಂಪತಿಯಿಂದ ನೋಡ್ತಾರೆ, ಅಥವಾ ಅವ್ರು ಐಸೋಲೇಟ್ ಆಗಿಬಿಡ್ತಾರೆ, ಅವ್ರು ಬಿಟ್ಬಿಡ್ತಾರೆ, ಇಲ್ಲಪ್ಪ ನಿನಗೆ ಕ್ಯಾನ್ಸರ್ ಇದೆ ನೀನು ಬಿಡು ಅಂತ ಹೇಳ್ತಾರೆ ಆ ಥರ. ಬಟ್ ಆ ಥರ ಈಗ ಇಲ್ಲ. ಕ್ಯಾನ್ಸರ್ ಇಸ್ ಜಸ್ಟ್ ಲೈಕ್ ಎನಿ ಅದರ್ ಡಿಸೀಸ್. ಈಗ ಯಾವ ಥರ ಶುಗರ್ ಅಥವಾ ಬಿ ಪಿ ಅಥವಾ ಹಾರ್ಟಿನ ಜನ ಇರ್ತಾರೆ ಅದೇ ಥರ ಇರ್ತಾರೆ, ಬಿಕಾಸ್ ದೇ ಆರ್ ಲಿವಿಂಗ್ ಲಾಂಗರ್, 5 ವರ್ಷ 10 ವರ್ಷ ಆರಾಮ ಬದುಕ್ತಾ ಇದ್ದಾರೆ. ಸೊ ಆವಾಗ ನಾವೇನು ಹೇಳ್ತೀವಿ ಅಂದರೆ, ಆ್ಯಸ್ ಇಟ್ ಈಸ್ ನೀವು ನಾರ್ಮಲ್ ಆಗೇನು ಜೀವನ ಮಾಡಿ ಎಲ್ಲರ ಜೊತೆ ಮಿಕ್ಸ್ ಆಗಿ. ಯಾಕಂದ್ರೆ ಇದು ಒಂದರಿಂದ ಒಂದು ಬರೋ ಹರಡುವ ರೋಗ ಅಲ್ಲ. ಸೆಕೆಂಡ್, ಯಾವ್ಯಾವ ಪೇಷಂಟ್ ನಾವು ನೋಡ್ತೀವಲ್ಲ ಸೋಷಲ್ ಸಪೋರ್ಟ್ ಅಥವಾ ಫ್ಯಾಮಿಲಿ ಸಪೋರ್ಟ್ ಚೆನ್ನಾಗಿರುತ್ತೆ ಅಲ್ಲ, ದೇ ಡೂ ವೆರಿ ವೆಲ್. ಯಾವಾಗ ನಾವು ಇವರು ಐಸೋಲೇಟ್ ಮಾಡ್ತಿಲ್ಲ, ಅವ್ರು ಆಲ್ರೆಡಿ ಸೈಕಲಾಜಿಕಲಿ ಡೌನ್ ಆಗಿರ್ತಾರೆ, ಅವರು ಮೆಂಟಲಿ ಆಗಲಿ ಅಥವಾ ಅವರು ಮಾನಸಿಕವಾಗಿ ನೀವು ಹೇಳಿದಂಗೆ ಡೌನ್ ಆಗಿರ್ತಾರೆ. ಅವಾಗ ನಾವು ಮತ್ತೆ ಐಸೋಲೇಟ್ ಮಾಡಿದರೆ ಇನ್ನೂ ಮಾನಸಿಕವಾಗಿ ಇದಾಗ್ತಾರೆ. ಸೊ ಅವಾಗ ನಾನು ಏನು ಹೇಳ್ತೀನಿ ಅಂದರೆ, ಸಾಮಾನ್ಯರಿಗೆ ಆಗಲಿ ಪಬ್ಲಿಕ್ ಆಗಲಿ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಇವ್ರನ್ನ ಬೇರೆ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ನಮ್ಮವರೇ ಅಂತ ತಿಳ್ಕೊಂಡು ಅವ್ರ ಜೊತೆ ಕೂಡ್ರಿ, ಇರ್ರಿ, ಏನೂ ಆಗಲ್ಲ.
1: ಇದೇನು ಒಬ್ಬರಿಂದ ಒಬ್ಬರಿಗೆ ಬರುವಂತಹ ರೋಗ
0: ಡೆಫಿನೆಟ್ಲಿ ಅಲ್ಲ.
1: ಅಲ್ಲ, ಹಂಗಾಗಿ ಅವರಿಗೆ ಒಂದು ಮಾನಸಿಕ ಧೈರ್ಯ, ಸಾಂತ್ವನ, ಅಯ್ಯೋ ಪಾಪ ಅನ್ನೋದು ಬೇಡ
0: ಬೇಡ ಬೇಡ, ಡೆಫಿನೆಟ್ಲಿ ಬೇಡ.
1: ಚಿಕಿತ್ಸೆ ಇದೆ, ಚಿಕಿತ್ಸೆ ಪಡೆಯುವ ನಿಟ್ಟಿನಲ್ಲಿ ನಾವು ಪ್ರಯತ್ನಶೀಲರ ಆಗಬೇಕು ಅಂತ ತಾವು ಹೇಳ್ತೀರಿ ಡಾಕ್ಟರ್. ಒಂದು ಕೊನೆಯ ಪ್ರಶ್ನೆ, ಕ್ಯಾನ್ಸರ್ನಿಂದ ನಾವು ದೂರ ಇರಬೇಕು, ಬರದ ರೀತಿಯಲ್ಲಿ ನಾವು ಜೀವನ ನಿರ್ವಹಣೆ ಮಾಡಬೇಕು ಅಂದಾಗ ನಮ್ಮ ಜೀವನ ಶೈಲಿ ಹೇಗಿರಬೇಕು ಅಂತ ಹೇಳ್ತೀರಿ?
0: ಎಸ್ ಮೇಡಮ್, ಸೊ ಜೀವನ ಶೈಲಿ ನಾನು ಹೇಳ್ದಂಗೆ ನಿಮಗೆ, ಕ್ಯಾನ್ಸರ್ಗೆ ಬರಬೇಕು 100 ಕಾಸಸ್ ಇದ್ದರೆ, ಹೆರಿಟ್ರಿ ಕಾಸಸ್ ಆರ್ ಓನ್ಲಿ 10-15%, 10-15% ಮಾತ್ರ ಹೆರಿಟ್ರಿಯಿಂದ ಬರೋದು ಅಥವಾ ವಂಶಪೀಡಿಯಿಂದ ಬರುವ ಕ್ಯಾನ್ಸರ್ಸು. ಮಿಕ್ಕಿದ್ದು 80% ಕ್ಯಾನ್ಸರ್ಸ್ ಎಲ್ಲ ನಮ್ಮ ಕೈಯಲ್ಲಿದೆ. ಅವಕ್ಕೆ ನಾವು ಏನು ಮಾಡಬೇಕಂದ್ರೆ, ನಮ್ಮ ಜೀವನ ಶೈಲಿಯನ್ನು ಸ್ವಲ್ಪ ಮಾಡಿಫಿಕೇಶನ್ಸ್ ಮಾಡ್ಕೋಬೇಕು. ಮೋಸ್ಟ್ ಇಂಪಾರ್ಟೆಂಟ್ ನಾ ಹೇಳಿದಂಗೆ, ನಮ್ಮ ಹವ್ಯಾಸಗಳು, ಅದೇ ಮದ್ಯಪಾನ, ಧೂಮ್ರಪಾನ, ತಂಬಾಕಾಗಲಿ ಏನಾಗಲಿ, ಅದನ್ನು ಫಸ್ಟ್ ಬಿಡಬೇಕು. ಅದನ್ನ ನಾವು ಆಟೋಮೆಟಿಕ್ಲಿ ಒಂದು 70% ರಿಸ್ಕ್ ಕಡಿಮೆ ಮಾಡ್ತೀವಿ. ಒಂದು ಸೆಕೆಂಡ್, ನಾನು ನಿಮ್ಗೆ ಹೇಳಿದಂಗೆ ಡಯಟ್. ಸೊ ನಮ್ಮ ಡಯಟ್ ಹೇಗಿರಬೇಕಂದ್ರೆ, ಇಟ್ ಹ್ಯಾಸ್ ಟು ಬಿ ಬ್ಯಾಲೆನ್ಸ್ ಡಯಟ್. ಅಂದರೆ ಹಣ್ಣು, ಹಂಪ್ಲ, ತರಕಾರಿ, ಹಸಿರು ಪಲ್ಲೆ, ನಾರಿನಂಶ ಇರುವುದು ಡಯಟ್ ಮಾಡಬೇಕು. ಅದೇ ರೀತಿಯಾಗಿ ವೆಸ್ಟರ್ನ್ ಡಯಟ್ ನಾವು ಹೇಳ್ತೀವಲ್ಲ, ಪ್ರೊಸೆಸ್ಡ್ ಪ್ಯಾಕ್ಡ್ ಫುಡ್ ಅಂತ, ಅದು ಪ್ಯಾಕ್ಡ್ ಇರ್ತದೆ, ಅದರಲ್ಲಿ ಭಾಳ ಪ್ರಿಸರ್ವೇಟಿವ್ ಇರ್ತದೆ, ಅದರ ಕಲರಿಂಗ್ ಮಟೀರಿಯಲ್ ಹಾಕಿರ್ತಾರೆ. ಹೊರಗಡೆ ಹೋಗ್ರಿ ನೀವು, ಅದೇ ಪಲ್ಲೆ ನೀವು ಮನೇಲಿ ಮಾಡಿ ಕಲರ್ ಬರಲ್ಲ.
1: ಹೌದು,
0: ಯಾಕಂದರೆ ಅವ್ರು ಏನು ಆಡ್ತಾರಲ್ಲ, ಆರ್ಟಿಫಿಷಿಯಲ್ ಕಲರ್ಸ್ ಹಾಕ್ತಾರೆ, ಪ್ರಿಸರ್ವೇಟಿವ್ಸ್ ಹಾಕ್ತಾರಲ್ಲ, ಅದರಿಂದ ಕಲರ್ ಬಂದಿರ್ತದೆ. ಬಟ್ ದೇ ಆರ್ ಆಲ್ ಎಫೆಕ್ಟಿಂಗ್ ಅವರ್ ಬಾಡಿ, ನಮ್ಮ ಕರಳಿಗಾಗಲಿ, ನಮ್ಮ ಹೊಟ್ಟೆಗಾಗಲಿ, ಬಾಯಿಗೆ ಎಲ್ಲ ಇಫೆಕ್ಟ್ ಆಗ್ತದೆ. ಸೊ ಇದನ್ನು ನಾವೆಲ್ಲ ಬಿಡಬೇಕು. ನೆಕ್ಸ್ಟ್ ಈಗ ಶುಗರ್ಸ್, ಹೈ ಶುಗರ್ ಇಂಟೇಕ್ ಮಾಡ್ತೀವಲ್ಲ, ಹೈ ಕ್ಯಾಲರಿ ಆಗಲಿ, ಸಾಫ್ಟ್ ಡ್ರಿಂಕ್ಸ್ ಆಗಲಿ, ಅದು ಕುಡಿಯೋದು ಬಿಡಬೇಕಾಗ್ತದೆ. ದಟ್ ಈಸ್ ನೆಕ್ಸ್ಟ್ ಈಸ್ ಅವರ್ ಡಯಟ್. ಅದೇ ಥರ ಡಯಟ್ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್, ಅದೇ ನಾ ಹೇಳಿದಲ್ಲ, ನಮ್ಮ ಹಸಿರು ಪಲ್ಯ ಆಗಲಿ, ಎಗ್ಸ್ ಆಗಲಿ, ಫಿಶ್ ಆಗಲಿ, ಇವನ್ನು ತಿನ್ನಿ, ದಿ ಆರ್ ಗುಡ್ ಫಾರ್ ಹೆಲ್ತ್. ನೆಕ್ಸ್ಟ್ ನಾನು ಇನ್ ಪಾಯಿಂಟ್ ಏನು ಹೇಳಬೇಕಂದ್ರೆ, ಆ್ಯಡಿಕ್ವೇಟ್ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕು. ನಾವು ಈಗೇನು ನೋಡ್ತಾ ಇದ್ವಿ ಅಂದರೆ, ಮೆಜಾರಿಟಿ ಪೀಪಲ್ ವರ್ಕ್ ಫ್ರಮ್ ಹೋಮು, ಅದು ಇದು ಅಂತ ಕೂತಲ್ಲೇ ಕುಡ್ತಿರ್ತಾರೆ, ವೇಟ್ ಮೇಲೆ ಕಂಟ್ರೋಲ್ ಇಟ್ಕೊಳ್ಳೋಂಗಿಲ್ಲ, ಆ್ಯಕ್ಟಿವಿಟಿ ಇರೋಂಗಿಲ್ಲ. ನಾವು ದಿವಸಕ್ಕೆ ಒಂದ್ಸಲ ಅಟ್ಲೀಸ್ಟ್ 20-30 ಮಿನಿಟ್ಸ್ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದರೆ, ದಟ್ ಈಸ್ ಗುಡ್ ಇನಫ್ ಟು ರೆಡ್ಯೂಸ್ ದಿ ಚಾನ್ಸ್ ಆಫ್ ಕ್ಯಾನ್ಸರ್. ಸೊ ಅದ್ರ ಬಗ್ಗೆ ನಾವು ಧ್ಯಾನ ಕೊಡಬೇಕು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಮುಖ್ಯವಾದ ಏನು ಹೇಳಬೇಕಂದ್ರೆ, ಎಲ್ಲ ನಾವು ಮಾತಾಡ್ತೀವಿ, ಬಟ್ ನಾವು ಶರೀರದಲ್ಲಿ ಇರೋ ಸ್ಟ್ರೆಸ್ ಅದನ್ನು ನಾವು ಮ್ಯಾನೇಜ್ ಮಾಡಲಿಲ್ಲ ಅಂದರೆ, ಅಗೇನ್ ದಟ್ ಈಸ್ ಒನ್ ಆಫ್ ದಿ

0: ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ಚೆನ್ನಾಗಿ ನಿದ್ದೆ ಮಾಡಬೇಕು ಒಬ್ಬ ಮನುಷ್ಯನಿಗೆ ಅಥವಾ ಅವ್ರ ದೇಹ ರಿಕವರಿ ಆಗಬೇಕಂದ್ರೆ ಅಟ್ಲೀಸ್ಟ್ ಒಂದು 6 to 8 hours ನಿದ್ದೆ ಚೆನ್ನಾಗಿ ಮಾಡಬೇಕು. ಅದು ನಾವು ಮಾಡ್ತಾ ಇಲ್ಲ. ಈಗ ಕೆಲಸ ಮಾಡ್ತೀವಿ ಅಥವಾ ರಾತ್ರಿ ಮೊಬೈಲ್ ಹಿಡ್ಕೊಂಡು ಕೊಡ್ತೀವಿ ಅಥವಾ ಬೆಳಗ್ಗೆದ್ದು ಮೊಬೈಲ್ ಹಿಡ್ಕೊಂಡು ಕೊಡ್ತೀವಿ, ಅದರಿಂದ ನಾವು ರೆಸ್ಟ್ ಟೈಮನ್ನು ಕಟ್ ಡೌನ್ ಮಾಡ್ತಾಯಿದ್ವಿ. ಸೊ ನಮ್ಮ ಬಾಡಿಗೆ ರಿಕವರ್ ಆಗಿ ಟೈಮೇ ಸಿಗ್ತಾ ಇಲ್ಲ. ಸೊ ನಾನು ಹೇಳಿದ್ರು ನಿದ್ದೆ ಚೆನ್ನಾಗಿ ಮಾಡಿ, ಮೆಡಿಟೇಷನ್ ಯೋಗಾದು ಮಾಡಿ, ಸ್ಟ್ರೆಸ್ ಮ್ಯಾನೇಜ್ ಮಾಡಿ, ಅದ್ರ ಜೊತೆ ಜೊತೆ ನಾನು ಏನು ಮುಂಚೆ ಹೇಳಿದಂಥ ಜೀವನ ಶೈಲಿ ಸ್ವಲ್ಪ ಮಾಡಿಫಿಕೇಶನ್ ಮಾಡಿರಿ, ಡೆಫಿನೆಟ್ಲಿ ವಿ ಕ್ಯಾನ್ ಕಟ್ ಡೌನ್ ದ ರಿಸ್ಕ್ ಆಫ್ ಡೆವಲಪಿಂಗ್ ಕ್ಯಾನ್ಸರ್ ಮಾಡಿ.
1: ಅಂದರೆ ಈ ಸೆಡೆಂಟ್ರಿ ಲೈಫ್ನಿಂದ ದೂರ ಇರಬೇಕು ಅಂತ ನಾವು ಹೇಳ್ತೀರಿ. ಜೊತೆಗೆ ಉತ್ತಮ ಪೋಷಕಾಂಶ ಭರಿತ ಸಮತೋಲನ ಆಹಾರ ಸೇವನೆಯನ್ನು ಮಾಡೋದು ಕೂಡ ಕಡ್ಡಾಯ. ಮತ್ತು ಈ ಸ್ಟ್ರೆಸ್ಗಳನ್ನು ದೂರ ಮಾಡಲಿಕ್ಕೆ ಯೋಗ ಧ್ಯಾನ ಪ್ರಾಣಾಯಾಮದ ಮೊರೆ ಹೋಗಬೇಕು. ಒಂದು ಸ್ವಲ್ಪ ಆರಾಮ ಜೀವನ, ಉತ್ತಮ ನಿದ್ದೆ, ಉತ್ತಮ ಆಹಾರ ಮತ್ತು ಉತ್ತಮ ವಾತಾವರಣದಲ್ಲಿ ನಾವಿದ್ದಾಗ ಈ ರೋಗ ರುಜಿನಗಳಿಂದ, ಬರೀ ಕ್ಯಾನ್ಸರ್ ಅಷ್ಟೇ ಅಲ್ಲ, ಬೇರೆ ರೋಗಗಳಿಂದ ಕೂಡ ನಾವು ದೂರ ಇದ್ದು ಉತ್ತಮ ಜೀವನ.
0: ಈಗ ನಾವು ಯಾವಾಗ ಲೈಫ್ ಸ್ಟೈಲ್ ಅಂತ ಹೇಳ್ತಿಲ್ಲ ಮೇಡಮ್, ಇಟ್ಸ್ ನಾಟ್ ಓನ್ಲಿ ಕ್ಯಾನ್ಸರ್. ಅದರಿಂದ ಲೈಫ್ ಸ್ಟೈಲ್ ಡಿಸೀಸ್ ಅಂದರೆ ಈಗ ಅದರಲ್ಲಿ ಡಯಾಬಿಟೀಸ್ ಬಂತು, ಹೈಪರ್ಟೆನ್ಷನ್ ಬಂತು, ಹಾರ್ಟ್ ಡಿಸೀಸ್ ಬಂತು, ಇವೆಲ್ಲ ಬರ್ತಾವೆ. ಸೊ ನಾವು ಇವೆಲ್ಲ ಮಾಡಿದಾಗ ಆಟೋಮೆಟಿಕ್ ಕ್ಯಾನ್ಸರ್ ಅಷ್ಟೇ ಅಲ್ಲ,
1: ಬೇರೆ
0: ರೋಗ ತರ ನಾವು ತಡೆಗಟ್ಟಬಹುದು.
1: ಆಯಿತು, ಧನ್ಯವಾದಗಳು ಡಾಕ್ಟರ್ ಸಂತೋಷ್ ಮಠಪತಿ ಅವರೇ. ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಆಧುನಿಕ ಶಸ್ತ್ರಚಿಕಿತ್ಸೆಗಳ ಏನೇನು ಇವೆ ಅನ್ನೋದ್ರ ಜೊತೆ ಜೊತೆಗೆ ನಮ್ಮ ಅನೇಕ ಕೇಳುಗರ ಪ್ರಶ್ನೆಗಳಿಗೆ ತಾವು ಉತ್ತರಿಸಿದ್ದೀರಿ, ಕ್ಯಾನ್ಸರ್ ಬಗ್ಗೆ ವಿವರವಾದ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಮೇಡಮ್, ನಮಸ್ಕಾರ.
2: ಇದುವರೆಗೂ ಕ್ಯಾನ್ಸರ್ ಗುಣಪಡಿಸುವಲ್ಲಿ ಲಭ್ಯವಿರುವ ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು ಈ ಕುರಿತು ಬೆಳಗಾವಿಯ ಕೆಎಲ್ಇ ಕ್ಯಾನ್ಸರ್ ಆಸ್ಪತ್ರೆಯ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದವರು ಡಾಕ್ಟರ್ ಸಂತೋಷ್ ಮಠಪತಿ, ಕಾರ್ಯಕ್ರಮ ನಡೆಸಿಕೊಟ್ಟವರು ಮಂಜುಳಾ ಪುರಾಣಿಕ್, ನೆರವು ನವೀನ್ ಮಹಾಲೆ, ತಾಂತ್ರಿಕ ಸಹಕಾರ ಅನಿಲ್ ಹಂಚಿನ್ಮನಿ ಹಾಗೂ ನಾಗರಾಜ್ ಭಟ್.

ಈಗ ಸಮಯ ಸರಿಯಾಗಿ 12:59:28 ಸರಿಯಾಗಿ 1 ಗಂಟೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹಯೋಜನೆ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ವಿಜಯನಗರ ಜಿಲ್ಲೆ ಮೀನುಗಾರಿಕಾ ಉಪನಿರ್ದೇಶಕರಾದ ಶ್ರೀ ಮಲ್ಲೇಶ್ ಬಿ.
1: ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹಯೋಜನಾ ಈ ಒಂದು ಯೋಜನೆ ಬಗ್ಗೆ ನಿಮ್ಮೆಲ್ಲರಿಗೂ ಸ್ವಲ್ಪ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಹ ಸಮೃದ್ಧಿ ಯೋಜನೆ ಇದರಲ್ಲಿ 2024 ಈ ಒಂದು ಸ್ಕೀಮ್ ಫೆಬ್ರವರಿ 8 ಇದು ಒಂದು ಇನಾಗ್ರೇಷನ್ ಆಯಿತು. ಈ ಒಂದು ಸ್ಕೀಮ್ ಟೋಟಲ್ 4 ಇಯರ್ಸ್ಗೆ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸುಮಾರು 6,000 ಕೋಟಿಗಳನ್ನು ಈ ಒಂದು ಸ್ಕೀಮಲ್ಲಿ ನಮ್ಮ ದೇಶದ ಮೀನುಗಾರರಿಗೆ ನಾವು ಅವ್ರನ್ನ ಡೆವಲಪ್ ಮಾಡಲಿಕ್ಕೆ ಕೊಡಬೇಕು ಅಂತಂದು ಹೇಳಿ ಒಂದು ಯೋಜನೆ ಹಮ್ಮಿಕೊಂಡಿದ್ದಾರೆ. ಇದರ ಒಂದು ಮುಖ್ಯ ಉದ್ದೇಶಗಳು ಏನಂದ್ರೆ, ಒಂದು ರಾಷ್ಟ್ರೀಯ ಮೀನುಗಾರಿಕೆ ಡಿಜಿಟಲ್ ಪೋರ್ಟಲ್ ಅಂತ ಮಾಡಿದ್ದಾರೆ. ಈ ಮೂಲಕ ಎಲ್ಲಾ ಮೀನುಗಾರರಿಗೆ ಒಂದು ಉದ್ಯೋಗಾಧಾರಿತ ಒಂದು ಗುರುತಿನ ಚೀಟಿ ಕೊಡಬೇಕು ಅಂತಂದು ಹೇಳಿ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ, ನಮ್ಮ ಒಂದು ಮೀನುಗಾರಿಕೆ ವಲಯ ಏನಿದೆ ಅದು ಒಂದು ಅನ್ಆರ್ಗನೈಸ್ ಸೆಕ್ಟರ್ ಅಂತಿದೆ. ಅಂದ್ರೆ ಒಂದು ನಿರ್ದಿಷ್ಟವಾದಂತ ಒಂದು ನೀಲನಕ್ಷೆ ಇಲ್ಲ. ಸೊ ಅದನ್ನೆಲ್ಲ ಆರ್ಗನೈಸ್ ಸೆಕ್ಟರ್ ಮಾಡ್ಬೇಕಂತಂದು ಹೇಳಿ ಒಂದು ರಾಷ್ಟ್ರೀಯ ಮೀನುಗಾರಿಕೆ ಡಿಜಿಟಲ್ ಪೋರ್ಟಲ್ ಅಂತ ಮಾಡಿದ್ದಾರೆ. ಇದರಲ್ಲಿ ಮೀನುಗಾರರಿಗೆ ಒಂದು ಉದ್ಯೋಗಾಧಾರಿತ ಒಂದು ಗುರುತಿನ ಚೀಟಿ ಕೊಡ್ತಾರೆ. ಸೊ ಇದರಿಂದ ಒಂದು ಮೀನುಗಾರರಿಗೆ ಒಂದು ಸಾಲ ಸೌಲಭ್ಯವನ್ನು ತಗೋಬೇಕು ಅಂತಂದ್ರೆ

ತುಂಬಾ ಅನುಕೂಲ ಆಗುತ್ತೆ. ಸೊ ಒಂದು ಗೌರ್ಮೆಂಟ್ ಐಡಿನೇ ಕೊಟ್ಟಿರೋದ್ರಿಂದ ಅವ್ರು ಯಾವುದೇ ಬ್ಯಾಂಕಿಗೆ ಎಲ್ಲಾದರೂ ಅಪ್ರೋಚ್ ಮಾಡಿದ್ರು ಸಹ ಅವರಿಗೆ ಸಾಲದ ಸೌಲಭ್ಯ ನೀಡಲಿಕ್ಕೆ ಅವರಿಗೂ ಸಹ ಅನುಕೂಲ ಆಗುತ್ತೆ. ಇನ್ನೊಂದು ಏನಾಗುತ್ತೆ ಇದ್ರ ಉದ್ದೇಶ ಅಂದರೆ ಒಂದು ವಿಮಾ ಬೆಂಬಲ ಅಂತ ಘೋಷಣೆ ಮಾಡಿದ್ದಾರೆ. ಸೊ ಇದರಲ್ಲಿ ಅಕ್ವಾಕಲ್ಚರ್ ಬೆಳೆ ವಿಮೆ ಖರೀದಿಸಲಿಕ್ಕೆ ಒಂದು ಸಹಾಯಧನ ರೂಪದಲ್ಲಿ ಕೊಡ್ತಾರೆ, ಒಂದು ಕಲ್ಚರಿಗೆ ಪ್ರೋತ್ಸಾಹನ ಅಂತ ಕೊಡ್ತಾರೆ. ಆಮೇಲೆ ಇದ್ರ ಜೊತೆಗೆ ಕಾರ್ಯಕ್ಷಮತೆ ಅನುದಾನ ಅಂತಂದು ಸಹ ಇನ್ಕ್ಲೂಡ್ ಮಾಡಿದ್ದಾರೆ, ಪರ್ಫಾರ್ಮೆನ್ಸ್ ಗ್ರಾಂಟ್ ಅಂತ. ಇದರಲ್ಲಿ ಮೌಲ್ಯ ಸರಪಳಿ ಸುಧಾರಣೆ ಮತ್ತು ಉದ್ಯೋಗ ಸೃಷ್ಟಿಗಾಗಿ ಉದ್ಯಮಗಳಿಗೆ ಆರ್ಥಿಕ ನೆರವು ಅಂತಂದು ಕೊಡ್ತಾ ಇದ್ದಾರೆ. ಲಾಸ್ಟ್ ಆಗಿ ಗುಣಮಟ್ಟದ ಭರವಸೆ, ಮೀನು ಉತ್ಪನ್ನಗಳ ಸುರಕ್ಷತೆ ಮತ್ತು ಗುಣಮಟ್ಟ ಹೆಚ್ಚಿಸಲು ಅನೇಕ ಕಾರ್ಯಕ್ರಮಗಳನ್ನು ಈ ಒಂದು ಯೋಜನೆಯಡಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ಸೊ ಈ ಒಂದು ಗುರಿ ಪಡ್ಕೊಳ್ಳಿಕ್ಕೆ ಫಲಾನುಭವಿಗಳು ಯಾರ್ಯಾರು ಅಂತ ಹೇಳಿದ್ರೆ ಮೇನ್ ಮೀನುಗಾರರು ಬರ್ತಾರೆ. ಸೊ ಮೀನುಗಾರಿಕೆ ಸಾಕಾಣಿಕೆ ಯಾರು ಮಾಡ್ತಾರೆ ಅವರು ಸಹ ಬರ್ತಾರೆ, ಮೀನು ಕಾರ್ಮಿಕರು ಬರ್ತಾರೆ ಮತ್ತು ಮೀನು ಮಾರಾಟದಲ್ಲಿ ಯಾರು ತೊಡಗಿಕೊಂಡಿರ್ತಾರೆ ಅವರು ಸಹ ಈ ಒಂದು ಯೋಜನೆಯಲ್ಲಿ ಉಪಯೋಗ ಪಡ್ಕೋಬಹುದು. ಈ ಉದ್ಯಮಗಳು ಅಂದ್ರೆ ಯಾವ್ಯಾವ ಉದ್ಯಮಗಳು ಇದ್ರೊಳಗಡೆ ನಾವು ಸಹಾಯಧನ ತಗೋಬಹುದು ಅಂತಂದ್ರೆ, ಒಂದು ಪ್ರಾಪರ್ಟರಿ ಸಂಸ್ಥೆಗಳು ಯಾರಿರ್ತಾರೆ ಅವ್ರು ತಗೋಬಹುದು, ಅಥವಾ ಪಾಲುದಾರಿಕೆ ಸಂಸ್ಥೆಗಳು ಯಾರಿರ್ತಾರೆ ಅವ್ರು ತಗೋಬಹುದು, ಅಥವಾ ಫಿಶ್ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸ್ ಅವ್ರು ಇರ್ತಾರೆ ಅವ್ರು ತಗೋಬಹುದು, ಮತ್ತು ಕೋಆಪರೇಟಿವ್ ಬಾಡೀಸ್ ಯಾರಿರ್ತಾರಲ್ಲ ಅವರು ಸಹ ಒಂದು ಈ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಾಗಿ ಸಹಾಯಧನವನ್ನು ಪಡ್ಕೋಬಹುದು. ಸೊ ಅದು ಅಲ್ಲದೆ ಈ ಕೆಲವು ವೈಯಕ್ತಿಕವಾಗಿ ಅಥವಾ ಸಾಂಸ್ಥಿಕವಾಗಿ ಮೀನುಗಾರಿಕೆಯಲ್ಲಿ ನಾವು ಉದ್ಯಮ ಶುರು ಮಾಡ್ತೀವಿ ಅಂತಂದು ಯಾರಾದರೂ ಆಸಕ್ತಿ ತೋರಿದ್ರೆ ಅವರು ಸಹ ಒಂದು ಈ ಒಂದು ಸ್ಕೀಮಲ್ಲಿ ಸಹಾಯಧನ ಪಡ್ಕೋಬಹುದಾಗಿದೆ. ಸೊ ಇದರಲ್ಲಿ ಮೇನ್ ಕಾಂಪೋನೆಂಟ್ ಅಂದ್ರೆ ಈ ಒಂದು ವಲಯನ ಔಪಚಾರಿಕೀಕರಣಗೊಳಿಸಬೇಕು ಮತ್ತೆ ಎಲ್ಲ ಸಾಲ ಸೌಲಭ್ಯ ಕೊಡಬೇಕನ್ನೋದು. ಇನ್ನೊಂದು ಮೌಲ್ಯ ಸರಪಳಿ ಮತ್ತು ದಕ್ಷತೆ ಹೆಚ್ಚಿಸಲಿಕ್ಕೆ ಯೋಜನೆಗಳಿದ್ದಾವೆ. ಮೂರನೇದು ಸುರಕ್ಷತೆ ಮತ್ತು ಗುಣಮಟ್ಟ ಜಾಸ್ತಿ ಮಾಡಲಿಕ್ಕೆ ಹಲವಾರು ಯೋಜನೆಗಳಿದ್ದಾವೆ. ಸೊ ನೀವು ಇವಾಗಲೇ ಹೇಳಿದೆ NFTP ಪ್ಲಾಟ್ಫಾರ್ಮ್ ಅಲ್ಲಿ ನೋಂದಣಿ ಮಾಡೋದ್ರಿಂದ ನಮಗೆ ಸಾಲ ಸೌಲಭ್ಯ ಎಲ್ಲ ಈಸಿಯಾಗಿ ಸಿಗುತ್ತೆ ಮತ್ತೆ ವಿಮೆ ಪಡೀಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಮೀನುಗಾರಿಕಾ ಸಹಕಾರ ಸಂಘಗಳು ಏನಿರ್ತಾವಲ್ಲ ಅವುಗಳಿಗೂ ಸಹ ಒಂದು ಸಹಾಯಧನ ಪಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇನ್ನೊಂದು ಅಕ್ವಾಕಲ್ಚರ್ ವಿಮೆ. ಸೊ ಇದರಲ್ಲಿ ನಾವು ವಿಮೆನ ಯಾವ ಟೈಪ್ ತಗೊಂತೀವಿ ಅಂತ ಅಂದ್ರೆ, ಒಬ್ಬ ಬೆನಿಫಿಷರಿಗೆ ಅಂದ್ರೆ ಒಬ್ಬ ಫಾರ್ಮರು ಮಿನಿಮಮ್ 4 ಹೆಕ್ಟೇರ್ ಅವನಿಗೆ ಜಲವಿಸ್ತೀರ್ಣದ ಕೃಷಿ ಮೀನುಗಾರಿಕೆ ಪ್ರದೇಶ ಇರಬೇಕು. ಸೊ ಅವನು ಅಚಾನಕ್ ಆಗಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ನ್ಯಾಚುರಲ್ ಕ್ಯಾಲಮಿಟೀಸ್ ಇಂದ ಅವನಿಗೆ ಏನಾದ್ರು ಲಾಸ್ ಆಯಿತು ಅಂತ ಸಂದರ್ಭದಲ್ಲಿ ಈ ಒಂದು ಯೋಜನೆಯಲ್ಲಿ ಪ್ರತಿ ಹೆಕ್ಟೇರ್ಗೆ ಗರಿಷ್ಠ 25,000 ಸಹಾಯಧನ ಸಿಗುತ್ತೆ. ಸೊ 4 ಹೆಕ್ಟೇರ್ಗೆ ಅಪ್ ಟು 1,00,000 ಗರಿಷ್ಠ 1,00,000 ಅವನಿಗೆ ಸಹಾಯಧನ ಕೊಡಬೇಕಾಗುತ್ತೆ. ಸೊ ವಿಶೇಷ ರಿಯಾಯಿತಿ ಒಂದು ಕೊಟ್ಟಿದ್ದಾರೆ, SC/ST ಬೆನಿಫಿಷರೀಸ್ ಯಾರಿರ್ತಾರೆ ಅವರಿಗೆ ಅಡಿಷನಲ್ ಆಗಿ ಹೆಚ್ಚುವರಿಯಾಗಿ 10% ಒಂದು ಸಹಾಯಧನ ಎಕ್ಸ್ಟ್ರಾ ಕೊಡ್ತೀವಿ ಈ ಸ್ಕೀಮಲ್ಲಿ. ಇನ್ನೊಂದು ಮೌಲ್ಯ ಸರಪಳಿ ಮತ್ತು ದಕ್ಷತೆ ಹೆಚ್ಚಿಸಲು ಅನುದಾನ. ಸೊ ಈ ಒಂದು ಕಾಂಪೊನೆಂಟ್ ವೈಸ್ ನಾವು ಮೂರು ಇದರಲ್ಲಿ ಡಿವೈಡ್ ಮಾಡ್ತೀವಿ. ಸೂಕ್ಷ್ಮ ಉದ್ಯಮಗಳು ಮೈಕ್ರೋ ಎಂಟರ್ಪ್ರೈನರ್ಸ್ ಅಂತ ಕರಿತೀವಿ, ಇನ್ನೊಂದು ಸಂಘ ಸಂಸ್ಥೆಗಳು ಅಂತ ಕರಿತೀವಿ, ಆಮೇಲೆ ಅರ್ಹ ವೆಚ್ಚಗಳು ಅಂತ ಕರಿತೀವಿ. ಈ ಸೂಕ್ಷ್ಮ ಉದ್ಯಮಗಳು ಯಾವಿದಾವೆ, ಒಬ್ಬ ಜನರಲ್ ಬೆನಿಫಿಷರಿ ಮ್ಯಾಕ್ಸಿಮಮ್ 25% ಅವ್ರ ಹೂಡಿಕೆ ವೆಚ್ಚ ಕೊಡ್ತೀವಿ, ಅದರಲ್ಲಿ ಅಪ್ ಟು 35 lakh ಗರಿಷ್ಠ ಕೊಡ್ತೀವಿ. ಅದೇ ಒಂದು ಸ್ಕೀಮ್ ಅಲ್ಲಿ SC/ST ಅಥವಾ ಮಹಿಳೆಯರಿದ್ರೆ ಗರಿಷ್ಠ 35% ವರೆಗೂ ಹೂಡಿಕೆ ವೆಚ್ಚದ ಮೇಲೆ ನಾವು ಸಹಾಯಧನ ಕೊಡ್ತೀವಿ, ಅದರಲ್ಲಿ 45 lakh ನಾವು ಅವರಿಗೆ ಮ್ಯಾಕ್ಸಿಮಮ್ ಅನುದಾನ ಕೊಡ್ತೀವಿ. ಇನ್ನೊಂದು ಸಂಘ ಸಂಸ್ಥೆಗಳು ಫಿಶರೀಸ್ ಅಲ್ಲಿ ಇನ್ವಾಲ್ವ್ ಆದ್ರೆ ಅವ್ರ ಹೂಡಿಕೆ ವೆಚ್ಚದ 35% ಅಂದ್ರೆ ಅಪ್ ಟು 200 lakh ಅಂದ್ರೆ 2 crore ವರೆಗೆ ನಾವು ಸಹಾಯಧನ ಕೊಡ್ಲಿಕ್ಕೆ ಅವಕಾಶ ಇದೆ. ಸೊ ಈ ವೆಚ್ಚಗಳನ್ನು ಅವ್ರು ಯಾವ್ದಾದ್ರು ಖರ್ಚು ಮಾಡಬಹುದು ಅಂತಂದ್ರೆ, ಒಂದು ಹೊಸ ಪ್ಲಾಂಟ್, ಒಂದ್ ವೇಳೆ ಐಸ್ ಪ್ಲಾಂಟ್ ಮಾಡ್ತಾ ಇದ್ರೆ ಐಸ್ ಪ್ಲಾಂಟ್ ಮಾಡ್ಲಿಕ್ಕೆ, ಅಥವಾ ಕೋಲ್ಡ್ ಸ್ಟೋರೇಜ್ ಮಾಡ್ತಾರೆ, ಅಥವಾ ಮೀನುಗಾರಿಕೆ ಉದ್ಯಮದಲ್ಲಿ ಬರ್ತಕ್ಕಂಥ ಯಾವುದೇ ಒಂದು ನವೀನ ರೀತಿಯ ಒಂದು ಡೆವಲಪ್ಮೆಂಟ್ ಆಗಿರ್ಬೋದು ಅದನ್ನ ಮಾಡ್ಲಿಕ್ಕೆ ನಾವು ಅವರಿಗೆ ಕೊಡ್ತೀವಿ. ಅದರಲ್ಲಿ ಬರ್ತಕ್ಕಂಥ ಯಂತ್ರೋಪಕರಣಗಳು, ವಿದ್ಯುತ್ ಕೆಲಸಗಳು ಮತ್ತೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಸಾರಿಗೆ ಮೂಲ ಸೌಕರ್ಯಗಳು ಕೊಡ್ಲಿಕ್ಕೆ ಸಹ ಇದರಲ್ಲಿ ಅವಕಾಶ ಇದೆ. ಸೊ ಮೂರನೇದು ಸುರಕ್ಷತೆ ಮತ್ತು ಗುಣಮಟ್ಟ ಭರವಸೆ. ಇದರಲ್ಲಿ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಇದರಲ್ಲಿ ಪರ್ಫಾರ್ಮೆನ್ಸ್ ಗ್ರಾಂಟ್ ಅಂತ ಕೊಡ್ತೀವಿ. ಸೊ ಪರ್ಫಾರ್ಮೆನ್ಸ್ ಗ್ರಾಂಟ್ ಅಲ್ಲಿ ನಾನು ಮೊದಲು ಹೇಳಿದಾಗೆ ಸಾಮಾನ್ಯ ವರ್ಗದವರಿಗೆ 25% ಹೂಡಿಕೆ ವೆಚ್ಚ 25% ಗರಿಷ್ಠ 35 lakh ಕೊಡ್ತೀವಿ. ಅದೇ ಸೂಕ್ಷ್ಮ ಉದ್ಯಮಗಳಲ್ಲಿ SC/ST ಮಹಿಳೆಯರಿದ್ರೆ 35% ವರೆಗೆ ಸಹಾಯಧನ ಕೊಡ್ತೀವಿ, ಹೂಡಿಕೆ ವೆಚ್ಚದ್ದು ಗರಿಷ್ಠ 45 lakh ಆಗುತ್ತೆ. ಇನ್ನು ಸಣ್ಣ ಉದ್ಯಮಗಳು ಸ್ಮಾಲ್ ಎಂಟರ್ಪ್ರೈಸಸ್ ಅಲ್ಲಿ ಸಾಮಾನ್ಯ ವರ್ಗದ ಜನರಿಗೆ ನಾವು ಹೂಡಿಕೆ ವೆಚ್ಚದ 25% ಕೊಡ್ತೀವಿ, ಮತ್ತು SC/ST ಮಹಿಳೆಯರಿದ್ರೆ ಅಪ್ ಟು 35% ಗರಿಷ್ಠ 1 crore ವರೆಗೂ ನಾವು ಅವರಿಗೆ ಸಹಾಯಧನ ಕೊಡ್ಲಿಕ್ಕೆ ಅವಕಾಶ ಇದೆ. ಇನ್ನು ಸಂಘ ಸಂಸ್ಥೆಗಳು ಅವರು ಯಾರಾದರೂ ಈಗ ಮೀನುಗಾರಿಕೆ ಉದ್ಯಮ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಅವರಿಗೆ ಗರಿಷ್ಠ 2 crore ನಾವು ಸಹಾಯಧನ ಕೊಡ್ಲಿಕ್ಕೆ ಈ ಯೋಜನೆಯಲ್ಲಿ ಅವಕಾಶ ಇದೆ. ಸೊ ಈ ವೆಚ್ಚಗಳನ್ನು ಸಹ ಅವರು ಯಂತ್ರೋಪಕರಣ ಖರೀದಿ ಮಾಡ್ಲಿಕ್ಕೆ ಅಥವಾ ಹೊಸ ಪ್ಲಾಂಟ್ ಸ್ಟಾರ್ಟ್ ಮಾಡ್ಲಿಕ್ಕೆ ಅಥವಾ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅದನ್ನ ಡೆವಲಪ್ ಮಾಡ್ಲಿಕ್ಕೆ ಅಥವಾ ಕ್ವಾಲಿಟಿ ಇಂಪ್ರೂವೈಸ್ ಮಾಡಬೇಕು ಅಥವಾ ಅವರು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಬೇರೆ ಯಾವುದೇ ವರ್ಕ್ ಇದ್ರೂ ಸಹ ಹೊಸದಾಗಿ ಸ್ಟಾರ್ಟ್ ಮಾಡಿದ್ರೆ ಅವರಿಗೆ ನಾವು ಈ ಒಂದು ಸ್ಕೀಮ್ ಅಲ್ಲಿ ಕೊಡ್ತೀವಿ. ಈ ಸ್ಕೀಮ್ ಅಲ್ಲಿ ಯಾವ ಟೈಪ್ ಹಣ ಬಿಡುಗಡೆ ಆಗುತ್ತೆ, ಯಾವ ಟೈಪ್ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ಅವರು ಪ್ಲಾಂಟ್ ಶುರು ಮಾಡಿದ ಮೇಲೆ 50% ಸಹಾಯಧನ ಕೊಡ್ತೀವಿ. ಸೊ ಕಂಪ್ಲೀಟ್ ಆದ್ಮೇಲೆ ರಿಮೈನಿಂಗ್ 50% ರಿಲೀಸ್ ಮಾಡ್ತೀವಿ.
ಸೊ ಇದರಲ್ಲಿ ನಾನು ಮೊದಲೇ ಹೇಳಿದಾಗ ಬೆನಿಫಿಷರೀಸ್ ಯಾರ್ಯಾರು ಬರ್ತಾನೆ, ಎಲ್ಲ ಯಾರೇ ಮೀನುಗಾರರಾಗಿರ್ಬೋದು ಅವರೆಲ್ಲರೂ ಬೆನಿಫಿಷರೀಸ್ ಆಗ್ತಾರೆ.

ಆಮೇಲೆ ಇದನ್ನ ಅಪ್ಲೈ ಮಾಡೋದು ಹೆಂಗೆ, ಇಷ್ಟೆಲ್ಲ ಸಹಾಯಧನ ಇದೆ, ಅದನ್ನ ಯಾವ ಟೈಪ್ ಅಪ್ಲೈ ಮಾಡ್ಬೇಕಂತಂದ್ರೆ ನಮ್ದು ನ್ಯಾಷನಲ್ ಡಿಜಿಟಲ್ ಫಿಷರೀಸ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂತಂದು ಅದರಲ್ಲಿ ಹೋಗಿ ಒಂದು ಲಾಗಿನ್ ಐಡಿ ಕ್ರಿಯೇಟ್ ಮಾಡಬೇಕಾಗತ್ತೆ. ಆ ಲಾಗಿನ್ ಐಡಿ ಮೇಲೆ ನೀವು ಒತ್ತಿದ್ರೆ ನಿಮ್ದು ಎಲ್ಲ ಡೀಟೇಲ್ಸ್ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲ ಎಂಟ್ರಿ ಮಾಡಿದ ಮೇಲೆ ನಿಮ್ಮ ಮೊಬೈಲ್ ನಂಬರ್ ಹಾಕಿದ ತಕ್ಷಣ ನಿಮ್ಗೆ OTP ಬರುತ್ತೆ. OTP ಬಂದ ಮೇಲೆ ನೀವು ಅದನ್ನ ಎಂಟ್ರಿ ಮಾಡಿದ್ರೆ ನಿಮ್ದೊಂದು ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ. ಆ ಪ್ರೊಫೈಲ್ ಸಕ್ಸಸ್ಫುಲಿ ಕ್ರಿಯೇಟ್ ಆದ್ಮೇಲೆ ನೀವು ಯಾವ ಒಂದು ಸ್ಕೀಮಿಗೆ ನೀವು ಅಪ್ಲೈ ಮಾಡ್ತಿದ್ರಿ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಆ ಸ್ಕೀಮಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಕೇಳಿದ್ರೆ ಅದನ್ನೆಲ್ಲ ಅಪ್ಲೋಡ್ ಮಾಡಬೇಕಾಗತ್ತೆ. ಎಕ್ಸಾಂಪಲ್, ನೀವು ಯಾವುದೋ ಒಂದು ಸ್ಮಾಲ್ ಉದ್ಯಮ ಸ್ಟಾರ್ಟ್ ಮಾಡ್ತಿದ್ದೀರಿ ಅಂತಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತು ವೈಯಕ್ತಿಕವಾಗಿ ಏನು ಡಾಕ್ಯುಮೆಂಟ್ಸ್ ಇದೆ ಅದನ್ನೆಲ್ಲ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇನ್ನೊಂದು ಪ್ರಾಜೆಕ್ಟಿಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ಹೇಳೋದು

0: ಸ್ಕೀಮಿಗೆ ನೀವು ಅಪ್ಲೈ ಮಾಡ್ತಿದ್ರಿ, ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಆ ಸ್ಕೀಮ್ ಅಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಕೇಳಿದ್ರೆ ಅದನ್ನೆಲ್ಲ ಅಪ್ಲೋಡ್ ಮಾಡಬೇಕಾಗತ್ತೆ. ಎಕ್ಸಾಂಪಲ್, ನೀವು ಯಾವುದೋ ಒಂದು ಸ್ಮಾಲ್ ಉದ್ಯಮ ಸ್ಟಾರ್ಟ್ ಮಾಡ್ತಿದ್ರಿ ಅಂತ ಅಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತೆ ವೈಯಕ್ತಿಕವಾಗಿ ಏನು ಡಾಕ್ಯುಮೆಂಟ್ಸ್ ಇದೆ ಅದನ್ನೆಲ್ಲ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇನ್ನೊಂದು ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ಹೇಳೋದಾದ್ರೆ, ಆ ಪ್ರಾಜೆಕ್ಟ್ಗೆ ನೀವೇನು ಎಸ್ಟಿಮೇಟ್ ಮಾಡಿಸಿರ್ತೀರಿ ಅಥವಾ ನೀವೊಂದು DPR ಪ್ರಾಜೆಕ್ಟ್ ಕಾಸ್ಟ್ ಏನು ಮಾಡಿಸಿರ್ತೀರಿ, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಸಿರ್ತೀರಿ, ಅದನ್ನ ಸಹ ಅಪ್ಲೋಡ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಆ ಒಂದು ಹಣನ ಎಲ್ಲಿಂದ ಹೊಂದಾಣಿಕೆ ಮಾಡ್ಕೊಂತೀರಿ, ಎಲ್ಲಿಂದ ಅಂದ್ರೆ ಅಷ್ಟೊಂದು ನಿಮಗೆ ದುಡ್ಡು ಎಲ್ಲಿಂದ ತಗೊಂಬರ್ತೀರಿ, ಅದ್ರ ಡೀಟೇಲ್ಸ್ ಸಹ ನೀವು ಅದರಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಮಾಡಿದ್ಮೇಲೆ ನಾವು ಒಂದು ಕಮಿಟಿ ಇದೆ, ಆ ಕಮಿಟಿಯಲ್ಲಿ ನಾವು ಅದನ್ನ ವೆರಿಫೈ ಮಾಡ್ತೀವಿ, ನಮ್ಮ ಒಂದು ಗೈಡ್ಲೈನ್ಸ್ಗೆ ಮ್ಯಾಚ್ ಆಗುತ್ತೋ ಅಥವಾ ಸೂಟ್ ಆಗುತ್ತೋ ಅಂತ ಹೇಳಿ ನೋಡಿ ಅದೆಲ್ಲ ಎಲ್ಲ ಮ್ಯಾಚ್ ಆಗ್ತಿತ್ತು ಸೂಟ್ ಆಗ್ತಿತ್ತು ಅಂತಂದ್ರೆ ನಮ್ಮ ಆಫೀಸರ್ಸ್ ಬಂದು ವಿಸಿಟ್ ಮಾಡ್ತೇವೆ. ವಿಸಿಟ್ ಮಾಡಿ ಎಲ್ಲ ಸರಿ ಆಯ್ತು, ಎಲ್ಲ ಗೈಡ್ಲೈನ್ಸ್ಗೆ ಎಲ್ಲ ಮ್ಯಾಚ್ ಆಗ್ತಿದೆ, ನಿಮಗೆ ಕೊಡಬಹುದು ಅಂತ ಅನ್ಸಿದ್ರೆ ಸೊ ನಿಮಗೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆ ಸಹಾಯಧನವನ್ನು ನಾವು ಟ್ರಾನ್ಸ್ಫರ್ ಮಾಡ್ತೀವಿ.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹ ಯೋಜನೆ ಕುರಿತು ಮಾಹಿತಿಯನ್ನು ನೀಡಿದವರು ವಿಜಯನಗರ ಜಿಲ್ಲೆ ಮೀನುಗಾರಿಕಾ ಉಪನಿರ್ದೇಶಕರಾದ ಶ್ರೀ ಮಲ್ಲೇಶ್ ಬಿ. ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
2: ನಾನು ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನು ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
3: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸ್ ಬಂದಿತ್ತು, ಹೈ ಜಂಪ್ ಲಾಂಗ್ ಜಂಪ್ ಅಲ್ಲೆಲ್ಲ.
2: ನಿಂಗ್ ನೆನ್ಪಿದ್ಯಾ, ನಾವಿಬ್ರು 8th class ಇರ್ತಾ ನೀನ್ ಫಸ್ಟ್ ರ್ಯಾಂಕ್ ಬಂದೆ, ನಾನ್ ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಅಮ್ಮ ನಂಗ್ ಬೈದಿದ್ರು.
3: ಹೌದು, ಯಾರ್ ಕಲ್ಸಿದ್ರು ನೆನ್ಪಿಲ್ಲ, ಆದ್ರೆ ಎಲ್ಲರೂ ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
2: ದೇವ್ರದೇ ನಮ್ ಪೇರೆಂಟ್ಸ್ ನಮ್ಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದ್ ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿಅಡಿಕ್ಷನ್ ಸೆಂಟರ್ ಸೇರ್ಕೊಂಡೆ. ಇಲ್ಲಿ ಯಾರು ನನ್ನ ಜಡ್ಜ್ ಮಾಡಲ್ಲ, ನಾನ್ ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
3: ನಾನು ನೀವೆಲ್ಲ ಹೇಳಿದ್ ಕೇಳಿ ರಿಹಾಬ್ ಸೇರ್ಕೋಬೇಕಿತ್ತು, ತಡ ಮಾಡ್ಬಿಟ್ಟೆ. ಆದ್ರೆ ನಾನ್ ಮತ್ತೆ ಮೊದ್ಲಿನ ಜೀವನಕ್ಕೆ ಹೋಗ್ತೀನಾ?
2: ಖಂಡಿತ ಸರಿ ಹೋಗ್ತೀಯ ಕಣೋ, ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನ ಅರಿಸಿ, ಡ್ರಗ್ಸ್ ಅಲ್ಲ.

0: ಆಕಾಶವಾಣಿ ಸಮಯ 1:10 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ಆಪರೇಷನ್ ಸಿಂಧೂರ್ಗೆ 1 ವರ್ಷ. ಇಡೀ ದೇಶವು ನಮ್ಮ ಸೈನಿಕರ ಅದಮ್ಯ ಶೌರ್ಯ, ಬಲಿದಾನ ಮತ್ತು ವೃತ್ತಿಪರತೆಗೆ ನಮನ ಸಲ್ಲಿಸಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು. ಪ್ರಧಾನಮಂತ್ರಿ ಉದ್ಯೋಗ ಸೃಜನೆ ಕಾರ್ಯಕ್ರಮ, 36.33 ಲಕ್ಷ ಉದ್ಯೋಗಾವಕಾಶಗಳ ಸೃಷ್ಟಿ, ಮಹಿಳಾ ಸಬಲೀಕರಣಕ್ಕೆ ಒತ್ತು. ದೇಶದಲ್ಲಿ ತಾಯಿ ಮತ್ತು ಮಗುವಿನ ಆರೋಗ್ಯ ಬಲಪಡಿಸುವ ನಿಟ್ಟನಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ಜನನಿ ಡಿಜಿಟಲ್ ವೇದಿಕೆ ಆರಂಭ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಕುರಿತಂತೆ ರಾಜ್ಯಪಾಲರನ್ನು ಇಂದು ಮತ್ತೊಮ್ಮೆ ಭೇಟಿಯಾದ ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಲಖನೌ ಸೂಪರ್ ಜೈಂಟ್ಸ್ ತಂಡಗಳ ಮುಖಾಮುಖಿ. ವಾರ್ತೆಗಳ ವಿವರ: ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯು ಭಯೋತ್ಪಾದನೆ ಮತ್ತು ನಮ್ಮ ಸಾರ್ವಭೌಮತ್ವ ಹಾಗೂ ನಾಗರಿಕರ ಸುರಕ್ಷತೆಗೆ ಧಕ್ಕೆ ತರುವ ಎಲ್ಲಾ ಶಕ್ತಿಗಳ ವಿರುದ್ದ ಭಾರತಕ್ಕಿರುವ ಅಚಲ ನಿರ್ಧಾರಕ್ಕೆ ಸಾಕ್ಷಿಯಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ. ಆಪರೇಷನ್ ಸಿಂಧೂರ್ ಪೂರ್ಣಗೊಂಡು 1 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಈ ಮಿಷನ್ನ ಅಸಾಧಾರಣ ಯಶಸ್ಸು ನಮ್ಮ ಸಶಸ್ತ್ರ ಪಡೆಗಳ ಸಾಟಿಯಿಲ್ಲದ ಶೌರ್ಯ ಮತ್ತು ದೃಢ ಸಂಕಲ್ಪವನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಇಂದು ಇಡೀ ದೇಶವು ನಮ್ಮ ಸೈನಿಕರ ಅದಮ್ಯ ಶೌರ್ಯ, ಬಲಿದಾನ ಮತ್ತು

0: ವೃತ್ತಿಪರತೆಗೆ ನಮನ ಸಲ್ಲಿಸುತ್ತದೆ ಎಂದು ರಾಷ್ಟಪತಿ ಮುರ್ಮು ಹೇಳಿದ್ದಾರೆ. ಭಾರತದ ಶಾಂತಿ, ಏಕತೆ ಮತ್ತು ಸಾರ್ವಭೌಮತ್ವಕ್ಕೆ ಧಕ್ಕೆ ತರಲು ಪ್ರಯತ್ನಿಸುತ್ತಿರುವ ಭಯೋತ್ಪಾದಕ ಶಕ್ತಿಗಳು ಮತ್ತು ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡುವ ದೇಶಗಳಿಗೆ ಭಾರತವು ದಿಟ್ಟವಾಗಿ ಪ್ರತ್ಯುತ್ತರ ನೀಡಿದ ಐತಿಹಾಸಿಕ ಕ್ಷಣ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಆಪರೇಷನ್ ಸಿಂಧೂರನ್ನು ಬಣ್ಣಿಸಿದ್ದಾರೆ. ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ಅದನ್ನು ಬೆಂಬಲಿಸುವ ವ್ಯವಸ್ಥೆಯನ್ನು ಧ್ವಂಸಗೊಳಿಸುವಲ್ಲಿ ದೇಶ ತನ್ನ ಸಂಕಲ್ಪದಲ್ಲಿ ಅಚಲವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ ಪೂರ್ಣಗೊಂಡು ಒಂದು ವರ್ಷವಾದ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾರ್ಯಾಚರಣೆಯ ವೇಳೆ ಭಾರತೀಯ ಸಶಸ್ತ್ರ ಪಡೆಗಳು ಅಪೂರ್ವ ಧೈರ್ಯ, ನಿಖರತೆ ಮತ್ತು ದೃಢ ಸಂಕಲ್ಪವನ್ನು ಪ್ರದರ್ಶಿಸಿದ್ದವೆಂದು ಹೇಳಿದ್ದಾರೆ. ಪಹಲ್ಗಾಮ್ನಲ್ಲಿ ಅಮಾಯಕ ಭಾರತೀಯರ ಮೇಲೆ ದಾಳಿ ನಡೆಸಲು ಸಾಹಸ ಮಾಡಿದವರಿಗೆ ಭಾರತೀಯ ಪಡೆಗಳು ತಕ್ಕ ಪ್ರತಿಕ್ರಿಯೆ ನೀಡಿವೆ. ಸಶಸ್ತ ಪಡೆಗಳ ಶೌರ್ಯ ಮತ್ತು ತ್ಯಾಗಕ್ಕೆ ದೇಶದ ಸಮಸ್ತ ಜನತೆ ಗೌರವ ಸಲ್ಲಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ಈ ನಡುವೆ ತಮ್ಮ ಸಂಸ್ಕೃತ ಸುಭಾಷಿತದಲ್ಲಿ ಪ್ರಧಾನಮಂತ್ರಿಯವರು ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ಸಾಧಿಸಿದ ಅಸಾಧಾರಣ ವಿಜಯವು ದೇಶದ ಕೆಚ್ಚೆದೆಯ ಸೈನಿಕರ ಅದ್ಭುತ ಶೌರ್ಯ ಮತ್ತು ದೇಶಭಕ್ತಿಗೆ ಒಂದು ಸ್ಫೂರ್ತಿದಾಯಕ ಉದಾಹರಣೆಯಾಗಿದೆ ಎಂದು ಹೇಳಿದರು. ಭಾರತೀಯ ಸೇನೆಯು ಇಂದು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಗೆ ಒಂದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ವಿಶೇಷ ವಿಡಿಯೋವೊಂದನ್ನು ಹಂಚಿಕೊಂಡಿದೆ. ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದನೆಗೆ ಭಾರತ ನೀಡಿದ ಯೋಜಿತ ಮತ್ತು ನಿಖರವಾದ ಪ್ರತ್ಯುತ್ತರವನ್ನು ಈ ವಿಡಿಯೋ ಒಳಗೊಂಡಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ನೀಡಿರುವ ಭಾರತೀಯ ಸೇನೆಯು ದೇಶದ ದೃಢವಾದ ಪ್ರತಿಕ್ರಿಯೆಯನ್ನು ಎತ್ತಿ ತೋರಿಸಿದೆ. ಅಷ್ಟೇ ಅಲ್ಲದೆ ದೇಶದ ಸಾರ್ವಭೌಮತ್ವ ಮತ್ತು ನಾಗರಿಕರನ್ನು ರಕ್ಷಿಸುವ ತನ್ನ ಬದ್ದತೆಯನ್ನು ಸೇನೆಯು ಈ ಸಂದರ್ಭದಲ್ಲಿ ಪುನರುಚ್ಚರಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ಭಾರತದ ಇತಿಹಾಸದಲ್ಲಿ ಒಂದು ಯುಗ ಪ್ರವರ್ತಕ ಮೈಲುಗಲ್ಲು ಎಂದು ಬಣ್ಣಿಸಿದ್ದಾರೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯು ಇಂದು ಒಂದು ವರ್ಷವನ್ನು ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯ ಸಶಸ್ತ ಪಡೆಗಳ ಶೌರ್ಯವನ್ನು ಗೌರವಿಸಲು ತಮ್ಮ ಸಾಮಾಜಿಕ ಜಾಲತಾಣಗಳ ಪ್ರೊಫೈಲ್ ಚಿತ್ರವನ್ನು ಬದಲಾಯಿಸಿದ್ದಾರೆ. ನಮ್ಮ ಪಡೆಗಳಿಗೆ ಮತ್ತು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಅವರು ಸಾಧಿಸಿದ ಯಶಸ್ಸಿಗೆ ಗೌರವ ಸಲ್ಲಿಸುವ ಸೂಚಕವಾಗಿ ದೇಶದ ಎಲ್ಲಾ ನಾಗರಿಕರು ತಮ್ಮ ಸಾಮಾಜಿಕ ಜಾಲತಾಣಗಳ ಪ್ರೊಫೈಲ್ ಚಿತ್ರಗಳನ್ನು ಬದಲಾಯಿಸಿಕೊಳ್ಳುವಂತೆ ಅವರು ಕರೆ ನೀಡಿದ್ದಾರೆ. ಪ್ರಧಾನಮಂತ್ರಿಯವರ ಜೊತೆಗೆ ಅವರ ಸಂಪುಟ ಸಹೋದ್ಯೋಗಿಗಳು ಸಹ ತಮ್ಮ ಎಲ್ಲಾ ಸಾಮಾಜಿಕ ಜಾಲತಾಣ ಖಾತೆಗಳ ಪ್ರೊಫೈಲ್ ಚಿತ್ರಗಳನ್ನು ಬದಲಾಯಿಸಿದ್ದಾರೆ. ದೇಶಾದ್ಯಂತ ಜೀವನೋಪಾಯದ ಮಾರ್ಗಗಳನ್ನು ಸೃಷ್ಟಿಸುವಲ್ಲಿ ಮತ್ತು ತಳಮಟ್ಟದ ಆರ್ಥಿಕ ಅಭಿವೃದ್ದಿಗೆ ಕೊಡುಗೆ ನೀಡುವಲ್ಲಿ ಪ್ರಧಾನಮಂತ್ರಿಯವರ ಉದ್ಯೋಗ ಸೃಜನೆ ಕಾರ್ಯಕ್ರಮವು ಸುಮಾರು 36.33 ಲಕ್ಷ ವ್ಯಕ್ತಿಗಳಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಟ್ಟಿದೆ ಎಂದು ಸರ್ಕಾರ ಇಂದು ತಿಳಿಸಿದೆ. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯದ ಈ ಪ್ರಮುಖ ಯೋಜನೆಯನ್ನು ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗವು ಜಾರಿಗೊಳಿಸುತ್ತಿದ್ದು, ದೇಶದಲ್ಲಿ ಉದ್ಯಮಶೀಲತೆ ಮತ್ತು ಉದ್ಯೋಗ ಸೃಜನೆಯನ್ನು ಉತ್ತೇಜಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತಿದೆ. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಈ ಯೋಜನೆಯು ಅತ್ಯುತ್ತಮ ಪ್ರದರ್ಶನ ನೀಡಿದ್ದು, ಭಾರತದ ಸೂಕ್ಷ್ಮ ಉದ್ಯಮ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ತನ್ನ ಕೊಡುಗೆಯನ್ನು ಮರುಸ್ಥಾಪಿಸಿದೆ ಎಂದು ಅಧಿಕೃತ ಹೇಳಿಕೆ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲಿ ತಾಯಿ ಮತ್ತು ಮಗುವಿನ ಆರೋಗ್ಯ ಸೇವೆಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಜನನಿ ಎಂಬ ಮಹತ್ವದ ಉಪಕ್ರಮವನ್ನು ಪ್ರಾರಂಭಿಸಿದೆ. ಜನನಿ ಎಂಬುದು ಮಹಿಳೆಯರ ಸಂತಾನೋತ್ಪತ್ತಿ ಸಮಯದಲ್ಲಿ ಅವರ ಆರೋಗ್ಯ ದಾಖಲೆಗಳನ್ನು ಸಮಗ್ರವಾಗಿ ಮೇಲ್ವಿಚಾರಣೆ ಮಾಡಲು ಮತ್ತು ಡಿಜಿಟಲ್ ರೂಪದಲ್ಲಿ ನಿರ್ವಹಿಸಲು ವಿನ್ಯಾಸಗೊಳಿಸಲಾದ ಒಂದು ಡಿಜಿಟಲ್ ವೇದಿಕೆಯಾಗಿದೆ. ಸಚಿವಾಲಯವು ನೀಡಿರುವ ಮಾಹಿತಿಯ ಪ್ರಕಾರ ಈವರೆಗೆ 1.34 ಕೋಟಿ ಫಲಾನುಭವಿಗಳು ಈ ವೇದಿಕೆಯಲ್ಲಿ ನೋಂದಾಯಿಸಿಕೊಂಡಿದ್ದಾರೆ. ಗರ್ಭಪೂರ್ವ ಆರೈಕೆ, ಹೆರಿಗೆಯ ನಂತರದ ಆರೈಕೆ, ನವಜಾತ

ಶಿಶುವಿನ ಆರೈಕೆ, ಮನೆ ಆಧಾರಿತ ಶಿಶು ಮತ್ತು ಸಣ್ಣ ಮಕ್ಕಳ ಆರೈಕೆ ಹಾಗೂ ಕುಟುಂಬ ಯೋಜನೆಯನ್ನು ಒಳಗೊಂಡಂತೆ ತಾಯಿ ಮತ್ತು ಮಗುವಿನ ಆರೋಗ್ಯ ಸೇವೆಗಳನ್ನು ಸುಗಮವಾಗಿ ಪತ್ತೆ ಹಚ್ಚುವ ಗುರಿಯನ್ನು ಈ ಯೋಜನೆ ಹೊಂದಿದೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆಯ ಕುರಿತು ರಾಜಕೀಯ ಚಟುವಟಿಕೆಗಳು ಚುರುಕುಗೊಂಡಿದ್ದು, ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್ ಅವರು ಇಂದು ಲೋಕಭವನ್ನಲ್ಲಿ ರಾಜ್ಯಪಾಲ ವಿಶ್ವನಾಥ್ ಅರ್ಲೇಕರ್ ಅವರನ್ನು ಎರಡನೇ ಬಾರಿಗೆ ಭೇಟಿ ಮಾಡಿದರು. ರಾಜ್ಯಪಾಲರೇ ಅವರನ್ನು ಮಾತುಕತೆಗೆ ಕರೆದಿದ್ದರು ಎಂದು ಹೇಳಲಾಗುತ್ತಿದೆ. ವಿಜಯ್ ಅವರು ನಿನ್ನೆಯೂ ಸಹ ರಾಜ್ಯಪಾಲರನ್ನು ಭೇಟಿ ಮಾಡಿ ತಮ್ಮ ಪಕ್ಷದ ಶಾಸಕರ ಪಟ್ಟಿ ಮತ್ತು ಕಾಂಗ್ರೆಸ್ ನೀಡಿದ ಬೆಂಬಲ ಪತ್ರವನ್ನು ಸಲ್ಲಿಸಿದ್ದರು. ಸದ್ಯದ ಪರಿಸ್ಥಿತಿಯಲ್ಲಿ ಬಹುಮತ ಸಾಬೀತುಪಡಿಸಲು ಅವರಿಗೆ ಇನ್ನೂ ಹೆಚ್ಚಿನ ಬೆಂಬಲದ ಅಗತ್ಯವಿದೆ. ಈ ನಡುವೆ ವಿಸಿಕೆ ನಾಯಕ ತಿರುಮಾವಳವನ್ ಅವರು ಇಂದು ನಡೆಯಲಿರುವ ತಮ್ಮ ಶಾಸಕಾಂಗ ಪಕ್ಷದ ಸಭೆಯ ನಂತರ ವಿಜಯ್ ಅವರಿಗೆ ಬೆಂಬಲ ನೀಡುವ ಬಗ್ಗೆ ನಿರ್ಧರಿಸಲಾಗುವುದು ಎಂದು ತಿಳಿಸಿದ್ದಾರೆ. ವಿಸಿಕೆ ಪಕ್ಷವು ಇಬ್ಬರು ಶಾಸಕರನ್ನು ಹೊಂದಿದೆ. ವಿಯೆಟ್ನಾಂ ಅಧ್ಯಕ್ಷ ಟೋಲಾಮ್ ಅವರು ಇಂದು ತಮ್ಮ ಒಂದು ದಿನದ ಮುಂಬೈ ಭೇಟಿಯ ಸಂದರ್ಭದಲ್ಲಿ ರಾಷ್ಟೀಯ ಷೇರು ಮಾರುಕಟ್ಟೆಗೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಲ್ಯಾಮ್ ಅವರು ಭಾರತದ ಷೇರು ಮಾರುಕಟ್ಟೆಯ ಬಲವನ್ನು ಶ್ಲಾಘಿಸಿದರು. ಇಂದು ಸಂಜೆ ಅಧ್ಯಕ್ಷ ಟೋಲಾಮ್ ಅವರು ಮಹಾರಾಷ್ಟದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಬಳಿಕ ಉಭಯ ನಾಯಕರು ಬಿಸಿನೆಸ್ ಫೋರಂನಲ್ಲಿ ಭಾಗವಹಿಸಲಿದ್ದು ಅಲ್ಲಿ ವಿಯೆಟ್ನಾಂ ಅಧ್ಯಕ್ಷರು ಭಾಷಣ ಮಾಡಲಿದ್ದಾರೆ. ಹೊಸ ಕಾರ್ಮಿಕ ಸಂಹಿತೆಗಳ ಅಡಿಯಲ್ಲಿ 40 ವರ್ಷ ದಾಟಿದ ಕಾರ್ಮಿಕರಿಗಾಗಿ ರಾಷ್ಟವ್ಯಾಪಿ ವಾರ್ಷಿಕ ಆರೋಗ್ಯ ತಪಾಸಣಾ ಯೋಜನೆಯನ್ನು ಇಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ಉದ್ಘಾಟಿಸಿದರು. ನವದೆಹಲಿಯ ಇಎಸ್ಐಸಿ ಆಸ್ಪತ್ರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರಧಾನಿ ಮೋದಿಯವರ ನಾಯಕತ್ವದಲ್ಲಿ ದೇಶದ ಕಾರ್ಯಪಡೆಗೆ ಸಿಗುತ್ತಿರುವ ಗೌರವ ಮತ್ತು ಸಾಮಾಜಿಕ ಭದ್ರತೆ ಹೆಚ್ಚಾಗಿದೆ ಎಂದು ತಿಳಿಸಿದರು. ಕಳೆದ 12 ವರ್ಷಗಳಲ್ಲಿ ಸರ್ಕಾರದ ವಿವಿಧ ಪ್ರಯತ್ನಗಳಿಂದಾಗಿ ನಿರುದ್ಯೋಗ ದರವು ಶೇಕಡ 3.2ಕ್ಕೆ ಇಳಿಕೆಯಾಗಿದೆ ಎಂದು ಅವರು ಉಲ್ಲೇಖಿಸಿದರು. ದಶಕದ ಹಿಂದೆ 30 ಕೋಟಿ ಇದ್ದ ಸಾಮಾಜಿಕ ಭದ್ರತಾ ಯೋಜನೆಗಳ ವ್ಯಾಪ್ತಿಯು ಈಗ 94 ಕೋಟಿಗೆ ತಲುಪಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಇದೇ ಅವಧಿಯಲ್ಲಿ ಇಎಸ್ಐಸಿ ಯೋಜನೆಯ ಫಲಾನುಭವಿಗಳ ಸಂಖ್ಯೆಯು 7 ಕೋಟಿಯಿಂದ 15 ಕೋಟಿಗೆ ಏರಿಕೆಯಾಗಿದ್ದು, ಇದು ಕಾರ್ಮಿಕರಿಗೆ ತುರ್ತು ವೈದ್ಯಕೀಯ ನೆರವು, ಮಾತೃತ್ವ ಸೌಲಭ್ಯ ಮತ್ತು ಉದ್ಯೋಗ ನಷ್ಟದ ಸಮಯದಲ್ಲಿ ಆರ್ಥಿಕ ಸಹಾಯವನ್ನು ನೀಡುತ್ತಿದೆ ಎಂದು ಅವರು ವಿವರಿಸಿದರು. ಅಟಲ್ ಬಿಹಾರಿ ವಾಜಪೇಯಿ ಏಕನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಲಖನೌ ಸೂಪರ್ ಜೈಂಟ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಪರೇಷನ್ ಸಿಂಧೂರ್ಗೆ 1 ವರ್ಷ. ಇಡೀ ದೇಶವು ನಮ್ಮ ಸೈನಿಕರ ಅದಮ್ಯ ಶೌರ್ಯ, ಬಲಿದಾನ ಮತ್ತು ವೃತ್ತಿಪರತೆಗೆ ನಮನ ಸಲ್ಲಿಸಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು. ಪ್ರಧಾನಮಂತ್ರಿ ಉದ್ಯೋಗ ಸೃಜನೆ ಕಾರ್ಯಕ್ರಮ 36.33 ಲಕ್ಷ ಉದ್ಯೋಗಾವಕಾಶಗಳ ಸೃಷ್ಟಿ. ಮಹಿಳಾ ಸಬಲೀಕರಣಕ್ಕೆ ಒತ್ತು. ದೇಶದಲ್ಲಿ ತಾಯಿ ಮತ್ತು ಮಗುವಿನ ಆರೋಗ್ಯ ಬಲಪಡಿಸುವ ನಿಟ್ಟನಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ಜನನಿ ಡಿಜಿಟಲ್ ವೇದಿಕೆ ಆರಂಭ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಕುರಿತಂತೆ ರಾಜ್ಯಪಾಲರನ್ನು ಇಂದು ಮತ್ತೊಮ್ಮೆ ಭೇಟಿಯಾದ ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಲಖನೌ ಸೂಪರ್ ಜೈಂಟ್ಸ್ ತಂಡಗಳ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30ಕ್ಕೆ.

0: ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಿಗೆಯ ಶಾಂತವ್ವ ಹಾಲಳ್ಳಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ.

ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಿಗೆಯ ಶಾಂತವ್ವ ಹಾಲಳ್ಳಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳಿದಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ನೇರ ಫೋನ್ ಇನ್ ಕಾರ್ಯಕ್ರಮ. ಹೆಲೋ ಅಭಿಲಾಷಾ.

0: ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 years ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
3: ಬೀದಿ ಬೀದಿಯಲ್ಲಿ ಈ ಧ್ವನಿ ಮೊಳಗಲಿ, ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ. ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಜನಗಣತಿಯ

0: ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027. ನಮ್ಮ ಜನಗಣತಿ, ನಮ್ಮ ವಿಕಾಸ.
1: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಸರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
2: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
1: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೆ
2: ಇದೇ ಮೇ 11 ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ ಸಂಜೆ 6 ಗಂಟೆ.
1: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೆ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
2: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
1: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರ್ಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ.
2: ಇದೇ 11
1: ಸೋಮವಾರ
2: ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
1: ಸಂಧ್ಯಾ ಸುಧೆ
2: ಕಾರ್ಯಕ್ರಮಕ್ಕೆ ಬನ್ನಿ,
1: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೆ.
3: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಮ

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
2: ಉಸಿರಾಗುವೆ
1: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ.
2: ಹಸಿರಾಗುವೆ
1: ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
2: ಬದುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
1: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

0: ವಿಳಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ನೇರ ಫೋನ್ ಇನ್ ಕಾರ್ಯಕ್ರಮ ಹಲೋ ಅಭಿಲಾಷ್, ಅದೊಳಗ ಮೊದಲ ಕರೆ ಸ್ವೀಕರಿಸೋಣ. ಈಗ ಹಲೋ, ನಮಸ್ತೆ.
1: ಹಲೋ
0: ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಜೋರಾಗಿ ಮಾತಾಡ್ರಿ ಸ್ವಲ್ಪ.
1: ನಾವು ಧಾರವಾಡ ಜಿಲ್ಲೆ ಹೆಬ್ಳೆ ಗ್ರಾಮದಿಂದ ಮಾತಾಡ್ತಾ ಇದ್ದೀವಿ ಮೇಡಮ್.
0: ಹಲೋ
1: ಮೇಡಮ್. ಹಲೋ
0: ಹಲೋ, ಹೇಳ್ರಿ, ಸ್ವಲ್ಪ ಜೋರ್ ಮಾತಾಡ್ತೀರಿ.
1: ಹಲೋ ಮೇಡಮ್, ಕೇಳ್ತಾ ಇದೆಯಾ ಮೇಡಮ್?
0: ಹಾ, ಪರವಾಗಿಲ್ಲ, ಹೇಳ್ರಿ.
1: ಮೇಡಮ್, ನಾವು ಧಾರವಾಡ ಜಿಲ್ಲೆ ಹೆಬ್ಳೆ ಗ್ರಾಮದಿಂದ ರಾಜೇಶ್ ವಾಸ್ತವಿ ಮಾತಾಡ್ತಾ ಇರೋದು ಮೇಡಮ್.
0: ಯಾರಂದ್ರಿ, ಹೆಸರು ಹೇಳ್ರಿ.
1: ರಾಜೇಶ್, ರಾಜೇಶ್ ಮೇಡಮ್.
0: ರಾಜೇಶ್ ಅವರು, ಹಾ ರೀ, ಹೇಳ್ರಿ.
1: ಹೆಬ್ಬಳ್ಳಿಂದ ಮಾತಾಡೋದು ಮೇಡಮ್.
0: ಹಾ ಹಾ, ಹೆಬ್ಬಳ್ಳಿಯಿಂದ ಮಾತಾಡಕತ್ತೀರಿ?
1: ಹೌದು ಮೇಡಮ್, ಧಾರವಾಡ ಜಿಲ್ಲೆ.
0: ಫಸ್ಟ್ ಟೈಮ್ ರೀ ಕಾಲ್?
1: ಹೌದು ಮೇಡಮ್, ಹೌದು ಮೇಡಮ್. ಇವಾಗ ನಾವು ಒಂದು ವರ್ಷ ಆಯ್ತು ಮೇಡಮ್ ಕಾಲ್ ಮಾಡಿಲ್ಲ ಮೇಡಮ್.
0: ಓ, ಆಯ್ತು ಆಯ್ತು, ಹಂಗಂದ್ರೆ ಬಹಳ ದಿವಸದ ಮೇಲೆ ಕಾಲ್ ಸಿಕ್ಕೈತೆ ರಾಜೇಶ್ ಅವರಿಗೆ.
1: ಹೌದು ಮೇಡಮ್, ಹೌದು ಮೇಡಮ್, ಫೋನ್ ಸರಿ ಇರಲಿಲ್ಲ ಮೇಡಮ್, ಅದಕ್ಕೆ ಕಾಲ್ ಮಾಡಿಲ್ಲ ಇವಾಗ ಮೇಡಮ್.
0: ಓ, ಹೌದಾ, ಸರಿ ಸರಿ.
1: ಹೌದು ಮೇಡಮ್, ಹೌದು ಮೇಡಮ್. ಚೆನ್ನಾಗಿದ್ರೆ ಮೇಡಮ್?
0: ಹಾ ರೀ, ನೀವ್ ಹೆಂಗಿದ್ರಿ?
1: ಏ, ನಾವು ಆರಾಮದಿನ ನೋಡ್ರಿ. ಊಟ ಆತೇನ್ರಿ ಮೇಡಮ್?
0: ಏನ್ರಿ
1: ಊಟ ಆತ್ರಿ ಮೇಡಮ್?
0: ಊಟ ಇಲ್ಲ ರೀ, ನಿಮ್ದೆಲ್ಲ ಕಾರ್ಯಕ್ರಮ ಮುಗಿಸಿದ ಮೇಲೆ ಊಟ. ನಿಮ್ದು?
1: ಹೌದ್ರಿ, ಹೌದ್ರಿ, ನಿಜ ನಿಜ ಮೇಡಮ್, ನಿಜ ನಿಜ. ನಮ್ಗೊಂದು ಹಾಡು ಬೇಕಾಗಿತ್ತು ರೀ ಮೇಡಮ್.
0: ಯಾವ ಹಾಡು?
1: ಅದು ಶ್ರೀ

0: ಶ್ರೀರಸ್ತು ಶುಭಮಸ್ತು ಚಿತ್ರದಿಂದ ದೂರ ದೂರ ನೋಡಿದಷ್ಟು ದೂರ ಅಂತ ಇದೆ ನೋಡಿ ಮೇಡಮ್, ಚಿತ್ರಾಮ್ಮ ಹಾಡಿದ್ದು.
1: ಶ್ರೀರಸ್ತು ಶುಭಮಸ್ತು ಚಿತ್ರನ?
0: ಹಾ ಮೇಡಮ್, ದೂರ ದೂರ ನೋಡಿದಷ್ಟು ದೂರ.
1: ಶ್ರೀರಸ್ತು ಶುಭಮಸ್ತು ಸದ್ಯಕ್ಕೆ ಸಿಗ್ತಾ ಇಲ್ಲ. ಹಾ ಸಿಕ್ತು ಸಿಕ್ತು, ಹೇಳ್ರಿ ಹೇಳ್ರಿ ಯಾವ್ದಂದ್ರೆ ದೂರ ದೂರ. ಆಯ್ತು, ಆ ಹಾಡು ಲಭ್ಯ ಇದೆ, ನಿಮ್ಗೆ ಹಾಡನ್ನ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದಕ್ಕೆ ಧನ್ಯವಾದ ರಾಜೇಶ್. ನಮಸ್ತೆ.

0: ಲೇಚನ ಅದ್ಯಾಕೋ ನಾನು ಎಲ್ಲೆಲ್ಲಿ ನೋಡಿದ್ರು ಅಲ್ಲೆಲ್ಲ ನೀನೇ ಕಾಣ್ತಿರ್ತೀಯ.
1: ನನಗೂ ಅರ್ಥ ಆಗ್ತಾ ಇಲ್ಲ, ಯಾಕಂದ್ರೆ ಕಣ್ಣು ಮುಚ್ಚಿದ್ರು ನೀನೇ ಕಾಣ್ತಾ ಇರ್ತೀಯ.
0: ಹೌದಾ, ನಮ್ಗೆ ಏನಾಗ್ತಿದೆ? ಇಲ್ಲಿ ನನ್ ಯಾವ ಹೂವು ಕಾಣ್ತಾ ಇಲ್ಲ, ಯಾಕೋತ ನನಗೋಸ್ಕರ ಯಾವಾಗ್ಲೂ ನಗ್ತಾ ಇರೋ ನೀನೇ ಒಂದು ಹೂ.

0: ಸೂರ್ಯ ಹುಟ್ಟಕ್ ಮುಂಚೆನೆ ನನ್ ಒಂಟಿಯಾಗ ಬರಕ್ ಹೇಳ್ದೆ, ಬೇಕ್ ಹೇಳು.
1: ಇವತ್ ನೀನ್ ಹುಟ್ಟಿದ್ದೀನ ಅಲ್ವಾ, ನನ್ನಿಂದ ಏನೇನು ಮೊದಲನೇ ಶುಭಾಶಯ. ತಗೋ ಈ ಪುಟ್ಟ ಕಾಣಿಕೆ, ನನ್ ಒಳಗಿರೋ ನಿನ್ ಉಸಿರನ್ ಪೋಣಿಸಿ ನಿನಗೋಸ್ಕರನೇ ಕಟ್ಟಿರೋ ಕಾಮನ ಬಿಲ್ಲು. ಇದರಲ್ಲಿರೋ ಏಳು ಬಣ್ಣಗಳು ನಮ್ಮ ಏಳಿ

0: ಮರದ ಒಂದೊಂದು ಹನಿಯಲ್ಲೂ ನಿನ್ ಮುಖಾನೇ ಕಾಣ್ತಾ ಇದೆ.
1: ಇದ್ಯಾವುದೋ ಕವಿ ಮಾತಿರ್ಬಹುದು, ಆದ್ರೆ ನಿನ್ ಒಂದೊಂದು ಹನಿಯಲ್ಲೂ ನನ್ನ ಭವಿಷ್ಯನೇ ಇದೆ.

0: ಹಲೋ, ನಮಸ್ಕಾರ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ತಿಪ್ಪೇಸ್ವಾಮಿ ಅಂತ ಮೇಡಮ್, ಚಿತ್ರದುರ್ಗ ತಾಲೂಕು ಮಲಕರಿಪುರದಿಂದ.
0: ಹೌದಾ, ಫಸ್ಟ್ ಟೈಮ್ ತಿಪ್ಪೇಸ್ವಾಮಿ ಅವರೇ ಕರೆ ಮಾಡ್ತಾರೆ?
1: ಇಲ್ಲ ಮೇಡಮ್, ಹಳೆ ಕೇಳುಗರು ನಾವು, ಫಸ್ಟ್ ಟೈಮ್ ಏನಲ್ಲ.
0: ಬಹಳ ದಿವಸಗಳ ಮೇಲೆ
1: ಜಾಸ್ತಿ ಫೋನ್ ಮಾಡಿರಲಿಲ್ಲ ಮೇಡಮ್ ನಾವು, ತುಂಬಾ ದಿನ ಆಯ್ತು.
0: ಅದಕ್ಕೆ ಅಂತೀನಿ, ಯಾಕಂದ್ರೆ ನಾನು ಮಾತಾಡಿಲ್ಲ ನಿಮ್ ಜೊತೆಗೆ, ಇದು ಮೊದಲ ಬಾರಿಗೆ, ಅದಕ್ಕೆ ಕೇಳಿದೆ. ಒಳ್ಳೇದಾಯ್ತು ಇವತ್ತು ಕರೆ ಮಾಡಿದ್ರಿ, ನಿಮ್ ಜೊತೆ ಮಾತಾಡುವಂತ ಸೌಭಾಗ್ಯ ನಮಗ್ ಸಿಕ್ತು. ಹೆಂಗಿದ್ದೀರಿ ತಿಪ್ಪೇಸ್ವಾಮಿ ಅವರೇ?
1: ಆರಾಮಿದ್ದೀವಿ ಮೇಡಮ್, ನೀವು ಚೆನ್ನಾಗಿದ್ರಲ್ಲ?
0: ನಾವು ಚೆನ್ನಾಗಿದ್ದೀವ್ರಿ. ಯಾವ ಚಿತ್ರದ ಹಾಡನ್ನ
1: ತುಂಬಾ ಚೆನ್ನಾಗಿ ನೆನೆಸ್ಕೊಡ್ತೀರಾ ಮೇಡಮ್? ನಾವೆಲ್ಲ ಕೇಳ್ತಾ ಇರ್ತೀವಿ.
0: ಓ, ಥ್ಯಾಂಕ್ ಯು, ಧನ್ಯವಾದಗಳು.
1: ಯಾಕಂದ್ರೆ ಹೊಸಬರಿಗೆ ಅವಕಾಶ ಸಿಗ್ಲಿ ಅಂತ ಹೇಳಿ ಮೆಸೇಜ್ ಅಲ್ಲ ಆಗ್ಲಿ, ಮತ್ತೆ ನಾವು ಇದ್ರಲ್ಲಾಗ್ಲಿ ಮೇಡಮ್, ಜಾಸ್ತಿ ಇದು ಮಾಡಕ್ ಹೋಗಲ್ಲ. ಯಾಕಂದ್ರೆ ಹೊಸಬ್ರು ಹಾಡುಗಳು ಬರ್ಬೇಕು ಅನ್ನೋದೇ ನಮ್ಮ ಒಂದು ಅಭಿಲಾಷೆ ಮೇಡಮ್.
0: ಒಳ್ಳೇದು, ಎಲ್ಲ ಕೇಳಿದ್ರಿಗೂ ಈ ತರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡ್ತು ಅಂತಂದ್ರೆ ಖುಷಿ ನಮಗೆ. ಹ್ಞೂನ್ರಿ, ಒಳ್ಳೇದು.
1: ಮತ್ತೆ ಹೊಸ ಕಾರ್ಯಕ್ರಮಗಳು ಬರ್ತಾ ಇದಾವೆ, ತುಂಬಾ ಖುಷಿ ಆಗ್ತದೆ ಕೇಳಕ್ಕೆ.
0: ಹೌದು ಹೌದು ಹೌದು, ಈಗ ಎಲ್ಲ ಕಾರ್ಯಕ್ರಮದಲ್ಲಿ ಬದಲಾವಣೆ ಕೇಳ್ತಾ ಇರ್ರಿ, ನಿಮಗೆ ಇನ್ನೂ ಮನರಂಜಿಸ್ತೀವಿ.
1: ನಿಯಮಿತವಾಗಿ ಕೇಳ್ತಾನೆ ಇರ್ತೇವೆ, ಆದ್ರೆ ಜಾಸ್ತಿ ಫೋನ್ ಮಾಡಕ್ ಹೋಗಲ್ಲ ಜಾಸ್ತಿ ಮೇಡಮ್.
0: ಅಷ್ಟೇ. ಹಾ ಹಾ, ಒಳ್ಳೇದು ಬಿಡ್ರಿ, ನಿಮ್ದು ಒಂದು ಅಭಿಪ್ರಾಯ ಕರೆಕ್ಟ್.
1: ಭಾಗ್ಯವಂತ ಮೇಡಮ್ ಚಿತ್ರ,
0: ಭಾಗ್ಯವಂತ.
1: ಹಾ ಮೇಡಮ್,
0: ಒಂದೇ ಸರಿ ಭಾಗ್ಯವಂತ ಅಂದ್ಕೊಳ್ಳೆ, ನಿಮ್ ಕರೆ ಸಿಕ್ಕಿದ್ದು ಭಾಗ್ಯವಂತನ, ಏನ್ ಕೇಳಗ್ರಾಗಿ ಭಾಗ್ಯವಂತನ, ನಂಗೆ ಕನ್ಫ್ಯೂಸ್ ಆಯ್ತು. ಸರಿ
1: ಮೇಡಮ್,
0: ವಾರ ಬಂತಮ್ಮ. ಹೌದಲ್ಲ, ಗುರುವಾರ ಇವತ್ತು ದೇವ್ರ ಹಾಡಿನಿಂದ ನಾವು ಶುರು ಮಾಡೋಣ ಅಂತ. ಹೌದಿಲ್ರಿ, ಎರಡನೇ ಕರೆ ಆದ್ರೂ ಪರವಾಗಿಲ್ಲ. ದೇವ್ರ ಹಾಡಿಂದ ಶುರು ಮಾಡೋಣ. ಧನ್ಯವಾದ.
1: ಧನ್ಯವಾದ.
0: ನಮಸ್ಕಾರ.
1: ನಮಸ್ತೆ ಮೇಡಮ್, ಧನ್ಯವಾದ.

0: హలో, నమస్తే.
1: హలో రీ, నా లక్ష్మి అంతేరు హెలికేరింత్రీ.
0: లక్ష్మి ಅವ್ರ ಮಾತಾಡಕತ್ತೀರಿ? ಲಕ್ಷ್ಮಿ
1: ಹಾಂ
0: ಅವರೇ
1: ರೀ,
0: ಹೇಳ್ರಿ, ಕರೆ ಸಿಕ್ಕಿ ಖುಷಿ ಆಗಿರ್ಬೇಕು ನಿಮ್ಗೆ.
1: ಹಾಂ ರೀ,
0: ಹೇಳ್ರಿ ಲಕ್ಷ್ಮಿ ಅವರು, ಯಾವ ಹಾಡನ್ ಕೇಳಕ್ ಇಷ್ಟಪಡ್ತೀರಿ ಇವತ್ತು?
1: ನಮಗೆ ಕನಸುಗಾರ ಫಿಲ್ಮ್ದಿಂದ ಈಗ ಕೋಟಿ ಪಲ್ಲವಿ ಹಾಡು ಹಾಡೈತಲ್ರಿ, ಆ ಭಾಷೆ
0: ಕನಸುಗಾರ ಚಿತ್ರದ್ದು ಕೋಟಿ ಪಲ್ಲವಿ ಹಾಡು ಇಷ್ಟ ನಿಮಗೆ ಲಕ್ಷ್ಮಿ ಅವರಿಗೆ?
1: ಹಾಂ ರೀ.
0: ಹಾಂ ರೀ, ಮತ್ತೀ ಮತ್ತೇನಾರು ವಿಶೇಷ?
1: ವಿಶೇಷ ಏನೂ ಇಲ್ರಿ,
0: ಜಾತ್ರೆ ಗೀತ್ರಿ ಏನಿಲ್ರಿ ಊರಾಗ?
1: ಜಾತ್ರೆಗಳೆಲ್ಲ ಮುಗ್ದಾರಿ ನಮ್ಮೂರ ಕಡೆ, ಇನ್ನು 2 ವರ್ಷ ಬಿಟ್ಟೈತ್ರಿ.
0: ಹೌದ್ರಿ? ಹಾಂ ಹಾಂ ಹಾಂ,
1: ಹ್ಞೂ ರೀ,
0: ಆಗಲಿ ಆಗಲಿ ತಗೊಳ್ರಿ. ಹಂಗಂದ್ರೆ ನಿಮ್ಮ ಇಷ್ಟವಾದಂಥ ಹಾಡನ್ನು ಕೇಳ್ರಿ ಲಕ್ಷ್ಮಿ.
1: ಹ್ಞೂ ರೀ,
0: ಹಾಂ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
1: ಹಾಂ ನಮಸ್ಕಾರ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಬೀದಿ ಬೀದಿಯಲ್ಲಿ ಈ ಧ್ವನಿ ಮೊಳಗಲಿ, ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ. ನಮ್ಮ ಜನಗಣತಿ ನಮ್ಮ ವಿಕಾಸ.
0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಹಲೋ, ನಮಸ್ಕಾರ.
3: ನಮಸ್ಕಾರ ರೀ.
2: ನಮಸ್ಕಾರ ರೀ. ರೇಡಿಯೋ ದೂರ ಇಡ್ರಿ.
3: ಹಾ, ದೂರ ಐತೇನ್ರಿ.
2: ಈಕೋ ಆಗಾಕತ್ತೈತಿ, ನಮಗ್ ಕೇಳಿಸಾಕತ್ತೈತಿ ನಮ್ಮ ಮಾತೆ ನಮಗ. ಆಯ್ತ್ರಿ, ಹೇಳ್ರಿ, ಯಾರ್ ಮಾತಾಡೋದು?
3: ನಾ ಬಾಗಲಕೋಟೆಯಿಂದ ಚಂದ್ರಕಾಂತ್ ಸಿಂತ್ರಿ ಅಂತ್ರಿ.
2: ಹ್ಞೂನ್ರಿ, ನಮಸ್ತೆ, ಹೇಳ್ರಿ ಚಂದ್ರಕಾಂತ್. ಹ್ಞೂನ್ರಿ.
3: ಇವತ್ತ ಭಕ್ತ ಕುಂಬಾರದ ರಂಗ ವಿಠಲ ಅಂತ ಹಾಡ
2: ಹಾಕ್ಲಿ ರೀ. ಭಕ್ತ ಕುಂಬಾರದ್ದು ನಿಮಗ ಹಾಡ್ಬೇಕು. ಆಯ್ತು, ನಿಮ್ಮ ನೆಚ್ಚಿನ ಹಾಡನ್ನ ಪ್ರಸಾರ ಮಾಡ್ತೀನಿ.
3: ಧನ್ಯವಾದಗಳು.
2: ನಮಸ್ತೆ.
3: ನಮಸ್ತೆ,
2: ಕರೆ ಮಾಡಿದಕ್ಕೆ ಧನ್ಯವಾದ.

ಇದುವರೆಗೂ ಹೆಲೋ ಅಭಿಲಾಷ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ಕರೆ ಮಾಡಿದ ಹಾಗೂ ಕಾರ್ಯಕ್ರಮ ಕೇಳಿದ ಎಲ್ಲ ಬಾನುಲಿ ಕೇಳುಗರಿಗೆ ಧನ್ಯವಾದಗಳು. ನಿಮ್ಮ ಜೊತೆ ಈ ದಿನ ಹೆಲೋ ಅಭಿಲಾಷದಲ್ಲಿ ಭಾಗವಹಿಸಿದ್ದು ಯಶಸ್ವಿನಿ, ತಾಂತ್ರಿಕ ಸಹಕಾರ ಅನಿಲ್ ಹಂಚಿನ್ಮನಿ ಹಾಗೂ ನಾಗರಾಜ ಭಟ್. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ ಸರಿಯಾಗಿ 1:59:31. ಸರಿಯಾಗಿ 2 ಗಂಟೆಗೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ, 2:15 ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ, 2:30 ಪ್ರದೇಶ ಸಮಾಚಾರ ಪ್ರಸಾರವಾಗುವುದು ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ಆಪರೇಷನ್ ಸಿಂಧೂರ್ಗೆ ಒಂದು ವರ್ಷ, ಭಯೋತ್ಪಾದನೆಗೆ ಭಾರತ ತಲೆಬಾಗದು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಮೈಸೂರಿನಲ್ಲಿ ಆರೋಗ್ಯ ಇಲಾಖೆಗೆ ಆಂಬ್ಯುಲೆನ್ಸ್ ಹಸ್ತಾಂತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಸಿರು ನಿಶಾನೆ. ಪಶ್ಚಿಮ ಬಂಗಾಳದಲ್ಲಿ ಗೆಲುವಿಗಾಗಿ ಬಿಜೆಪಿಯಿಂದ ಕೇಂದ್ರ ಸಂಸ್ಥೆಗಳ ದುರುಪಯೋಗ, ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ. ಪೌರಾಡಳಿತ ನಿರ್ದೇಶನಾಲಯದಿಂದ ವಿವಿಧ ಮಹಾನಗರ ಪಾಲಿಕೆ ಹಾಗೂ ಪುರಸಭೆ ಅಧಿಕಾರಿಗಳ ವರ್ಗಾವಣೆ. ಭಯೋತ್ಪಾದನೆ ಮತ್ತು ರಾಷ್ಟ್ರ ವಿರೋಧಿ ಶಕ್ತಿಗಳ ಎದುರು ಭಾರತ ಎಂದಿಗೂ ಮಣಿಯುವುದಿಲ್ಲ ಎಂಬುದಕ್ಕೆ ಆಪರೇಷನ್ ಸಿಂಧೂರ್ ಒಂದು ದೃಢ ಸಂಕೇತವಾಗಿದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆದು ಒಂದು ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಸಚಿವರು, ಇದು ಕೇವಲ ಮಿಲಿಟರಿ ಕಾರ್ಯಾಚರಣೆ ಆಗಿರದೆ ದೇಶದ ಏಕತೆ ಮತ್ತು ಧೈರ್ಯದ ಸಂಕೇತವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತದ ತಾಳ್ಮೆಯನ್ನು ದೌರ್ಬಲ್ಯವೆಂದು ಭಾವಿಸಬಾರದು ಎಂಬ ಸ್ಪಷ್ಟ ಸಂದೇಶವನ್ನು ಜಗತ್ತಿಗೆ ತಿಳಿಸಲಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಯಶಸ್ಸನ್ನು ಸ್ಮರಿಸಿರುವ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ, ಒಂದು ವರ್ಷದ ಹಿಂದೆ ನಮ್ಮ ಸಶಸ್ತ ಪಡೆಗಳು ತಮ್ಮ ಶೌರ್ಯವನ್ನು ಪ್ರದರ್ಶಿಸಿ ಜನರ ಮೇಲೆ ದಾಳಿ ಮಾಡಿದವರಿಗೆ ಸೂಕ್ತ ಉತ್ತರ ನೀಡಿತ್ತು. ಪ್ರತಿಯೊಬ್ಬ ಭಾರತೀಯನು ಸಶಸ್ತ ಪಡೆಗಳ ಬಗ್ಗೆ ಹೆಮ್ಮೆಯ ಭಾವನೆ ಹೊಂದಿದ್ದಾನೆ ಎಂದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಕೂಡ ಕಾರ್ಯಾಚರಣೆಯನ್ನು ಸ್ಮರಿಸಿದ್ದು, ಪಹಲ್ಗಾಮ್ ಉಗ್ರರ ದಾಳಿಗೆ ನಡೆಸಲಾದ ಈ ಕಾರ್ಯಾಚರಣೆ ಭಯೋತ್ಪಾದನೆಯ ವಿರುದ್ದ ಭಾರತದ ಶೂನ್ಯ ಸಹಿಷ್ಣುತಾ ನೀತಿಯನ್ನು ಎತ್ತಿಹಿಡಿದಿದೆ ಎಂದು ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಬೆಳಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಿವಂಗತ ರಾಕೇಶ್ ಸಿದ್ದರಾಮಯ್ಯ ಅವರ ಸ್ಮರಣಾರ್ಥ ಸಮತಾ ಟ್ರಸ್ಟ್ ಇಲಾಖೆ ವತಿಯಿಂದ ಆರೋಗ್ಯ ಇಲಾಖೆಗೆ ನೀಡಲಾದ ಆಂಬ್ಯುಲೆನ್ಸ್ಗಳಿಗೆ ಹಸಿರು ನಿಶಾನೆ ತೋರಿದರು. ಕಾರ್ಯಕ್ರಮದಲ್ಲಿ ಈ ಆಂಬ್ಯುಲೆನ್ಸ್ಗಳನ್ನು ಆರೋಗ್ಯ ಇಲಾಖೆಗೆ ಹಸ್ತಾಂತರಿಸಲಾಗಿದ್ದು, ಇವು ಜಿಲ್ಲೆಯ ಜನರಿಗೆ ಉಚಿತ ತುರ್ತು ಸೇವೆ ಒದಗಿಸಲಿವೆ.

0: ಸಲ್ಲಿಸಲಿವೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ, ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಪಿಸಿ ಕುಮಾರಸ್ವಾಮಿ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಪಶ್ಚಿಮ ಬಂಗಾಳದ 50 ಕ್ಷೇತ್ರಗಳಲ್ಲಿ ಮತದಾರರ ಪಟ್ಟಿಯಿಂದ ಹೆಸರು ಕೈಬಿಟ್ಟಿರುವ ಪ್ರಮಾಣ ಗೆಲುವಿನ ಅಂತರಕ್ಕಿಂತ ಹೆಚ್ಚಿದೆ ಮತ್ತು ಇದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಬಿಜೆಪಿ ಗೆದ್ದುಕೊಂಡಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಅಭಿಪ್ರಾಯ ಹಂಚಿಕೊಂಡಿರುವ ಅವರು, ಫಲಿತಾಂಶಗಳನ್ನು ಮೊದಲೇ ನಿರ್ಧರಿಸಿ ಅದಕ್ಕೆ ಪೂರಕವಾಗಿ ಸಂಸ್ಥೆಗಳನ್ನು ಹೇಗೆ ನಿರ್ವಹಿಸಬಹುದು ಎಂಬುದಕ್ಕೆ ಇದೊಂದು ಉದಾಹರಣೆಯಾಗಿದೆ ಎಂದು ಟೀಕಿಸಿದ್ದಾರೆ. ಕೇವಲ ಬಂಗಾಳದಲ್ಲಿ ತಾರ್ಕಿಕ ವ್ಯತ್ಯಾಸದ ಹೆಸರಿನಲ್ಲಿ ಮತದಾರರ ಹೆಸರು ಅಳಿಸುವಿಕೆ, ಕೇಂದ್ರ ಪಡೆಗಳ ಅತಿಯಾದ ಬಳಕೆ, ಅಧಿಕಾರಿಗಳ ಸಾಮೂಹಿಕ ವರ್ಗಾವಣೆ ಮತ್ತು ಎಣಿಕೆ ಕಾರ್ಯಕ್ಕೆ ಕೇಂದ್ರ ನೌಕರರ ನೇಮಕದಂತಹ ಕ್ರಮಗಳ ಮೂಲಕ ಚುನಾವಣಾ ಪ್ರಕ್ರಿಯೆಯನ್ನು ನಿಯಂತ್ರಿಸಲಾಗಿದೆ ಎಂದು ಸಚಿವರು ಆರೋಪಿಸಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ನಗರ ಸಂಚಾರ ವ್ಯವಸ್ಥೆಯ ಮೇಲೆ ಗಮನದೊಂದಿಗೆ ಜೀವನ ಸುಗಮತೆ ಎಂಬ ಆಶಯದೊಂದಿಗೆ 5ನೇ ಬ್ರಿಕ್ಸ್ ಸುಪ್ರೀಂ ಆಡಿಟ್ ಇನ್ಸ್ಟಿಟ್ಯೂಷನ್ಸ್ ಎಸ್ಎಐ ನಾಯಕರ ಶೃಂಗಸಭೆಯು ಇಂದಿನಿಂದ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದೆ. ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಸಿಎಜಿ ಆಯೋಜಿಸಿರುವ ಈ ಸಮಾವೇಶದಲ್ಲಿ ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ ಸೇರಿದಂತೆ 9 ಸದಸ್ಯ ರಾಷ್ಟಗಳ 42 ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ. ವೇಗವಾಗಿ ಬೆಳೆಯುತ್ತಿರುವ ನಗರ ಪ್ರದೇಶಗಳಲ್ಲಿನ ಸಾರಿಗೆ, ವಸತಿ ಮತ್ತು ಸುಸ್ಥಿರ ಅಭಿವೃದ್ದಿಯ ಸವಾಲುಗಳನ್ನು ಎದುರಿಸುವಲ್ಲಿ ಲೆಕ್ಕ ಪರಿಶೋಧನಾ ಸಂಸ್ಥೆಗಳ ಪಾತ್ರದ ಕುರಿತು ಇಲ್ಲಿ ಚಿಂತನ ಮಂಥನ ನಡೆಯಲಿದೆ. 2 ದಿನಗಳ ಈ ಸಭೆಯಲ್ಲಿ ದತ್ತಾಂಶ ಆಧಾರಿತ ಲೆಕ್ಕ ಪರಿಶೋಧನೆ, ಆಧುನಿಕ ತಂತ್ರಜ್ಞಾನದ ಬಳಕೆ ಹಾಗೂ ನಾಗರಿಕ ಕೇಂದ್ರಿತ ಮೌಲ್ಯಮಾಪನ ವಿಧಾನಗಳ ಕುರಿತು ವಿವಿಧ ರಾಷ್ಟಗಳ ತಜ್ಞರು ವಿಚಾರ ಮಂಡಿಸಲಿದ್ದಾರೆ. ಶೃಂಗಸಭೆಯ ಭಾಗವಾಗಿ ಪ್ರತಿನಿಧಿಗಳು ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಗೆ ಭೇಟಿ ನೀಡಲಿದ್ದು, ಸಮಾವೇಶವು ನಾಳೆ ಬೆಂಗಳೂರು ಘೋಷಣಾ ಪತ್ರ ಹಾಗೂ ಮುಂದಿನ 2 ವರ್ಷಗಳ ಕಾರ್ಯಯೋಜನೆಯನ್ನು ಅಂಗೀಕರಿಸುವುದರೊಂದಿಗೆ ಮುಕ್ತಾಯಗೊಳ್ಳಲಿದೆ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ವತಿಯಿಂದ ನಾಳೆ ಬೆಳಿಗ್ಗೆ 10 ಗಂಟೆಗೆ ಮಂಡ್ಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಭಾಂಗಣದಲ್ಲಿ ಬೀಜೋತ್ಸವ ಮತ್ತು ಪೂರ್ವ ಮುಂಗಾರು ಆಂದೋಲನ 2026 ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಕುಲಪತಿ ನಾರಾಯಣಸ್ವಾಮಿ ಉದ್ಘಾಟಿಸಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯ ಪೌರಾಡಳಿತ ನಿರ್ದೇಶನಾಲಯವು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ರಾಜ್ಯದ ವಿವಿಧ ಮಹಾನಗರ ಪಾಲಿಕೆ ಹಾಗೂ ಪುರಸಭೆಗಳ ಅಧಿಕಾರಿಗಳನ್ನು ವರ್ಗಾವಣೆಗೊಳಿಸಿ ಆದೇಶ ಹೊರಡಿಸಿದೆ. ಈ ಆದೇಶದನ್ವಯ ಸುಮಿತ್ರಾ ಜಿಎ ಅವರನ್ನು ಮಂಗಳೂರಿನಿಂದ ಧಾರವಾಡಕ್ಕೆ, ಗುರುದಾಸ್ ಎಂ ಅವರನ್ನು ಬೆಳಗಾವಿಯಿಂದ ಮೈಸೂರಿಗೆ, ಬೋನಪ್ಪ ಅವರನ್ನು ತುಮಕೂರಿನಿಂದ ಮಂಗಳೂರಿಗೆ, ದತ್ತಾತ್ರೇಯ ಅವರನ್ನು ಶಿವಮೊಗ್ಗದಿಂದ ಬೆಂಗಳೂರಿಗೆ, ಜಯಶ್ರೀ ಅವರನ್ನು ಧಾರವಾಡದಿಂದ ಬೆಳಗಾವಿಗೆ, ಈ ರೀತಿ ಹಲವು ಅಧಿಕಾರಿಗಳನ್ನು ವಿವಿಧ ಪಾಲಿಕೆಗಳಿಗೆ ವರ್ಗಾಯಿಸಿ ಜವಾಬ್ದಾರಿ ನೀಡಲಾಗಿದ್ದು, ನಿಯೋಜಿತ ಸ್ಥಳಗಳಲ್ಲಿ ತಕ್ಷಣವೇ ಅಧಿಕಾರ ವಹಿಸಿಕೊಳ್ಳುವಂತೆ ಸೂಚಿಸಲಾಗಿದೆ. ಭಾರತ ಸೇವಾದಳ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಘಟಕ ವತಿಯಿಂದ ಭಾರತ ಸೇವಾದಳ ಸಂಸ್ಥಾಪಕ ಸ್ವಾತಂತ್ರ್ಯ ಹೋರಾಟಗಾರ ಡಾಕ್ಟರ್ ನಾಸು ಹರ್ಡೇಕರ್ ಅವರ 137ನೇ ಜನ್ಮದಿನಾಚರಣೆಯನ್ನು ದೊಡ್ಡಬಳ್ಳಾಪುರದಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಭಾರತ ಸೇವಾದಳದ ಜಿಲ್ಲಾ ಅಧ್ಯಕ್ಷ ಜಿ ಲಕ್ಷ್ಮೀಪತಿ, ನಾಸು ಅರ್ಡೇಕರ್ ಅವರು ತಮ್ಮ ಉನ್ನತ ವ್ಯಾಸಂಗವನ್ನು ವಿದೇಶದಲ್ಲಿ ಮಾಡಿ ನಂತರ ಭಾರತಕ್ಕೆ ಮರಳಿ ಭಾರತದ ಸ್ವಾತಂತ್ರ್ಯದ ಚಳುವಳಿಯಲ್ಲಿ ಭಾಗವಹಿಸಿ ಸ್ವಾತಂತ್ರ್ಯ ಹೋರಾಟಕ್ಕೆ ಯುವಕರನ್ನು ಸಂಘಟಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಭಾರತ ಸೇವಾದಳ ಸ್ಥಾಪಿಸುವ ಮೂಲಕ ಶಿಸ್ತು, ರಾಷ್ಟಪ್ರೇಮ ಮತ್ತು ಸೇವಾ ಮನೋಭಾವವನ್ನು ಬೆಳೆಸಿದ್ದರು ಎಂದು ಸ್ಮರಿಸಿದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಜ್ಞಾನ ಭಾರತಂ ಮಿಷನ್ ಅಡಿಯಲ್ಲಿ ದಾವಣಗೆರೆ ಜಿಲ್ಲೆಯ ಅಮೂಲ್ಯ ಐತಿಹಾಸಿಕ ಸಂಪತ್ತನ್ನು ಸಂರಕ್ಷಿಸುವ ಕಾರ್ಯಕ್ಕೆ ಒತ್ತು ನೀಡಲಾಗಿದ್ದು, ಶತಮಾನಗಳ ಇತಿಹಾಸವಿರುವ ಹಳೆಯ ಕೈಬರಹದ ಹಸ್ತಪ್ರತಿಗಳು ಹಾಗೂ ಶಿಲಾಶಾಸ್ತ್ರ

ಶಾಸನಗಳನ್ನು ಆಧುನಿಕ ತಂತ್ರಜ್ಞಾನದ ಮೂಲಕ ಡಿಜಿಟಲೀಕರಣಗೊಳಿಸುವ ಸಮೀಕ್ಷೆಯನ್ನು ಇದೇ 15ರೊಳಗೆ ಪೂರ್ಣಗೊಳಿಸುವಂತೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರಸ್ವಾಮಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲೆಯಲ್ಲಿರುವ ಶಾಸನ ಮತ್ತು ಸ್ಮಾರಕಗಳ ಸಂರಕ್ಷಣೆ ಕುರಿತು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈ ಅಭಿಯಾನವು ಕೇವಲ ದಾಖಲಾತಿಗೆ ಸೀಮಿತವಾಗಿರದೆ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸುವ ಬೃಹತ್ ಗುರಿಯನ್ನು ಹೊಂದಿದ್ದು, ದೇಶಾದ್ಯಂತ ಚದುರಿಹೋಗಿರುವ ಹಸ್ತಪ್ರತಿಗಳ ಮಾಹಿತಿಯನ್ನು ಒಂದೆಡೆ ಸಂಗ್ರಹಿಸಿ ಬೃಹತ್ ರಾಷ್ಟೀಯ ಜ್ಞಾನ ಭಂಡಾರವನ್ನು ನಿರ್ಮಿಸುವುದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಅನಾನುಕೂಲಕರ ಹವಾಮಾನದಿಂದ ಉಂಟಾಗುವ ಬೆಳೆ ನಷ್ಟದಿಂದ ರೈತರನ್ನು ರಕ್ಷಿಸುವ ಉದ್ದೇಶದಿಂದ ಜಾರಿಗೆ ತರಲಾಗಿರುವ ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ವಿಮೆ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ತಾಂತ್ರಿಕ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಯೋಜನೆಯ ಪ್ರಮುಖ ಅಂಶಗಳ ಕುರಿತು ಚರ್ಚಿಸಿದರು. ಮಳೆ, ತಾಪಮಾನ ಹಾಗೂ ತೇವಾಂಶದಂತಹ ಹವಾಮಾನ ವೈಪರೀತ್ಯಗಳಿಂದಾಗಿ ತೋಟಗಾರಿಕೆ ಮತ್ತು ವಾಣಿಜ್ಯ ಬೆಳೆಗಳಾದ ದಾಳಿಂಬೆ ಹಾಗೂ ದ್ರಾಕ್ಷಿ ಬೆಳೆಗಳಿಗೆ ಉಂಟಾಗುವ ನಷ್ಟಕ್ಕೆ ಪರಿಹಾರ ನೀಡುವ ಉದ್ದೇಶದಿಂದ ಈ ಯೋಜನೆ ಜಾರಿಗೊಂಡಿದೆ ಎಂದು ತಿಳಿಸಿದರು. ಈ ಯೋಜನೆಯಲ್ಲಿ ಬೆಳೆ ಕಟಾವು ಪರಿಶೀಲನೆಗೆ ಬದಲಾಗಿ ಹವಾಮಾನ ಕೇಂದ್ರಗಳ ದತ್ತಾಂಶಗಳ ಆಧಾರದ ಮೇಲೆ ಪರಿಹಾರ ನೀಡಲಾಗುತ್ತಿದೆ. ಬೆಳೆ ಬೆಳವಣಿಗೆಯ ಹಂತಗಳನ್ನು ಗಮನದಲ್ಲಿಟ್ಟು ವಿಮಾ ಮೊತ್ತ ನಿಗದಿಪಡಿಸಲಾಗುತ್ತದೆ. ಹವಾಮಾನ ಸೂಚ್ಯಾಂಕಗಳ ಆಧಾರದ ಮೇಲೆ ಸ್ವಯಂಚಾಲಿತವಾಗಿ ಪರಿಹಾರ ಬಿಡುಗಡೆ ಮಾಡಲಾಗುತ್ತಿದ್ದು, ಬೆಳೆ ಹಾನಿಯ ಸಂದರ್ಭದಲ್ಲಿ ಬೆಳೆ ಸಾಲ ಪಡೆದ ಹಾಗೂ ಸಾಲ ಪಡೆಯದ ರೈತರಿಗೆ ನೇರ ವಿಮಾ ಪಾವತಿ ಸಿಗಲಿದೆ ಎಂದು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಪರೇಷನ್ ಸಿಂಧೂರ್ಗೆ ಒಂದು ವರ್ಷ, ಭಯೋತ್ಪಾದನೆಗೆ ಭಾರತ ತಲೆಬಾಗದು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಮೈಸೂರಿನಲ್ಲಿ ಆರೋಗ್ಯ ಇಲಾಖೆಗೆ ಆಂಬ್ಯುಲೆನ್ಸ್ ಹಸ್ತಾಂತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಸಿರು ನಿಶಾನೆ. ಪಶ್ಚಿಮ ಬಂಗಾಳದಲ್ಲಿ ಗೆಲುವಿಗಾಗಿ ಬಿಜೆಪಿಯಿಂದ ಕೇಂದ್ರ ಸಂಸ್ಥೆಗಳ ದುರುಪಯೋಗ, ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ. ಪೌರಾಡಳಿತ ನಿರ್ದೇಶನಾಲಯದಿಂದ ವಿವಿಧ ಮಹಾನಗರ ಪಾಲಿಕೆ ಹಾಗೂ ಪುರಸಭೆ ಅಧಿಕಾರಿಗಳ ವರ್ಗಾವಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

0: ಅಧ್ಯಾಯ
1: ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
3: ಕಾರ್ಯಕ್ರಮ ಹೊಸ ಹಾಡು. ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಅಂಬರೀಷ ಚಿತ್ರದ ಗೀತೆಯನ್ನು ಮಧು ಬಾಲಕೃಷ್ಣ ಅವರ ಸ್ವರದಲ್ಲಿ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ ಸರಿಯಾಗಿ 3:45. ತರಂಗಾಂತರ 392.16 meters ಅಥವಾ 865 kHz ತರಂಗಾಂತರಗಳಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದ ಈ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯ 5:30 ಟೀ ಟೈಮ್ ಚಿತ್ರಗೀತೆಗಳೊಂದಿಗೆ ಆರಂಭವಾಗುವುದು. ಇನ್ನು ಮುಂದೆ ಎಫ್ಎಂ 103 MHz ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ನಿಮ್ಮ ಬಾನುಲಿ ಗೆಳತಿ ಯಶಸ್ವಿನಿಯ ನಮಸ್ಕಾರ.

dilika dilika sa taneka taneka tane na dik dik na dik dik na dik so dik dik so dik dik so dik dik tek tek tek ta din na da dik tha kata tha kata tha kata tha kata tha kata tha kata tha dei dei da te a dei dei dei da tha kram tha dun ke da dun ter tha kram tha ge ter ge tha tha ge ter ge tha ಹಾಗೆ ತೆರೆದಿದ ರಾಧಾ ದಿ ಕಟಗದಿಗೆ ನದಾ ದಾದಾ ದಾ ಶಾಮ ಅಂಗ ಚವಿ ತ್ರಿಭಂಗ ಪಹರ ಸಪಟ ಪೀತ ರಂಗ ವನಮಾಲಾ ಕಲಿತ ಕಂಠ ಮೋದ ಮುಕುಟ ಚವಿ ಸಹರಿ ಭಜತ ವೇಣು ಅಧರ ಮಧುರ ನೃತ್ಯ ಕರೀತ ಬ್ರಿಜ್ ಬಾಲ ತಿಗಿನ ಧರಿ ಕಥ ತಿಗಿನ ಧರಿ ಕಥ ತಿಗಿನ

ಕಗಿಟ ಕಗಿರನ ಕಗಿಟ ಕಗಿರನ ಕಗಿರನ ಕಗಿರನ ಕಗಿರನ ಕಗಿರನ ಕಗಿರನ ಕಗಿರನ ಕಗಿರನ ಕಗಿರನ ಕಗಿರನ ಕಗಿರನ ಕಗಿರನ ಕಗಿರನ ಕಗಿರನ ಕಗಿರನ ಕಗಿರನ ಕಗಿರನ ಕಗಿರನ ಕಗಿರನ ಕಗಿರನ ಕಗಿರನ ಕಗಿರನ ಕಗಿರನ ಕಗಿರನ ಕಗಿರನ ಕಗಿರನ ಕಗಿರನ ಕಗಿರನ ಕಗಿರನ ಕಗಿರನ ಕಗಿರನ ಕಗಿರನ ಕಗಿರನ ಕಗಿರನ ಕಗಿರ

That's it.

ತಗಿಡ ತಗದು ನನ ದಿರನ.

ಸಾನಿ ದಪ್ಪ ಮಗದಿ ಸದಿ ಕಡುಪ್ನು ಅದರ ಚಂದನ ಅದರ ದಾರಿ ದನ ತಗೊಂಡರಿ ಗಿಡ ತಗದನು.

ಕಗಿಡದಿರನ ಕಗಿಡದಿರನ ಕಗಿಡದಿರನ ಕಗಿಡದಿರನ ಕಗಿಡದಿರನ ಕಗಿಡದಿರನ ಕಗಿಡದಿರನ ಕಗಿಡದಿರನ ಕಗಿಡದಿರನ ಕಗಿಡದಿರನ ಕಗಿಡದಿರನ ಕಗಿಡದಿರನ ಕಗಿಡದಿರನ ಕಗಿಡದಿರನ ಕಗಿಡದಿರನ ಕಗಿಡದಿರನ ಕಗಿಡದಿರನ ಕಗಿಡದಿರನ ಕಗಿಡದಿರನ ಕಗಿಡದಿರನ ಕಗಿಡದಿರನ ಕಗಿಡದಿರನ ಕಗಿಡದಿರನ ಕಗಿಡದಿರನ ಕಗಿಡದಿರನ ಕ

ಸಾಧಿ ಮಿಧ ಜನು ಗಮ ಭಜನು ಧಿ ಮಿ ಗಮ ಸಧಿ ಮಿಧ ಜನು ಗಮ ಭಜನು ಧಿ ಮಿ ಗಮ ಸನಿ ದಪ ಮಗದಿ ಸದಿ ಕಪ ಪದನ್ ಸನಿ ದಪ ಮಗದಿ ಸದಿ ತನು ಭದರ ಕಲ್ಯಾಣ ಸದರ ದಾರಿ ದನ ತಗುಂದರಿ ಗಿಡ ಧನು.

ಆಕಾಶವಾಣಿ ಧಾರವಾಡ ಇದುವರೆಗೆ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ವಿವಿಧ ಭಾರತಿ ಮುಂಬೈ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಆಲಿಸುತ್ತಿದ್ದೀರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ನಮ್ಮ ಸಂಜೆಯ ಕಾರ್ಯಕ್ರಮಗಳನ್ನು 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ 103 ಮೆಗಾಹರ್ಟ್ಸ್ ಎಫ್ಎಂ ಕಂಪನಾಂಕಗಳಲ್ಲಿ ಸಂಜೆಯ ಪ್ರಸಾರ ಕಾರ್ಯವನ್ನು ಕೇಳಿದ್ದೀರಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭ ಸಂಜೆಯೊಂದಿಗೆ ಡಾಕ್ಟರ್ ನವೀನ್ ಶಾಸ್ತ್ರಿ ಪುರಾಣಿಕ ನಮಸ್ಕಾರ. ಸಮಯ 5:30:38 ಇದೀಗ ಟೀ ಟೈಮ್ ಚಿತ್ರಗೀತೆಗಳು.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: हार्ट फिशर के बंदागा एक्सपीरियंस मेक्स ऑल द डिफरेंस। 25 इयर्स लेगेसी ओंदिगे नारायणा हेल्थ सिटी एक्सपर्ट अडल्ट एंड पीडियाट्रिक कार्डियक स्पेशलिस्ट्स अन्नु जोतेगे तंदिदे अडवांस टेक्नोलॉजी मत्तु प्रूवन आउटकम्स प्रिवेंटिव हार्ट चेकअप्स निंदा मोस्ट कॉम्प्लेक्स कार्डियक कंडीशंस वरेगे यादेरलि ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
2: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
3: ಟೀ ಟೈಮ್ ಚಿತ್ರಗೀತೆಗಳ ಆರಂಭದಲ್ಲಿ ಕೇಳೋಣ ರಾಜೇಶ್ ಕೃಷ್ಣನ್ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿರುವ ಮಹಾರಾಜ ಚಿತ್ರದ ಗೀತೆಯನ್ನು.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಶರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
2: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
1: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೆ
2: ಇದೇ May 11 ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ ಸಂಜೆ 6 ಗಂಟೆ.
1: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೆ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
2: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ

0: ಅವರಿಂದ ಕೊಳಲು ವಾದನ.
1: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರ್ಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ.
0: ಇದೇ 11ರಂದು
1: ಸೋಮವಾರ
0: ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
1: ಸಂಧ್ಯಾ ಸುಧೇ
0: ಕಾರ್ಯಕ್ರಮಕ್ಕೆ ಬನ್ನಿ,
1: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೇ.

ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800 309 0309. ಟೇಕ್ ಕೇರ್.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಶರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
2: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
1: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೇ
2: ಇದೇ May 11 ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ ಸಂಜೆ 6 ಗಂಟೆ.
1: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೇ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
2: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
1: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರಿಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ.
2: ಇದೇ 11
1: ಸೋಮವಾರ
2: ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
1: ಸಂಧ್ಯಾ ಸುಧೇ
2: ಕಾರ್ಯಕ್ರಮಕ್ಕೆ ಬನ್ನಿ,
1: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೇ.
3: ಟೀ ಟೈಮ್ ಚಿತ್ರಗೀತೆಗಳ ಕೊನೆಯಲ್ಲಿ ಕೇಳೋಣ ಎಸ್ ಜಾನಕಿ ಅವರ ಧ್ವನಿಯಲ್ಲಿರುವ ನವಜೀವನ ಚಿತ್ರದ ಗೀತೆಯನ್ನು.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಈಗ ಪ್ರಕಟಣೆ. ಜೆಎಸ್ಎಸ್ ವಿದ್ಯಾಪೀಠ, ಜೆಎಸ್ಎಸ್ ವಿಶೇಷ ಚೇತನರ ಪಾಲಿಟೆಕ್ನಿಕ್ನಿಂದ ಪ್ರವೇಶಾತಿ ಪ್ರಕಟಣೆ. 2026-27 ಸಾಲಿಗೆ 3 ವರ್ಷಗಳ ಅವಧಿಯ ಡಿಪ್ಲೊಮಾ ಕೋರ್ಸ್ಗಳ ಪ್ರವೇಶಕ್ಕೆ ಅಖಿಲ ಭಾರತ ಮಟ್ಟದಲ್ಲಿ ವಿಶೇಷ ಚೇತನರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆರ್ಕಿಟೆಕ್ಚರ್, ಅಸ್ಟೆನ್ಸಿವ್ ಕಮರ್ಷಿಯಲ್ ಪ್ರಾಕ್ಟೀಸ್, ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್, ಜ್ಯುವೆಲರಿ ಡಿಸೈನ್ ಮತ್ತು ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಅಪ್ಲಿಕೇಶನ್, ಅಪರಲ್ ಡಿಸೈನ್ ಮತ್ತು ಫ್ಯಾಬ್ರಿಕೇಶನ್ ಟೆಕ್ನಾಲಜಿ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಎಲೆಕ್ಟ್ರಿಕಲ್ ವೆಹಿಕಲ್ ಟೆಕ್ನಾಲಜಿ. ಪ್ರವೇಶಾರ್ಹತೆ: ಕರ್ನಾಟಕ SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹಾಗೂ ಈ ಕೆಳಕಂಡ ಅಂಗವೈಕಲ್ಯತೆಯ ಲಕ್ಷಣಗಳನ್ನು ಹೊಂದಿರಬೇಕು: ಮೂಳೆ ಮತ್ತು ಕೀಲು ಅಂಗವಿಕಲತೆ 40% ಮತ್ತು ಮೇಲ್ಪಟ್ಟು, ಕಿವುಡು ಮತ್ತು ಮೂಗು ಅಂಗವಿಕಲತೆ 60 dB ಮತ್ತು ಮೇಲ್ಪಟ್ಟು, ಅಂಧತ್ವ 6/60 ಅಥವಾ 20/200, ಸ್ನೆಲ್ಸೆಲ್ ಕ್ರಸ್ ಸಂಖ್ಯೆ 6 ಕೋರ್ಸಿಗೆ ಅರ್ಹ ವಿದ್ಯಾರ್ಥಿಗಳಿಗೆ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ವಿದ್ಯಾರ್ಥಿ ವೇತನದ ಆರ್ಥಿಕ ಸಹಾಯ ದೊರೆಯುತ್ತದೆ. ಪಾಲಿಟೆಕ್ನಿಕ್ನ SSV ವಿದ್ಯಾರ್ಥಿಗಳಿಗೆ ಉದ್ಯೋಗ ಮತ್ತು ತರಬೇತಿ ಕೇಂದ್ರದ ಮೂಲಕ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರುಗಳಿಗೆ ಪ್ರತ್ಯೇಕ ವಿದ್ಯಾರ್ಥಿ ನಿಲಯದ ಸೌಲಭ್ಯ ಕಲ್ಪಿಸಲಾಗಿದೆ. ಪ್ರವೇಶಕ್ಕೆ ಅರ್ಜಿಗಳನ್ನು ಮೇಲಿನ ಈ ಕೆಳಕಂಡ ವಿಳಾಸಕ್ಕೆ ಸಲ್ಲಿಸಬಹುದು. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ₹200 ಹಾಗೂ SC/ST ಕ್ಯಾಟಗರಿ 1 ವರ್ಗದವರಿಗೆ ₹100 ನಗದು ಅಥವಾ DD ಮೂಲಕ ಮೈಸೂರಿನಲ್ಲಿ ಸಂದಾಯವಾಗುವಂತೆ ಕಳುಹಿಸಬೇಕು. ಅರ್ಜಿಯನ್ನು ಸಲ್ಲಿಸಬೇಕಾದ ವಿಳಾಸ: JSS ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳ ಸಮುಚ್ಚಯ, ಮೈಸೂರು, 5700006, ಕರ್ನಾಟಕ. ದೂರವಾಣಿ ಸಂಖ್ಯೆ 08212548315 ಅಥವಾ 25483116. ಇಮೇಲ್ ವಿಳಾಸ jsspda@gmail.com. ಭರ್ತಿ ಮಾಡಿದ ಅರ್ಜಿಗಳನ್ನು ದಿನಾಂಕ 5/6/2026 ಕಚೇರಿಗೆ ಸಲ್ಲಿಸತಕ್ಕದ್ದು.

ಇದುವರೆಗೆ ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಸಮಯ 6:05 ಆಗುತ್ತಲ್ಲದೆ ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ.

ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:51 ಕೃಷಿ ರಂಗದಲ್ಲಿ ಪ್ರಮುಖ ತರಕಾರಿ ಬೆಳೆಗಳಲ್ಲಿ ಬರುವ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಈ ಕುರಿತು ಡಾಕ್ಟರ್ ನೂರುಲ್ಲಾ ಹಾವೇರಿ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತೀರಿ. ಆನಂತರ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಿಯ ಶಾಂತವ್ವ ಹಾಲಳೆ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ. 7:45 ಪಂಡಿತ್ ವಸಂತ ಶರ್ಮಾ ದೇಶಪಾಂಡೆ ಅವರಿಂದ ಮರಾಠಿ ಹಾಡುಗಳು. 8:00 ಯುವವಾಣಿಯಲ್ಲಿ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ ಕೃಷಿ ವಿಶ್ವವಿದ್ಯಾಲಯದ ಧಾರವಾಡದ ವಿದ್ಯಾರ್ಥಿನಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 8:30 ಪುಷ್ಪಹಾರ ಹಿಂದಿ ಚಿತ್ರೀಕರಣಗಳ ಕಾರ್ಯಕ್ರಮ. 9:15 ಸ್ಪಾಟ್ಲೈಟಿನ ಕನ್ನಡ ಅವತರಣಿಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡ ಭಾರತಿ. ಕರ್ನಾಟಕ ಮಹಿಳಾ ಲೇಖಕಿಯರ ಸಂಘದ ಅಧ್ಯಕ್ಷೆ ಹಾಗೂ ಸಾಹಿತಿಗಳಾಗಿರುವ ಡಾಕ್ಟರ್ ಆರ್ ಸುನಂದಮ್ಮ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತೀರಿ. ಇವರನ್ನು ಸಂದರ್ಶಿಸಿದ್ದಾರೆ ದಾಕ್ಷಾಯಿಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಣಪತಿ ಭಟ್ ಅವರ ಗಾಯನವನ್ನು ಕೇಳುತ್ತೀರಿ. 10:30 ಹಿಂದಿ ಚಿತ್ರಗೀತೆಗಳು.

ಇನ್ನು ನಾಳೆ ಬೆಳಗಿನ ಪ್ರಸಾರ ಕಾರ್ಯದಲ್ಲಿ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ, 1:25 ನಾರಾಯಣ್ ಬಾದರಿ ಅವರಿಂದ ಚಿಂತನೆ, 6:30 ರೈತರಿಗೆ ಸಲಹೆಗಳನ್ನು ಕೇಳುತ್ತೀರಿ, 6:35 ಹಾಗೂ ರಾತ್ರಿ 8:15 ಸ್ವರಾಂಜಲಿ. ಸಂಗೀತ ದಿಗ್ಗಜರ ಜೀವನ ಗಾಯನ ಕುರಿತ ಕಾರ್ಯಕ್ರಮದಲ್ಲಿ ಮನ್ಸೂರ್ ಸ್ವರಯಾತ್ರೆ, ದೇಶಿಕೋತ್ತಮ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಜೀವನ ಗಾಯನ ಕುರಿತ ಸಂಗೀತ ಸರಣಿ, ಪೂರಕ ಸಾಹಿತ್ಯ ರವೀಂದ್ರ ಕವಠೇಕರ್, ಪ್ರಸ್ತುತಿ ಮಾಯಾ ರಾಮನ್. 6:50 ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ, ಪ್ರಸ್ತುತಿ ಮಾಯಾ ರಾಮನ್, ಪ್ರಾಯೋಜಕರು KLS VDIT ಹಳಿಯಾಳ. 7:15 ಜೀವನ ಬೆಳಕು ಪ್ರಾಯೋಜಿತ ಕಾರ್ಯಕ್ರಮ ಕೇಳುತ್ತೀರಿ, ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ ಆಸ್ಪತ್ರೆ ಧಾರವಾಡ. 7:55 ಹಾಗೂ ಮಧ್ಯಾಹ್ನ 1:30 ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಏಳು 7:50 KLE ರೇಡಿಯೋ ಡಾಕ್ಟರ್ನಲ್ಲಿ ಸ್ಕಿನ್ ಡೊನೇಷನ್ ಕುರಿತು ಮಾಹಿತಿಯನ್ನು ಮಾಡಿಕೊಡುತ್ತಾರೆ ಡಾಕ್ಟರ್ ರಾಜೇಂದ್ರ ಪವಾರ್. 8:30 ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರ ಗಾಯನವನ್ನು ಕೇಳುತ್ತೀರಿ. 9:05 ಗಾಂಧಿ ಸ್ಮೃತಿ. 9:15 ಅರ್ಪಣಾ. 9:30

ಹತ್ತು ನಿಮಿಷಕ್ಕೆ ನಂದನ ಕನ್ನಡ ಚಿತ್ರಗೀತೆಗಳು, 10:30 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳುತ್ತೀರಿ. 10:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮೊದಲಿಗೆ ಭಜನಾಪದ ಪ್ರಸ್ತುತಪಡಿಸುತ್ತಾರೆ ಬೈಲಭಂಗಲ ತಾಲೂಕಿನ ಏರಿಕೊಪ್ಪದ ಬಸನಪ್ಪ ತೋಳ್ಗಿ ಹಾಗೂ ಸಂಗಡಿಗರು. ಆನಂತರ ಸವದತ್ತಿ ತಾಲೂಕಿನ ಗುರುಲ್ಹೊಸೂರಿನ ಗೌಸು ಸಾಬ್ ಎಚ್ ಜಾಲೇಗಾರ್ ಹಾಗೂ ಸಂಗಡಿಗರಿಂದ ಗೀಗಿ ಪದ. 11:00 ಹಿಂದಿ ಚಿತ್ರಗೀತೆಗಳು. 11:30 ಜಾಹೀದ್ ಖಾನ್ ಅವರಿಂದ ರುದ್ರವೀಣಾ ವಾದನ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ನಾಳೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುತ್ತಿದ್ದೀರಿ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಸಂಚಿಕೆ ಕೇಳುತ್ತೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:20 ಬಿಳಗಿಯ ನಾಗವ್ವ ಬಿ ಮಾದರ್ ಹಾಗೂ ಸಂಗಡಿಗರಿಂದ ಚೌಡಕಿ ಪದ ಕೇಳುತ್ತೀರಿ. ಇನ್ನು ನಾಳೆ ಸಂಜೆ ಪ್ರಸಾರ ಕಾರ್ಯದಲ್ಲಿ 5:30 ಎಂದಿನಂತೆ ಟೀ ಟೈಮ್ ಚಿತ್ರಗೀತೆಗಳು, 6:30 ಅವಲೋಕನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 6:51 ಕೃಷಿರಂಗ, ಹುಬ್ಬಳ್ಳಿ ತಾಲೂಕು ಬ್ಯಾಹಟ್ಟಿಯ ಶೇಖರಯ್ಯ ಶಂಕರಯ್ಯ ಪೂಜಾರ್ ಹಾಗೂ ಸಂಗಡಿಗರಿಂದ ಭಜನಾ ಪದ, 7:45 ಸುಜಾತ ಹೆಬ್ಬಾಳದ ಅವರಿಂದ ಕಾವ್ಯಧಾರೆ, 8:00 ಯುವವಾಣಿಯಲ್ಲಿ ಸೂಕ್ಷ್ಮಾಣು ಜೀವಿಗಳು ಈ ಕುರಿತು ಮಾತನಾಡುತ್ತಾರೆ ಪ್ರಿಯಾಂಕಾ ಅಂಗಡಿ, 8:30 ಪುಷ್ಪಹಾರ್ ಹಿಂದಿ ಚಿತ್ರಗಳ ಕಾರ್ಯಕ್ರಮ, 9:30 ಡಿನ್ನರ್ ಟೈಮ್ ಊಟದೊಂದಿಗೆ ಬದುಕಿನ ಮಾತು, ಭಾಗವಹಿಸುತ್ತಾರೆ ಕುಮಾರ್ ಅಗಡಿ, ಮಾಲಾ ಸಾಂಬ್ರಾಣಿ ಹಾಗೂ ರಾಕಿ ಹಾನ್ಗಲ್. 10:00 ಜಾನಪದ ವೈವಿಧ್ಯ ಪ್ರಸ್ತುತಿ ಸಿಎನ್ ಬೆಂಗೇರಿ, 10:30 ಹಲೋ ಅಭಿಲಾಷ ನೇರ ಫೋನಿನ ಕಾರ್ಯಕ್ರಮ. ಇದುವರೆಗೆ ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
2: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಸರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
3: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
2: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೇ
3: ಇದೇ 11 ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ 6:00.
2: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೇ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
3: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
2: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರಿಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ.
3: ಇದೇ 11
2: ಸೋಮವಾರ
3: ಸಂಜೆ 6:00 ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
2: ಸಂಧ್ಯಾ ಸುಧೇ
3: ಕಾರ್ಯಕ್ರಮಕ್ಕೆ ಬನ್ನಿ,
2: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೇ.

0: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ. 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಆಪರೇಷನ್ ಸಿಂಧೂರ್ ಇತ್ಯಸ್ಯ ಪ್ರಥಮ ವಾರ್ಷಿಕೋತ್ಸವಂ ಆಚರಿತಂ. ಭಯೋತ್ಪಾದನಸ್ಯ ಪರಾಜಯೇ ತಸ್ಯ ಸಕ್ಷಮ ವಿಧಿವ್ಯವಸ್ಥಾಯಾಃ ವಿನಾಶೇ ಚ ಭಾರತಸ್ಯ ಪ್ರತಿಬದ್ಧತಾಂ ಪುನಃ ದೃಢೀಕೃತಂ. ಬಿಹಾರಸ್ಯ ಮುಖ್ಯಮಂತ್ರಿ ಸಮ್ರಾಟ್ ಚೌಧರಿ ಸ್ವಮಂತ್ರಿಮಂಡಲಸ್ಯ ವಿಸ್ತಾರಂ ಕೃತವಾನ್. ನಿತೀಶ ಕುಮಾರಸ್ಯ ಪುತ್ರೇಣ ಸಹ ದ್ವಾತ್ರಿಂಶತ್ ಮಂತ್ರಿಣಃ ಚ ನೂತನ ಮಂತ್ರಿಮಂಡಲೆ ಶಪಥ ವಚನಂ ಸ್ವೀಕೃತವಂತಃ. ತಮಿಳುನಾಡು ಕೇರಳ ರಾಜ್ಯಯೋಃ ಸರ್ವಕಾರ ನಿರ್ಮಾಣಾರ್ಥಂ ತೀವ್ರ ಸಂವಾದಾಃ ಪ್ರಚಲಂತಿ. ಸರ್ವಕಾರೇಣ ಚತ್ವಾರಿಂಶತ್ ವರ್ಷತಃ ಅಧಿಕ ವಯಸ್ಕಾನಾಂ ಕರ್ಮಚಾರಿಣಾಂ ಕೃತೆ ರಾಷ್ಟ್ರವ್ಯಾಪಿ ವಾರ್ಷಿಕ ಸ್ವಾಸ್ಥ್ಯ ಪರೀಕ್ಷಣೋಪಕ್ರಮಂ ಸಮಾರಬ್ಧಂ. ಅಪಿ ಚ ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ಲಖನೌ ಸೂಪರ್ ಜಾಯಂಟ್ಸ್ ದಲಂ ಅದ್ಯ ಸಾಯಂಕಾಲೆ ಲಖನೌ ನಗರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ದಲಂ ಸಮ್ಮುಖೀಕರಿಷ್ಯತಿ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಉಕ್ತಂ ಯತ್ ದೇಶಃ ಆತಂಕವಾದಂ ಪರಾಜಯಿತುಂ ತಸ್ಯ ಸಮರ್ಥಕಂ ವಿಧಿವ್ಯವಸ್ಥಾಂ ಚ ವಿಘಟಯಿತುಂ ದೃಢಃ ಅಸ್ತಿ. ಸಿಂಧೂರಾಭಿಯಾನಸ್ಯ ಏಕವರ್ಷಸ್ಯ ಪೂರ್ತ್ಯವಸರೆ ಸಾಮಾಜಿಕಾಂತರಜಾಲೀಯೆ ಪಟಲೆ ಶ್ರೀಮೋದಿ ಅವದತ್ ಯತ್ ಭಾರತೀಯ ಸಶಸ್ತ್ರ ಸೇನೆಯಾ ಅಭಿಯಾನಾವಧೌ ಅಪೂರ್ವಂ ಸಾಹಸಂ ಸ್ಪಷ್ಟತಾಂ ಸುದೃಢಂ ಸಂಕಲ್ಪಂ ಚ ಪ್ರದರ್ಶಿತಂ. ಸಹ ಅವದತ್ ಯತ್ ಏತತ್ ಪಹಲಗಾಮ ಇತ್ಯತ್ರ ನಿರ್ದೋಷ ಭಾರತೀಯೇಷು ಆಕ್ರಮಣಸ್ಯ ಸಾಹಸಂ ಕರ್ತೃಷು ಸೈನಿಕಾಃ ಸಮುಚಿತಂ ಪ್ರತಿಕಾರಂ ಕೃತವಂತಃ. ಶ್ರೀಮೋದಿ ಅಗ್ರೆ ಅವದತ್ ಯತ್ ಸಶಸ್ತ್ರ ಸೇನಾಯಾಃ ಶೌರ್ಯಸ್ಯ ಸಂಪೂರ್ಣಃ ದೇಶಃ ಅಭಿವಾದನಂ ಕರೋತಿ. ಪ್ರಧಾನಮಂತ್ರಿ ಅವದತ್ ಯತ್ ಆತಂಕವಾದಸ್ಯ ವಿರುದ್ಧಂ ಭಾರತಸ್ಯ ದೃಢ ಪ್ರತಿಕ್ರಿಯಾಯಾಃ ರಾಷ್ಟ್ರೀಯ ಸುರಕ್ಷಾಯಾಃ ರಕ್ಷಣಾಯ ತಸ್ಯ ಅವಿಚಲ ಪ್ರತಿಬದ್ಧತಾಯಾಃ ಚ ಪ್ರತಿಬಿಂಬಃ ಏವ ಆಪರೇಷನ್ ಸಿಂಧೂರೆ ಇತ್ಯಸ್ತಿ. ರಾಷ್ಟ್ರಪತಿಃ ದ್ರೌಪದಿ ಮುರ್ಮುಃ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ವರ್ಯಃ ಚಾಪಿ ಸ್ವಮನೋಭಾವಂ ಸಾಮಾಜಿಕಾಂತರಜಾಲೀಯೆ ಪಟಲೆ ಪ್ರಕಟಿತವಂತೌ. ಬಿಹಾರ ರಾಜ್ಯೆ ಅದ್ಯ ಮುಖ್ಯಮಂತ್ರಿ ಸಮ್ರಾಟ್ ಚೌಧರಿ ಇತ್ಯಸ್ಯ ನೇತೃತ್ವೇ ಮಂತ್ರಿಮಂಡಲಸ್ಯ ವಿಸ್ತಾರಃ ಅಭವತ್. ಪಟನಾನಗರಸ್ಯ ಗಾಂಧಿಮೈದಾನ ಇತ್ಯತ್ರ ಆಯೋಜಿತೆ ಭವ್ಯ ಶಪಥಗ್ರಹಣ ಸಮಾರೋಹೆ ರಾಜ್ಯಪಾಲಃ ಸೇವಾನಿವೃತ್ತಃ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅತಾ ಹುಸ್ನೈನಃ ದ್ವಾತ್ರಿಂಶತ್ ನವ ನಿಯುಕ್ತೇಭ್ಯಃ ಮಂತ್ರಿಭ್ಯಃ ಪದಸ್ಯ ಗೋಪನೀಯತಾಯಾಶ್ಚ ಶಪಥಂ ಪ್ರದತ್ತವಾನ್. ಮಂತ್ರಿಮಂಡಲೆ ಅಧುನಾ ಭಾರತೀಯ ಜನತಾ ಪಾರ್ಟೀತಿ ದಲಸ್ಯ 15, ಜನತಾದಲ ಯುನೈಟೆಡ್ ದಲಸ್ಯ 13, ರಾಮವಿಲಾಸ ಲೋಕ ಜನಶಕ್ತಿ ದಲಸ್ಯ 2, ಹಿಂದೂಸ್ತಾನಿ ಆವಾಮ ಮೋರ್ಚಾ ತಥಾ ರಾಷ್ಟೀಯ ಲೋಕ ಮೋರ್ಚಾ ದಲಯೋ ಪ್ರತ್ಯೇಕತಃ ಏಕೈಕ ಮಂತ್ರಿಣೌ ಸ್ತಃ. ಮಂತ್ರಿಣಃ ಪ್ರಥಮಂ ಪಂಚ ಸಮೂಹೇಷು ತತಃ ಷಟ್ ಸಮೂಹೇಷು ಚ ಶಪಥಂ ಸ್ವೀಕೃತವಂತಃ. ಶಪಥಗ್ರಹಣ ಸಮಾರೋಹೆ ಸಮ್ಮಿಲಿತೇಷು ಪ್ರಮುಖೇಷು ಮಂತ್ರಿಷು ಜನತಾದಲ ಯುನೈಟೆಡ್ ದಲಸ್ಯ ಅಧ್ಯಕ್ಷಸ್ಯ ನಿತೀಶ ಕುಮಾರಸ್ಯ ಪುತ್ರಃ ನಿಶಾಂತ ಕುಮಾರಃ ಅಪಿ ಆಸೀತ್. ಉಲ್ಲೇಖನೀಯಮಸ್ತಿ ಯತ್ ನಿತೀಶ ಕುಮಾರಃ ಗತಮಾಸೆ ರಾಜ್ಯಸಭಾಂ ಪ್ರತಿ ಗಂತುಂ ಮುಖ್ಯಮಂತ್ರಿ ಪದಾತ್ ಸ್ವತ್ಯಾಗಪತ್ರಂ ಸಮರ್ಪಿತವಾನ್. ತಮಿಳುನಾಡು ರಾಜ್ಯೆ ಟಿವಿಕೆ ಪ್ರಮುಖಃ ಜೋಸೆಫ್ ವಿಜಯ ಅದ್ಯ ಲೋಕಭವನೆ ದ್ವಿತೀಯ ವಾರಂ ರಾಜ್ಯಪಾಲೇನ ವಿಶ್ವನಾಥ ಆರ್ಲೇಕರ ವರ್ಯೇಣ ಸಹ ಮೇಲನಂ ಕೃತವಾನ್. ರಾಜ್ಯಪಾಲೇನ ಏವ ತಸ್ಮೈ ಆಹೂತಂ ಇತ್ಯುಚ್ಯತೆ. ತೇನ ಸಹ ಮೇಲನಾನಂತರಂ ರಾಜ್ಯಪಾಲಃ ಅಪಿ ಕೇರಳ ರಾಜ್ಯಂ ಪ್ರತಿ ಪ್ರಸ್ಥಾಷ್ಯತಿ ಇತಿ ಸಂಭಾವನಾ ವಿದ್ಯತೆ. ಹ್ಯಃ ಅಪಿ ವಿಜಯಃ ರಾಜ್ಯಪಾಲೇನ ಸಹ ಮಿಲಿತ್ವಾ ದಲಸ್ಯ ವಿಧಾಯಕಾನಾಂ ಸೂಚೀಂ ಕಾಂಗ್ರೆಸ್ ದಲಸ್ಯ ಸಮರ್ಥನಪತ್ರಂ ಚ ಉಪಸ್ಥಾಪಿತವಾನ್ ಆಸೀತ್. ಅಸ್ಮಿನ್ ಸಮಯೇ ಬಹುಮತಂ

ಬರೆದವರು ಮುನಿರಾಜೋ ಎಂ, ಓದುತ್ತಿರುವವರು ಪ್ರತಿಭಾ ನಟರಾಜ್. ದೇಶದ ಮೊದಲ ಸ್ವದೇಶಿ ನಿರ್ಮಿತ 35 ಟನ್ ಸಾಮರ್ಥ್ಯದ ಎಲೆಕ್ಟ್ರಿಕ್ ಡಂಪ್ ಟ್ರಕ್ ಬಿಡುಗಡೆಯಿಂದ ಸುಸ್ಥಿರ ಹಾಗೂ ಮುಂದುವರೆದ ಇಂಜಿನಿಯರಿಂಗ್ ಪರಿಹಾರಗಳತ್ತ ಬಿಇಎಂಎಲ್ ಪ್ರಯಾಣದಲ್ಲಿ ಮಹತ್ವದ ಘಟ್ಟವಾಗಿದೆ ಎಂದು ಬಿಇಎಂಎಲ್ ಸಂಸ್ಥೆ ಅಧ್ಯಕ್ಷ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಶಾಂತನು ರಾಯ್ ತಿಳಿಸಿದ್ದಾರೆ. ಕೆಜಿಎಫ್ನ ಬೆಮೆಲ್ನಲ್ಲಿ ಎಸ್ಬಿಯು ಮುಖ್ಯಸ್ಥ ಹಾಗೂ ಗಣಿಗಾರಿಕೆ ಮತ್ತು ನಿರ್ಮಾಣ ನಿರ್ದೇಶಕ ಸಂಜಯ್ ಸೋಮ್ ಸೇರಿದಂತೆ ಬಿಇಎಂಎಲ್ ಅಧಿಕಾರಿಗಳ ಸಮ್ಮುಖದಲ್ಲಿ ಟ್ರಕ್ಗೆ ಚಾಲನೆ ನೀಡಿ ಮಾತನಾಡಿದರು. ಈ ಅಭಿವೃದ್ದಿ ನಾವೀನ್ಯತೆ, ದೇಶೀಕರಣ ಮತ್ತು ಪರಿಸರ ಸಂರಕ್ಷಣೆಯತ್ತ ಬಿಇಎಂಎಲ್ ಬದ್ದತೆಯನ್ನು ಪ್ರತಿಬಿಂಬಿಸುತ್ತದೆ. ಶುದ್ದ ತಂತ್ರಜ್ಞಾನಗಳತ್ತ ಜಾಗತಿಕವಾಗಿ ನಡೆಯುತ್ತಿರುವ ಪರಿವರ್ತನೆಗೆ ಅನುಗುಣವಾಗಿ ಶೂನ್ಯ ಹೊರಸೂಸುವಿಕೆ ಹೊಂದಿದ ಉನ್ನತ ಕಾರ್ಯಕ್ಷಮತೆಯ ಉಪಕರಣಗಳನ್ನು ನೀಡುವ ಮೂಲಕ ಬಿಇಎಂಎಲ್ ಮುಂಚೂಣಿಯಲ್ಲಿದೆ ಎಂದು ಹೇಳಿದರು. ಕೆಜಿಎಫ್ ನಗರದ ಇಂಡಸ್ಟ್ರಿಯಲ್ ಕಾರಿಡಾರ್ನಲ್ಲಿ ಭಾರತೀಯ ಮೀಸಲು ಬೆಟಾಲಿಯನ್ ಸ್ಥಾಪನೆಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು 11 ತಿಂಗಳೊಳಗೆ ಪೂರ್ಣಗೊಳಿಸಿ ಕಾರ್ಯಾರಂಭಕ್ಕೆ ಅನುವು ಮಾಡಿಕೊಡಬೇಕೆಂದು ವಸತಿ ಮಂಡಳಿಯ ಡಿಜಿಪಿ ಅರುಣ್ ಚಕ್ರವರ್ತಿ ಸೂಚಿಸಿದರು. ಐಆರ್ಬಿ ಪಡೆಯ ಸ್ಥಾಪನೆ ಸಂಬಂಧ ಸ್ಥಳ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಕಚೇರಿ ಕಟ್ಟಡ, ವಸತಿ ನಿಲಯಗಳು ಸೇರಿದಂತೆ ವಿವಿಧ ಸೌಲಭ್ಯಗಳ ನಿರ್ಮಾಣ ಕಾರ್ಯ ಶೀಘ್ರಗತಿಯಲ್ಲಿ ಪೂರ್ಣಗೊಳಿಸಲು ನಿರ್ದೇಶನ ನೀಡಿದರು. 100 ಎಕರೆ ಪ್ರದೇಶದಲ್ಲಿ ಈ ಬೆಟಾಲಿಯನ್ ಸ್ಥಾಪನೆಗೆ ಯೋಜನೆ ರೂಪಿಸಲಾಗಿದ್ದು ಪರೇಡ್ ಮೈದಾನ, ವಸತಿ ಸೌಕರ್ಯ ಹಾಗೂ ಇತರೆ ಆಡಳಿತ ಕಟ್ಟಡಗಳ ನಿರ್ಮಾಣ ಆರಂಭಗೊಂಡಿದೆ ಎಂದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಜನಗಣತಿ 2027 ಪ್ರಕ್ರಿಯೆಯು ಜಿಲ್ಲೆಯಲ್ಲಿ ಅತ್ಯಂತ ಸಮರ್ಪಕವಾಗಿ ನಡೆಯಬೇಕು. ಈ ಕಾರ್ಯದಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯ ಅಥವಾ ವಿಳಂಬವನ್ನು ಸಹಿಸುವುದಿಲ್ಲ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಮನೆ ಪಟ್ಟಿ ಮತ್ತು ಮನೆಗಣತಿ ಕಾರ್ಯಾಚರಣೆಯ ಎನ್ಯುಮರೇಟರ್ಸ್ ಹಾಗೂ ನೋಡಲ್ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಜಿಲ್ಲೆಯಲ್ಲಿ ಇದೇ ಕಳೆದ ಏಪ್ರಿಲ್ 23ರಿಂದ ಮೇ 22ರವರೆಗೆ 9ನೇ ಸುತ್ತಿನ ಕಾಲುಬಾಯಿ ರೋಗದ ಉಚಿತ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದರು. ಪಶುಪಾಲನಾ ಇಲಾಖೆಯಿಂದ ನಡೆಯುವ ಅಭಿಯಾನದಲ್ಲಿ ರೈತರು ಹಾಗೂ ಹಾಲು ಉತ್ಪಾದಕರ ಸಂಘಗಳು ಭಾಗವಹಿಸಿ ಪಶುಗಳಿಗೆ ಲಸಿಕೆ ಹಾಕಿಸಬೇಕು ಎಂದು ಮನವಿ ಮಾಡಿದರು. ಜಾನುವಾರುಗಳಿಗೆ ಆರೋಗ್ಯ ಸಮಸ್ಯೆಗಳು ಕಂಡುಬಂದಲ್ಲಿ ಪಶು ಸಹಾಯವಾಣಿ 1962 ಕರೆ ಮಾಡಿ ಉಚಿತ ಆಂಬ್ಯುಲೆನ್ಸ್ ಸೇವೆ ಪಡೆಯಬಹುದು ಎಂದು ತಿಳಿಸಿದರು. 3 ತಿಂಗಳ ಮೇಲ್ಪಟ್ಟ ಎಲ್ಲಾ ಜಾನುವಾರುಗಳಿಗೆ ವರ್ಷಕ್ಕೆ 2 ಬಾರಿ ಲಸಿಕೆ ಹಾಕುವುದು ಅಗತ್ಯವಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶದ ಪ್ರಮಾಣ ಕೇವಲ 4%, ಬೇಸಿಗೆಯ ಬಿಸಿಲಿಗೆ ಒಣಗುತ್ತಿರುವ ಅರಣ್ಯವನ್ನು ಕಾಳ್ಗಿಚ್ಚಿನಿಂದ ರಕ್ಷಿಸಲು ಜಿಲ್ಲಾ ಅರಣ್ಯ ಇಲಾಖೆಯು ಬೆಂಕಿ ರೇಖೆ ನಿರ್ಮಾಣದಂತಹ ವೈಜ್ಞಾನಿಕ ಕ್ರಮಗಳಿಗೆ ಮುಂದಾಗಿದೆ. ಕೋಲಾರದಂತಹ ಒಣ ಹವಾಮಾನವಿರುವ ಜಿಲ್ಲೆಗಳಲ್ಲಿ ಬೇಸಿಗೆಯ ಅವಧಿಯಲ್ಲಿ ಅರಣ್ಯ ರಕ್ಷಣೆ ಅತ್ಯಂತ ನಿರ್ಣಾಯಕವಾಗಿರುತ್ತದೆ. ಇದಕ್ಕಾಗಿ ಅರಣ್ಯ ಇಲಾಖೆಯು ಬೇಸಿಗೆ ಆರಂಭಕ್ಕೂ ಮುನ್ನವೇ ಮುನ್ನೆಚ್ಚರಿಕಾ ಕ್ರಮವಾಗಿ ಬೆಂಕಿ ರೇಖೆಗಳನ್ನು ನಿರ್ಮಿಸುತ್ತಿದೆ. ಕೋಲಾರ ಜಿಲ್ಲೆಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸರೀನಾ ಸಿಕ್ಕಲಿಗಾರ್ ಮಾತನಾಡಿ, ಅರಣ್ಯ ಭೂಮಿಯನ್ನು ರಕ್ಷಿಸಲು ಮೊಬೈಲ್ ಆಪ್ ಮೂಲಕ ಅಲರ್ಟ್ ನೀಡುವ ವ್ಯವಸ್ಥೆ ಮಾಡಲಾಗಿದೆ. ಬೆಂಕಿ ಕಾಣಿಸಿಕೊಂಡ ಕೂಡಲೇ ಅರಣ್ಯ ರಕ್ಷಕರಿಗೆ ಮೊಬೈಲ್ ಅಲರ್ಟ್ ಹೋಗಲಿದ್ದು ತಕ್ಷಣ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸುವ ಕಾರ್ಯ ಮಾಡಲಿದ್ದಾರೆ. ಕೇಂದ್ರ ಕಚೇರಿಯಿಂದ ಪರಿಶೀಲನೆ ಮಾಡಲಿದ್ದು ಕಾಲಕಾಲಕ್ಕೆ ಮಾಹಿತಿ ರವಾನೆಯಾಗಲಿದೆ ಎಂದರು. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಬಡಜನರ ಆರ್ಥಿಕ ಅಭಿವೃದ್ದಿಗೆ ಸಹಕಾರಿಯಾಗಿದ್ದು ಪ್ರತಿ ಹಂತದ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಪ್ರಾಮಾಣಿಕತೆಯಿಂದ ಅರ್ಹ ಫಲಾನುಭವಿಗಳಿಗೆ ತಲುಪಿಸಬೇಕೆಂದು ಕೋಲಾರ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ವೈ ಶಿವಕುಮಾರ್ ಹೇಳಿದರು. ಬಡವರಿಗೆ ಗ್ಯಾರಂಟಿ ಯೋಜನೆಗಳ ಸೌಲಭ್ಯ ತಲುಪಿಸುವಲ್ಲಿ ವಿಳಂಬವಾಗಬಾರದು. ಸೌಲಭ್ಯಗಳನ್ನು ನಿಗದಿತ ಅವಧಿಯಲ್ಲೇ ತಲುಪಿಸುವಂತಾಗಬೇಕು. ಬೇಸಿಗೆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಹಲವು ಸುಧಾರಣೆಗಳನ್ನು ಕೈಗೊಂಡಿದ್ದು ಸಾರ್ವಜನಿಕರು ಆರೋಗ್ಯ ಕಾಪಾಡಿಕೊಳ್ಳಲು ವೈಯಕ್ತಿಕವಾಗಿ ಹಲವು ಸುರಕ್ಷತೆಗಳನ್ನು

ಪಾಲಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಮನವಿ ಮಾಡಿದ್ದಾರೆ. ದಿನನಿತ್ಯ ಹೆಚ್ಚು ನೀರನ್ನು ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಬೇಕು. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೆ ಅನಾವಶ್ಯಕವಾಗಿ ತಿರುಗಾಡಬಾರದು. ಹಗುರವಾದ ತಿಳಿ ಬಣ್ಣದ ಬಟ್ಟೆ ಧರಿಸಬೇಕು. ತಲೆ ಮೇಲೆ ಟೋಪಿ ಬಳಸುವುದು ಒಳಿತು. ದಟ್ಟ ಬಿಸಿಲಿನಲ್ಲಿ ಗರ್ಭಿಣಿಯರು, ವಯೋವೃದ್ಧರು, ಅನಾರೋಗ್ಯ ಪೀಡಿತರು ಬಿಸಿಲಿನ ತಾಪದಿಂದ ನರಳದೇ ಇರುವ ಹಾಗೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇದುವರೆಗೂ ಕೋಲಾರ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಮುನಿರಾಜು, ಓದಿದವರು ಪ್ರತಿಭಾ ನಟರಾಜ್. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಹಾರ್.

0: ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಈಗ ಕಾಣೆಯಾದವರ ಬಗ್ಗೆ ಪ್ರಕಟಣೆ.
2: ಆಕಾಶವಾಣಿ ಧಾರವಾಡ.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಕ್ಕೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
2: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.
3: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
4: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
3: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
4: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದಲು ಹೇಳಕ್ ಹೋಗ್ಬೇಡ ಯಾರಿಗೂ.
5: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.
6: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
6: ಏಕೆಂದರೆ ನೀರು ಜೀವಜಲ. ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಪಾಗಿ. ಮುಖ್ಯಾಂಶಗಳು. ಐದನೇ ಬ್ರಿಕ್ಸ್ ಎಸ್ಎಐ ನಾಯಕರ ಶೃಂಗಸಭೆ ಬೆಂಗಳೂರಿನಲ್ಲಿ ಭಾರತದ ನಿಯಂತ್ರಕ ಮತ್ತು ಮಹಾಲೇಖಪಾಲ ಕೆ ಸಂಜಯ್ ಮೂರ್ತಿ ಉದ್ಘಾಟನೆ. ಆರೋಗ್ಯ ಸೌಧದಲ್ಲಿ ಅತ್ಯಾಧುನಿಕ ಆರೋಗ್ಯ ತುರ್ತು ಕಾರ್ಯಾಚರಣೆ ಕೇಂದ್ರ ಉದ್ಘಾಟಿಸಿದ ಸಚಿವ ದಿನೇಶ್ ಗುಂಡೂರಾವ್. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ನಾಳೆ ಬೆಂಗಳೂರಿನಲ್ಲಿ ವಾಕಥಾನ್ 2026 ಆಯೋಜನೆ. ಬ್ಯಾಂಕ್ ಸಾಲದ ಕಠಿಣ ನಿಯಮಗಳ ವಿರುದ್ದ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಅಸಮಾಧಾನ, ಆರ್ಬಿಐಗೆ ಮನವಿ ಸಲ್ಲಿಕೆ. ಭಾರತದ ಅಧ್ಯಕ್ಷತೆಯಲ್ಲಿ ನಗರ ಸಂಚಾರ ವ್ಯವಸ್ಥೆಯ ಮೇಲೆ ಗಮನದೊಂದಿಗೆ ಜೀವನ ಸುಗಮತೆ ಎಂಬ ಆಶಯದೊಂದಿಗೆ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ಐದನೇ ಬ್ರಿಕ್ಸ್ ಸುಪ್ರೀಂ ಆಡಿಟ್ ಇನ್ಸ್ಟಿಟ್ಯೂಷನ್ ಎಸ್ಸಿಐ ನಾಯಕರ ಶೃಂಗಸಭೆಯನ್ನು ಇಂದು ಭಾರತದ ನಿಯಂತ್ರಕರು ಮತ್ತು ಮಹಾಲೇಖಪಾಲರಾದ ಕೆ ಸಂಜಯ್ ಮೂರ್ತಿ ಉದ್ಘಾಟಿಸಿದರು. ಈ ಸಮಾವೇಶದಲ್ಲಿ ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ ಸೇರಿದಂತೆ 9 ಸದಸ್ಯ ರಾಷ್ಟಗಳ 42 ಪ್ರತಿನಿಧಿಗಳು ಭಾಗವಹಿಸಿದ್ದು, ವೇಗವಾಗಿ ಬೆಳೆಯುತ್ತಿರುವ ನಗರ ಪ್ರದೇಶಗಳಲ್ಲಿನ ಸಾರಿಗೆ, ವಸತಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಸವಾಲುಗಳನ್ನು ಎದುರಿಸುವಲ್ಲಿ ಲೆಕ್ಕ ಪರಿಶೋಧನಾ ಸಂಸ್ಥೆಗಳ ಪಾತ್ರದ ಕುರಿತು ಚಿಂತನ ಮಂಥನ ನಡೆಸುತ್ತಿದ್ದಾರೆ. 2 ದಿನಗಳ ಈ ಸಭೆಯಲ್ಲಿ ದತ್ತಾಂಶ ಆಧಾರಿತ ಲೆಕ್ಕ ಪರಿಶೋಧನೆ, ಆಧುನಿಕ ತಂತ್ರಜ್ಞಾನದ ಬಳಕೆ ಹಾಗೂ ನಾಗರಿಕ ಕೇಂದ್ರಿತ ಮೌಲ್ಯಮಾಪನ ವಿಧಾನಗಳ ಕುರಿತು ವಿವಿಧ ರಾಷ್ಟಗಳ ತಜ್ಞರು ವಿಚಾರ ಮಂಡಿಸುತ್ತಿದ್ದಾರೆ. ಸಮಾವೇಶವು ನಾಳೆ ಬೆಂಗಳೂರು ಘೋಷಣಾ ಪತ್ರ ಹಾಗೂ ಮುಂದಿನ 2 ವರ್ಷಗಳ ಕಾರ್ಯಯೋಜನೆಯನ್ನು ಅಂಗೀಕರಿಸುವುದರೊಂದಿಗೆ ಮುಕ್ತಾಯಗೊಳ್ಳಲಿದೆ. ರಾಜ್ಯದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ವದ ಹೆಜ್ಜೆಯಾಗಿ ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ಅತ್ಯಾಧುನಿಕ ಆರೋಗ್ಯ ತುರ್ತು ಕಾರ್ಯಾಚರಣೆ ಕೇಂದ್ರವನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇಂದು ಉದ್ಘಾಟಿಸಿದರು. ಈ ಕೇಂದ್ರವು ರಾಜ್ಯಾದ್ಯಂತ ಸಂಭವಿಸುವ ಆರೋಗ್ಯ ತುರ್ತು ಪರಿಸ್ಥಿತಿಗಳು, ಸಾಂಕ್ರಾಮಿಕ ರೋಗಗಳು ಮತ್ತು ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ಸಮನ್ವಯ ಸಾಧಿಸುವ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ. ದಿನದ 24 ಗಂಟೆಯೂ ನಿರಂತರ ಕಣ್ಗಾವಲು ವ್ಯವಸ್ಥೆ ಮತ್ತು ಸಮಗ್ರ ಸಂವಹನ ಮೂಲಸೌಕರ್ಯವನ್ನು ಹೊಂದಿರುವ ಈ ಕೇಂದ್ರ ತುರ್ತು ಸಂದರ್ಭಗಳಲ್ಲಿ ತ್ವರಿತ ನಿರ್ಧಾರ ಕೈಗೊಳ್ಳಲು ನೆರವಾಗಲಿದೆ. ಇದು ಆರೋಗ್ಯ ಇಲಾಖೆ, ವಿಪತ್ತು ನಿರ್ವಹಣಾ ಪ್ರಾಧಿಕಾರಗಳು ಮತ್ತು ಜಿಲ್ಲಾಡಳಿತಗಳ ನಡುವೆ ದಕ್ಷ ಸಮನ್ವಯ ಸಾಧಿಸಲು ಸಹಕಾರಿಯಾಗಿದೆ. ರಾಷ್ಟೀಯ ಕಾರ್ಯಕ್ರಮದಡಿ ಇಂತಹ ಮುಂದುವರೆದ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ದೇಶದ ಮೊದಲ ರಾಜ್ಯಗಳಲ್ಲಿ ಕರ್ನಾಟಕವು ಒಂದಾಗಿದ್ದು, ಸುರಕ್ಷಿತ ರಾಜ್ಯ ನಿರ್ಮಾಣದ ಸರ್ಕಾರದ ಬದ್ದತೆಯನ್ನು ಇದು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ದಿನೇಶ್ ಗುಂಡೂರಾವ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರು ಉತ್ತರ ಪಾಲಿಕೆ ಕಚೇರಿ ನೂತನ ಕಟ್ಟಡ ನಿರ್ಮಾಣ ಸಂಬಂಧ ಬೆಂಗಳೂರು ನಗರಾಭಿವೃದ್ಧಿ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸೌಧದಲ್ಲಿ ಇಂದು ಅಧಿಕಾರಿಗಳ ಸಭೆ ನಡೆಸಿದರು. ಈ ವೇಳೆ ಸಚಿವರಾದ ಕೆಜಿ ಜಾರ್ಜ್, ಕೃಷ್ಣ ಬೈರೇಗೌಡ, ಚಲುವರಾಯ ಸ್ವಾಮಿ, ಪ್ರಿಯಾಂಕ್ ಖರ್ಗೆ, ವೆಂಕಟೇಶ್, ಭೈರತಿ ಸುರೇಶ್, ಎಂಸಿ ಸುಧಾಕರ್, ಬೆಂಗಳೂರು ಉತ್ತರ ಪಾಲಿಕೆ ಆಯುಕ್ತ ಪೊಮ್ಮಲ ಸುನೀಲ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ, ಬೆಂಗಳೂರು ಉತ್ತರ ಪಾಲಿಕೆ ಕಚೇರಿ ಕಟ್ಟಡ ನೂತನ ಕಟ್ಟಡ ನಿರ್ಮಾಣಕ್ಕೆ ಸ್ಥಳದ ಕುರಿತು ಸಚಿವರು ಹಾಗೂ ಅಧಿಕಾರಿಗಳ ಪ್ರಸ್ತಾವನೆ ಹಾಗೂ ಅಭಿಪ್ರಾಯಗಳನ್ನು ಸ್ವೀಕರಿಸಿದ್ದು, ಆಯಾ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಬೆಂಗಳೂರು ಆಕಾಶವಾಣಿ ಕೇಂದ್ರವು ತನ್ನ ವೈಭವಯುತ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ನಾಳೆ ವಾಕಥಾನ್ 2026 ಎಂಬ ವಿಶೇಷ ಜಾಥಾವನ್ನು ಆಯೋಜಿಸಿದೆ. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆಯಲಿರುವ ಈ ಜಾಥಾ ಬೆಳಗ್ಗೆ 6:30 ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಪ್ರಾರಂಭವಾಗಲಿದೆ. ಈ ನಡಿಗೆಯು ಕಬ್ಬನ್ ಪಾರ್ಕ್ ಮೂಲಕ ವಿಧಾನಸೌಧದ ಮಾರ್ಗವಾಗಿ ಸಾಗಲಿದೆ. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಈ ವಾಕಥಾನ್ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಆಹ್ವಾನ ನೀಡಲಾಗಿದೆ. ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯ

0: ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟನಲ್ಲಿ ಆಯೋಜಿಸಲಾಗಿರುವ ಈ ವಿಶೇಷ ನಡಿಗೆಯಲ್ಲಿ ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಹಾಗೂ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಭಾರತದ ಸರ್ವೋಚ್ಚ ನ್ಯಾಯಾಲಯ ಸಮಾಧಾನ ಸಮಾರೋಹ 2026 ಎಂಬ ವಿಶೇಷ ಲೋಕ ಅದಾಲತ್ನ್ನು ಆಗಸ್ಟ್ 21, 22 ಮತ್ತು 23ರಂದು 3 ದಿನಗಳ ಕಾಲ ಹಮ್ಮಿಕೊಂಡಿದೆ ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹಾಗೂ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯನಿರ್ವಾಹಕ ಅಧ್ಯಕ್ಷ ಅನು ಶಿವರಾಮನ್ ತಿಳಿಸಿದ್ದಾರೆ. ಉಚ್ಚ ನ್ಯಾಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಸುಪ್ರೀಂಕೋರ್ಟ್ ಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದ ಒಟ್ಟು 4,328 ವಿಚಾರಣೆಗೆ ಬಾಕಿ ಇರುವ ಪ್ರಕರಣಗಳನ್ನು ಸಂಧಾನಕ್ಕಾಗಿ ಗುರುತಿಸಿ ಈ ವಿಶೇಷ ಲೋಕ ಅದಾಲತ್ ಆಯೋಜಿಸಿದ್ದು, ಆಸಕ್ತಿ ಉಳ್ಳವರು ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವ ತಮ್ಮ ವ್ಯಾಜ್ಯಗಳನ್ನು ಪರಿಹರಿಸಿಕೊಳ್ಳಲು ನೋಂದಣಿಗೆ ಸಹ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬ್ಯಾಂಕುಗಳಲ್ಲಿ ಚಿನ್ನದ ಸಾಲ ಪಡೆಯಲು ಸಿಬಿಲ್ ಸ್ಕೋರ್ ಮತ್ತು ಆದಾಯ ಪ್ರಮಾಣಪತ್ರವನ್ನು ಕಡ್ಡಾಯಗೊಳಿಸಿರುವ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹೊಸ ನಿಯಮಗಳ ವಿರುದ್ಧ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಅಸಮಾಧಾನ ವ್ಯಕ್ತಪಡಿಸಿದೆ. ಒಕ್ಕೂಟದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ನೇತೃತ್ವದ ನಿಯೋಗ ಬೆಂಗಳೂರಿನ ಆರ್ಬಿಐ ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಸುದೀರ್ಘ ಸಭೆ ನಡೆಸಿ ಈ ರೈತ ವಿರೋಧಿ ಕ್ರಮಗಳನ್ನು ಕೂಡಲೇ ರದ್ದುಗೊಳಿಸುವಂತೆ ಒತ್ತಾಯಿಸಿ ಮನವಿ ಸಲ್ಲಿಸಿತು. ಆಪತ್ಕಾಲದಲ್ಲಿ ರೈತರಿಗೆ ಆಸರೆಯಾಗುತ್ತಿದ್ದ ಚಿನ್ನದ ಸಾಲಕ್ಕೆ ಇಂತಹ ಕಠಿಣ ನಿರ್ಬಂಧ ಹೇರಿರುವುದು ಅವರನ್ನು ಖಾಸಗಿ ಲೇವಾದೇವಿದಾರರ ಸುಳಿಗೆ ಸಿಲುಕಿಸುವ ತಂತ್ರವಾಗಿದೆ ಎಂದು ಅವರು ಆರೋಪಿಸಿದ್ದಾರೆ. ಸಭೆಯಲ್ಲಿ ಪ್ರಮುಖವಾಗಿ ಸಾಲ ತೀರಿಸದ ರೈತರ ಆಸ್ತಿ ಜಪ್ತಿ ಮಾಡುವ ಸರಫೇಸಿ ಕಾಯ್ದೆ ರದ್ದತಿ, ಕೃಷಿ ಸಾಲಗಳಿಗೆ ಸೇವಾ ಶುಲ್ಕ ವಿನಾಯಿತಿ ಮತ್ತು ರೈತರ ಮಕ್ಕಳ ಶೈಕ್ಷಣಿಕ ಸಾಲಕ್ಕೆ ಸಿಬಿಲ್ ಸ್ಕೋರ್ ಪರಿಗಣಿಸ ಬಾರದು ಎಂಬ ಬೇಡಿಕೆಗಳನ್ನು ಮಂಡಿಸಲಾಯಿತು. ಅಲ್ಲದೆ ಸರ್ಕಾರದ ಸಬ್ಸಿಡಿ ಹಣವನ್ನು ಬ್ಯಾಂಕುಗಳು ಸಾಲದ ಖಾತೆಗೆ ಜಮೆ ಮಾಡಿಕೊಳ್ಳುವುದನ್ನು ತಡೆಯಲು ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಲಾಯಿತು. ಈ ಸಮಸ್ಯೆಗಳ ಕುರಿತು ಕೇಂದ್ರ ಕಚೇರಿಗೆ ವರದಿ ನೀಡಿ ಕ್ರಮ ಕೈಗೊಳ್ಳುವುದಾಗಿ ಆರ್ಬಿಐ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ನಾಡಿನ ಹಿರಿಯ ಪತ್ರಕರ್ತ ಪ್ರಹ್ಲಾದ್ ಕೊಳಲಿ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದುಃಖ ವ್ಯಕ್ತಪಡಿಸಿದ್ದಾರೆ. 1956ರಲ್ಲಿ ಪತ್ರಕರ್ತರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ್ದ ಪ್ರಹ್ಲಾದ್ ಅವರು ಕಳೆದ 6-7 ದಶಕಗಳ ಕಾಲ ಪತ್ರಿಕಾ ರಂಗ ಮತ್ತು ಸಾಮಾಜಿಕ ಮೌಲ್ಯಗಳಿಗೆ ಬದ್ಧರಾಗಿ ಸುದೀರ್ಘ ಸೇವೆ ಸಲ್ಲಿಸಿದರು. ಅವರ ನಿಧನದಿಂದ ಪತ್ರಿಕಾ ರಂಗ ಹಾಗೂ ಸಮಾಜ ಒಬ್ಬ ಹಿರಿಯ ಮಾರ್ಗದರ್ಶಕರನ್ನು ಕಳೆದುಕೊಂಡು ಬಡವಾಗಿದೆ ಎಂದು ಮುಖ್ಯಮಂತ್ರಿ ಸ್ಮರಿಸಿದ್ದಾರೆ. ಸಾರ್ವಜನಿಕರಿಗೆ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ಗಳನ್ನು ಸಮರ್ಪಕವಾಗಿ ಹಾಗೂ ನಿಗದಿತ ದರದಲ್ಲಿ ವಿತರಿಸಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ಗ್ಯಾಸ್ ವಿತರಣಾ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಸೂಚನೆ ನೀಡಿದ್ದಾರೆ. ಯಾದಗಿರಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಗ್ಯಾಸ್ ವಿತರಣಾ ಸಂಸ್ಥೆಗಳೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಗೃಹ ಬಳಕೆ ಸಿಲಿಂಡರ್ಗಳನ್ನು ಅನಧಿಕೃತವಾಗಿ ಮಾರಾಟ ಮಾಡುವುದು, ಹೆಚ್ಚುವರಿ ದರ ವಸೂಲಿ ಮಾಡುವುದು ಸೇರಿದಂತೆ ಯಾವುದೇ ಅಕ್ರಮಗಳಿಗೆ ಅವಕಾಶ ನೀಡಬಾರದು ಎಂದು ಎಚ್ಚರಿಸಿದರು. ಅಭಿವೃದ್ದಿ ಹೆಸರಿನಲ್ಲಿ ಯಾವುದೇ ಕಾರಣಕ್ಕೂ ಮರಗಳನ್ನು ಕಡಿಯುವುದಿಲ್ಲ ಎಂದು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹೇಳಿದ್ದಾರೆ. ಮೈಸೂರು ಬೆಂಗಳೂರು ಹೊರವರ್ತುಲ ರಸ್ತೆ ಬಳಿ ಇಂದು ಮೇಲ್ಸೇತುವೆ ಕಾಮಗಾರಿಗೂ ಮುನ್ನ ಸ್ಥಳ ಪರಿಶೀಲನೆ ನಡೆಸಿ ಹಿರಿಯ ಅಧಿಕಾರಿಗಳೊಡನೆ ಚರ್ಚೆ ನಡೆಸಿದರು. ನಂತರ ಮಾತನಾಡಿದ ಅವರು, ರಸ್ತೆ ಒತ್ತಡ ಕಡಿಮೆ ಮಾಡಲು 700 ಕೋಟಿ ರೂಪಾಯಿಗಳಲ್ಲಿ ಮೈಸೂರು ಜಿಲ್ಲೆಯಲ್ಲಿ ವಿವಿಧೆಡೆ ಮೇಲ್ಸೇತುವೆ ನಿರ್ಮಾಣ ಮಾಡಲಾಗುತ್ತದೆ. ಕಾಮಗಾರಿಗೂ ಮುನ್ನ ಗಿಡ ಮರಗಳ ರಕ್ಷಣೆಗೆ ಒತ್ತು ನೀಡಲಾಗಿದ್ದು ಮೇಲ್ಸೇತುವೆಗೆ ಯೋಜನೆಯಲ್ಲಿ ಎರಡು ಬದಿ 150ಕ್ಕೂ ಹೆಚ್ಚು ಮರಗಳು ಕಂಡುಬಂದಿವೆ. ಯಾವುದೇ ಕಾರಣಕ್ಕೂ ಈ ಮರಗಳನ್ನು ಕಡಿಯುವುದಿಲ್ಲ ಎಂದು ತಿಳಿಸಿದರು. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದ್ದು ಕರಾವಳಿಯಾದ್ಯಂತ ಒಣಹವೆ ಇತ್ತು. ಕೊಪ್ಪಳ ಜಿಲ್ಲೆಯ ಕುಕನೂರಿನಲ್ಲಿ 7 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಪ್ರಮುಖವಾಗಿ ಯಾದಗಿರಿ ಜಿಲ್ಲೆಯ ಗುರುಮಿಠಕಲ್ನಲ್ಲಿ 5 ಹಾಗೂ ಮೈಸೂರಿನ ಸರಗೂರಿನಲ್ಲಿ 4 ಸೆಂಟಿಮೀಟರ್

0: ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ, ಕೆಲವೆಡೆ ಹಗುರದಿಂದ ಸಾಧಾರಣ ಗುಡುಗು ಸಹಿತ ಮಳೆ ಸಾಧ್ಯತೆ. ಗರಿಷ್ಠ 33, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 5ನೇ ಬ್ರಿಕ್ಸ್ ಎಸ್ಎಐ ನಾಯಕರ ಶೃಂಗಸಭೆ ಬೆಂಗಳೂರಿನಲ್ಲಿ, ಭಾರತದ ನಿಯಂತ್ರಕ ಮತ್ತು ಮಹಾಲೇಖಪಾಲ ಕೆ ಸಂಜಯ್ ಮೂರ್ತಿ ಉದ್ಘಾಟನೆ. ಆರೋಗ್ಯ ಸೌಧದಲ್ಲಿ ಅತ್ಯಾಧುನಿಕ ಆರೋಗ್ಯ ತುರ್ತು ಕಾರ್ಯಾಚರಣೆ ಕೇಂದ್ರ ಉದ್ಘಾಟಿಸಿದ ಸಚಿವ ದಿನೇಶ್ ಗುಂಡೂರಾವ್. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ನಾಳೆ ಬೆಂಗಳೂರಿನಲ್ಲಿ ವಾಕಥಾನ್ 2026 ಆಯೋಜನೆ. ಮತ್ತು ಬ್ಯಾಂಕ್ ಸಾಲದ ಕಠಿಣ ನಿಯಮಗಳ ವಿರುದ್ದ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಅಸಮಾಧಾನ, ಆರ್ಬಿಐಗೆ ಮನವಿ ಸಲ್ಲಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ಆಕಾಶವಾಣಿ ಬೆಂಗಳೂರು.
2: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಅಲೋ ಕಡಿಮೆ ಪ್ರೀಮಿಯಂ ಮತ್ತೆ ಬೋನಸ್ ಕೂಡ ಚೆನ್ನಾಗಿ ಸಿಗುವಂತ ಒಳ್ಳೆ ಭರವಸೆ ಯಾವ್ದಾದ್ರು ಲೈಫ್ ಇನ್ಸೂರೆನ್ಸ್ ಪಾಲಿಸಿ ಹೇಳು.
2: ವಾರೆ ವಾ, ಇಷ್ಟೆಲ್ಲಾ ವಿಷಯಗಳು ಒಂದೇ ಪಾಲಿಸಿಯಲ್ಲಿ? ಸಾಧ್ಯವಿಲ್ಲ.
1: ಅದು ಸಾಧ್ಯ. ಪಿಎಲ್ಐ ಜೊತೆಗೆ ಸರ್ಕಾರಿ ಸಿಬ್ಬಂದಿಗಳ ಜೊತೆ ಜೊತೆ ಈಗ ಲಿಸ್ಟೆಡ್ ಕಂಪನೀಸ್ ಎಂಪ್ಲಾಯೀಸ್ ಅಥವಾ ಎಲ್ಲಾ ಪ್ರೊಫೆಷನಲ್ಸ್ ಅಂದ್ರೆ ಸಿಎ, ಡಾಕ್ಟರ್ಸ್, ಇಂಜಿನಿಯರ್ಸ್ ಕೂಡ ಪಡಿಬಹುದು ಪಿಎಲ್ಐ ಪಾಲಿಸಿಗಳ ಲಾಭ. ಅದರ ಜೊತೆಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನ ಭರವಸೆ ಕೂಡ 1884. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ ಅನ್ನು ಇಂದೇ ಸಂಪರ್ಕಿಸಿ ಅಥವಾ ಲಾಗ್ ಆನ್ ಮಾಡಿ www.indiapost.gov.in.
3: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
4: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
3: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
4: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯವೇತನ.
3: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
4: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
3: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
4: ಸಂಪರ್ಕಿಸಿ
3: 8277583580 8277583612.
5: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ.
6: 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ.
5: 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ.
6: ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು.
5: ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ
6: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ.
5: ಮೊಬೈಲ್ 9448309994.
6: 9448309994.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ಇವತ್ತಿನ ಕೃಷಿ ರಂಗದೊಳಗೆ ಮೊದಲಿಗೆ ಕೇಳೋಣ.
2: ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಮುಖ ತರಕಾರಿ ಬೆಳೆಗಳಲ್ಲಿ ಬರುವ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಕುರಿತು ಡಾಕ್ಟರ್ ನುರುಲ್ಲಾ ಹಾವೇರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ರಾಮೇಶ್ವರ್ ಶಿರ್ಬಡಗಿ.
3: ಪ್ರಮುಖ ತರಕಾರಿ ಬೆಳೆಗಳಲ್ಲಿ ಬರುವ ರೋಗಗಳು ಏನೇನದೋ ಮತ್ತು ಅವುಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಡಾಕ್ಟರ್ ನೂರುಲ್ಲಾ ಅವೇರಿ ಅವರು ನಮ್ಮೊಂದಿಗಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವರೇನೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ನೂರುಲ್ಲಾ ಅವೇರಿ ಅವರೇ.
4: ನಮಸ್ಕಾರ ಸರ್.
3: ಮೊದಲಿಗೆ ಈ ತರಕಾರಿ ಬೆಳೆಗಳಲ್ಲಿ ಪ್ರಮುಖ ರೋಗಗಳು ಏನೇನು ಬರ್ತಾವಲ್ರಿ ಮತ್ತು ಅವುಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಾವೇನು ತಿಳಿಸ್ತಾ ಇದ್ದೀರಲ್ಲ, ಈ ಟೊಮ್ಯಾಟೊ ಬೆಳೆಯಲ್ಲಿ ಏನೇನು ಪ್ರಮುಖ ರೋಗ ಬರ್ತಾವೋ ಮತ್ತು ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೀರಿ?
4: ಟೊಮ್ಯಾಟೊ ಬೆಳೆಯಲ್ಲಿ ಬೇಸಿಗೆ ಹಂಗಾಮಿನಲ್ಲಿ 2-3 ರೋಗ ಪ್ರಮುಖವಾಗಿ ಬರ್ತವೆ. ಅಲ್ಲಿ ಮೊದಲನೇದಾಗಿ ಎಲೆ ಮುದುಡು ನಂಜು ರೋಗ, ಇನ್ನೊಂದು ಸ್ಪಾಟೆಡ್ ವಿಲ್ಟ್ ನಂಜು ರೋಗ, ಆಮೇಲೆ ಮೊದಲ ಅಂಗಮಾರಿ ರೋಗ, ಅದು ಶಿಲೀಂಧ್ರದಿಂದ ಬರ್ತದೆ. ಈ 3 ರೋಗಗಳು ಪ್ರಮುಖವಾಗಿ ಬೇಸಿಗೆ ಬೆಳೆಯಲ್ಲಿ ಜಾಸ್ತಿ ಬರ್ತವೆ. ಇದರದ್ದು ಒಂದೊಂದೇ ಲಕ್ಷಣ ತಿಳಿಸಬೇಕಂದ್ರೆ, ಎಲೆ ಮುದುಡು ನಂಜು ರೋಗದು ಎಲೆಗಳು ಮೇಲ್ಭಾಗಕ್ಕೆ ಮುದುಡ್ಕಂತವೆ ಒಂದು ಲಕ್ಷಣ. ಎರಡನೇದು ನರಗಳ ದಪ್ಪಾಗಿರ್ತವೆ. ಮೂರನೆಯದು ಗಿಡದ ಬೆಳವಣಿಗೆ ಕುಂಠಿತ ಆಗಿ ಗಿಡ ಗಿಡ್ಡದಾಗಿ ಬೆಳೀತತೆ. ನಾಲ್ಕನೆಯದು ರೋಗ ಮೊದಲ ಹಂತದಲ್ಲಿ ಬಂದರೆ ಅಂಥ ಗಿಡಗಳಲ್ಲಿ ಹೂವು ಮತ್ತು ಕಾಯಿಗಳ ಸಂಖ್ಯೆ ಕಡಿಮೆ ಆಗ್ತದೆ, ಬಂಜೆತನ ಬರೋದಂತೂ ಸಾಧ್ಯತೆ ಬರುತ್ತೆ. ಎರಡನೆಯದು ಪಾಟೆಡ್ ವಿಲ್ಟ್ ನಂಜು ರೋಗ, ಅದರದ್ದು ಪ್ರಮುಖ ಲಕ್ಷಣಗಳು ಬರುವಂಥ ಕುಡಿ ಅಥವಾ ಚಿಗುರು ಸತ್ತು ಹೋಗ್ತದೆ. ಆ ಥರ ಸತ್ತು ಹೋಗೋದ್ರಿಂದ ಗಿಡ ಮೇಲಿಂದ ಕೆಳಗಡೆಗೆ ಸಾಯ್ತಾ ಬರ್ತದೆ, ಅದಕ್ಕೆ ಡೈಬ್ಯಾಗ್ ಅಂತ ಕರಿತೀವಿ. ಎರಡನೆಯದು ಕಾಂಡದ ಮೇಲೆ ಗೆರೆ ಗೆರೆ ಬರ್ತವೆ, ಆ ಕಾಂಡದ ಮೇಲೆ ಗೆರೆ ಗೆರೆ ಬರೋದ್ರಿಂದ ಅಂಥವೆಲ್ಲ ಕಾಂಡಗಳು ಮುರಿದು ಹೋಗ್ತವೆ. ಮೂರನೇದಾಗಿ ಹಣ್ಣ ಮೇಲೆ ಆಕಾರದ ಸರ್ಕಲ್ ಅಥವಾ ವೃತ್ತಗಳು ಬರ್ತವೆ, ಆ ವೃತ್ತಗಳು ಬರೋದ್ರಿಂದ ಮಾರ್ಕೆಟ್ ಅಲ್ಲಿ ಕಾಯಿ ಮಾರಾಟ ಆಗೋದು ಸ್ವಲ್ಪ ಕಷ್ಟ ಆಗ್ತದೆ. ಇದು 2 ರೋಗಗಳಾದ ಪ್ರಮುಖ ಲಕ್ಷಣಗಳು. ಇದರದ್ದು ಹತೋಟಿ ಮಾಡಬೇಕಂದ್ರೆ ಸಮಗ್ರವಾಗಿ ಹತೋಟಿ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಅಂಶ ನಾವು ತಿಳ್ಕೋಬೇಕಂದ್ರೆ, ಯಾವುದೇ ನಂಜಾಣು ರೋಗ ಕೀಟವಾಹಕದಿಂದ ಬರೋದು, ಬೇರೆ ಯಾವುದೇ ಮೂಲದಿಂದ ಬರೋದಿಲ್ಲ. ಆ ಕೀಟವಾಹಕಗಳು ಯಾವ್ಯಾವ್ದಂದ್ರೆ, ಎಲೆ ಮುದುಡು ನಂಜು ರೋಗಕ್ಕೆ ಬಿಳಿ ನೊಣ ಕೀಟವಾಹಕವಾಗಿದೆ, ಥ್ರಿಪ್ಸ್ ಅದು

0: ಸ್ಪಾಟೆಡ್ ವಿಲ್ಟ್ ರೋಗಕ್ಕೆ ಕೀಟವಾಹಕ ಆಗಿದೆ. ಕೀಟವಾಹಕ ಅಂದರೆ ಆ ಕೀಟಗಳು ರೋಗ ಇರುವಂತ ಗಿಡದಲ್ಲಿ ರಸ ಹೀರಿಬಿಟ್ಟು ಅಲ್ಲಿಂದ ಬಂದು ರೋಗ ಇಲ್ಲದ ಗಿಡದ ಮೇಲೆ ರಸ ಹೀರಿದ್ರೆ ಈ ತರ ನಂಜಾಣು ರೋಗ ಇಲ್ಲದ ಗಿಡದ ಒಳಗಡೆ ಹೋಗುತ್ತೆ. ಕೀಟ ನಾವು ನಿರ್ವಹಣೆ ಮಾಡಿದ್ರೆ ನಂಜಾಣು ರೋಗನು ಕೂಡ ನಾವು ನಿರ್ವಹಣೆ ಮಾಡದಂಗೆ. ಇನ್ನು ನಿರ್ವಹಣೆ ಮಾಡ್ಬೇಕಂದ್ರೆ ಸಮಗ್ರವಾಗಿ ನಿರ್ವಹಣೆ ಕ್ರಮಗಳನ್ನು ನಾವು ಅಳವಡಿಸ್ಕೋಬೇಕು. ಸಮಗ್ರವಾಗಿ ನಿರ್ವಹಣೆ ಕ್ರಮಗಳಲ್ಲಿ ಬೇರೆ ಬೇರೆ ಪದ್ಧತಿಗಳು ಬರ್ತವೆ. ಅದರಲ್ಲೇ ಮೊದಲನೇದಾಗಿ ನಾವು ಭೂಮಿ ಸಿದ್ಧತೆ ಆದಮೇಲೆ ಬೇವಿನ ಹಿಂಡಿ ಜಮೀನಿಗೆ ಹಾಕಬೇಕು. ಬೇವಿನ ಹಿಂಡಿಯಲ್ಲಿ ಅಜಾಡ್ರೇಷನ್ ಅಂತ ಒಂದು ಕೀಟನಾಶಕ ಇದೆ, ಅದು ಬೇರ್ ಮುಖಾಂತರ ಗಿಡದ ಒಳಗಡೆ ಬಂದು ಅದು ಕೂಡ ಕೀಟವನ್ನು ನಿರ್ವಹಣೆ ಮಾಡುತ್ತದೆ. ಅದು ಎಷ್ಟಾಗಬೇಕಂದ್ರೆ ಒಂದು ಎಕರೆಗೆ 200 ಕೆಜಿ ಬೇವಿನ ಹಿಂಡಿ ಹಾಕಿ ಸಸಿಗಳನ್ನು ನಾವು ಸರಿಯಾಗಿ ಬೆಳೆಸೋದು ಪ್ರಮುಖ ಒಂದು ಅಂಶ ಆಗಿದೆ. ಆ ಸಸಿಗಳ ಒಂದು ಕೀಟದ ಪರದೆ ಒಳಗಡೆ ಬಳಸಬೇಕು. ಆ ಕೀಟದ ಪರದೆ 40-50 mesh ಇರಬೇಕು. ಅಷ್ಟಿದ್ರೆ ಅದರ ಒಳಗಡೆ ಕೀಟವಾಹಕ ಪ್ರವೇಶ ಮಾಡುವುದಿಲ್ಲ. ಎರಡನೆಯದಾಗಿ ಸಸಿ ಹಂತದಲ್ಲೇನೆ 2-3 ಕೀಟನಾಶಕಗಳನ್ನು ನಾವು ಸಿಂಪಡಣೆ ಮಾಡ್ಕೋಬೇಕು. ಅವುಗಳು ಯಾವುದಂದ್ರೆ ಇಮಿಡಾಕ್ಲೋಪ್ರಿಡ್ 4 ಲೀಟರ್ಗೆ 1 ಮಿಲಿ ಸಸಿ ಹಂತದಲ್ಲಿ, ಅಥವಾ ಅಸಿಫೇಟ್ ಅಂತ ಸಿಗುತ್ತೆ, ಅದು 1 ಗ್ರಾಂ 1 ಲೀಟರ್ ನೀರಿಗೆ ಹಾಕಬಿಟ್ಟು ಸಸಿ ಹಂತದಲ್ಲಿ ಅದನ್ನು ನಿರ್ವಹಣೆ ಮಾಡಬೇಕು. ನಂತರ ಮೇನತಾಕದಲ್ಲಿ ನಾವು ನಾಟಿ ಮಾಡಿದ ನಂತರ ಇನ್ನೊಂದು ಪದ್ಧತಿ ನಾವು ಅಳವಡಿಸ್ಕೋಬೇಕು. ಅದು ಏನಂದ್ರೆ ಅದು ಗಡಿಬೆಳೆ. ಗಡಿಬೆಳೆ ಅಂದ್ರೆ ತರ ಗೋಡೆ ತರ ಕೆಲಸ ಮಾಡುತ್ತದೆ. ಅದು ಗಡಿಬೆಳೆ ನಾವು ಹೊಲ ಸುತ್ತಲೂ ಹಾಕಬೇಕು. ಅದು 2 ಸಾಲು ಗುತ್ತುಗುತ್ತುವಾಗಿ ನಾಟಿ ಮಾಡೋಕ್ಕಿಂತ 15 ದಿನ ಮುಂಚೆನೆ ಅದು ಹಾಕಬೇಕು. ಆಮೇಲೆ ಸಸಿಗಳನ್ನು ನಾಟಿ ಮಾಡಬೇಕು. ನಾಟಿ ಮಾಡೋಕ್ಕಿಂತ ಮುಂಚೆ ಪ್ರೋಟ್ರೇನಲ್ಲಿ ಸಾಮಾನ್ಯವಾಗಿ ಎಲ್ಲ ಸಸಿಗಳನ್ನು ಬಳಸ್ತಾರೆ. ನಾಟಿ ಮಾಡೋಕ್ಕಿಂತ ಮುಂಚೆನೂ ಕೂಡ ಒಂದು ಅಂತರ್ವ್ಯಾಪಿ ಕೀಟನಾಶಕ, ಉದಾಹರಣೆಗೆ ಥಯೋಮೆತಾಕ್ಸಿಮ್, 1/2 ಗ್ರಾಂ 1 ಲೀಟರ್ ನೀರಿಗೆ ಹಾಕಿಬಿಟ್ಟು ಸರಿಯಾಗಿ ಸಿಂಪಡಣೆ ಮಾಡಿದ ನಂತರ ಸಸಿಗಳನ್ನು ಮೇನತಾಕಿಗೆ ನಾಟಬೇಕು. ನಂತರದ ಹಂತದಲ್ಲಿ ಕೀಟವಾಹಕಗಳನ್ನು ಆಕರ್ಷಣೆ ಮಾಡಕ್ಕೆ ಬೇರೆ ಬೇರೆ ಟ್ರಾಪ್ಸ್ ಅಂತ ಸಿಗ್ತವೆ. ಆ ಟ್ರಾಪ್ಸ್ ಗಳು ತೋಟದಲ್ಲಿ ಹಾಕಬೇಕು. ಅವು ಯಾವ್ದಂದ್ರೆ ಹಳದಿ ಅಂಟಿನ ಬಲೆ ಅಂತ ಕರಿತೀವಿ, ಹಳದಿ ಅಂಟಿನ ಬಲೆ ಮತ್ತು ನೀಲಿ ಅಂಟಿನ ಬಲೆ. ಹಳದಿ ಅಂಟಿನ ಬಲೆ ಬಿಳಿನೊಳಗೆ ಆಕರ್ಷಣೆ ಮಾಡಿ ಅದಕ್ಕೆ ಬಂದು ಕೂತ್ಕೊಂಡಂಗೆ ಮಾಡುತ್ತೆ. ನೀಲಿ ಅಂಟಿನ ಬಳೆ ಥ್ರಿಪ್ಸ್ ನುಷಿಗೆ ಆಕರ್ಷಣೆ ಮಾಡಿ ಅದರ ಮೇಲೆ ಬಂದು ಕುಂತು ಸಾಯಿತಾವೆ. ರೋಗದ ಪ್ರಮಾಣ ಕಡಿಮೆ ಇದ್ರೆ ಬೇವಿನ ಎಣ್ಣೆಯನ್ನು ನಾವು ಉಪಯೋಗ ಮಾಡ್ಕೋಬೇಕು. ಬೇವಿನ ಎಣ್ಣೆ 10 ಸಾವಿರ ನೀವು ಉಪಯೋಗ ಮಾಡಬೇಕಂದ್ರೆ 2 ಮಿಲಿ 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು. ಅಥವಾ ಬೇವಿನ ಎಣ್ಣೆ 50,000 PPM ದು ಕೂಡ ಸಿಗ್ತದೆ, ಅದು 1 ಮಿಲಿ 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು. ಟೊಮ್ಯಾಟೊ ಬಹು ದಿನ ಬೆಳೆ ಇರೋದ್ರಿಂದ ಒಂದು 4 ತಿಂಗಳ ನಮ್ಮ ಫೀಲ್ಡ್ ಅಲ್ಲಿ ಆ ಬೆಳೆ ಇರೋದ್ರಿಂದ ನಮಗೆ ಸುಮಾರು 3-4 ಕೀಟನಾಶಕಗಳ ಸಿಂಪಡಣೆ ಬೇಕಾಗಿರುತ್ತದೆ. ಅಸಿಫೇಟ್ ಅಂತ ಸಿಗ್ತದೆ, ಅದು 1 ಗ್ರಾಂ 1 ಲೀಟರ್ ನೀರಿಗೆ ಹಾಕಬೇಕು. ಅಥವಾ ಥಯೋಮೆತಾಕ್ಸಿಮ್, 1/2 ಗ್ರಾಂ 1 ಲೀಟರ್ ನೀರಿಗೆ ಹಾಕಬೇಕು. ಅಥವಾ ಡೈಫೆನ್ಥೂರಾನ್, 1 ಗ್ರಾಂ 1 ಲೀಟರ್ ನೀರಿಗೆ ಹಾಕಿಬಿಟ್ಟು ಸಿಂಪಡಣೆ ಮಾಡಬೇಕು. ಒಂದು ಸಿಂಪಡಣೆ ಆದ್ಮೇಲೆ 15 ದಿನ ಅವಧಿ ಒಂದು ಗ್ಯಾಪ್ ಕೊಟ್ಬಿಟ್ಟು ಇನ್ನೊಂದು ಸಿಂಪಡಣೆ ತಗಬೇಕು. ಈ ತರ ಮಾಡೋದ್ರಿಂದ ಟೊಮ್ಯಾಟೊ ಬೆಳೆಯಲ್ಲಿ ಬರುವಂತ ವೈರಸ್ ರೋಗಗಳನ್ನು ನಾವು ನಿರ್ವಹಣೆ ಮಾಡಬೇಕು.
1: ಹೀರೆಕಾಯಿಗೆ ಬಾಧಿಸತಕ್ಕಂತ ಪ್ರಮುಖ ರೋಗಗಳು ಯಾವುವು ಮತ್ತು ನಿರ್ವಹಣೆ ಯಾವ ರೀತಿ ಮಾಡ್ಬೇಕಂತೀರಿ?
0: ಹೀರೆಕಾಯಿ ಕೂಡ ಒಂದು ಪ್ರಮುಖ ಬೆಳೆಯಾಗಿದೆ ಈ ಭಾಗದ್ದು. ಅದರಲ್ಲಿ ಒಂದು ನಂಜಾಣು ರೋಗ ಬಹಳ ಅಪಾಯಕಾರಿಯಾಗಿ ಬರ್ತಾ ಇದೆ. ಆ ನಂಜಾಣು ರೋಗದ ಹೆಸರು ಹಳದಿ ನಂಜು ರೋಗ, ಇಂಗ್ಲಿಷ್ ಅಲ್ಲಿ ಅದಕ್ಕೆ ಗೋಲ್ಡನ್ ಎಲ್ಲೋ ಮೊಸಾಯಿಕ್ ವೈರಸ್ ಅಂತ ಕರಿತೀವಿ. ಇದು ಕೂಡ ಪ್ರಸಾರ ಆಗೋದು ಬಿಳಿ ನೊಣದಿಂದ. ಹಳದಿ ಬಣ್ಣದು ದೊಡ್ಡ ದೊಡ್ಡದಾಗಿ ಮಚ್ಚೆ ಎಲೆ ಮೇಲೆ ಬರ್ತವೆ, ನಂತರ ಇಡೀ ಎಲೆನು ಹಳದಿ ಆಗ್ತೈತೆ, ನಂತರ ಇಡೀ ಬಳ್ಳಿನೂ ಕೂಡ ಹಳದಿ ಕಲರ್ ಆಗುತ್ತೆ. ಈ ಹಳದಿ ಬಣ್ಣ ನಾವು ದೂರದಿಂದ ನೋಡಿದ್ರೂ ಕೂಡ ಇದು ಹಳದಿ ರೋಗ ಅಂತ ನಾವು ಕಂಡು ಹಿಡಿಯಬಹುದು. ಆಮೇಲೆ ಇದರದ್ದು ನಿರ್ವಹಣೆ ಬಹಳ ಮುಖ್ಯ. ಸಮಗ್ರ ಹತೋಟಿ ಕ್ರಮಗಳನ್ನು ಬಳಸಿಬಿಟ್ಟು ಈ ರೋಗ ನಾವು ಹತೋಟಿ ಮಾಡಬಹುದು. ಸಮಗ್ರ ರೋಗ ಹತೋಟಿ ಕ್ರಮಗಳಲ್ಲಿ ಮೊದಲನೇದಾಗಿ ಬರೋದು ಬೀಜೋಪಚಾರ. ಬಿತ್ತನೆ ಮಾಡೋಕ್ಕಿಂತ ಮೊದಲು ಬೀಜೋಪಚಾರ, 4 ಗ್ರಾಂ ಇಮಿಡಾಕ್ಲೋಪ್ರಿಡ್ 1 ಕೆಜಿಗೆ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಇದು ಒಂದು ಪದ್ಧತಿ. ಎರಡನೆಯದು ಬೇವಿನ ಹಿಂಡಿನೂ ಕೂಡ ನಾವು ತೋಟಗಳಿಗೆ ಬಳಸಬೇಕು. ಬೇವಿನ ಹಿಂಡಿ ಆದರೆ 200 ಕೆಜಿ 1 ಎಕರೆಗೆ ಬೇವಿನ ಹಿಂಡಿ ಬಳಸಬೇಕು. ಮೂರನೆಯದು ಈ ಬೆಳೆಯಲ್ಲಿ ಗಡಿ ಬೆಳೆಯಾಗಿ ಎತ್ತರಕ್ಕೆ ಬೆಳೆಯುವಂತ ಒಂದು ಬೆಳೆ ಉಪಯೋಗ ಮಾಡ್ಕೋಬೇಕು. ಎತ್ತರಕ್ಕೆ ಬೆಳೆಯೋದು ನಮ್ದು ಸಜ್ಜೆ ಬೆಳೆ ಜೊತೆಗೆ ಆಫ್ರಿಕನ್ ಟಾಲ್ ಮೇಜ್ ಅಂತ ಇನ್ನೊಂದು ಬೆಳೆ ಸಿಗ್ತದೆ. ಸುತ್ತಲೂ ಗಡಿಯ ಬೆಳೆಯಾಗಿ ಗುತ್ತುಗುತ್ತುವಾಗಿ ನಾಟಿ ಅಥವಾ ಬಿತ್ತನೆ ಮಾಡೋಕ್ಕಿಂತ 15 ದಿನ ಮುಂಚೆ ಗಡಿ ಬೆಳೆಯಾಗಿ ಸುತ್ತಲೂ ಇದನ್ನು ಹಾಕಬೇಕು. ನಂತರದ ಹಂತದಲ್ಲಿ ಬಿತ್ತನೆ ಆದ್ಮೇಲೆ ಮೊಳಕೆ ಬರ್ತದೆ, ಮೊಳಕೆ ಬಂದಾದ್ಮೇಲೆ ಸಸಿ ಬರ್ತವೆ. ಆ ಹಂತದಲ್ಲಿ ನಾವು ಅಂಟಿನ ಬಲೆಗಳು, ಟ್ರಾಪ್ಸ್ ಅಂತ ಕರಿತೀವಿ, ಅದನ್ನು ನಾವು ಉಪಯೋಗ ಮಾಡ್ಕೋಬೇಕು. ಹಳದಿ ಬಣ್ಣದ ಅಂಟಿನ ಬೆಳೆಗಳು ಬಿಳಿ ನೊಣಕ್ಕೆ ಆಕರ್ಷಣೆ ಮಾಡ್ತವೆ. ಅದಾದ್ರೆ 1 ಎಕರೆಗೆ 20 ಕನಿಷ್ಠ, ಅದಕ್ಕಿಂತ ಜಾಸ್ತಿ ಹಾಕಿದ್ರು ಅದರಿಂದ ಏನು ತೊಂದರೆ ಇಲ್ಲ. ಜೊತೆಗೆ ಬೇರೆ ಬೇರೆ ಪದ್ಧತಿಗಳನ್ನು ಕೂಡ ನಾವು ಉಪಯೋಗ ಮಾಡ್ಕೋಬೇಕು. ಒಂದು ಬೇವಿನ ಎಣ್ಣೆಯು ಉಪಯೋಗ ಮಾಡ್ಕೋಬೇಕು. ಅದು 10,000 PPM ಅಥವಾ 50,000 PPM ಸಿಗುತ್ತೆ. 10,000 PPM ಆದ್ರೆ 2 ಮಿಲಿ 1 ಲೀಟರ್ ನೀರಿಗೆ ಉಪಯೋಗ ಮಾಡಬೇಕು. 50,000 ಆದ್ರೆ 1 ಮಿಲಿ ಉಪಯೋಗ ಮಾಡಬೇಕು, ಯಾವ್ದಾದ್ರೂ ಒಂದು ಸರಿಗೆ. ಜೊತೆಗೆ ಜೈವಿಕ ವಿಧಾನದಲ್ಲಿ ಈ ಕೀಟಗಳನ್ನು ತಿಂದು ನಾಶ ಮಾಡುವಂತ ಶಿಲೀಂಧ್ರಗಳು ಇದಾವೆ, ಆ ಶಿಲೀಂಧ್ರಗಳನ್ನು ನಾವು ಉಪಯೋಗ ಮಾಡ್ಕೋಬೇಕು. ಬೆಳೆ ಅವಧಿಯಲ್ಲಿ 1 ಅಥವಾ 2 ಸಿಂಪಡಣೆ ಅದನ್ನು ಕೂಡ ತಗಬೇಕು. ಬಿವೇರಿಯಾ ಬ್ಯಾಸಿಯಾನ ಅಂತ ಸಿಗುತ್ತೆ, ಅದು 1 ಲೀಟರ್ ನೀರಿಗೆ ಗಂಟೆಗೆ 5

0: ಇಲಿ ಹಾಕೊಂಡ್ಬಿಟ್ಟು ಸರಿಯಾಗಿ ಗಿಡಗಳಿಗೆ ಸಿಂಪಡಣೆ ಮಾಡ್ಕೋಬೇಕು. ಎರಡನೇ ಸಿಂಪಡಣೆಯಾಗಿ ವರ್ಟಿಸಿಲಿಯಂ ಲೆಕ್ಯಾನಿ ಅಥವಾ ಲೆಕ್ಯಾನಿಸಿಲಿಯಂ ಲೆಕ್ಯಾನಿ ಅಂತ ಅದರದ್ದು ಹೆಸರು ಬದಲಾಗಿದೆ. ಅದು ಆದರೂ ಕೂಡ ಅಷ್ಟೇ, 1 ಲೀಟರ್ ನೀರಿಗೆ 5 ಮಿಲಿ ಹಾಕಿಬಿಟ್ಟು ಒಂದು ಸಿಂಪಡಣೆ ತಗಬೇಕು. ಒಂದು ಬೆಳೆ ಅವಧಿಯಲ್ಲಿ 2 ಜೈವಿಕ ವಿಧಾನಗಳನ್ನು ಕೂಡ ಬಳಸ್ಕೋಬೇಕು, ಜೊತೆಗೆ ಬೇವಿನಿಂಡಿ ಮಾಡಿದ್ವಿ. ಈಗ ಕೊನೆ ಹಂತದಲ್ಲಿ ನಾವು ಕೀಟನಾಶಕಗಳನ್ನು ಕೂಡ ಬಳಸ್ಕೋಬೇಕು. ಅದು ಏನೇನು ಕೀಟನಾಶಕಗಳು ಅಂದ್ರೆ, ಒಂದು ಡೈಫೆನ್ಥ್ಯೂರಾನ್ ಅಂತ ಕೀಟನಾಶಕ, ಅದು 1 ಗ್ರಾಮ್ 1 ಲೀಟರ್ ನೀರಿಗೆ, ಅಥವಾ ಅಸಿಫೇಟ್ ಕೀಟನಾಶಕ, ಅದು 1 ಗ್ರಾಮ್ 1 ಲೀಟರ್ ನೀರಿಗೆ, ಅಥವಾ ಅಸಿಟ್ಯಾಂಪ್ರೆಡ್ 1/2 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿಬಿಟ್ಟು ಸಿಂಪಡಣೆ ಮಾಡಬೇಕು. ಆಮೇಲೆ ಒಂದು ಸಿಂಪಡಣೆ ಆದ್ಮೇಲೆ 15 ದಿನ ಒಂದು ಗ್ಯಾಪ್ ಕೊಡಬೇಕು, ಅವಧಿ ನಂತರ 2ನೇ ಸಿಂಪಡಣೆ ತಗಬೇಕು. ಈ ತರ ಮಾಡೋದ್ರಿಂದ ಹೀರೆಕಾಯಲ್ಲಿ ಬರುವಂತ ಹಳದಿ ನಂಜು ರೋಗದ ಸಮಗ್ರವಾಗಿ ಹತೋಟಿ ಮಾಡಬಹುದು.
1: ಬೀನ್ಸ್ ಬೆಳೆಗೆ ಏನ್ ಬರ್ತದೆ ಅಂತೀರಿ?
0: ಬೇಸಿಗೆ ಹಂಗಾಮಿನಲ್ಲಿ ಅದರಲ್ಲಿ ಕೂಡ ಒಂದು ಪ್ರಮುಖ ರೋಗ ಬರುತ್ತೆ, ಅದಕ್ಕೆ ಸಾಮಾನ್ಯ ಹಳದಿ ರೋಗ ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಅದಕ್ಕೆ ಕಾಮನ್ ಬೀನ್ ಮೊಸಾಯಿಕ್ ವೈರಸ್ ಅಂತ ಕರಿತೀವಿ. ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಹಾವಳಿ ಜಾಸ್ತಿ ಆಗಿದೆ. ಬೇಸಿಗೆ ಹಂಗಾಮಿನಲ್ಲಿ ಇದರದ್ದು ಹಾವಳಿ ಸ್ವಲ್ಪ ಜಾಸ್ತಿ. ಇದರದ್ದು ಪ್ರಮುಖ ಲಕ್ಷಣ ತಮಗೆ ತಿಳಿಸಬೇಕಂದ್ರೆ, ಇಲ್ಲಿನೂ ಕೂಡ ಇಂಗ್ಲಿಷ್ ಅಲ್ಲಿ ಮೊಸಾಯಿಕ್ ಅಂತ ಕರಿತೀವಿ. ಮೊಸಾಯಿಕ್ ಅಂದ್ರೆ ಹಳದಿ ಮತ್ತು ಹಸಿರು ಬಣ್ಣ ಮಿಶ್ರಣವಾಗಿ ಬರೋದು ಎಲೆ ಮೇಲೆ. ಆ ತರ ಆಗ್ಬಿಟ್ಟು ಇಡೀ ಎಲೆನೂ ಹಳದಿ ಆಗ್ತದೆ, ನಂತರ ಇಡೀ ಬಳ್ಳಿನೂ ಕೂಡ ಹಳದಿ ಆಗುತ್ತೆ. ಈ ರೋಗ ತರುವಂತ ನಂಜಾಣು ಕಾಮನ್ ಬೀನ್ ಮೊಸಾಯಿಕ್ ವೈರಸ್ ಅಂತ ಇರೋದ್ರಿಂದ ಇದಕ್ಕೆ ಸಾಮಾನ್ಯ ಹಳದಿ ರೋಗ ಅಂತ ಕರೀತಾರೆ. ಆ ಬೀನ್ಸ್ 2 ತಳಿಗಳು ಬಳಸ್ತಾರೆ, ಒಂದು ಗಿಡ್ಡ ಬೀನ್ಸ್, ಇನ್ನೊಂದು ಪೋಲ್ ಬೀನ್ಸ್ ಅಂತ ಬೆಳೆಸ್ತಾರೆ. ಈ ಗಿಡ್ಡ ಬೀನ್ಸ್ ಅಲ್ಲಿನೂ ಕೂಡ ಅಷ್ಟೇ ರೋಗ ಬರ್ತದೆ, ಜೊತೆಗೆ ಪೋಲ್ ಬೀನ್ಸ್ ಅಲ್ಲಿನೂ ಕೂಡ ಅಷ್ಟೇ ರೋಗ ಬರೋದ್ರಿಂದ 2 ತರ ಬೀನ್ಸ್ ಅಲ್ಲಿನೂ ಕೂಡ ನಾವು ಸಮಗ್ರವಾಗಿ ಹತೋಟಿ ಕ್ರಮಗಳನ್ನು ತಗೋಳೋದು ಬಹಳ ಅವಶ್ಯ. ಅದು ಕೂಡ ಬೇಸಿಗೆ ಹಂಗಾಮಿನಲ್ಲಿ ಬೇರೆ ಬೇರೆ ಹತೋಟಿ ಕ್ರಮಗಳಲ್ಲಿ ಬೀಜೋಪಚಾರ ಬರುತ್ತದೆ. ಬೀಜೋಪಚಾರ ನಾವು ಇಮಿಡಾಕ್ಲೋಪ್ರಿಡ್ 4 ಗ್ರಾಂ 1 ಕೆಜಿ ಬೀಜಕ್ಕೆ ಉಪಯೋಗ ಮಾಡಿ ಬಿತ್ತನೆ ಮಾಡಬೇಕು. ಬಿತ್ತನೆ ಮಾಡೋಕ್ಕಿಂತ ಒಂದು 15 ದಿನ ಮುಂಚೆ ಗಡಿ ಬೆಳೆಯಾಗಿ ಮುಸ್ಕಿನ್ ಜೋಳ ಅಥವಾ ಜೋಳ ಅಥವಾ ಸಜ್ಜೆ 2 ಸಾಲು ಗುತ್ತು ಗುತ್ತುವಾಗಿ 15 ದಿನ ಮುಂಚೆ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಹಾಕಬೇಕು. ನಂತರ ಬಿತ್ತನೆ ಮಾಡಿಕೋಬೇಕು. ಸಸಿ ಬೆಳೆ ಬೇರೆ ಬೇರೆ ಹಂತದಲ್ಲಿ ಆವಾಗ ನಾವು ಹಳದಿ ಅಂಟಿನ ಬಳೆಗಳು ಅಂತವೆಲ್ಲನೂ ನಾವು ಬಳಸಬೇಕು. ಅದು ಎಷ್ಟಾಗಬೇಕಂದ್ರೆ 1 ಎಕರೆಗೆ ಕನಿಷ್ಠ 20 ಆಗಬೇಕು. ಅದಕ್ಕಿಂತ ಜಾಸ್ತಿ ಹಾಕಿದ್ರು ಏನು ತೊಂದರೆ ಇಲ್ಲ. ಆ ಅಂಟಿನ ಬಳೆಗಳು ರ್ಯಾಂಡಮ್ ಆಗಿ ಹಾಕಬೇಕು, ಒಂದೇ ಸಾಲಲ್ಲಿ ಬರಂಗೆ ಹಾಕಬಾರದು. ಎಲ್ಲೇ ನಿಂತರು ನಿಮಗೆ ಅದು ಒಂದೇ ತರ ಕಾಣಬಾರದು. ಬೇವಿನ ಎಣ್ಣೆಯ ಸಿಂಪರಣೆ ನಮ್ಮ ಬೆಳೆಗಳಲ್ಲಿ ಅತಿ ಅವಶ್ಯ. ಏನಕ್ಕಂದ್ರೆ ಬೇವಿನ ಎಣ್ಣೆ ಅದು ರಿಪಲೆಂಟ್ ಆಗಿ ಕೆಲಸ ಮಾಡ್ತದೆ. ರಿಪಲೆಂಟ್ ಅಂದ್ರೆ ಕೀಟ ಎಲ್ಲಿಂದ ಬರ್ತಾ ಇದ್ರು ಕೂಡ ಅದರದ್ದು ವಾಸನೆಯನ್ನು ಕಂಡುಬಿಟ್ಟು ಅದು ಬೇರೆ ಕಡೆಗೆ ಹಾರೋಗ್ತದೆ. ಆ ರಿಪಲೆಂಟ್ ಒಂದು ಆಕ್ಷನ್ ಇರೋದ್ರಿಂದ ಬೇವಿನ ಎಣ್ಣೆಯನ್ನು ಉಪಯೋಗ ಮಾಡೋದು ಬಹಳ ಮುಖ್ಯ. ಬೇವಿನ ಎಣ್ಣೆ ಅಜಾಡಿರಸ್ಟಿನ್ ಅಂತ ಸಿಗ್ತದೆ, ಅದು ಬೇರೆ ಬೇರೆ ಕಾನ್ಸಂಟ್ರೇಷನ್ ಅಲ್ಲಿ ಸಿಗ್ತದೆ. 1000 ಮತ್ತು 50,000 ಪಿಪಿಎಂ ಅಲ್ಲಿ ಸಿಗ್ತದೆ. 10,000 ಪಿಪಿಎಂ ಬೇವಿನ ಎಣ್ಣೆ ನೀವು ಉಪಯೋಗ ಮಾಡ್ಕಂದ್ರೆ 2 ಮಿಲಿ 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು. 50,000 ಆದ್ರೆ 1 ಮಿಲಿ 1 ಲೀಟರ್ ನೀರಿಗೆ ಹಾಕಿಬಿಟ್ಟು ಸಿಂಪಡಣೆ ಮಾಡಬೇಕು. ಆಮೇಲೆ ಇನ್ನೊಂದು ಜೈವಿಕ ವಿಧಾನಗಳನ್ನು ಕೂಡ ನಾವು ನಮ್ಮ ಬೆಳೆಯಲ್ಲಿ ನಾವು ಉಪಯೋಗ ಮಾಡ್ಕೋಬೇಕು. ಇಲ್ಲಿ ಜೈವಿಕ ವಿಧಾನದಲ್ಲಿ ಬೇರೆ ಬೇರೆ ಶಿಲೀಂಧ್ರಗಳಿದಾವೆ, ಆ ಶಿಲೀಂಧ್ರಗಳು ಕೀಟವಾಕನ್ನು ತಿಂದುಬಿಟ್ಟು ಸಾಯಿಸ್ತವೆ. ಅವು ಯಾವ್ಯಾವ್ದಂತ ಕೇಳಿದ್ರೆ, ಬಿವೇರಿಯಾ ಬ್ಯಾಸಿಯಾನ ಅಂತ ಒಂದು ಶಿಲೀಂಧ್ರ ಇದೆ, ಅದು ಜೈವಿಕ ಕೀಟನಾಶಕ ಅಂತ ಕರಿತೀವಿ. ಬಿವೇರಿಯಾ ಬ್ಯಾಸಿಯಾನ 5 ಮಿಲಿ 1 ಲೀಟರ್ ನೀರಿಗೆ ಹಾಕಿಬಿಟ್ಟು ಸರಿಯಾಗಿ ಬೆಳೆಗೆ ಸಿಂಪಡಣೆ ಮಾಡ್ಕೋಬಹುದು. 1 ಸಿಂಪಡಣೆ. 2ನೇ ಸಿಂಪಡಣೆ ಬಿವೇರಿಯಾ ಬ್ಯಾಸಿಯಾನ ಮಾಡಿದ ಒಂದು 15 ದಿನ ಆದ್ಮೇಲೆ ಇನ್ನೊಂದು ವರ್ಟಿಸಿಲಿಯಂ ಲೆಕ್ಯಾನಿ ಅಂತ ಸಿಗುತ್ತೆ, ಅದು ಕೂಡ 5 ಮಿಲಿ 1 ಲೀಟರ್ ನೀರಿಗೆ ಹಾಕಿಬಿಟ್ಟು ಸಿಂಪಡಣೆ ಮಾಡಬೇಕು. ತದನಂತರ ಬೆಳೆ ಕೊನೆ ಹಂತದಲ್ಲಿ ಈ ರೋಗದ ತೀವ್ರತೆ ಜಾಸ್ತಿ ಆದಾಗೆಲ್ಲ ನಾವು ಕೀಟನಾಶಕಗಳನ್ನು ಬಳಸ್ಕೋಬೇಕು. ಆ ಕೀಟನಾಶಕಗಳದು ಒಂದು 3-4 ಸಿಂಪಡಣೆ ಬೇಕಾಗಿರ್ತದೆ 15 ದಿನ ಅಂತರದಲ್ಲಿ. ಅದು ಕೀಟನಾಶಕಗಳು ಒಂದು ಇಮಿಡಾಕ್ಲೋಪ್ರಿಡ್ 1/2 ಮಿಲಿ 1 ಲೀಟರ್ ನೀರಿಗೆ, ಅಥವಾ ಥಯೋಮೆಥಾಕ್ಸಾಮ್ 1/2 ಗ್ರಾಮ್ 1 ಲೀಟರ್ಗೆ, ಅಥವಾ ಅಸಿಟ್ಯಾಂಪ್ರಿಡ್ ಅದು ಕೂಡ 1/2 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿಬಿಟ್ಟು ಬೆಳೆ ಹಂತವಾಗಿ ನಾವು ಸಿಂಪಡಣೆ ಮಾಡ್ಕೋಬೇಕು. ಒಂದು ಸಿಂಪಡಣೆ ಆದ್ಮೇಲೆ 15 ದಿನ ಅವಧಿ ನೀವು ಗ್ಯಾಪ್ ಕೊಡಬೇಕು, ನಂತರ ಇನ್ನೊಂದು ಸಿಂಪಡಣೆ ತಗಬೇಕು. ಜೊತೆಗೆ ಒಂದೇ ಕೀಟನಾಶಕ 1 ಸರಿಗೆ ನೀವು ಸಿಂಪಡಣೆ ಮಾಡಬೇಕು. ಈ ತರ ಮಾಡೋದ್ರಿಂದ ನಮ್ಮ ಬೀನ್ಸ್ ಅಥವಾ ಹುರುಳಿಕಾಯಿಯಲ್ಲಿ ಬರುವಂತ ಈ ಒಂದು ಅಪಾಯಕಾರಿ ರೋಗನ ನಾವು ಹತೋಟಿಯಲ್ಲಿ ಇಟ್ಕೋಬಹುದು.
1: ಇನ್ನು ಬದನೆ ಬೆಳೆಯಲ್ಲಿ ಬರ್ತಕ್ಕಂತ ರೋಗಗಳು ಯಾವುವು ಮತ್ತು ನಿರ್ವಹಣೆ ಯಾವ ರೀತಿ ಮಾಡ್ಬೇಕಂತೀರಿ?
0: ಬದನೆ ಬೆಳೆಯಲ್ಲಿ ಸಾಮಾನ್ಯವಾಗಿ ಬರುವಂತ ರೋಗಗಳು ಸ್ವಲ್ಪ ಕಡಿಮೆ. ಅದರಲ್ಲಿ ಬರೋದು ಒಂದು ಚುಕ್ಕೆ ರೋಗ ಬರ್ತದೆ, ಅದು ಕೂಡ ಆಲ್ಟರ್ನೇರಿಯಾ ಸ್ಪೀಶೀಸ್ ಅನ್ನೋ ಒಂದು ಶಿಲೀಂಧ್ರದಿಂದ ಬರ್ತದೆ. ಸಾಮಾನ್ಯವಾಗಿ ಬದನೆ ಬೆಳೆಯಲ್ಲಿ ಬೇಸಿಗೆ ಹಂಗಾಮಿನಲ್ಲಿ ಕೀಟದ ಹಾವಳಿ ಜಾಸ್ತಿ, ರೋಗದ ಹಾವಳಿ ಕಡಿಮೆ. ಆದ್ರೂ ಒಂದು ರೋಗ ಇದಕ್ಕೆ ಬರುತ್ತೆ ಬೇಸಿಗೆ ಹಂಗಾಮಿನಲ್ಲಿ, ಅದು ಚುಕ್ಕೆ ರೋಗ. ಚುಕ್ಕೆ ರೋಗ ಚುಕ್ಕೆ ರೂಪಲ್ಲಿ ಬರ್ತದೆ. ಸಾಮಾನ್ಯವಾಗಿ ಈ ಚುಕ್ಕೆ ರೋಗದ ಹಾವಳಿ ಬೆಳೆ ತುಂಬಿಕೊಂಡು ಆದ್ಮೇಲೆ, ನೀವೇನಾದ್ರೂ ಸ್ವಲ್ಪ ನೀರು ಜಾಸ್ತಿ ಪ್ರಮಾಣದಲ್ಲಿ ಕೊಟ್ರೆ ಬೆಳೆ ತುಂಬಿಕೊಂಡು ಆದ್ಮೇಲೆ ಅಲ್ಲಿ ಮೈಕ್ರೋ ಕ್ಲೈಮೇಟ್ ಅಂತ ಉತ್ಪತ್ತಿ ಆಗ್ತದೆ. ತಂಪವಾದ ವಾತಾವರಣ ಉತ್ಪತ್ತಿ ಆದ್ಮೇಲೆ ಅದರ ರೋಗದ ಹಾವಳಿ ಸ್ವಲ್ಪ ಜಾಸ್ತಿ ಆಗ್ತದೆ. ಅದರದ ಅಪಾಯಕಾರಿ ಹಂತ ಏನಂದ್ರೆ, ಚುಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಇದ್ರೆ ಏನೂ ಆಗೋದಿಲ್ಲ, ಚುಕ್ಕೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬಂದ್ರೆ ಇಡೀ ಎಲೆಯನ್ನು ಕವರ್ ಆಗ್ಬಿಡಿ, ಎಲೆ ಉದುರಿದ್ರೆ ನಮ್ಮ ಇಳುವರಿ ಕುಂಠಿತ ಆಗುತ್ತೆ. ಅದನ್ನೆಲ್ಲ ಸ್ವಲ್ಪ ನೋಡ್ಕೊಂತ ಇದ್ದು, ಪ್ರಮಾಣ ಸ್ವಲ್ಪ ಜಾಸ್ತಿ ಆದರೆ ರೋಗದು

0: ಶಿಲೀಂದ್ರನಾಶಕಗಳನ್ನು ಬಳಸಬೇಕು. ಎರಡು ಶಿಲೀಂದ್ರನಾಶಕದ ಸಿಂಪಡಣೆಯಿಂದ ಈ ರೋಗ ನಾವು ಹತೋಟಿ ಮಾಡಬಹುದು. ಒಂದು ಹೆಕ್ಸಾಕೊನಾಜೋಲ್ ಅಂತ ಬರುತ್ತದೆ, ಅದು ಆದ್ರೆ 1 ml 1 liter ನೀರಿಗೆ ಹಾಕ್ಬಿಟ್ಟು ಸಿಂಪಡಣೆ ಮಾಡ್ಕೋಬೇಕು. 15 ದಿನ ಆದ ನಂತರ ಇನ್ನೊಂದು ಡೈಫೆನ್ಕೊನಾಜೋಲ್ ಅಂತ ಸಿಗುತ್ತೆ, ಅದು ಕೂಡ 1 ml 1 liter ನೀರಿನಲ್ಲಿ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಬದನೆಯಲ್ಲಿ ಈ ರೋಗದ ತೀವ್ರತೆ ನಾವು ಕಡಿಮೆ ಮಾಡಬಹುದು.
1: ಬೆಂಡೆ ಬೆಳೆಯಲ್ಲಿ ಏನೇನ ರೋಗ ಬರ್ತಾವ ಮತ್ತೆ ನಿರ್ವಹಣೆ ಯಾವ ರೀತಿ ಮಾಡ್ಬೇಕಂತ?
0: ಬೆಂಡೆ ಬೆಳೆಯನ್ನು ಕೂಡ ಆದಷ್ಟು ಜಾಸ್ತಿ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಬೆಳೀತಾರೆ. ಈ ಬೆಳೆಗೂ ಕೂಡ ಒಂದು ಅಪಾಯಕಾರಿ ಜಾಣು ರೋಗ ಬರ್ತದೆ, ಅದಕ್ಕೆ ಹಳದಿ ನಂಜು ರೋಗ ಅಂತಾನು ಕರಿತೀವಿ ಇಂಗ್ಲಿಷ್ ಅಲ್ಲಿ. ಇದಕ್ಕೆ ಬೆಂಡಿ ಯೆಲ್ಲೋ ವೇನ್ ಮೊಸಾಯಿಕ್ ನಂಜಾಣು ಅಥವಾ ಬೆಂಡಿ ಯೆಲ್ಲೋ ವೇನ್ ಮೊಸಾಯಿಕ್ ವೈರಸ್ ಅಂತ ಕರಿತೀವಿ. ಈ ರೋಗದ ಹೆಸರಿನಲ್ಲಿನೇ ಲಕ್ಷಣಗಳಿದಾವೆ. ಯೆಲ್ಲೋ ವೇನ್

0: ಸಾಧನೆಗಳನ್ನ ಕೈಗೊಳ್ತಾರ. ಈ ಸಂಶೋಧನೆಗಳು ಜನರಿಗೆ ಮುಟ್ಬೇಕಂದ್ರ ಸಮುದಾಯ ವಿಜ್ಞಾನ ವಿದ್ಯಾರ್ಥಿಗಳು ಮುಖ್ಯ ಪಾತ್ರ ವಹಿಸ್ತಾರ. ಹಾಗೆ ಸಮಾಜವನ್ನ ಅಭಿವೃದ್ಧಿ ಮಾಡೋ ಕೆಲಸವನ್ನು ಕೈಗೊಳ್ತಾರ. ಅದಕ್ಕಾಗಿ ಈ ಕೋರ್ಸ್ ನನಗ್ ಬಾಳ ಸೇರ್ಬಿಟ್ಟೈತ್ ನೋಡ್ರಿ.
1: ಹಂಗಾದ್ರೆ ಚಲೋ ಆತಲ್ಲ. ಮತ್ತ ನೀವು ಬಂದ ವಿಷಯ ಗೊತ್ತಾಗ್ಲಿಲ್ಲ.
0: ಏನಿಲ್ರಿ, ಊರ್ ನೋಡಿ ಬಾಳ ಬೇಜಾರಾತ್. ಊರಾಗ ಯಾರಿಗೂ ಸ್ವಚ್ಛತೆ ಬಗ್ಗೆ ಅರಿವೇ ಇಲ್ಲ. ದಿನಾ ಬೆಳಗ್ಗಾದ್ರೆ ಟಿವಿ, ರೇಡಿಯೋ, ಪೇಪರ್ದಾಗ ಸ್ವಚ್ಛತೆ ಬಗ್ಗೆ ಎಷ್ಟೆಲ್ಲ ಹೇಳ್ತಾರ. ಸ್ವಚ್ಛ ಭಾರತ ಅಂತ ಹಳ್ಳಿ ಹಳ್ಳಿಯಾಗಿ ಬಡ್ಕೋತಾರ. ಆದರೂ ಅದರ ಒಂದಿಷ್ಟು ಪರಿಣಾಮ ನಮ್ಮ ಹಳ್ಳಿ ಮೇಲೆ ಆಗಿಲ್ಲ. ನಾವು, ನೀವು, ಊರ್ ಮಂದಿ ಎಲ್ಲರೂ ಸೇರಿ ಪರಿಹಾರ ಮಾಡೋಣ ಅಂತ ಬಂದಿವ್ರಿ.
1: ಹೌದಾ, ಏನಂತ ಸಮಸ್ಯೆ ಹೇಳ್ರಿ. ನನ್ನ ಕೈ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ತೇನೆ.
0: ನಮ್ಮೂರಾಗ ಕಸದ ವಿಲೇವಾರಿ ಮಾಡೋದು ಒಂದು ಸಮಸ್ಯೆ ಆಗೈತಿ. ನಮ್ಮೂರ್ ಮಂದಿಗೆ ಇದ್ರ ಬಗ್ಗೆ ಗೊತ್ತಿಲ್ದಂಗ ಊರ್ ತುಂಬ ಎಲ್ ಬೇಕಾದ್ರಲ್ಲಿ ಕಸ ಹಾಕಿ ಊರೆಲ್ಲ ಗಲೀಜು ಮಾಡ್ಯಾರ. ಇದರಿಂದಾಗಿ ಸಾಕಷ್ಟು ರೋಗಗಳು ಹರಡ್ತಿವೆ. ದಿನಾ ಇದ್ರ ಬಗ್ಗೆನೇ ಜಗಳ ಮಾಡ್ತಾರ.
1: ಹೌದೌದು, ಅದು ಕರೆ ಐತಿ. ನಾವು ಎಷ್ಟು ಹೇಳಿದ್ರು ಇದ್ರ ಬಗ್ಗೆ ಯಾರು ಜಾಸ್ತಿ ವಿಚಾರಣೆ ಮಾಡುವಲ್ರು. ಇದು ಒಬ್ಬಿಬ್ರ ಕೈಲಿ ಮಾಡೋದಲ್ಲ, ಎಲ್ಲರೂ ಕೈ ಜೋಡಿಸಿ ಇದ್ರ ಬಗ್ಗೆ ಅರಿವು ಮೂಡಿಸಿ ಈ ಸಮಸ್ಯೆ ಪರಿಹಾರ ಮಾಡಬೇಕು. ಅದಕ್ಕೂ ಮುಂಚೆ ಒಂದು ಸಾರಿ ಊರು ನೋಡ್ಕೊಂಬರೋಣ ಬರ್ರಿ. ನೀವು ಬಾ ದಿನ ಆದ್ಮೇಲೆ ಬಂದಿರಿ, ಊರ ಏನೇನಾಗೈತೆ ನೋಡೋಣಲ್ಲ.
2: ಹಂಗಾದ್ರೆ ಬರ್ರಲ್ಲ, ಊರನ್ನ ಒಂದು ರೌಂಡ್ ತಿರ್ಗಾಡ್ಕೊಂಡು ಬರೋಣ.
1: ಹೌದಾ, ಹಂಗಾದ್ರೆ ನಾನು ಈಗ ಖಾಲಿ ಅದನಿ, ಹೋಗಿ ಬರೋಣ, ನಡೀರಿ.
2: ಬರ್ರಿ ಬರ್ರಿ ನೋಡ್ರಿ, ಊರಾಗ ಡಾಂಬರ್ ರೋಡ್ ಇಲ್ಲ, ಬರೇ ಮಣ್ಣಿನ ಮಡ್ಡಿ, ತಗ್ಗ ದಿನ್ನಿ ಐತಿ. ಹೇ ಸೌಕಾಸ್ ರೀ ಮೇಡಮ್ರ, ಮೊದ್ಲ ಎತ್ತೆತ್ತರ ಚಪ್ಪಲ್ ಹಾಕೊಂಬಂದಿರಿ, ಎಡವಿ ಬಿದ್ರ ತೋರಿಸ್ಲಾಕ್ ಇವತ್ತ ಡಾಕ್ಟರ್ ಬೇರೆ ಬಂದಿಲ್ಲ.
3: ಪರವಾಗಿಲ್ಲ ಬಿಡ್ರಿ ಅಣ್ಣರ, ನಾನು ಹಳ್ಳಿಯಾಗ ಹುಟ್ಟು ಬೆಳ್ದಿನಿ.
1: ನಡಿ ಪಾ ನಡಿ, ಇನ್ನ ಏನೇನಾಗೈತೆ ಊರ ನೋಡು ನಡಿ.
2: ಹಾ ಬರ್ರಿ, ಕರ್ಕೊಂಡು ಹೋಗ್ತೀನಿ. ಮೊದ್ಲು ಕರ್ಚಿಪ್ ತಂದಿರಿ, ಇಲ್ಲ ಚರಂಡಿ ತುಂಬಿ ಹರಕತ್ತದ, ಘಮ ಘಮ ವಾಸ್ತಿ ಬರ್ತದ ನೋಡ್ರಿ. ಈಗ
3: ಏನ್ಲೇ ಗೀತಾ, ನಿಮ್ಮ ತೋರಿಸ್ತೀನಿ ಅಂತ ಕರ್ಕೊಂಡು ಬಂದು ಬರೀ ಚರಂಡಿ ಕಸ ಇದೇ ತೋರ್ಸಕತ್ತಿ? ನಿಮ್ಮೂರೇನ್ ಕಸದಾಗೆ ತುಂಬೈತಲ್ಲ, ನಿಮ್ಮೂರ್ ಯಾಕೆ ಇನ್ನೂ ಹಿಂಗೈತಿ?
0: ನಮ್ಮ ಊರ್ ಮಂದಿಗೆ ಇದ್ರ ಬಗ್ಗೆ ತಿಳುವಳಿಕೆ ಕಡಿಮೆ ಅದ. ಹೀಗೆ ಹೆಂಗೂ ನಾವು ಬಂದೀವಲ್ಲ, ಮೇಡಮ್ ಸಹಾಯ ತಗೊಂಡು ಇದನ್ನೆಲ್ಲ ಸರಿ ಮಾಡೋಣ.
3: ಹೌದೌದು, ಮಾಡಲೇಬೇಕು. ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬದಲಾವಣೆ ತರೋಣ.
1: ಯಾಕೋ ಬಸಪ್ಪ, ಇವ್ರ ಮನೆ ಯಾಕೆ ಕರನ್ ಹೋಗಿ ಬರಾಕತೈತಿ?
2: ಏ ಎದಕ್ ಬರ್ತದ್ರಿ, ಮನ್ಯಾಗ ಒಲೆಗೆ ಪ್ಲಾಸ್ಟಿಕ್ ಹಾಕಿ ನೀರ್ ಕಾಸ್ತಿರ್ತಾರ, ಅದಕ್ಕ ಕರ್ರನ ಹೋಗಿ ಬರ್ತದ.
1: ಪ್ಲಾಸ್ಟಿಕ್ ಸುಡ್ತಾರ, ಅದು ತುಂಬಾ ಅಪಾಯಕಾರಿ ಅಂತ ಇವ್ರಿಗೆ ಗೊತ್ತಿಲ್ಲೇನ? ಈ ಹೋಗಿ ಸೇವಿಸಿದ್ರ ಕ್ಯಾನ್ಸರ್ ಬರೋ ಸಾಧ್ಯತೆ ಐತಿ.
2: ಹೌದ್ರಿ, ಮತ್ತ ಪ್ಲಾಸ್ಟಿಕ್ ಸುಡದೆ ಅನ್ನಿಟ್ಟ ಪೂಜೆ ಮಾಡ್ಬೇಕೇನ? ಇಲ್ಲಾಂದ್ರೆ ಮೋರಿಗೆ ಒಯ್ದು ಹಾಕ್ಬೇಕು, ಅವಾಗ ಮೋರಿ ತುಂಬಿ ಪ್ಯಾಕ್ ಆಗಿ ನೀರೆಲ್ಲ ರೋಡಿಗಿಳಿತದ.
1: ಓ ಬಾರಿ ಎಡೆ ಇಟ್ಟಿದಿ ಬಿಡು, ನಿಮ್ಗೆ ಕಲಿಸ್ಬೇಕಾಗಿರೋದು ಬಾಳ ಐತಿ.
3: ಏನಿದ್ ಕ್ಯಾರಿ ಬ್ಯಾಗ್ ಎಷ್ಟರ ಬಿದ್ದ ರೋಡ್ ಸೈಡ್ನಾಗ, ಆ ನಾಯಿಗಳು ನೋಡಿ ಎಷ್ಟರ ಕೆದ್ರಕತ್ತವ.
2: ಅದ್ರಲ್ಲೇನಿರ್ತತ್ರಿ, ನಿನ್ನೆ ಮೊನ್ನೆ ಕಸ ತುಂಬಿ ಒಕ್ಕಟ್ಟಿರ್ತಾರ, ಅದಕ್ಕ ತಿನ್ನಕ್ ಏನಾರ ಸಿಗ್ತದೆ ಅಂತ ಕೆದರ್ತಿರ್ತಾರ. ಮನ್ಯಾಗ ಇರೋ ಹಸಿ ಕಸನ ತಿಪ್ಪೆ ಗುಂಡಿಗೆ ಹಾಕ್ತಾರ, ಆದ್ರೆ ಈ ಪ್ಲಾಸ್ಟಿಕ್ ಅಂತವು ರೋಡಿ ಒಕ್ಕಡ್ತಾರ.
0: ಹಿಂಗೈತ್ ನೋಡ್ರಿ ಮೇಡಮ್ ನಮ್ಮೂರು, ಇದಕ್ಕೆ ಏನಾರ ಪರಿಹಾರ ಮಾಡ್ಬೇಕ್ರಿ.
1: ಬಾರಪ್ಪ ನೋಡ್ ಸಾಕೈತ್ ನಿಮ್ ಹಳ್ಳಿ ಹಣೆ ಬರ, ಇದು ಒಬ್ಬಿಬ್ರ ಕೈಯಿಂದ ಆಗುವಂತದಲ್ಲ, ಇದಕ್ಕ ಇಡೀ ಊರ್ ಮಂದಿನ ಕೈ ಜೋಡಿಸ್ಬೇಕಾಕೇತಿ. ನಡಿಪ ನಿಮ್ ಗೌಡ್ರ ಮನೆಗೆ, ಅವ್ರೇನಂತ ಅವ್ರನ್ನ ಕೇಳೋಣ.
2: ಹಂಗಾದ್ರ ನಡ್ರಿ ಹೋಗೋಣ.
4: ಬರ್ರವ ಎಲ್ಲೋಗಿದ್ರಿ ಇಷ್ಟೊತ್ತು? ಅಲ್ಲೇ ಶಾಲಿನಿ ಮೇಡಮ್ ಬಂದ್ಬಿಟ್ಟಾರ. ಮತ್ತವ ಗರ್ಭಿಣಿಯರಿಗೆ ಕೂಸುಗಳಿಗೆ ಚುಚ್ಚುಮದ್ದು ಹಾಕೋ ಕೆಲಸ ಹೆಂಗ್ ನಡೆಯಕತ್ತೈತಿ? ಏಯ್ ಮೇಡಮ್ ಚಾ ತಗೊಂಬರ್ರಿ.
1: ಇರ್ಲಿ ಬಿಡ್ರಿ ಗೌಡ್ರ, ಚಾ ಎಲ್ಲ ಏನ್ ಮಾಡ್ತೀರಿ? ನಾ ಬಂದಿದ್ದ ಬ್ಯಾರೆ ಕೆಲ್ಸಕ್ಕ. ನಿಮ್ ಹಳ್ಳಿ ಎಲ್ಲ ನೋಡಿ ಬಂದಿವ್ರಿ. ನಿಮ್ ಮಗಳು ಹೇಳ್ದಂಗ ನಿಮ್ ಹಳ್ಳಿ ಮಂದಿಗೆ ಸ್ವಚ್ಛತೆ ಬಗ್ಗೆ ಅರಿವೇ ಇಲ್ಲ.
4: ಹೌದ್ ಬಿಡ್ರಿ, ನಾವು ನೀವು ಅಷ್ಟೇ ಮಾಡಿದ್ರೆ ಏನ್ ಕೆಲಸ ಆಗಲ್ಲ. ಇದಕ್ಕೆಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಕಡೆ ಹೋಗ್ಬೇಕು. ಹಾ ಹೋಗೋಣ ನಡ್ರಿ, ಅವ್ರ ಅಧಿಕಾರಿಗಳು ಹೇಳ್ರಿ ಏನಾರ ಪರಿಹಾರ ಕೊಡಿಸ್ತಾರ.
2: ಈಗ ಗೌಡ್ರು ಬಂದ್ರು, ಈಗ ಪಂಚಾಯತಿ ಅಧ್ಯಕ್ಷರ ಕಡೆ ಹೊಂಟಿವಿ. ಇನ್ನೂ ಯಾರ್ಯಾರು ಬರ್ಬೇಕು, ಇದಕ್ಕ ಅಷ್ಟು ಮುಗಿಯಂಗಿಲ್ಲ ಕಾಣಿಸ್ತದ. ಇದು
4: ನಡಿಲೇ ಬಸ್ಯ, ಗಾಡಿ ಚಾಲು ಮಾಡಿ ನಡಿ, ಪಂಚಾಯತಿ ಕಡೆ ಹೋಗೋಣ.
5: ಬರ್ರಿ ಗೌಡ್ರ, ಏನ್ ಬಾಳ ಮಂದಿ ಬಂದ್ಬಿಟ್ರಲ್ಲ ಇತ್ತ ಕಡೆ.
4: ಆ ರೀ ನಿಮ್ ಕಡೆ ಬರೋಂತ ಟೈಮ್ ಬಂದೈತಿ, ಅದಕ್ಕೆ ಬಂದಿವಿ ನೋಡ್ರಿ.
5: ಏನ್ರಿ ಅಂತ ಟೈಮ್ ಏನ್ ಬಂದೈತಿ?
2: ಹಾ ನೀವು ಇಲ್ಲೇ ಆಫೀಸ್ನ್ಯಾಗ ಕುಂತ್ರ ಊರಾಗ ಏನ್ ಆಗ್ತೈತೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗ್ತದ?
4: ಏ ಸುಮ್ಕುಂದ್ರಲ್ಲ ಬಸ್ಯ, ಬರೀ ಅಡ್ಬಾಯ್ ಹಾಕೋದೈತಲ್ಲ ನಿಂದು. ಅಂದಂಗ ಇವರು ಶಾಲಿನಿ ಮೇಡಮ್ ಅಂತ ಪಕ್ಕದೂರಿನ ಆಶಾ ಕಾರ್ಯಕರ್ತರು, ಇವರು ನಮ್ಮ ಹಳ್ಳಿ ಅನೇಹ ಬರಹ ನೋಡಿ ಪರಿಹಾರ ಕೊಡ್ಸಕ್ ಬಂದಾರ.
1: ಸರ್ ಈ ಊರಾನ್ ಜನರಿಗೆ ಸ್ವಚ್ಛತೆ ಬಗ್ಗೆ ಅರಿವಿಲ್ಲ, ಎಲ್ಲಿ ಬೇಕಾದಲ್ಲಿ ಕಸ ಹಾಕ್ಯಾರ. ಅದಕ್ಕೆ ಊರಾಗ ಒಂದು ಸ್ವಚ್ಛತೆ ಬಗ್ಗೆ ಕಾರ್ಯಕ್ರಮ ಮಾಡಿ ಅವರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಹೇಳಿದ್ರೆ ಸುಧಾರಿಸ್ಕೋಬಹುದೇನು?
5: ಹ್ಞೂ ಆ ತೊಗರಿ ಮಾಡೋಣಂತ. ಇಲ್ಲೇ ಧಾರವಾಡದ ಮುನ್ಸಿಪಾಲ್ಟಿಯಿಂದ ಕಾರ್ಪೊರೇಟರ್ ಸರ್ಗ ಫೋನ್ ಮಾಡಿ ಕರೆಸಿ ಒಂದು ಪ್ರೋಗ್ರಾಮ್ ಮಾಡೋಣ.
4: ಆಯ್ತು ರೀ ಸರ್, ನೀವೇ ಒಂದು ಫೋನ್ ಮಾಡಿ ಹೇಳ್ಬಿಡ್ರಿ ಅವ್ರಿಗೆ.
5: ಸರಿ, ನಾನೀಗ ಅವ್ರಿಗೆ ಫೋನ್ ಮಾಡಿ ಮಾತಾಡಿ ಅವರು ಯಾವಾಗ ಫ್ರೀ ಅದಾರ ಅಂತ ಕೇಳ್ತೀನಿ. ಇದ್ರ ಬಗ್ಗೆ ಮಾತಾಡಿ ಕಾರ್ಯಕ್ರಮದ

0: ದಿನಾನ ಫಿಕ್ಸ್ ಮಾಡೋಣ. ನಮಸ್ಕಾರ ಸರ್, ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸೋಮನ್ ಗೌಡ್ರು ಮಾತಾಡೋದು.
1: ಹಾ ನಮಸ್ಕಾರ, ಹೇಳ್ರಿ, ಏನಾಗಬೇಕಾಗಿತ್ತು?
0: ಸರ್, ಹಿಂಗ ನಮ್ಮೂರನ್ನ ಜನರಿಗೆ ಸ್ವಚ್ಛತೆ ಬಗ್ಗೆ ಅರಿವಿಲ್ಲ. ಮನೆ ಸುತ್ತಮುತ್ತ ಕಸ ಹಾಕಿ ಊರೆಲ್ಲ ಗಲೀಜಾಗೈತಿ. ಅವರಿಗೆ ಇದ್ರ ಬಗ್ಗೆ ಹೇಳಕ್ಕ ಒಬ್ರು ಇಬ್ಬರಿಂದ ಆಗಲ್ಲ. ಅದಕ್ಕೆ ನಾವು ನೀವು ಮತ್ತು ಒಂದಿಷ್ಟು ಊರಿ ನಂಬ್ಕೊಂಡ್ರು ಸರಿ ಒಂದು ಪ್ರೋಗ್ರಾಮ್ ಮಾಡಬೇಕು ಅನ್ಕೊಂಡಿವಿ ಸರ್. ಈ ಪ್ರೋಗ್ರಾಮ್ಗೆ ನೀವು ಬಂದರೆ ತುಂಬ ಚಲೋ ಆಕೈತ್ರಿ, ಮತ್ತು ಊರಿನ ಜನರನ್ನೆಲ್ಲ ಸೋರಿಸೋಣ ಸರ್. ಸ್ವಚ್ಛತೆಯ ಮಹತ್ವದ ಬಗ್ಗೆ ಒತ್ತಿ ಹೇಳಿದ್ರೆ ಅವರೇ ತಿಳ್ಕೊತಾರೆ. ಅದಕ್ಕೆ ನೀವು ಯಾವಾಗ ಫ್ರೀ ಅದಿರಿ ಅಂತ ತಿಳ್ಕೊಂಡು ಒಂದು ಡೇಟ್ ಫಿಕ್ಸ್ ಮಾಡೋಣ ಅಂತೇಳಿ ಫೋನ್ ಮಾಡಿದೆ ಸರ್.
1: ಓಹೋ, ಹಿಂಗೈತೇನ್ರಿ ವಿಷಯ? ಹಂಗೆ ನೋಡಿದ್ರೆ ನಮ್ಮ HDMC ಕಡೆಯಿಂದ ಸ್ವಚ್ಛತೆ ಬಗ್ಗೆ ಅರಿವು ಮೂಡ್ಸೋಕೆ ಭಾಳ ಹರಸಾಹಸ ಮಾಡಕತ್ತೀವಿ. ಅರಿವು ಮೂಡ್ಸೋಕೆ ಆಕೈತೆ ಅಂದ್ರೆ ನಾಯಕ್ ಬೇಡ ಅನ್ಲಿ, ಇನ್ನೊಂದು 2 ದಿವಸ ಬಿಟ್ಟು ಫ್ರೀ ಆಕೇನಿ. ನೀವು ಬೇಕಾದ್ರೆ ಆ ಪ್ರೋಗ್ರಾಮ್ ಇಟ್ಕೊಡ್ರಿ, ಆದಷ್ಟು ಬೇಗ ಈ ಕೆಲಸ ಮುಗಿದ್ರೆ ಭಾಳ ಚಲೋ ಆಕೈತೆ.
0: ಆಯ್ತು ರೀ ಸರ್, ಹಂಗೆ ಮಾಡೋಣ. ಥ್ಯಾಂಕ್ ಯು ಸರ್.
1: ಆಯ್ತು ಬಿಡ್ರಿ.
0: ಗೌಡ್ರೆ ಗೌಡ್ರೆ!
2: ಓಹೋ ಅಧ್ಯಕ್ಷರು, ಬರ್ರಿ ಬರ್ರಿ ಒಳಗೆ ಬರ್ರಿ.
0: ಪ್ರೋಗ್ರಾಮ್ ಮಾಡಬೇಕು ಅಂತ ಅನ್ಕೊಂಡಿವಲ್ಲ, ಅದಕ್ಕೆ HDMC ಕಾರ್ಪೊರೇಟರ್ಸ್ಗೆ ಕಾಲ್ ಮಾಡಿ ಮಾತಾಡಿ ಒಂದು ಡೇಟ್ ಫಿಕ್ಸ್ ಮಾಡೀನಿ. ಇನ್ನು 2 ದಿನ ಬಿಟ್ಟು ಅವರು ಫ್ರೀ ಅದಾರಂತ, ಆವಾಗ ಮಾಡಿ ಮುಗಿಸ್ಬಿಡೋಣ.
2: ಹೌದ್ರಿ, ಹಂಗಾರ ಇನ್ನು 2 ದಿನ ಬಿಟ್ಟು ಕಾರ್ಯಕ್ರಮ ಐತಿ ಅಂತ ಊರಾಗ ಡಂಗೋರ್ ಹೊಡಿಸ್ಬಿಡೋಣ.
0: ಆಯ್ತ್ರಿ, ಹಂಗೆ ಮಾಡೋಣ. ಒಟ್ಟು ಊರ್ ಮಂದಿ ಎಲ್ಲ ಬರ್ಬೇಕು ನೋಡ್ರಿ. ಸಾಧ್ಯ ಆದ್ರೆ ಮನೆ ಮನೆಗೆ ಹೋಗಿ ಕರೆದು ಬಂದ್ರೂ ಸರಿ, ಅವ್ರಿಗಂತಾನೆ ಇಷ್ಟೆಲ್ಲ ಮಾಡಕತ್ತೀವಿ. ಮತ್ತೆ ಅವ್ರು ಬರಲಿಲ್ಲ ಅಂದ್ರೆ ಹೆಂಗೆ?
2: ಹ್ಞೂ ರೀ, ಹಂಗೆ ಮಾಡೋಣ್ರಿ. ಬಸ್ಯಾ, ಏಯ್ ಬಸ್ಯಾ, ಡಂಗೂರ್ ಹೊಡಿಯೋ ಕರೆಪ್ಪನ್ಗೆ ಹೇಳ್ಬಾ, ನಾಳೆದ್ದು ಶಾಲ್ ಮುಂದೆ ಊರ್ ಮಂದಿ ಎಲ್ಲ ಸೇರ್ಬೇಕು. ಹೇ, ಹಂಗೆ ಹೇಳ್ರಿ, ನಮ್ಮ 3 ಮಂದಿ ಬರಂಗಿಲ್ಲ, ಅದಕ್ಕೆ ಕಾರ್ಯಕ್ರಮ ಬಂದವ್ರಿಗೆ ಮಿರ್ಚಿ ಮಂಡಕ್ಕಿ ಚಾ ವ್ಯವಸ್ಥೆ ಮಾಡ್ಸ್ಯಾರ ಅಂತೇಳಿ ಅಂದ್ರೆ ಎಲ್ಲರೂ ಬರ್ತಾರ.
3: ಆಯ್ತ್ರಿ ಗೌಡ್ರ, ಕರೆಪ್ಪಗ ಹೇಳಿ ನೀವು ಹೇಳ್ದಂಗ ಡಂಗೂರ ಹೊಡಿಸ್ತೀನಿ. ಕೇಳ್ರಪ್ಪೋ ಕೇಳ್ರಿ, ಶನಿವಾರ ಸಂಜೆ ಕನ್ನಡ ಸರ್ಕಾರಿ ಶಾಲೆಗ ಅಧ್ಯಕ್ಷರು ಸೋಮನ್ ಗೌಡ್ರು ಕಾರ್ಯಕ್ರಮ ಮಾಡಕತ್ತಾರ, ಅದಕ್ಕೆ ಊರಿನ ಜನ ಎಲ್ಲರೂ ಬರ್ಬೇಕ್ರಪ್ಪೋ. ಬಂದವರಿಗೆ ಮಿರ್ಚಿ ಮಂಡಕ್ಕಿ ಚಾ ವ್ಯವಸ್ಥೆ ಮಾಡ್ಯಾರಪ್ಪೋ.
4: ಕಾರ್ಯಕ್ರಮದ ದಿನ ಕನ್ನಡ ಸರ್ಕಾರಿ ಶಾಲೆಯ ಆವರಣದಲ್ಲಿ ಜನರೆಲ್ಲ ಸೇರಿರುತ್ತಾರೆ.
2: ಶಾಂತಿ ಶಾಂತಿ, ಎಲ್ಲರೂ ಶಾಂತಿಯಿಂದ ಇರಬೇಕಂತ ವಿನಂತಿ. ಇನ್ನೇನು ಕಾರ್ಯಕ್ರಮ ಶುರು ಮಾಡ್ತೀವಿ.
4: ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಗೊತ್ತಾಗಿರಬೇಕು ನಾವೆಲ್ಲ ಇಲ್ಲಿ ಯಾಕೆ ಸೇರಿದ್ದೀವಿ ಅಂತ. ನಮ್ಮ ಊರಲ್ಲಿ ಸ್ವಚ್ಛತೆಯ ಕೊರತೆ ಮತ್ತು ಅರಿವು ಇಲ್ಲದ ಕಾರಣಕ್ಕಾಗಿ ನಮ್ಮ ಊರಿನ ಹಿರಿಯ ಗಣ್ಯರೆಲ್ಲ ಸೇರಿ ಸ್ವಚ್ಛತೆಯ ಅರಿವು ಮೂಡಿಸಲೆಂದು ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಕೈಗೊಳ್ಳುತ್ತಿದ್ದೇವೆ. ಮೊದಲನೆಯದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂತಹ HDMC ಕಾರ್ಪೊರೇಟರ್ ವಿನಯ್ ಕುಮಾರ್ ಸರ್ ಇವರಿಗೆ ಆದರದ ಸ್ವಾಗತ. ಗ್ರಾಮದ ಪಂಚಾಯಿತಿ ಅಧ್ಯಕ್ಷರಾದಂತಹ ಸೋಮನಗೌಡ್ರು ಇವರಿಗೂ ಸಹ ಸ್ವಾಗತ. ಮತ್ತು ನಮ್ಮ ಊರಿನ ಹಿರಿಯ ಗೌಡರಾದ ಅನಿಲ್ ಗೌಡ್ರು ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಕೊನೆಯದಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತ. ಈಗ HDMC ಕಾರ್ಪೊರೇಟರ್ ವಿನಯ್ ಕುಮಾರ್ ಸರ್ ಇವರು ಸ್ವಚ್ಛತೆಯ ಕುರಿತು ಒಂದೆರಡು ಮಾತುಗಳನ್ನಾಡಿ ಊರಿನ ಜನತೆಗೆ ಅರಿವು ಮೂಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ.
1: ನಮಸ್ಕಾರ, ನಾನು ವಿನಯ್ ಕುಮಾರ್ ಅಂತ, ಮಹಾನಗರ ಪಾಲಿಕೆಯಲ್ಲಿ ಕಾರ್ಪೊರೇಟರ್ ಆಗಿದ್ದೇನೆ. ನಮ್ಮ ಪಾಲಿಕೆಯ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ನಗರದ ಕಸವನ್ನು ಸಂಗ್ರಹಿಸಿ ನಗರದ ನೈರ್ಮಲ್ಯತೆಯನ್ನು ಕಾಪಾಡುವುದು, ಜನಸಾಮಾನ್ಯರಲ್ಲಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವುದು, ತ್ಯಾಜ್ಯಗಳನ್ನು ಒಣ ಹಾಗೂ ಹಸಿ ಕಸವಾಗಿ ಬೇರ್ಪಡಿಸುವುದು, ಕಸದಿಂದ ಅನೇಕ ತರಹದ ಗೊಬ್ಬರ ಹಾಗೂ ಉಪಯುಕ್ತವಾದ ವಸ್ತುಗಳನ್ನು ಮಾಡಬಹುದು. ಇವುಗಳ ನಿರ್ವಹಣೆ ಅತ್ಯಂತ ಮುಖ್ಯವಾದದ್ದು. ಸರಿಯಾದ ಸಮಯದಲ್ಲಿ ಇವುಗಳ ನಿರ್ವಹಣೆ ಮಾಡದಿದ್ದರೆ ಅನೇಕ ತರಹದ ರೋಗ ರುಜಿನಗಳು ಹಾಗೂ ಪರಿಸರ ಮಾಲಿನ್ಯ ಉಂಟಾಗುತ್ತದೆ. ಇವುಗಳನ್ನೆಲ್ಲ ನಿರ್ವಹಿಸಲು ಪಾಲಿಕೆ ಅನೇಕ ತರಹದ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದೆ. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಪ್ರತಿದಿನ ಬೆಳಗ್ಗೆ ಹೋಗಿ ವಾಹನಗಳ ಮೂಲಕ ಕಸವನ್ನು ಸಂಗ್ರಹಿಸಿಕೊಂಡು ಬರುವುದು. ಈ ವ್ಯವಸ್ಥೆಯು ಪಟ್ಟಣಗಳಿಗೆ ಸೀಮಿತವಾಗದೆ ಹಳ್ಳಿಗಳಿಗೂ ಸಹ ಕಾರ್ಯಕ್ರಮಗಳನ್ನು ಜಾರಿಗೆ ತರುತ್ತೇವೆ. ಹಳ್ಳಿಗಳಲ್ಲಿ ಹಸಿ ತ್ಯಾಜ್ಯವನ್ನು ತಿಪ್ಪೆಗುಂಡಿಗೆ ಹಾಕಿ ಅದರ ಉಪಯೋಗ ಮಾಡಿಕೊಳ್ಳುತ್ತಾರೆ. ಆದರೆ ಪ್ಲಾಸ್ಟಿಕ್ನಂತಹ ಕೊಳೆಲಾರದ ವಸ್ತುಗಳನ್ನು ತಿಪ್ಪೆಗುಂಡಿಗೆ ಹಾಕಲಾರದೆ ಹಾದಿ ಬೀದಿಗಳಲ್ಲಿ ಎಸೆಯುವುದರಿಂದ ಹಳ್ಳಿಗಳಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸುತ್ತದೆ. ಹಾಡು ಪೋಸ್ಟರ್ ಬ್ಯಾನರ್ಗಳ ಮೂಲಕ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಮತ್ತು ನಗರಗಳಿಂದಲೇ ಅನೇಕ ತರಹದ ಪ್ಲಾಸ್ಟಿಕ್ಗಳನ್ನು ಹಳ್ಳಿಗಳಿಗೆ ಸೇರುತ್ತವೆ. ಇದಕ್ಕಾಗಿ ಪಾಲಿಕೆಯು 2015 ಪ್ಲಾಸ್ಟಿಕ್ನಂಥ ವಿಷಕಾರಿ ವಸ್ತುಗಳನ್ನು ನಿರ್ಮೂಲನೆ ಮಾಡಬೇಕು ಅಂತ ಕಾಯ್ದೆ ಜಾರಿಗೆ ತಂದಿದೆ. ಇದರ ಪ್ರಕಾರ ಅಂಗಡಿಗಳಲ್ಲಿ 1 ಕೆಜಿ ಪ್ಲಾಸ್ಟಿಕ್ ಬಳಸಿದ್ದಲ್ಲಿ 500 ರು ದಂಡವನ್ನು ವಿಧಿಸಲಾಗುತ್ತದೆ, ಹಾಗೂ ಹೆಚ್ಚಿನ ಪ್ಲಾಸ್ಟಿಕ್ ಬಳಸಿದ್ದಲ್ಲಿ ದಂಡವನ್ನು ವಿಧಿಸುವುದರ ಜೊತೆಗೆ ಅಂಗಡಿಯ ಪರವಾನಿಗೆ ರದ್ದುಗೊಳಿಸಲಾಗುವುದು. ಪ್ಲಾಸ್ಟಿಕ್ ವಿಲೇವಾರಿ ಮಾಡುವುದರ ಸಲುವಾಗಿ ಹೆಚ್ಚಿನ ಭಾರ ಹಾಕಿ ಅದರ ಗಾತ್ರ ತಗ್ಗಿಸಿದ ನಂತರ ಅವುಗಳನ್ನು ಸಿಮೆಂಟ್ ಕಾರ್ಖಾನೆಗಳಿಗೆ

0: ಉರುವಲಾಗಿ ಕಳಿಸಿಕೊಡಲಾಗುತ್ತದೆ ಹಾಗೂ ಮನೆಗಳಲ್ಲಿ ಹಸಿ ಮತ್ತು ಒಣ ಕಸವನ್ನು ಬೇರ್ಪಡಿಸಿ ಕೊಡದಿದ್ದ ಪಕ್ಷದಲ್ಲಿ ಅವರ ಕಸಕ್ಕೆ ಅವರೇ ಜವಾಬ್ದಾರರು. ಆ ಬೇರ್ಪಡಿಸಿದ ಕಸವನ್ನು ಪಾಲಿಕೆಯವರು ತೆಗೆದುಕೊಳ್ಳುವುದಿಲ್ಲ ಮತ್ತು ಅವರಿಗೆ ದಂಡ ವಿಧಿಸಲಾಗುವುದು. ದಂಡ ಕೊಡದಿದ್ದರೆ ಅವರ ಕರಪಟ್ಟಿಯಲ್ಲಿ ಹಾಕಲಾಗುವುದು. ಹಾಗೂ ಇನ್ನೂ ಹತ್ತಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರಲ್ಲಿ ಪರಿಸರ ಸಂರಕ್ಷಣೆ ಕಾಳಜಿ ಹಾಗೂ ಅದರ ಕುರಿತಾದ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು.
1: ಧನ್ಯವಾದಗಳು ಸರ್. ನೀವು ಹೇಳಿದ್ದನ್ನು ನಮ್ಮ ಗ್ರಾಮದ ಜನತೆ ಅನುಸರಿಸಿಕೊಂಡು ಹೋಗುತ್ತಾರೆ. ಈಗ ಪಕ್ಕದೂರಿನ ಆಶಾ ಕಾರ್ಯಕರ್ತೆಯಾದಂತಹ ಶಾಲಿನಿ ಮೇಡಂ, ಇವರು ಕಸದ ವಿಲೇವಾರಿ ಮತ್ತು ವಿಂಗಡಣೆ ಬಗ್ಗೆ ತಿಳಿಸಿಕೊಡಬೇಕಾಗಿ ವಿನಂತಿಸುತ್ತೇನೆ.
2: ನಮಸ್ಕಾರ. ಈಗ ಸಾಹೇಬರು ಕಾಯ್ದೆಗಳ ಬಗ್ಗೆ ತಿಳಿಸ್ಕೊಟ್ರು. ಈಗ ನಾನು ನಿಮಗೆ ಕಸದ ವಿಲೇವಾರಿ ಮತ್ತು ವಿಂಗಡಣೆ ಬಗ್ಗೆ ಹೇಳ್ತೀನಿ. ಅಡುಗೆ ಮನೆಯಾಗ ಉಳಿದಿದ್ದ ಕಸನ ಹಸಿ ಕಸ ಅಂತಾರೆ. ಅದನ್ನು ಕೈ ತೋಟ, ಎರೆಹುಳು ಗೊಬ್ಬರ ಮತ್ತು ತಿಪ್ಪಿ ಗೊಬ್ಬರ ಮಾಡ್ಬೋದು, ಇಲ್ಲಾಂದ್ರೆ ದನಕ್ಕೂ ಹಾಕ್ಬೋದು. ಇನ್ನು ಮತ್ತೊಂದು ಥರ ಕಸ ಬರುತ್ತೆ, ಅದಕ್ಕೆ ಒಣ ಕಸ ಅಂತಾರೆ. ಅದ್ರಾಗ ಪ್ಲಾಸ್ಟಿಕ್, ಪೇಪರ್, ಗಾಜು ಇವೆಲ್ಲ ಬರ್ತಾವೆ. ಪ್ಲಾಸ್ಟಿಕ್ ಮತ್ತು ಗಾಜು ಕೊಳಿಲಾರ್ದಂಥ ಕಸ ಇವು ಭೂಮಿ ಒಳಗೆ ಎಷ್ಟು ವರ್ಷ ಆದರೂ ಕೊಳೆಯಲ್ಲ. ಇದರಿಂದ ಪರಿಸರ ಮಾಲಿನ್ಯ ಆಕೈತಿ. ಅದಲ್ದ ಮೂಕ ಪ್ರಾಣಿಗಳು, ಅವು ದನ ಆಗಿರ್ಬೋದು ಇಲ್ಲ ನೀರಾಗಿನ ಮೀನರ ಆಗಿರ್ಬಹುದು, ಗೊತ್ತಿಲ್ಲದಂಗೆ ತಿಂದ್ರೆ ಅವ್ರ ಗತಿ ಏನಾಗ್ಬೇಡ. ಮತ್ತು ನೀವು ಪ್ಲಾಸ್ಟಿಕ್ ಹಾಳೆಗಳನ್ನೆಲ್ಲ ಒಲೆಗೆ ಹಾಕಿ ಸುಡ್ತೀರಿ, ಅದರಿಂದ ಏನೂ ಆಗಲ್ಲ ಅನ್ಕೊಂಡಿರೇನು. ಆದರೆ ಅದರಿಂದ ಬರುವಂಥ ಹೊಗೆಯಿಂದ ಪರಿಸರ ಮಾಲಿನ್ಯ ಆಗೋದಲ್ದ ಆ ಹೊಗೆ ಗಾಳಿ ಕುಡಿದ್ರೆ ಕ್ಯಾನ್ಸರ್ ಬರ್ತೈತಿ. ಮತ್ತು ಹೇಳಬೇಕಂದ್ರೆ ನೀವು ಕೊಟ್ಟಿಗೆದಾಗಿನ ಸಗಣಿನ ಅಲ್ಲಿ ಇಲ್ಲಿ ರೋಡ್ ಸೈಡ್ ಹಾಕಿ ಬರ್ತೀರಿ. ಹಂಗೆ ಮಾಡೋ ಬದಲು ನಿಮ್ಮ ಹೊಲ್ದಾಗ ಒಂದು ಸಣ್ಣ ದೋಣಿ ಥರ ಮಾಡಿ ಅದ್ರಾಗ ಮಣ್ಣು ಮತ್ತು ನಿಮ್ಮ ಕೊಟ್ಟಿಗೆದಾಗಿನ ಕಸ ಹಾಕಿ ಒಂದು ಶೆರು ಹುಳು ಬಿಡಬೇಕು. ಇದರಿಂದ ಸಾವಯವ ಗೊಬ್ಬರ ತಯಾರಿಸಬಹುದು, ಅಲ್ಲದೆ ಭೂಮಿಯ ಫಲವತ್ತತೆಯನ್ನು ಸಹ ಕಾಪಾಡಬಹುದು. ಸಾಹೇಬರು ಸಹ ಇಷ್ಟೆಲ್ಲ ಮಾಹಿತಿ ನೀಡಿದರು. ಅದಕ್ಕೆ ನಿಮಗೆಲ್ಲ ಹೇಳೋದೇನೆಂದ್ರೆ ಅಲ್ಲಿ ಇಲ್ಲಿ ಕಸ ಹಾಕೋದ್ ಬಿಟ್ಟು ಕಸ ಡಬ್ಬಿಗೆ ಹಾಕ್ರಿ, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿರಿ, ಪರಿಸರನ ಶುಚಿಯಾಗಿರೋಣ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ.
1: ಧನ್ಯವಾದಗಳು ಮೇಡಮ್. ಇನ್ನು ಈ ಕಾರ್ಯಕ್ರಮವು ಕೈಗೊಳ್ಳಲು ಸಹಾಯಕರಾದಂತಹ ನಮ್ಮ ಗೌಡ್ರ ಮಗಳಾದ ಗೀತಾ ಅವರು ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿಸುತ್ತೇನೆ.
3: ನಮಸ್ಕಾರ ರೀ. ನಿಮ್ಗೆ ಸ್ವಚ್ಛತೆ ಕುರಿತಾದ ತಿಳುವಳಿಕೆನ ಈಗಾಗಲೇ ವಿನಯ್ ಕುಮಾರ್ ಸರ್ ಮತ್ತು ಶಾಲಿನಿ ಮೇಡಮ್ ಎಲ್ಲ ಹೇಳ್ಯಾರ. ನಾ ಹೇಳೋದೇನಂದ್ರೆ ಮತ್ತೊಮ್ಮೆ ನಾ ಊರಿಗೆ ಬರೋದ್ರಾಗ ನಮ್ಮೂರು ಸ್ವಚ್ಛತೆಯಿಂದ ಇರಬೇಕು. ಈ ಕಾರ್ಯಕ್ರಮ ಕೈಗೊಂಡಿದ್ದಕ್ಕೂ ಸಾರ್ಥಕ ಆಗಿರಬೇಕು.
1: ಧನ್ಯವಾದಗಳು ಮೇಡಮ್. ನೀವು ಹೇಳಿದ ಹಾಗೆ ನಮ್ಮ ಊರು ಬದಲಾವಣೆ ಆಗಿರುತ್ತದೆ. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು.

ಸ್ವಚ್ಛತೆ ಕುರಿತಾದ ಗೀತೆ ಕೇಳಿದಿರಿ. ಇದುವರೆಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಸಮ್ಮಿಶ್ರ ಕಾರ್ಯಕ್ರಮವನ್ನು ಕೇಳಿದಿರಿ. ನಿರೂಪಣೆ ಶ್ರೀಮತಿ ರಾಜೇಶ್ವರಿಯನ್, ಭಾಗವಹಿಸಿದವರು ಅನಿಲ್ ಕುಮಾರ್ ಪಿಎಸ್, ಕಾವ್ಯ ಪಿಎಂ, ಶರಣಬಸವ ಆನೆಗುಂದಿ, ಪ್ರತೀಕಾ ಎಂಪಿ, ಸುಜಾತ ಕರಣಿ, ಕರ್ಣಂ ಅಭಿಷೇಕ್, ಸಪ್ತಗಿರಿ ಟಿವಿ, ಸೌಮ್ಯ ಪಿಎಸ್, ನಿವೇದಿತಾ ಎಂಎಂ, ಶಿಲ್ಪಾ ಎಸ್ಪಿ, ಅಂತಿಮ ವರ್ಷದ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು.

ಇದುವರೆಗೆ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಇದು ಇಂದಿನ ಯುವವಾಣಿ.

0: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಸರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
1: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
0: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೆ
1: ಇದೇ ಮೇ 11ರಂದು ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ ಸಂಜೆ 6 ಗಂಟೆ.
0: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೆ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
1: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
0: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರ್ಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ.
1: ಇದೇ 11ರಂದು
0: ಸೋಮವಾರ
1: ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
0: ಸಂಧ್ಯಾ ಸುಧೆ
1: ಕಾರ್ಯಕ್ರಮಕ್ಕೆ ಬನ್ನಿ,
0: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೆ.
2: ಆಕಾಶವಾಣಿ ಧಾರವಾಡ. ಈಗ ಪುಷ್ಪಹಾರ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ ಕೇಳಿದಿರಿ. ಆಕಾಶವಾಣಿ ಧಾರವಾಡ, ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ.

0: ಆಕಾಶವಾಣಿ ಬೆಂಗಳೂರು. ಸಮಯ 9:15. ಈಗ ಕೇಳೋಣ ಪ್ರಭಾ ಜೆ ಇನಾಮದಾರ್ ಅವರು ಹಾಡಿರುವ ಭಾವಗೀತೆ.
1: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು ಕಾರ್ಯಕ್ರಮ ಸ್ವರ ಸೌರಭ. ಸ್ವರ ಸೌರಭದ ಆರಂಭದಲ್ಲಿ ಕೇಳೋಣ ಜಿ ಪುಷ್ಪಲತಾ ಅವರು ಹಾಡಿರುವ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆಯನ್ನು.

0: ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆಯೊಂದಿಗೆ ಸ್ವರ ಸೌರಭ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಧಾರವಾಡ, ಸಮಯ 9:30 ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡ ಭಾರತಿ.
1: ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕನ್ನಡ ಭಾರತಿ. ಇಂದಿನ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರು ಹಾಗೂ ಸಾಹಿತಿಗಳಾದ ಡಾಕ್ಟರ್ ಆರ್ ಸುನಂದಮ್ಮ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ದಾಕ್ಷಾಯಿಣಿ ಪಿ. ಕೇಳಿ ಕನ್ನಡ ಭಾರತಿ.
2: ಬಾನುಲಿ ಬಂಧುಗಳಿಗೆಲ್ಲ ನಮಸ್ಕಾರ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಹಿತಿ ಮತ್ತು ಸಂಸ್ಕೃತಿ ಚಿಂತಕರು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸರ್ಕಾರದ ಅಕ್ಕ ಮಹಾದೇವಿ ಪ್ರಶಸ್ತಿ, ಕನಕರತ್ನ ಪ್ರಶಸ್ತಿ, 2025 ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರೂ ಆಗಿರುವ ಡಾಕ್ಟರ್ ಆರ್ ಸುನಂದಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ. ತಾವು ಆಕಾಶವಾಣಿಗೆ ಕರೆದು ನನ್ನನ್ನ ಮಾತಾಡಿಸ್ತಾ ಇರೋದು ನನಗೆ ತುಂಬಾ ಸಂತೋಷ ಕೊಡ್ತಿದೆ.

0: ನಮಸ್ಕಾರ.
1: ನಮಸ್ಕಾರ ಮೇಡಮ್. ಒಬ್ಬ ಸ್ತ್ರೀವಾದಿ ಚಿಂತಕರಾಗಿ ಮಹಿಳಾ ಸಬಲೀಕರಣಕ್ಕಾಗಿ ಯಾವೆಲ್ಲಾ ಯೋಜನೆಗಳನ್ನ ಹಮ್ಮಿಕೊಂಡಿದ್ದೀರಾ ಮತ್ತು ಯಾವ್ಯಾವ ಕಾರ್ಯಕ್ರಮಗಳನ್ನ ರೂಪಿಸಿಕೊಳ್ಳಲಾಗ್ತಿದೆ ಮೇಡಮ್?
0: ಬಹಳ ಮುಖ್ಯವಾಗಿ ಮಹಿಳಾ ಲೇಖಕಿಯರನ್ನ ಕೂರ್ತ್ಕೊಂಡು ಅಧ್ಯಯನ ಮಾಡೋರಿಗೆ ಒಂದು ಒಳ್ಳೆಯ ಗ್ರಂಥಾಲಯ ಅಲ್ಲಿರೋದ್ರಿಂದ ಅದನ್ನ ಬಳಸ್ಕೊಳ್ಳಕ್ಕೆ ಹೆಣ್ಮಕ್ಳು ಗಂಡ್ಮಕ್ಳು ಯಾರಾದ್ರೂ ಆಗ್ಲಿ ಬಳಸ್ಕೊಳ್ಳಕ್ಕೆ ಅವಕಾಶ ಮಾಡುವಂತ ಒಂದು ಜಾಗ ಬೇಕು ನಮಗೆ. ಆ ಸ್ಥಳಾವಕಾಶಕ್ಕೂ ನಾವು ಸರ್ಕಾರದ ಜೊತೆಗೆ ಒಂದು ಪ್ರಯತ್ನ ಮಾಡ್ಬೇಕಂತಿದೀವಿ. ಆಮೇಲೆ ಸರ್ಕಾರದಿಂದನೂ ಏನು ವರ್ಷ ವರ್ಷದ ಅನುದಾನಗಳಲ್ಲಿ ಅದು ತುಂಬಾ ಹೆಚ್ಚೇನ್ ಬರ್ತಿಲ್ಲ, ಅದಕ್ಕೆ ಒಂದು ಹೆಚ್ಚು 47 ವರ್ಷಗಳ ಈ ಸಂಘಕ್ಕೆ ಮತ್ತು ಹಿರಿಯರ ಲೇಖಕಿಯರು ತಮ್ಮ ಆಶೋತ್ತರಗಳು ಏನೇನೋ ಬೇರೆ ಬೇರೆ ಇಟ್ಕೊಂಡು ಹೆಣ್ಮಕ್ಳನ್ನ ಬೆಳೆಸಬೇಕು, ಅವರೇ ಸ್ವಾಯತ್ತವಾಗಿ ಬದುಕಬೇಕು, ಸ್ವತಂತ್ರವಾಗಿ ಅವರು ಸಾಹಿತ್ಯ ರಚಕರಾಗಿ ತುಂಬಾ ಅತ್ಯುತ್ತಮವಾದ ಒಂದು ನೆಲೆನ ಕಾಣಿಸ್ಬೇಕು ಅಂತ ಅವರ ಆಸೆ ಇತ್ತಲ್ಲ, ಆ ಆಸೆಯನ್ನ ಫುಲ್ಫಿಲ್ ಮಾಡಕ್ಕೆ ಅಥವಾ ಪೂರೈಸಕ್ಕೆ ಬೇಕಾದಂತ ಒಂದು ವಾತಾವರಣವನ್ನ ಅಲ್ಲಿ ನಾವು ಸೃಷ್ಟಿಸಬೇಕು. ಅಷ್ಟೇ ಅಲ್ಲ, ಅದಕ್ಕಾಗಿನೇ ನಾವು ಸ್ತ್ರೀವಾದಿ ತಾತ್ವಿಕತೆಯನ್ನ ಕಟ್ಟುವ ಅಂತ ಅನೇಕ ಕಾರ್ಯಾಗಾರಗಳನ್ನ ರೂಪಿಸಿ ಆ ಕಾರ್ಯಾಗಾರದ ಮೂಲಕ ಉದಯೋನ್ಮುಖರು ಹೊಸ ಹೊಸದಾಗಿ ಸಾಹಿತ್ಯವನ್ನ ರಚಿಸ್ತಾ ಇರೋ ಮೂಲಕ ಹಿರಿಯರ ಅನುಭವಗಳನ್ನು ಕೂಡ ಅವರಿಗೆ ಕೊಡ್ತಾ ಅವ್ರನ್ನ ಬೆಸೆಯುವ ಕೆಲಸ, ಹಿರಿಯರನ್ನ ಮತ್ತು ಕಿರಿಯರ ಜೊತೆ ಬೆಸೆಯುವ ಮೂಲಕ ಒಂದು ಕಿರಿಯರಿಗೊಂದು ಆತ್ಮವಿಶ್ವಾಸ ಖುಷಿ ಎರಡು ಸಿಕ್ಕತ್ತೆ, ಹಿರಿಯರಿಗೆ ಖುಷಿ ಸಿಕ್ಕತ್ತೆ, ಓ ನಮ್ಮ ಇಂದಿನ ತಲೆಮಾರು ಕೂಡ ಬರ್ತಾ ಇದೆ ಅಂತ. ಸೊ ಅಂತ ವಾತಾವರಣವನ್ನ ಒಂದು ಸೃಷ್ಟಿಸಬೇಕು ಅನ್ನೋದು ನಮ್ಮ ಕನಸು, ಅದನ್ನ ನೆರವೇರಿಸಕ್ಕೆ ನಾವು ಸಾಧ್ಯವಾದಷ್ಟು ಪ್ರಯತ್ನವನ್ನ ಮಾಡಬೇಕು ಅಂತ ಅನ್ಕೊಂಡಿದೀನಿ. ಅದನ್ನ ಮಾಡ್ತೀವಿ, ಎಲ್ರೂ ಕೂಡ ನಮ್ ಕೈ ಜೋಡಿಸ್ತೀನಿ ಅಂತಂದಿದ್ದಾರೆ, ಜೋಡಿಸಿ ನಾವು ಕೆಲಸ ಮಾಡ್ತೀವಿ. ಸೊ ಈಗಾಗ್ಲೇ ಅದಕ್ಕೆ ದಾಪುಗಾಲು ಅಂದ್ರೆ ಒಂದು ಅಡಿ ಹಾಕ್ತಾ ಇದೀವಿ. ತಿದ್ದುಪಡಿಗೆ ಒಂದ್ ಸಮಿತಿ ಮಾಡಿದೀವಿ. ಮತ್ತೆ ಈಗ ವಿಜ್ಞಾನ ಬರಹಗಾರರನ್ನ ಬೆಳೆಸ್ಲಿಕ್ಕೆ ಕನ್ನಡದಲ್ಲಿ, ಅದಕ್ಕೆ ನಳಿನಿ ಮೂರ್ತಿಯವರ ಹೆಸರಲ್ಲಿ ಅವ್ರ ಮನೆಯವರು ಒಂದು 20 ಲಕ್ಷ ದತ್ತಿಯನ್ನಿಟ್ಟಿದ್ದಾರೆ. ಅದರಲ್ಲಿ ಬರುವ ಬಡ್ಡಿಯ ಮೂಲಕ ಒಬ್ಬರಿಗೆ ಸೈನ್ಸ್ ಮಹಿಳೆ ಯಾರು ವಿಜ್ಞಾನಿದಾರೋ ಅವರಿಗೆ ಒಂದು ಪ್ರಶಸ್ತಿ ಕೊಡಬೇಕು, ಪ್ಲಸ್ ಸೈನ್ಸ್ ಬರಹಗಾರನ್ನ ಪ್ರೋತ್ಸಾಹ ಮಾಡಲಿಕ್ಕೆ ಒಂದು ಕಾರ್ಯಾಗಾರವನ್ನು ಸೆಮಿನಾರ್ನು ಮಾಡಬೇಕು. ಅದೇ ತರ ಭಿನ್ನವಾಗಿ ಈಗ ಕಾವ್ಯಕ್ಕೆ ಕಾವ್ಯದ ಬೇರೆ ಬೇರೆಯವ್ರನ್ನ ಕೇಳಿದೀನಿ ನಾನು, ಕಾವ್ಯದ ವರ್ಕ್ಶಾಪ್ ಮಾಡಕ್ಕೆ, ಕಥೆಯ ಕಾರ್ಯಾಗಾರ ಮಾಡಕ್ಕೆ, ಮತ್ತೆ ಕಾದಂಬರಿಗಳನ್ನು ವಿಶೇಷವಾಗಿ ಕಟ್ಟಲಿಕ್ಕೆ ನಡೆಸುವಂತ ಒಂದು ಸಿದ್ಧತೆಗಳ ಬಗ್ಗೆ ಒಂದು ಕಾರ್ಯಾಗಾರ, ಮತ್ತೆ ಲಲಿತ ಪ್ರಬಂಧಗಳನ್ನ ಬರೆಯುವಾಗ ಬೇಕಾದಂತ ಸಿದ್ಧತೆ, ಅಂದ್ರೆ ಉತ್ತಮ ಕೃತಿಯಾಗಬೇಕಾದ್ರೆ ನಾವು ವಹಿಸಬೇಕಾದ ಎಚ್ಚರಗಳಿದೆಯಲ್ಲ, ಆ ಎಚ್ಚರಗಳು ಮತ್ತು ತಾತ್ವಿಕತೆ ಎರಡನ್ನು ಕೂಡ ನಾವು ನಮ್ ನಮ್ಮ ತಾತ್ವಿಕತೆಯನ್ನ ಮಾತಾಡ್ತಾ ಅದನ್ನ ಉತ್ತಮ ಪಡಿಸಿಕೊಳ್ಳೋ ತರ ಉದಯೋನ್ಮುಖರಿಗೆ ಆ ತಾತ್ವಿಕತೆಯ ಒಳಗಡೆ ಪ್ರವೇಶ ಮಾಡುವುದ್ರ ಮೂಲಕ ಅವರ ಸಾಹಿತ್ಯವನ್ನು ಕೂಡ ಗಟ್ಟಿಗೊಳಿಸಲಿಕ್ಕೆ ಬೇಕಾದಂತ ವರ್ಕ್ಶಾಪ್ಸ್ ನ ಮಾಡ್ಬೇಕಂತಿದೀವಿ. ಅದ್ರ ಜೊತೆಗೆ ಸಮಾವೇಶಗಳನ್ನು ಹಬ್ಬಗಳನ್ನು, ಅವು ಹೇಗಿರ್ಬೇಕು ಅಂದ್ರೆ ನಮ್ಮ ಸಾಹಿತ್ಯ ಸಮ್ಮೇಳನಗಳು ಒಂದು ಮಹಿಳಾ ಸಂಸ್ಕೃತಿಯನ್ನ ದರ್ಶಿಸುವ ತರ ಇರಬೇಕು. ಹಾಗಾಗಿನೇ ನಮ್ಮ ಇಡೀ ಕರ್ನಾಟಕದಲ್ಲಿ ಮಹಿಳೆಯರು ಭಿನ್ನ ಭಿನ್ನವಾದ ಕಾರ್ಯಚಟುವಟಿಕೆಗಳಲ್ಲಿ ತೊಡ್ಕೊಂಡಿದ್ದಾರೆ, ಅವ್ರನ್ನೆಲ್ಲಾನು ಕೂಡ ಒಂದು ಸಾಹಿತ್ಯ ಸಮ್ಮೇಳನ ದಿವಸ ಬೆಸಿಬೇಕು ಅಂತಾನು ನನಗೆ ಆಸೆ ಇದೆ.
1: ಒಟ್ಟಾರೆ ಯುವ ಬರಹಗಾರರಿಗೆ ಬರೆಯೋ ಅಂತ ಆಸಕ್ತಿ ಇರುತ್ತೆ, ಆದ್ರೆ ಯಾವ ರೀತಿ ಬರೀಬೇಕು, ಹೇಗೆ ಬರೀಬೇಕು ಅಂತಕ್ಕಂತ ಒಂದು ಚೌಕಟ್ಟಿದಲ್ಲ, ಆ ಚೌಕಟ್ಟಿಗೆ ಸಂಬಂಧಪಟ್ಟಂತಹ ಅನೇಕ ಕಾರ್ಯಾಗಾರಗಳನ್ನ ಹಮ್ಮಿಕೊಳ್ತೀವಿ ಅಂತ ಹೇಳ್ತಿದ್ದೀರಾ.
0: ಹೌದು.
1: ನಿಮ್ಮ ಸೃಜನಾತ್ಮಕ ಬರವಣಿಗೆಯಲ್ಲಿ ಮೂಡಿ ಬಂದಂತಹ ದ್ವಿತ್ವ ಕಾದಂಬರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂತು. ಕಾದಂಬರಿಯನ್ನ ನೋಡೋದಾದ್ರೆ ಅದರಲ್ಲಿ ಬರುವಂತಹ ಎರಡು ಪ್ರಮುಖ ಪಾತ್ರಗಳು ಓದುಗರನ್ನ ತುಂಬಾನೇ ಕಾಡತ್ವೆ. ಕಲ್ಲಮ್ಮ ಹಾಗೂ ನಂಜಮ್ಮನ ತಾಕಲಾಟಗಳು ಸಂಕೀರ್ಣ ಆಗಿವೆ ಹಾಗೂ ಜಟಿಲವಾಗಿವೆ ಅಂತಾನೆ ಅನ್ಸುತ್ತೆ. ಎಲ್ಲೋ ಒಂದು ಕಡೆ ತಮ್ಮ ನಡಿಗೆಯಲ್ಲೇ ನಡೆದು ತಮ್ಮನ್ನ ತಾವು ಸಹನೀಯಗೊಳಿಸಿಕೊಳ್ತಾ ಹೋಗ್ತಾರೆ. ಈ ತೆರನಾದ ತಾಕಲಾಟ ಉಳ್ಳಂತ ಪಾತ್ರಗಳನ್ನ ಕಟ್ಟೋದಕ್ಕೆ ಹೇಗೆ ಸಾಧ್ಯ ಆಗತ್ತೆ ಮತ್ತು ಅದಕ್ಕಾಗಿ ನಿಮ್ಮ ಪ್ರಯತ್ನ ಹೇಗಿರುತ್ತೆ?
0: ದ್ವಿತ್ವ ಬರೆದಾಗ ನಾನು ಅಷ್ಟೊತ್ತಿಗಾಗ್ಲೇ ಸ್ತ್ರೀವಾದದ ಆಳ್ವಾದ ಅಧ್ಯಯನಗಳಕ್ಕೆ ನಾನು ತೊಡಗಿದ್ದೆ. ಸೊ ಸ್ತ್ರೀವಾದದ ಆಳ್ವಾದ ಅಧ್ಯಯನ ನನ್ನೊಳಗಡೆ ಒಂದು ಸೋದರಿತ್ವವನ್ನ ಕಟ್ಟುವ ಪ್ರಜ್ಞೆಯನ್ನು ಕೂಡ ಜಾಗೃತ ಮಾಡಿತು. ನಾವು ಯಾವಾಗ್ಲೂ ಕೂಡ ಇಬ್ಬರು ಹೆಣ್ಮಕ್ಳು

0: ಮಕ್ಕಳ ಏನು ಕಾದಾಟಕ್ಕೆ ಪಿತೃಪ್ರಧಾನತೆ ಕಾರಣ ಆಗಿರುತ್ತೆ. ನಾವು ಸ್ವಯಂ ನಾವು ಹೆಣ್ಮಕ್ಳಾಗಿ ಅದಕ್ಕೆ ಕಾರಣ ಆಗಿರಲ್ಲ ನಾವು. ಸೊ ಅಲ್ಲಿ ನೋಡಿ ಅವರಿಬ್ಬರಿಗೂ ಕೂಡ ಒಬ್ಬನೇ ಸಂಗಾತಿ, ಒಬ್ಬ ಮದುವೆ ಆದವನು ಇನ್ನೊಬ್ಬ ಸಂಗಾತಿ. ಸೊ ಸಂಗಾತಿಯಾದವನು ಸಂಗಾತಿ ಆದಾಕೆ ಅವಳು ತಳ ಜಾತಿಯ ಹೆಣ್ಮಗಳು ಅದ್ರ ಮೇಲೆ ಅದನ್ನು ಒಪ್ಪಿತವಲ್ಲದ ಕಾರಣಕ್ಕಾಗಿ ಅವ್ರ ಮನೆಯಲ್ಲಿ ಫೋರ್ಸ್ಫುಲ್ ಆಗಿ ಮಾಡುವ ಮದುವೆ ಮೂಲಕ ಬರುವಂತ ಕಲ್ಲಮ್ಮ ಅವಳು ಪಾಪ ಮುಗ್ದೆ ಓದು ಬರಹ ಬರೆದಿದ್ದವಳು. ಇವಳಿಗೂ ಓದು ಬರಹ ಬಂದಿಲ್ಲ, ಇವಳು ತಳ ಜಾತಿಯವಳು. ಆದ್ರೆ ಇವಳಿಗೊಂದು ಆತ್ಮವಿಶ್ವಾಸ ಇದೆ ದುಡ್ಕೊಂಡು ತಿನ್ನೋದು. ಇವಳು ದುಡಿತಾಳೆ, ಇವಳಿಗೂ ಆತ್ಮವಿಶ್ವಾಸ ಇದೆ. ಆದರೆ ಒಂದು ಜಾಯಿಂಟ್ ಫ್ಯಾಮಿಲಿ ಅವಿಭಕ್ತ ಕುಟುಂಬದ ಒಳಗಡೆ ಒಬ್ಬ ಹೆಣ್ಣು ಮಗಳಿಗೆ ಯಾವಾಗ ಸ್ಥಾನಮಾನ ಬರುತ್ತೆ? ಆ ಸ್ಥಾನಮಾನಕ್ಕಾಗಿ ಹೆಣ್ಣು ಮಕ್ಕಳು ಗಂಡನ ಮೂಲಕ ಬರ್ತಿರುತ್ತೆ. ಗಂಡ ಸತ್ತ ಅಂದ್ರೆ ಅನಂತರದಲ್ಲಿ ಅವಳಿಗೆ ಆಸ್ತಿ ಪ್ರಶ್ನೆ ಬರುತ್ತೆ, ಅಲ್ಲಿ ಸರ್ವೈವಿಟಿಯ ಪ್ರಶ್ನೆ ಬರುತ್ತೆ, ಮಗನಾಗಿರ್ತಾನೆ ಮಗನನ್ನು ಪೋಷಿಸುವ ಪ್ರಶ್ನೆ ಬರುತ್ತೆ. ಇದೇ ಗಂಡನ್ ಬಿಟ್ಟು ಹೋಗಿರುವ ಪುಟ್ಟನಂಜಿಗೂ ಸೇಮ್ ಪ್ರಶ್ನೆ ಬರುತ್ತೆ. ಆದ್ರೆ ಅವಳು ತಳಜಾತಿ, ಮತ್ತೊಂದ್ ಮದುವೆ ಮಾಡ್ಕೊಳ್ಳೋ ಅವಕಾಶ ಇರುತ್ತೆ. ಇವಳಿಗೂ ಮತ್ತೊಂದ್ ಮದುವೆ ಮಾಡ್ಕೊಳ್ಳೋ ಹೂಡಿಕೆ ಮಾಡ್ಕೊಳ್ಳೋ ಅವಕಾಶ ಇದ್ರು ಕೂಡ ಹೂಡಿಕೆ ಮಾಡಿದ್ಮೇಲೆ ಆ ಮಗುನ್ ಕರ್ಕೊಂಡು ಹೋಗ್ಬೇಕು. ಆವಾಗ ಆಸ್ತಿಯ ಪ್ರಶ್ನೆ ಏನು? ಮದುವೆ ಮಾಡ್ಕೊಳ್ಳೋರು ಆಸ್ತಿ ಕೊಡ್ತಾರ ಮಗನಿಗೆ? ಕೊಡೋದಿಲ್ಲ. ಸೊ ಈ ಎಲ್ಲ ಇದೆಯಲ್ಲ ನಮ್ಮ ಸಾಮಾಜಿಕ ಸಾಂಸ್ಕೃತಿಕವಾದ ಒಂದು ಹೆಣ್ಮಕ್ಕಳದಲ್ಲದ ಬದುಕಿನ ವಿಧಾನ ಇದೆಯಲ್ಲ, ಆ ಬದುಕಿನ ವಿಧಾನಗಳನ್ನ ನಾನು ಗಮನಿಸ್ತಾ ಸ್ತ್ರೀವಾದಿಯಾಗಿ ನನಗೆ ಅವರಿಬ್ಬರ ಜಂಜಾಟ ತೊಳಲಾಟಗಳು ಮತ್ತೆ ಅವರಿಬ್ಬರು ಪರಸ್ಪರ ವಿರುದ್ಧವಾಗುವ ಕಾರಣವೇ ಇಲ್ಲ, ಹಾಗಾಗಿನೇ ಅವರು ಪರಸ್ಪರ ಒಂದಾಗುವ ಎಲ್ಲ. ಯಾಕೆ ಅಂದ್ರೆ ಆ ಸಾಮಾಜಿಕ ನೆಲೆಯಲ್ಲಿ ಇಬ್ರು ಒಂದೇ ಸ್ಥಾನದಲ್ಲಿದ್ದಾರೆ. ಜಾತಿ ಕಾರಣಕ್ಕಾಗಿ ಸ್ವಲ್ಪ ಭಿನ್ನ ಇದ್ರೂ ಆದ್ರೆ ಅವೇನು ಅಂತ ಹೆಚ್ಚಿನ ಭಿನ್ನತೆ ಇಲ್ಲ. ಇಬ್ರು ಎದುರಿಸ್ತಾ ಇರೋ ಪ್ರಶ್ನೆಗಳು ಪಿತೃಪ್ರಧಾನವಾದದ್ದೇ, ಮತ್ತು ತಾವು ಕೂಡ ಪಿತೃಪ್ರಧಾನವಾಗಿದ್ದೀವಿ. ನಮ್ಮೊಳಗಡೆ ಇರುವ ಪಿತೃಪ್ರಧಾನತೆಯು ಕೂಡ ಜಾತಿಯ ಪಿತೃಪ್ರಧಾನತೆ ಪವರ್ ಅದರ ಅಧಿಕಾರದ ಪಿತೃಪ್ರಧಾನ ಅವ್ರಗಳಿಗೆ ಅರ್ಥ ಆಗತ್ತೆ ಹೆಣ್ಮಕ್ಳಿಗೆ. ಓ ನಾವಿಬ್ರು ಕೂಡ ಈ ಸಾಮಾಜಿಕ ನೆಲೆಯಲ್ಲಿ ಶೋಷಿತರೆ, ಆದ್ರೆ ನಾವಿಬ್ರು ಚೆನ್ನಾಗಿ ಬದುಕುವ ಮೂಲಕ ಒಂದಾಗಿ ಬದುಕುವ ಮೂಲಕ ಯಾವ್ದನ್ನ ಡಿಕನ್ಸ್ಟ್ರಕ್ಟ್ ಮಾಡ್ತಿರ್ತೀವಿ? ಪಿತೃಪ್ರಧಾನತೆಯಿಂದ ನಾವು ಬಿಡಿಸ್ಕೊಂಡು ಸ್ವಾಯತ್ತತೆಯ ಕಡೆಗೆ ಬದುಕನ್ನು ಹೋಗಕ್ಕೆ ಸಾಧ್ಯ ಆಗತ್ತೆ ಅನ್ನೋದಿದೆಯಲ್ಲ, ಅದು ನಾನು ಆ ಬೈನರಿ ಅರ್ಥ ಮಾಡ್ಕೊಂಡಿದ್ರಿಂದ ಅದು ಸಾಧ್ಯ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಆ ಕಾದಂಬರಿ ಏನ್ ರೂಪಗೊಳ್ಳಲಿಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ನಂಗೆ ಆಗಿರೋದ್ರಿಂದ ಆ ಡೈಕಾಟಮಿಯನ್ನ ನಾವೆಲ್ಲ ಹೆಣ್ಮಕ್ಳು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವೆಲ್ಲ ಪಿತೃಪ್ರಧಾನತೆಯಿಂದ ಬಿಡಿಸ್ಕೊಂಡು ಮತ್ತೆ ನಾವು ಸೋದರಿತ್ವವನ್ನ ಕಂಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ಸಾಧ್ಯತೆ ಏನ್ ಮಾಡುತ್ತೆ ಅಂದ್ರೆ ನಮ್ಮನ್ನ ಎಲ್ಲ ರಂಗದಲ್ಲೂ ಎತ್ತರಕ್ಕೂ ಎಕ್ಕೆ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧಿಸ್ಲಿಕ್ಕೆ ಮತ್ತೆ ಸ್ವತಂತ್ರವಾಗಿ ಆಲೋಚಿಸ್ಲಿಕ್ಕೆ ಬಿಡುತ್ತೆ. ಅದು ಶಿಕ್ಷಣ ಪಡೀಲಿ ಪಡಿದೇ ಹೋಗ್ಲಿ ಅಂತ ಒಂದು ಬಿಡುಗಡೆ ಇದೆಯಲ್ಲ ನಮ್ಮೆಲ್ಲರಿಗೂ ಕೂಡ ಯೋಚಿಸುವ ಶಕ್ತಿ ಇರೋದ್ರಿಂದ ಅದನ್ನ ನಾವೆಲ್ಲರೂ ಕೂಡ ಬಿಡಿಸ್ಕೊಳ್ಬೇಕಾಗಿದೆ. ಅಲ್ಲಿ ಸ್ವಪ್ರಜ್ಞೆಗಿಂತ ಸ್ವತಂತ್ರ ಪ್ರಜ್ಞೆ ಸ್ವಪ್ರಜ್ಞೆ ಜಾಸ್ತಿ ಮಾಡ್ಕೊಳ್ಳೋದು ಒಂದು, ಇನ್ನೊಂದು ನಾವು ಸಮಾಜದ ಒಳಗಡೆ ಒಂದು ಹೆಣ್ಣನ್ನೋಳು ಒಬ್ಳು ನಮ್ಮೆಲ್ಲರ ಸಮಸ್ಯೆಗಳು ಏಕಮುಖವಾಗಿದೆ, ಆದ್ರೆ ಜಾತಿ ಕಾರಣಕ್ಕಾಗಿ ಅವು ಭಿನ್ನ ಇವೆ, ಅವುಗಳನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಾವೇನು ಭಿನ್ನರಲ್ಲ ಅನ್ನೋದು ಅರ್ಥ.
1: ಸಮಾಜದಲ್ಲಿ ನಾವೆಲ್ಲರೂ ಒಂದೇ, ಆದ್ರೆ ಸ್ವತಂತ್ರವಾಗಿ ಬದುಕನ್ನ ಕಟ್ಟಿಕೊಳ್ಳೋದಲ್ಲಿ ಒಬ್ಬರು ಒಬ್ಬರಿಗೆ ನೆರವನ್ನ ಕೊಟ್ಕೊಂಡು ಬಂದಾಗ ಎಲ್ಲರೂ ಸಮಾನತೆಯಿಂದ ಬದುಕನ್ನ
0: ಸಾಧ್ಯವಾಗಿಸುತ್ತೆ ಅನ್ನೋದು ಆ ಕಾದಂಬರಿಯ ಒಂದಿದ್ದು. ಅದ್ರ ಜೊತೆಗೆ ಪರ್ಯಾಯಗಳನ್ನು ಕೂಡ ನಾವು ಹುಡುಕೋಬಹುದು. ಪರ್ಯಾಯಗಳನ್ನು ಸಾಧಿಸ್ಲಿಕ್ಕೆ ಸಾಧ್ಯವಾಗತ್ತೆ. ನಾವ್ ಹೆಣ್ಮಕ್ಳು ನಾವ್ ಯಾವಾಗ ಪಿತೃಪ್ರಧಾನತೆ ಕಟ್ಟಿಕೊಟ್ಟಿರುವ ಏಕಮುಖದ ಚಿಂತನೆಯಿಂದ ಬಿಡಿಸ್ಕೊಂಡ್ರೆ ನಾವು ನಮ್ಮ ನಮ್ಮ ಬದುಕಿನ ಪರ್ಯಾಯಗಳನ್ನು ಕೂಡ ಹುಡ್ಕೊಳಕಾಗತ್ತೆ. ಬರೀ ಸೋದರಿತ್ವ ಕಟ್ಕೊಳಕ್ ಅಷ್ಟೇ ಅಲ್ಲ, ಪರ್ಯಾಯಗಳನ್ನು ಕೂಡ ಕಟ್ಕೊಳಕಾಗತ್ತೆ. ಪರಸ್ಪರ ಗೌರವಿಸಿಕೊಳ್ಳಕ್ಕೆ ಮತ್ತು ಆತ್ಮಸಮ್ಮಾನ ಅನ್ನೋದೊಂದಿದೆಯಲ್ಲ ಪ್ರತಿಯೊಬ್ಬರಿಗೂ, ಅದಕ್ಕೂ ಕೂಡ ನಾವು ಮಾಡ್ಕೊಳಕಾಗತ್ತೆ ಅನ್ನೋದು ಬರೀಲಿಕ್ಕೆ ಅದು ಒಂದು ಮುಖ್ಯ ಉದ್ದೇಶ ಕೃತಿಗೆ.
1: ಉತ್ತಮವಾದಂತಹ ಒಂದು ಉದ್ದೇಶ. ವಿಜಯಪುರ ವಿಶ್ವವಿದ್ಯಾಲಯದಲ್ಲಿ ರಿಜಿಸ್ಟ್ರಾರ್ ಆಗಿದ್ದಂತಹ ಸಂದರ್ಭದಲ್ಲಿ ನೀವು ವಸ್ತು ಸಂಗ್ರಹಾಲಯದ ಯೋಜನೆಯನ್ನ ಹಾಕೊಂಡಿದ್ರಿ. ಅದರ ಪರಿಕಲ್ಪನೆ ಬಹಳ ವಿಶೇಷವಾಗಿದೆ ಅಂತಾನೆ ಹೇಳ್ಬೋದು. ಅದು ಪೂರ್ಣಗೊಂಡ್ರೆ ಬಹುಶಃ ಭಾರತದಲ್ಲೇ ಅಂತಹ ವಸ್ತು ಸಂಗ್ರಹಾಲಯ ಮತ್ತೊಂದಿಲ್ಲ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗುತ್ತೆ ಅಂತ ಬಹಳಷ್ಟು ಜನ ಮಾತಾಡ್ತಾ ಇದ್ದಾರೆ. ಅಂತಹ ಒಂದು ಆಲೋಚನೆ ಹೇಗೆ ಬಂತು ಮತ್ತು ಅದಕ್ಕಾಗಿ ನೀವು ಯಾವೆಲ್ಲ ಸಮಸ್ಯೆಗಳನ್ನು

0: ನಾನು 2003 ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಹೋದಾಗ ಜೂನ್ 22 ಅದು ಸಂಸ್ಥಾಪನಾ ದಿನಾಚರಣೆ 23 ನಾವೆಲ್ಲ ಹೋಗಿದ್ದು ಸೆಪ್ಟೆಂಬರ್ ನಾನು ಹೋಗಿದ್ದು. ಹಾಗೂ ಮೂಲಭೂತ ಅವಶ್ಯಕತೆಗಳನ್ನ ನೆರವೇರಿಸಕ್ಕೆ ಅಲ್ಲಿ ಜಾಗ ತಕೋಬೇಕು, ಆಮೇಲೆ ಕ್ಯಾಂಪಸ್ ಡೆವಲಪ್ ಮಾಡಬೇಕು, ಆ ತರದ್ದೇ ಕೆಲಸಗಳಿತ್ತು. ಅದು ಬೆಳೀತಾ ಬೆಳೀತಾ ನನಗನ್ನಿಸ್ತು ಇಲ್ಲೊಂದು ಮಹಿಳಾ ವಸ್ತು ಸಂಗ್ರಹಾಲಯ ಬಂದ್ರೆ ಮತ್ತೆ ಅನೇಕ ರೀತಿಯ ಸಂಶೋಧನೆಗಳಿಗೂ ಅದು ಹಾದಿ ಮಾಡುತ್ತೆ, ಮತ್ತೆ ಅನೇಕ ಹೆಣ್ಮಕ್ಕಳ ಕೌಶಲಗಳನ್ನ ನೋಡ್ಲಿಕ್ಕೂ ಸಿಕ್ಕತ್ತೆ. ಅದ್ ಮುಂದೆ ಸಿಗ್ತವೋ ಇಲ್ಲೋ ಗೊತ್ತಿಲ್ಲ ನಮ್ಗೆ ಆ ಕೌಶಲಗಳು. ಮತ್ತೆ ಅಷ್ಟೇ ಅಲ್ಲ, ನಾವು ನೊಮ್ಯಾಡಿಕ್ ಜೀವನ ಕ್ರಮದಿಂದ ಏನು ಮೂರು ಕಲ್ಲು ಗುಂಡು ಕಲ್ಲಿಟ್ಟು ಹೊಲೆಯನ್ನ ಹತ್ತಿಸಿ ಬೆಳೆದವರು, ಇವತ್ತು ನಾವು ಎಂತ ಆಧುನಿಕ ವಲಯಗಳ ಜೀವನ ಕ್ರಮಕ್ಕೆ ಬರ್ತಾ ಇದೀವಿ. ಸೊ ಅದರ ಒಂದು ಹಿಸ್ಟ್ರಿಯು ಕೂಡ ಬಹಳ ಇಂಪಾರ್ಟೆಂಟ್ ಆಗತ್ತೆ ಮಹಿಳಾ ಜರ್ನಿಯಲ್ಲಿ, ಮಹಿಳೆಯರ ಜೀವನ ವಿಧಾನದ ಪ್ರಯಾಣದಲ್ಲಿ. ಅದು ಕೂಡ ಒಂದು ದೊಡ್ಡ ಇತಿಹಾಸ, ಹೆಣ್ಮಗಳು ಎಲ್ಲಿಂದ ಎಲ್ಲಿಗೆ ರೀಚ್ ಆಗಿದ್ದಾಳೆ, ನಮ್ಮ ಜೀವನ ಕ್ರಮದ ಒಂದು ವಿನ್ಯಾಸ ಹೇಗೆ ಎಲ್ಲಿಂದ ಎಲ್ಲಿಗೆ ಬದಲಾಗಿದೆ ಅಂತ ಹೇಳ್ತಾ ಹೇಳ್ತಾ ನಾವ್ ಹೇಗೆ ಎಲ್ಲಿ ನಿಂತಿದೀವಿ ಇವತ್ತು ಅನ್ನೋದನ್ನು ಒಂದು ಹೇಳಕ್ಕಾಗತ್ತೆ. ಇನ್ನೊಂದು, ನಾವು ಅನೇಕ ರೀತಿಯ ಕೌಶಲ್ಯಗಳನ್ನ ಹೊಂದಿರೋರು ಹೆಣ್ಮಕ್ಳು, ನೇಕಾರಿಕೆಯಲ್ಲಿ ಕೌಶಲ್ಯ ಇರೋರು, ಕುಂಬಾರಿಕೆಯಲ್ಲಿ ಕೌಶಲ್ಯ ಇರೋರು, ಮತ್ತೆ ಮಣಿಗಳನ್ನಿಟ್ಕೊಂಡು ದಾರನಿಟ್ಕೊಂಡು ಬಟ್ಟೆನಿಟ್ಕೊಂಡು ಮಾಡ್ತಾ ಇರೋ ಕೌಶಲ್ಯಗಳಿವೆಯಲ್ಲ, ವೇಸ್ಟ್ ನ ಕಲೆಯಾಗಿ ರೂಪುಗೊಳಿಸುವಂತ ಒಂದು ಸಾಮರ್ಥ್ಯ ಹೆಣ್ಮಕ್ಳಿಗಿರೋದನ್ನ ಅದೊಂದು ಪ್ರದರ್ಶನವಾದಾಗ ಹೆಣ್ಮಕ್ಕಳ ಕೆಲಸಕ್ಕೆ ಬೆಲೆ ತರುವ ಕೆಲಸ ಅಂತ ನಾನು ಭಾವಿಸ್ತೇನೆ. ಅದು ಬರೀ ನೋಡೋದಲ್ಲ, ವಸ್ತು ಸಂಗ್ರಹಾಲಯ ಅಂದ್ರೆ ಒಂದು ಅಧ್ಯಯನ, ಅದು ಅಧ್ಯಯನಕ್ಕೂ ಕೂಡ ಇದು ಒಂದು ಯೋಗ್ಯವಾದದ್ದು, ಮತ್ತು ಅನೇಕ ಅಧ್ಯಯನಗಳನ್ನು ಮಾಡಬಹುದಾದದ್ದು ಒಂದು. ಸೊ ಒಂದು ವಸ್ತುನೇ ಹೇಗೆ ಬೆಳೆದಿದೆ ಅನ್ನೋದೇ ಒಂದು ರಿಸರ್ಚ್. ಅದು ಆ ರಿಸರ್ಚ್ ಗೆ ನಮ್ಮನ್ನ ನಾವು ತೊಡಗಿಸಿಕೊಳ್ಳೋದ್ರ ಮೂಲಕ ನಮ್ಮ ಜೀವನ ವಿಧಾನ ಕಟ್ಟಲಿಕ್ಕೆ, ಯಾಕೆಂದ್ರೆ ಮಹಿಳೆಯರಿಗೆ ಯಾರು ಚರಿತ್ರೆ ಕಟ್ಟಲ್ಲ. ಈಗ ನೀವು ನೋಡಿದ್ರಿ ಚರಿತ್ರೆ ಈಸ್ ಹಿಸ್ಟ್ರಿ. ಈಗ ಹರಿಸ್ಟ್ರಿ ಬರೀಬೇಕಾದ್ರೆ ನಾವ್ ಏನ್ ಮಾಡ್ಬೇಕಾಗಿದೆ, ಅದಕ್ಕೆ ನಾವು ಮಾಹಿತಿಗಳ ಕ್ರೋಢೀಕರಣವನ್ನ ಮಾಡ್ತಾ ಮಾಡ್ತಾ ಹೆಣ್ಮಕ್ಳು ಎಲ್ಲೆಲ್ಲಿ ತೊಡಗಿದ್ದಾರೆ, ಯಾವ್ಯಾವ ನಾಲೆಡ್ಜ್ ಅವ್ರಿಗಿದೆ, ಆ ನಾಲೆಡ್ಜ್ ಸಿಸ್ಟಮ್ ಅನ್ನ ಈ ಮುಖ್ಯವಾಹಿನಿಯ ಜ್ಞಾನ ಶಾಖೆ ಒಳಗೊಂಡಿದ್ಯಾ ಒಳಗೊಂಡಿಲ್ವಾ ಅನ್ನೋದನ್ನು ಕೂಡ ನಾವು ನೋಡ್ಬೇಕು. ಗೊಗ್ಗೊವೆ ಹೇಳ್ತಾಳೆ ಜ್ಞಾನಕ್ಕೆ ಲಿಂಗ ಇಲ್ಲ, ಆ ಅತೀತವಾದ ಜ್ಞಾನದಲ್ಲಿ ಹೆಣ್ಮಗಳೆಲ್ಲಿ ನಿಲ್ತಾಳೆ ಕೇಳಿದ್ರೆ ಏನ್ ಮಾಡಿಲ್ರಿ ಹೆಣ್ಮಕ್ಳು, ಬರೀ ಅಡಿಗೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡು ಸಾಕೊಂಡಿದ್ದಾರೆ. ಆದ್ರೆ ಅಡಿಗೆ ಮಾಡುವುದ್ರಲ್ಲಿ ಅವ್ರು ಏನ್ ಮಾಡಿದ್ರು, ದಟ್ ಇಸ್ ಎ ಕೆಮಿಸ್ಟ್ರಿ, ಅದೊಂದು ರಸಾಯನ ಶಾಸ್ತ್ರ. ಪಾಕಶಾಸ್ತ್ರ ಇಸ್ ಎ ರಸಾಯನ ಶಾಸ್ತ್ರ. ಆ ಪಾಕಶಾಸ್ತ್ರಕ್ಕೆ ಅವಳು ಏನೆಲ್ಲ ವಸ್ತುಗಳನ್ನು ಬಳಸಿದ್ಲು, ಎಲ್ಲಿಂದ ಇವಾಗ ಇಲ್ಲಿಗೆ ಬಂದಿದೀವಿ ನಾವು, ರುಬ್ಬೋ ಕಲ್ಲಿಂದ, ಅರಿಯೋ ಕಲ್ಲಿಂದ, ಕುಟ್ಟೋ ಕಲ್ಲಿಂದ, ಇವತ್ತು ನಾವು ಮಿಕ್ಸರ್ಗೆ ಬರಬೇಕಾದ ಒಂದು ಜರ್ನಿ ಇದೆಯಲ್ಲ, ಆ ಜರ್ನಿಯಲ್ಲಿ ಇವತ್ತಿಗೂ ಕೂಡ ನೋಡಿ ವಸ್ತುಗಳನ್ನ ಪ್ರಧಾನವಾಗಿ ಜಾಹೀರಾತು ಮಾಡುವಾಗ ನಮ್ಮ ಅಜ್ಜಿ ಮಾಡಿದ ಉಪ್ಪಿನಕಾಯಂತೆ, ಅಜ್ಜಿ ಮಾಡಿದ ಸಾಂಬಾರ್ ಪೌಡ್ರಿಯಂತೆ, ಅಜ್ಜಿ ಮಾಡಿದಕ್ಕೆ ಯಾಕೆ ಪ್ರಾಧಾನ್ಯ ಅಂದ್ರೆ ಅಜ್ಜಿ ಏನೇನು ಪರಿಕರಗಳನ್ನು ಬಳಸ್ತಿದ್ಲು, ಹೇಗ್ ಬಳಸಿದ್ಲು, ಯಾವಾಗ ಬಳಸಿದ್ಲು, ಯಾವ ಯಾವ ರೀತಿ ಬಳಸಿದ್ಲು ಅನ್ನುವ ಜ್ಞಾನ ಒಂದಿದೆಯಲ್ಲ, ಈ ಜ್ಞಾನವನ್ನ ನಾವು ದಾಖಲೀಕರಣ ಮಾಡಿದೆ ನಮ್ಮ ಮಹಿಳಾ ಹಿಸ್ಟ್ರಿಯಲ್ಲಿ. ಅಡಿಗೆ ಮನೆ ಸಾಹಿತ್ಯ ಆಗಲ್ಲ ಅದು, ಅದು ಒಂದು ಸೈನ್ಸ್. ಅದು ಆ ಸೈನ್ಸ್ ಒಳಗಡೆ ಅದು ರಸಾಯನ ಶಾಸ್ತ್ರ ಇದೆ, ಭೌತಶಾಸ್ತ್ರ ಇದೆ, ಒಂದು ಗೃಹ ಕೃತ್ಯವನ್ನ ಅವಳು ಮೇಂಟೈನ್ ಮಾಡ್ಬೇಕಾದ್ರೆ ಅಲ್ಲೊಂದು ಗಣಿತ ಇದೆ, ಮತ್ತೆ ವೇಸ್ಟ್ ನ ರಸವನ್ನಾಗಿ ಮಾಡೋದು, ರಸವನ್ನಾಗಿ ಮಾಡೋದ್ರ ಮೂಲಕ ನೋಡಿ ಆ ಎಲ್ಲ ಜ್ಞಾನ. ಅದಕ್ಕೆ ನಾವು ಮಹಿಳಾ ಸಾಂಸ್ಕೃತಿಕ ಕೋಶ ಅಂತ 5 ವಾಲ್ಯೂಮ್ ಮಾಡಿದ್ವಿ. ಒಂದು ಕೃಷಿ, ಕೃಷಿಯಲ್ಲಿ ಹೆಣ್ಮಗಳು ಏನೇನ್ ಮಾಡ್ತಾಳೆ, ಆಹಾರ ಅದರಲ್ಲಿ ಅವಳದು ಏನು, ಪಶುಸಂಗೋಪನೆ, ಕೌಶಲ ಮತ್ತು ನಾಟಿ ವೈದ್ಯ, ಕೌಶಲ ಮತ್ತು ಕೌಶಲ್ಯ ಮತ್ತು ತಂತ್ರಜ್ಞಾನ, ಇವುಗಳಲ್ಲಿ ಬೆಸ್ತ್ರಲ್ಲಿ ಹೆಣ್ಮಕ್ಳು ಬುಟ್ಟಿ ಹೆಂಗ್ ನೇಯ್ತಾರೆ, ಹಗ್ಗ ಹೆಂಗ್ ನೇಯ್ತಾರೆ, ಅವ್ರ ಮಣಿಗಳನ್ನ ಹೇಗ್ ಹಾಕ್ತಾರೆ, ಕುಂಬಾರಿಕೆ ಚಿತ್ರಗಳು ಮಾಡುವಾಗ ಹೆಂಗ್ ಮಾಡ್ತಾರೆ, ಆಮೇಲೆ ಕೊಬ್ಬರಿ ಮೇಲೆ ಒಂದು ಚಿತ್ರಕಲೆಗಾರಿಕೆ ಮಾಡ್ತಾರ, ಅಂದ್ರೆ ಎಲ್ಲ ಕಸೂತಿಗಳು ಹೆಣ್ಮಕ್ಳು ಮಾಡ್ತಾರೆ. ಕಸೂತಿಗಳು ಎಲ್ಲೆಲ್ಲಿ ತುಂಬಾ ಕಸೂತಿ ಕೆಲಸ ಇದೆ ನೋಡಿ, ಇವನ್ ಯಾವ್ದು ಸೂಕ್ಷ್ಮ ಕೆಲಸ ಇದೆಯೋ ಅದೆಲ್ಲ ಹೆಣ್ಮಕ್ಳ ಕೆಲಸ ಮಾಡೋದು, ಮನೆಯಲ್ಲಿ ಯಾವ್ದು ಸೂಕ್ಷ್ಮ ಕೆಲಸ ಇದೆಯಾ ಅದು ಹೆಣ್ಮಕ್ಳೇ ಮಾಡೋದು. ಹಾಗಾದ್ರೆ ನಾವು ಸೂಕ್ಷ್ಮ ಮತಿಗಳಲ್ವಾ,
1: ಖಂಡಿತ.
0: ಸೊ ಹಿಸ್ಟ್ರಿಯಲ್ಲಿ ಅದು ದಾಖಲಾಗ್ಬೇಕಲ್ವಾ, ಅದಕ್ಕೇನೆ ಒಂದು ವಸ್ತು ಸಂಗ್ರಹಾಲಯ ಮಹಿಳೆ

0: ಎರಾ ಜ್ಞಾನ ಶಿಸ್ತಿನ ಆಗರ ಅದು. ಸೊ ಅದನ್ನ ಕಟ್ಟೋದ್ರ ಮೂಲಕ ಒಂದ್ ಚರಿತ್ರೆ ಕಟ್ಟಕ್ಕೆ ಅದು ಮುಖ್ಯ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಮಹಿಳಾ ವಿಶ್ವವಿದ್ಯಾನಿಲಯ ಅಲ್ಲದೆ ಬೇರೆ ಅಲ್ಲೂ ಕೂಡ ಮಹಿಳಾ ವಸ್ತು ಸಂಗ್ರಹಾಲಯವನ್ನ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿನೇ ಅದನ್ನ ನಾವು ಪ್ಲಾನ್ ಮಾಡಿದ್ವಿ. ಭಾರತದಲ್ಲಿ 7 ಮಹಿಳಾ ವಿಶ್ವವಿದ್ಯಾಲಯ ಇದೆ, ಯಾರೇನು ಯೋಚಿಸಿಲ್ಲ, ನಾವು ಮಾತ್ರ ಯೋಚಿಸಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಅದನ್ನ ನಾವು ಕಟ್ಟುವಾಗ ನಮ್ಮ ನೋಡಿ ಏನೇ ಕಟ್ಟಕ್ ಹೋಗುವಾಗ ಸಮಸ್ಯೆಗಳು ಬರ್ತವೆ, ಬರಲ್ಲ ಅಂತ ಹೇಳಲ್ಲ, ಆದ್ರೆ ಸಮಸ್ಯೆಗಳನ್ನು ಮೀರಿ ನಾವು ಯಾಕೆ ಮುಂದಕ್ಕೆ ಹೋಗ್ಬೇಕು ಅನ್ನೋದು ಒಂದು. ಯಾಕೆ ಅಂದ್ರೆ ಸಬೀಹ ಅವರು 2016 ಅವರು ವಿಸಿ ಆಗಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದ್ರು. ಅವರು ಒಬ್ರು ಸ್ತ್ರೀವಾದಿ ಆಗಿರೋದ್ರಿಂದ ನಾವು ಅವರಿಬ್ರು ಕೂಡಿ ಅದನ್ನ ಯೋಚಿಸಿದ್ವಿ, ನೀನ್ ಮಾಡು, ನಾವು ಅದಕ್ಕೆ ನೆರವು ಕೊಡ್ತೀವಿ ಅಂತ ಹೇಳಿದ್ರು. ಹಾಗಾಗಿನೇ ಆ ಯೋಜನೆಯನ್ನ ರೂಪಿಸಿ ನಾವು ಅದನ್ನ ನಾವು ಮಾಡಕ್ಕೆ ಮಾಡಿದ್ವಿ. ಅದಕ್ಕೆ 30 ಜಿಲ್ಲೆಗಳಿಂದ ವಸ್ತುಗಳನ್ನ ಸಂಗ್ರಹಿಸಲಿಕ್ಕೆ 30 ಫೀಲ್ಡ್ ವರ್ಕರ್ಸ್ ನ ನಾವು ತಕೊಂಡಿದ್ವಿ, ಸಂಗ್ರಹ ಮಾಡಿದ್ವಿ. ಅದಕ್ಕೆ ದೂಸರಸ್ವತಿಯವರು ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡಿದ್ರು. ಒಬ್ರು ಫೋಟೋಗ್ರಾಫರ್ ನ ತಕೊಂಡಿದ್ವಿ, ಒಬ್ರು ರಿಸರ್ಚ್ ಅಸಿಸ್ಟೆಂಟ್, ಒಬ್ರು ಅಸೋಸಿಯೇಟ್. ಸೊ 4-5 ಜನ ಸೇರ್ಕೊಂಡು ವರ್ಕ್ಶಾಪ್ಸ್ ಮಾಡಿ ಎಂತೆಂತ ವಸ್ತು ಸಂಗ್ರಹಿಸಬೇಕು, ಯಾವಾಗ ಏನಕ್ಕೆ ಮುತುವರ್ಜೆ ವಹಿಸಬೇಕು ಅನ್ನೋದನ್ನೆಲ್ಲ. ಈಗ ನಮ್ಮ ಹತ್ರ 5,000 ಚಿಲ್ಲರೆ ಆರ್ಟಿಫ್ಯಾಕ್ಟ್ಸ್ ಇದೆ, ಅಲ್ಲಿ ಸಂಗ್ರಹ ಆಗಿದೆ, ಬಿಲ್ಡಿಂಗ್ ಕಟ್ಟಿಯಾಗಿದೆ, ತುಂಬಾ ಚೆನ್ನಾಗಿರೋ ಬಿಲ್ಡಿಂಗ್ ಕಟ್ಟಿದೆ. ಈಗ ಜೋಡಿಸುವ ಕೆಲಸ ಮಾತ್ರ ಇರೋದಲ್ಲಿ, ವಸ್ತುಗಳಿದೆ, ಬಿಲ್ಡಿಂಗ್ ಇದೆ, ಅದಕ್ಕೆ ಬೇಕಾಗಿರೋದು ಗ್ಯಾಲರೀಸ್ ಅಂದ್ರೆ ಶೋಕೇಸಸ್, ಅವುಗಳನ್ನ ಮಾಡಿಸಬೇಕಾಗಿದೆ. ಅದಕ್ಕೆ ನಮ್ಮ ಟರ್ಮ್ ಮುಗ್ದೋಯ್ತು, ನೆಕ್ಸ್ಟ್ ಬಂದವರು ಅದನ್ನ ತಕೊಳ್ಬೇಕು, ಗ್ಯಾಲರೀಸ್ ಮಾಡಿ ಅದನ್ನ ಜೋಡಿಸ್ಬೇಕು. ಜೋಡಿಸೋದು ಅಷ್ಟಕ್ಕೆ ಅದು ಮುಖ್ಯ ಆಗಲ್ಲ, ಅವಕ್ಕೆ ಸ್ಟೋರೀಸ್ ನ ಬರಿಬೇಕು. ಏನ್ ಇದ್ರದ್ದು ಸ್ಟೋರೀಸ್, ಈ ವಸ್ತುಗಳ ಇತಿಹಾಸ ಏನು, ಯಾವಾಗ ಬಂದು ಹೇಗ್ ಬಂದು ಅಂತ ಅದನ್ನ ಮಾಡಿಸಿ ಅದನ್ನ ಒಂದು ಪ್ರದರ್ಶನಕ್ಕಿಟ್ರೆ ನಮ್ಮ ಮಕ್ಕಳಿಗೆ ಮಹಿಳಾ ಸಂಸ್ಕೃತಿಯ ಪರಿಚಯ ಆಗತ್ತೆ. ನಾವು ಹೇಳ್ಬೇಕು ಜನರಿಗೆ ದಿಸ್ ಇಸ್ ವಾಟ್ ನಾವು ಸೌಂದರ್ಯದ ಪರಿಕಲ್ಪನೆ ಅನ್ನೋದು ಹೇಗೆ ಕಟ್ಟಲಲ್ಪಟ್ಟಿದೆ. ಹೆಣ್ಮಕ್ಳು ಅವರು ಉಡುವ ಬಟ್ಟೆಗಳಲ್ಲೂ ಹೇಗ್ ಕಾಣಿಸುತ್ತೆ, ಆಹಾರದಲ್ಲೂ ಹೇಗ್ ಕಾಣಿಸುತ್ತೆ, ಅವ್ರು ಮಾಡುವ ಕೆಲಸದಲ್ಲಿ ಹೇಗ್ ಕಾಣಿಸುತ್ತೆ, ಅವ್ರು ಮಾಡೋ ಉಪ್ಪಿನಕಾಯಿಗಳ ವೆರೈಟಿಯಲ್ಲಿ ಹೇಗ್ ಕಾಣಿಸುತ್ತೆ, ಚಟ್ನಿ ಪುಡಿಗಳಲ್ಲಿ ಏನ್ ಕಾಣಿಸುತ್ತೆ, ಸಾಂಬಾರಲ್ಲಿ ಏನ್ ಕಾಣಿಸುತ್ತೆ, ಅದನ್ನು ಕೂಡ ಮಹಿಳಾ ವಸ್ತು ಸಂಗ್ರಹಾಲಯ ಕಾಣಿಸ್ಬೇಕು ಅಂತ ನಾವೇನ್ ಮಾಡಿದ್ವಿ ಅಂದ್ರೆ ಅಲ್ಲಿ ದಿನ ಆಹಾರದ ಒಂದು ಪ್ರಾತ್ಯಕ್ಷಿಕೆ ಬರಬೇಕು. ಅಲ್ಲಿ ಅವರು ಅಡಿಗೆ ಬೆಳಗಿನ ಮಾಡಿ ಮಧ್ಯಾಹ್ನ ಅದನ್ನೆಲ್ಲ ನೋಡಕ್ ಬರೋರ್ಗೆ ಮಾರಾಟ ಮಾಡಬಹುದು. ಅದು ನೋಡ್ದಂಗಾಯ್ತು ಹೇಗೆ ಮಾಡೋದು ಮತ್ತೆ ಅಲ್ಲಿ ಸುತ್ತು ನಾವು ಒಂದಷ್ಟು ಅಂಗಡಿ ಮಾಡ್ಕೊಳ್ಳಕ್ಕೂ ಮ್ಯೂಸಿಯಂ ಒಳಗಡೆ ಇದೆ, ಹೊರಗಡೆ ನಾವು ಒಂದಷ್ಟು ಜಾಗ ಬಿಟ್ಟಿದೀವಿ, ಅಲ್ಲಿ ಒಂದ್ ಸಣ್ಣ ಸಣ್ಣ ಅಂಗಡಿ ಇಡೋಂಗು ಮಾಡಿದೀವಿ. ಅಲ್ಲಿ ಹೆಣ್ಮಕ್ಳು ಏನು ವಸ್ತುಗಳು ತಯಾರ್ ಮಾಡ್ತಾರೋ ಅಲ್ಲಿ ಬಂದು ಮಾರಾಟ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಒಂದು ಸಾಂಸ್ಕೃತಿಕ ಹಬ್ಬ ಮಾಡಿದಾಗ ಕೂಡ ಅಲ್ಲಿ ಅವ್ರಿಗೆ ಪ್ರದರ್ಶನ ಮಾಡಿಕೊಂಡು ಮಾರಾಟ ಮಾಡ್ಕೊಳ್ಳಕ್ಕೂ ಅವ್ರಿಗೆ ಅವಕಾಶ ಆಗ್ಬೇಕು ಅನ್ನೋ ಕಾರಣಕ್ಕೆ ಅದನ್ನ ನಾವು ಒಂದ್ ಸ್ವಲ್ಪ ಭಿನ್ನವಾಗಿ ಯೋಚನೆ ಮಾಡಿದ್ವಿ. ಅದು ಬರಬಹುದು ಮುಂದೆ, ಅದ ಆಗ್ಬೇಕಾದ್ರೆ ಎಲ್ಲರ ಒಂದು ಒತ್ತಾಸೆ ಬೇಕು, ಸಹಕಾರ ಬೇಕು, ನೆರವು ಬೇಕು. ಮತ್ತೆ ಓ ಇಷ್ಟು ದೊಡ್ಡ ಒಂದು ಇತಿಹಾಸವನ್ನ ಇದು ಹೇಳುತ್ತೆ ಅನ್ನುವ ಕೆಲಸದ ಅಗಾಧತೆಯನ್ನು ಕೂಡ ಅರ್ಥ ಆದಾಗ ಎಲ್ಲರೂ ಮುಂದೆ ಬರ್ತಾರೆ ಅಂತ ನಾನು ಅನ್ಕೊಂಡಿದೀನಿ. ಅದಾಗುತ್ತೆ, ಆಗ್ಬೇಕು.
1: ಮತ್ತೆ ಅಲ್ಲೊಂದು ಮಿನಿ ಥಿಯೇಟರ್ ಕೂಡ ಮಾಡ್ತಾ ಇದ್ದೀರಾ?
0: ಮಿನಿ ಥಿಯೇಟರ್ ಇದೆ ಅಲ್ಲಿ. ಯಾಕೆ ಅಂದ್ರೆ ಈಗ ಯಾವ್ದೋ ಒಂದು ಸಣ್ಣ ಸಣ್ಣ ಮಹಿಳೆಯರ ಸಂಬಂಧಿಸಿದ ನಾಟಕಗಳನ್ನು ಸಣ್ಣ ಮಾಡ್ಬೋದು, ನೃತ್ಯ ಮಾಡ್ಬೋದು, ಅಥವಾ ತಾಳ್ಮದ್ಲಿ ಮಾಡ್ಬೋದು, ಹಾಡಾಡ್ಬೋದು. ಅದಕ್ಕೆ ಅಂತ ಒಂದು ಮಿನಿ ಥಿಯೇಟರ್ ಕೂಡ ಅಲ್ಲಿ ಮಧ್ಯದಲ್ಲಿ ಮಾಡಿದೀವಿ. ಅದ್ ಮಾಡ್ತಾ ಇದ್ರೆ ಅಲ್ಲಿ ಆಹಾರ ತಕೊಂಡ್ ಬಂದು ತಿನ್ಕೊಂಡು ಅದನ್ನ ನೋಡ್ಕೊಂಡು ಹೆಣ್ಮಕ್ಳ ಆರ್ಟ್ ಫಾರ್ಮ್ಸ್
1: ನೋಡ್ಕೊಂಡು ಮನಸ್ಸಿಗೂ ಮುದ, ನಾಲಿಗೆಗೂ ರುಚಿ, ಕಣ್ಣಿಗೂ ತಂಪು, ಎಲ್ಲವೂ ಒಂದೇ ಸ್ಥಳದಲ್ಲಿ ನಮ್ಗೆ ಸಿಗ್ತಾ ಇದೆ
0: ಅಂತ ಮಾಡಿದ್ದು.
1: ತುಂಬಾ ಉತ್ತಮವಾದಂತಹ ಯೋಜನೆ ಮೇಡಮ್, ಆದಷ್ಟು ಬೇಗ ಪೂರ್ಣಗೊಳ್ಳಲಿ ಅಂತಾನೆ ಆಶಿಸ್ತೀವಿ. ಒಬ್ಬ ಲೇಖಕಿಯಾಗಿ ಸಾಕಷ್ಟು ಸಾಹಿತ್ಯ ಸೇವೆಯನ್ನ ಮಾಡ್ತಾನೆ ಬಂದಿದ್ದೀರಾ. ಕೃತಿ ರಚನೆ ಮಾಡಬೇಕು ಅಂತ ಅಂದ್ಕೊಂಡಾಗ ಅದಕ್ಕೆ ಸಿದ್ಧತೆ ಹೇಗೆ ಮಾಡ್ಕೊಳ್ತೀರಾ, ಮತ್ತು ಅದಕ್ಕೆ ಸ್ಫೂರ್ತಿ ಹಾಗೂ ಪ್ರೇರಣೆ ನಿಮ್ಗೆ ಯಾವ್ದ್ರಿಂದ ಸಿಗುತ್ತೆ ಮೇಡಮ್?
0: ನಾನು ಸುಮ್ನೆ MA ಮಾಡುವಾಗ ಪದ್ಯ ಬರೆಯಕ್ಕೆ ಶುರು ಮಾಡಿದ್ದಲ್ಲ, BSc ಓದುವಾಗ್ಲೂ ಕೂಡ ನಮ್ಮ ಮಹಾರಾಣಿ ಸೈನ್ಸ್ ಕಾಲೇಜಿಗೆ ಕಾವ್ಯ ಸ್ಪರ್ಧೆ ನೀಡ್ತಿದ್ರು. ಕಮಲಾ ಹಂಪನ ಮೇಡಮ್ ಇದ್ರು ನಮ್ಗೆ, ಅವರು ನಮ್ ಕನ್ನಡ ಟೀಚರು, ಕಾವ್ಯ ಸ್ಪರ್ಧೆ ಇಡೋರು. ಅವಾಗ ಸುಮ್ನೆ ಕಾವ್ಯ ಸ್ಪರ್ಧೆಗೆ ಅಂತ ಕವನ ಬರೆಯಕ್ಕೆ ಶುರು ಮಾಡ್ತಾ

0: ಆಮೇಲೆ ಬರಿತಿದ್ದೆ, ಆದ್ರೆ ಎಲ್ಲಿನೂ ನಮ್ ಪ್ರಕಟ ಮಾಡಿಲ್ಲ. ಅನಂತರದಲ್ಲಿ ಮಾನಸದಲ್ಲಿ ಕೆಲವು, ಮತ್ತೆ ನಮ್ಮ ಹೊಸತ್ತುಗೆ ಒಂದೆರಡು ಪದ್ಯ ಕಳಿಸಿರ್ಬೋದು, ಬಿಟ್ರೆ ನಾನೇನು ಅಷ್ಟು ಕಳಿಸಿಲ್ಲ. ಆದ್ರೆ ಎರಡು ಕವನ ಸಂಕಲನಗಳನ್ನ ಪ್ರಿಂಟ್ ಮಾಡಿದ್ವಿ ಮೊದ್ಲು 2001 ಲೇಬರ್ ವಾರ್ಡಿನಲ್ಲಿ ಒಂದು ದಿನ ಅಂತ, ಆಮೇಲೆ ನೆತ್ತಿ ಸುಟ್ಟ ಕಾಲ ಅಂತ 18. ಆವಾಗ 2 ಕವನ ಸಂಕಲನ ಬಂದಿದೆ ನಂದು. ನಾ ಪದ್ಯ ಸ್ಪಾಂಟೇನಿಯಸ್ ಓವರ್ ಫ್ಲೋ ಅಲ್ವಾ, ಅದು ನಮ್ ಫೀಲಿಂಗ್ಸ್, ಪವರ್ಫುಲ್ ಫೀಲಿಂಗ್ಸ್. ನಮ್ಗೆ ಯಾವಾಗೋ ಅನ್ಸುತ್ತೆ ಏನೋ ವಿಷಯ ಕಾಡುತ್ತೆ, ಅವಾಗ ಒಂದ್ ಬರ್ದಿರೋದು, ಆತರ ಸಿದ್ಧತೆಗಳಿಲ್ಲದೆ ಬರೆದ ಪದ್ಯಗಳು. ಆದ್ರೆ ವಿಮರ್ಶೆಗೆಲ್ಲ ಸಿದ್ಧತೆ ಬೇಕಾಗತ್ತೆ, ಅದಕ್ಕೆ ಓದ್ಬೇಕಾಗತ್ತೆ, ಓದಿದ್ಮೇಲೆ ಚಿಂತನೆ ಮಾಡ್ಬೇಕಾಗತ್ತೆ, ಮತ್ತೆ ಅದಕ್ಕೆ ರೆಫರೆನ್ಸಸ್ ನು ಹುಡುಕ್ಬೇಕಾಗತ್ತೆ. ಆ ತರದ್ದು ಒಂದು ಸಿದ್ಧತೆ ಮಾಡ್ಕೋಬೇಕಾದ್ರೆ, ಮತ್ತೆ ನಾನು ತುಂಬಾ ಹೆಚ್ಚು ಕೆಲಸ ಮಾಡಿರೋದು ಸಂಶೋಧನೆಗಳಲ್ಲಿ. ನಾನು ಅಲ್ಲಿ ನಂದು PhD ಆ ಸಂಶೋಧನೆ ಅಷ್ಟೇ ಅಲ್ಲ, ಅಲ್ಲಿ ಹೋದ್ಮೇಲೆ ನಾನು ಒಂದು 11 ಪ್ರಾಜೆಕ್ಟ್ಸ್ ಮಾಡಿದ್ದೀನಿ ಬೇರೆ ಬೇರೆ. ಈಗ ನಮ್ಮ ಜಿಲ್ಲಾ
1: ಸಂಪಾದನೆ
0: ಮಾಡೋದ್ರ ಜೊತೆಗೆ ಬಿಜಾಪುರ ಜಿಲ್ಲೆಗೆ ಒಂದು ಸಮಗ್ರ ಬಿಜಾಪುರ ಜಿಲ್ಲಾ ವರದಿ ಒಂದು ತಯಾರು ಮಾಡಿದ್ದೀನಿ. ಆಮೇಲೆ 2014 ಮಾನವ ಅಭಿವೃದ್ಧಿ ವರದಿಯನ್ನ ಮಾಡಿದ್ದೀನಿ. ಆಮೇಲೆ UGC ಎರಡು ಪ್ರಾಜೆಕ್ಟ್ಸ್, ಒಂದು ಪ್ರಜನನ ಆರೋಗ್ಯ ಮಹಿಳೆಯರಲ್ಲಿ ಪ್ರಜನನ ಆರೋಗ್ಯದ ಸ್ಥಿತಿಗತಿ ಅದು ಒಂದು ಅಧ್ಯಯನ ಮಾಡಿದ್ವಿ. ಒಂದು ಸಿದ್ಧಿ ಜನಾಂಗದ ಅಧ್ಯಯನ ಮಾಡಿದ್ವಿ. ಮತ್ತೆ ಸಾಹಿತ್ಯ ಅಕಾಡೆಮಿ ಅವರು ನನಗೆ ಕುಂಚಿಕೊರೂರು ಅಲೆಮಾರಿ, ಆ ಕುಂಚಿಕೊರೂರು ಅಧ್ಯಯನ ಮಾಡುವಾಗ್ಲೂ ಕೂಡ ನಾನು ಆ ಕೆಲಸಗಳನ್ನ ಮಾಡಿದ್ದೀನಿ. ಅದ್ರ ಜೊತೆಗೆ ಈ ಮಹಿಳಾ ಸಾಂಸ್ಕೃತಿಕ ಕೋಶಗಳನ್ನ ಮಾಡುವಾಗ ನಾವು ತುಂಬಾ ಅಧ್ಯಯನಗಳು ಮಾಡಿದ್ವಿ, ಸಂಪುಟಗಳು ಬಂದಿವೆ. ಅದಾದ್ಮೇಲೆ ಬೇಟಿ ಬಚಾವ್ ಬೇಟಿ ಪಡಾವ್ ಬಿಜಾಪುರನ ಆಯ್ಕೆ ಮಾಡ್ಕೊಂಡಿದ್ರು, ಅದ್ರ ಮೌಲ್ಯಮಾಪನವನ್ನ ನಾವೊಂದು 3 ಮೇಷ್ಟ್ರು ಸೇರ್ಕೊಂಡು ಮಾಡಿದ್ವಿ. ಕುಂಚಿಕೊರೂರದ್ದು ವರ್ಕ್ ಮಾಡುವಾಗಂತೂ ಅವರು ನನ್ಗೆ ಮಾಹಿತಿ ಕೊಡಕ್ಕೆ ಇಷ್ಟಪಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ ಅಂದ್ರೆ, ನೀವೆಲ್ಲ ನಮ್ಮ ಹತ್ರ ಮಾಹಿತಿ ಪಡ್ಕೊಂಡು ಲಾಭ ಮಾಡ್ಕೊತೀರಿ, ನಮಗೇನ್ ಮಾಡ್ತೀರಿ ಅಂತ. ಆಗ ನಾನು ಅದೊಂದು ಚಾಲೆಂಜಿಂಗ್ ಆಗಿ ತಕೊಂಡು ನಮ್ಮ ಸ್ಟೂಡೆಂಟ್ ಹತ್ರ ಒಂದು ಪ್ರಾಯೋಗಿಕ ಅಧ್ಯಯನ ಮಾಡಿಸಿದೆ. ನಾನು ಕುಂಚಿಕೊರೂರ ಪ್ರಾಯೋಗಿಕ ಅಧ್ಯಯನ, ಅದು ಸೋಷಿಯಲ್ ಸೈನ್ಸ್ ಅಲ್ಲಿ ಇಡೀ ಭಾರತದಲ್ಲ ವಿಶ್ವದಲ್ಲೇ ಮೊದಲ ಅಧ್ಯಯನ. ಅದು ಆತರ ಎಕ್ಸ್ಪೆರಿಮೆಂಟಲ್ ಸ್ಟಡೀಸ್ ಸೋಷಿಯಲ್ ಸೈನ್ಸ್ ಅಲ್ಲಿ ಯಾರು ಹಮ್ಮಿಕೊಡಲ್ಲ, ನಾವು ಅವ್ರಿಗೆ ಪ್ರೋಗ್ರಾಮ್ ಕೊಡೋದು, ಅದರಿಂದ ಆದ ಬದಲಾವಣೆಯನ್ನು ಗುರುತಿಸೋದು, ಅದ ನೆಕ್ಸ್ಟ್ ಎಲ್ಲಿ ಕರ್ಕೊಂಡೋಯ್ತು ಅವ್ರನ್ನ ಅಂತ ತೋರಿಸೋದು, ಆತರದ ಅಧ್ಯಯನ. ಅದನ್ನ ರಿವ್ಯೂ ಮಾಡಿದವರೆಲ್ಲಾನು ಅದ್ರ ಬಗ್ಗೆ ತುಂಬಾ ಮೌಲಿಕವಾದ ಮಾತುಗಳನ್ನ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ನಾವು ಅವ್ರಿಗೆ ಹತ್ತತ್ರ 50 ಲಕ್ಷ ಲೋನ್ಸ್ ಕೊಡಿಸಿದೀವಿ ಅವ್ರಿಗೆ. ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ರಾ ಮೆಟೀರಿಯಲ್ ಸಂಗ್ರಹಕ್ಕೆ ಅವ್ರ ಲಾರಿನ ಕೊಡ್ಬೇಕಲ್ಲ, ಆ ಲಾರಿ ಬಾಡಿಗೆನೆ ಅವ್ರಿಗೆ ತುಂಬಾ ವಜ್ಜೆ. ಆ ಲಾರಿ ಬಾಡಿಗೆಯನ್ನ ಫುಲ್ಫಿಲ್ ಮಾಡಷ್ಟು ಹಣ ಸಿಕ್ಕರೆ ಅವರು ವರ್ಷ ಪೂರ್ತಿ ಪರ್ಕೆಯನ್ನು ಮಾಡಿಕೊಂಡು ಜೀವನ ವಿಧಾನ ನಡೆಸ್ತಾರೆ. ಆ ಕಾರಣಕ್ಕೆ ನಾವು ಒಂದು ಸಬ್ಸಿಡಿ ಲೋನ್ ಕೊಡಿಸಿದ್ವಿ. ಆ ಸಬ್ಸಿಡಿ ಲೋನ್ ಅವ್ರಿಗೇನಾಯ್ತು, ಮೂಲಧನ ಸಿಕ್ಕಿತ್ತಲ್ಲ ಕಚ್ಚಾ ವಸ್ತು ತಕೊಳಕ್ಕೆ, ಹಾಗಾಗಿ ಅವರ 1 ವರ್ಷದ ಆದಾಯ. ಆಮೇಲೆ ಅವ್ರಿಗೆ ನಾವು ಪ್ಲಾನ್ ಹೇಳ್ಕೊಟ್ವಿ, ಕಚ್ಚಾ ವಸ್ತುಗೆ ಎಷ್ಟು ದುಡ್ಡು ಬಿತ್ತು, ಇದರಿಂದ ಎಷ್ಟು ಪರ್ಕೆ ತಯಾರಾಗತ್ತೆ, ಆ ಪರ್ಕೆ ತಯಾರ್ ಮಾಡಕ್ಕೆ ನೀವ್ ಎಷ್ಟು ದಿನ ಮಾನವ ದಿನಗಳನ್ನ ಹಾಕ್ತೀರಿ, ಅದೆಲ್ಲವನ್ನೂ ಕೂಡಿ ಪರ್ಕೆಗೆ ಬೀಳುವ ಹಣನ ನಾವು ಖರ್ಚನ್ನ 100 ರೂಪಾಯಿ ಬಿದ್ರೆ ನಿಮಗ್ ಲಾಭವಾಗಿ 2 ರೂಪಾಯಿ ಬೇಕು. ಯಾಕಂದ್ರೆ ಅವ್ರು ಆಟೋದಲ್ಲಿ ಹೋಗ್ತಾರೆ, ಆ ಊರುಗಳಲ್ಲೆಲ್ಲ ಹೊತ್ಕೊಂಡು ಓಡಾಡ್ತಾರೆ, ಪರ್ಕೆ ಮಾಡ್ತಾರೆ. 1 ಪರ್ಕೆ ನೀವು 5 ರೂಪಾಯಿ ಮಾರಿದ್ರೆ ಮಾತ್ರ ಲಾಭ. ಅವಾಗಲೇ ಅವರೆಲ್ಲ 1 ರೂಪಾಯಿಗೆ 2 ರೂಪಾಯಿಗೆ ಮಾರ್ತಿದ್ರು, ಅದರಿಂದ ಲಾಸ್ ಆಗ್ತಿದ್ರು, ಅದು ಗೊತ್ತಾಗ್ತಿರ್ಲಿಲ್ಲ. ಯಾರೋ ಊಟ ಕೊಟ್ರೆ ಪರ್ಕೆ ಕೊಟ್ಬಿಡ್ತಿದ್ರು, ಯಾರೋ ಒಂದು ಇಡೀ ಜೋಳ ಕೊಟ್ರೆ ಪರ್ಕೆ ಕೊಟ್ಬಿಡ್ತಿದ್ರು. ಅದನ್ನೆಲ್ಲ ಅವ್ರಿಗೆ ಮನದಟ್ಟು ಮಾಡಿ ಹೇಗೆ ನೀವು ಪರ್ಕೆ ಮಾರಬೇಕು ಅನ್ನೋದನ್ನ ಹೇಳಿ ಅದಕ್ಕೊಂದು ಮೌಲ್ಯ ಕಲ್ಪಿಸಿದ್ವಿ ನಾವು ಅವ್ರ ಪ್ರಾಡಕ್ಟ್ಗೆ. ಅದು ಅವ್ರಿಗೆ ಹೆಚ್ಚು ಪರಿಣಾಮ ಆಯ್ತು. ಅದ್ರ ಮೂಲಕ ಮಕ್ಕಳಿಗೆ, ಅವ್ರ ಮಕ್ಕಳುಗಳು ಏನ್ ಮಾಡ್ತಿದ್ರು, ತಾಯಿಂದ್ರು ಬೆಳಿಗ್ಗೆನೆ ಹೋಗ್ಬಿಟ್ಟಿದ್ರಲ್ಲ, ಇವ್ರು ಭಿಕ್ಷೆ ಬೇಡಕ್ ಹೋಗೋರು, ಊಟ ಇರ್ಲಿಲ್ಲ ಹೊಟ್ಟೆ ಹಸುವಿಗೆ ಮನೆಗಳಿಗೆ, ಮಾಡ್ಕೊಂಡು ಹಸುದೆ ಅಂತದ್ದು ಅನ್ನ ತಿನ್ಕೊಂಡು ಅವ್ರ ಆರೋಗ್ಯ ಅದೆಲ್ಲ ಸಮಸ್ಯೆ ಇತ್ತು. ಅದಕ್ಕೆ ನಾವು ಅಲ್ಲಿ ಒಂದು ಅಂಗನವಾಡಿ ಮಾಡಿಸಿದ್ವಿ. ಬೆಳಿಗ್ಗೆನೆ ಅನ್ನ ಮಾಡಿ ಇಟ್ಬಿಟ್ಟು ಹೋಗ್ಬೇಕು ಅಂತ ನಾವು ಅವ್ರಿಗೆಲ್ಲ ಒಂದ್ ತಾಕೀತ್ ಮಾಡಿದ್ಮೇಲೆ ಮಕ್ಕಳು ಭಿಕ್ಷೆ ಬೇಡದ್ ಬಿಟ್ಟು. ಈಗ ಅವ್ರ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಾ ಇದಾರೆ, ಶಾಲೆಗೆ ಹೋಗ್ತಿರ್ಲಿಲ್ಲ ಮಕ್ಕಳು. ಅವರಲ್ಲಿ ಇದ್ದಂತ ಹುಡುಗರು ಓದಿದವ್ರನ್ನೇ ಹೇಗೆ ಲೋನ್ ಪಡ್ಕೋಬೇಕು ಅಂತ ಬ್ಯಾಂಕ್ಗಳಿಗೆ ಅವ್ರನ್ನ ಪರಿಚಯಿಸಿ, ಅವ್ರಲ್ಲಿದ್ದ ಒಂದು ಭಯ ಇತ್ತಲ್ಲ ಮುಖ್ಯವಾಹಿನಿಗೆ ಹೋಗಿ ಹೇಗೆ ಸಂಪರ್ಕ ಕಲ್ಪಿಸ್ಬೇಕು, ಅದನ್ನೆಲ್ಲ ಸ್ವಲ್ಪ ನಾವು ಅವರಿಂದ ತೆಗೆದು ಈಗ ಯಾವಾಗ ಬೇಕಾದ್ರೂ ಅವ್ರು ನಮ್ಮಲ್ಲಿ ಅಲ್ಲಿ ಮಲ್ಲಮ್ಮ ಎಳವಾರ್ ಅಂತಿದ್ದಾರೆ, ಅವ್ರ ಮಹಿಳಾ ಚೈತನ್ಯ ಬ್ಯಾಂಕ್ ಕಟ್ಟಿದ್ದಾರೆ,

0: ಅವ್ರ ಹತ್ರ ಹೋಗಿ ನೀವು ತಕೊಳ್ಬಹುದು 25,000 ಅದು ವಾಪಸ್ ಕಟ್ಟಿದ್ರೆ ಮತ್ತೆ ಅವ್ರು ಕೊಡ್ತಾರೆ. ಅವ್ರಿಗೆ ಪಿಗ್ಮಿಯು ಮಾಡಿಸಿದ್ವಿ, ದಿನ ದಿನ ತುಂಬಿಟ್ರೆ ಅವ್ರ ದುಡ್ಡು ಈಸಿ ಆಗತ್ತೆ ಅನ್ನೋದನ್ನ ಅವ್ರಿಗೆ ಅದನ್ನ ಒಂದು ವ್ಯವಸ್ಥೆ ಮಾಡಿ ಈಗ ಅವರು ಯಾವಾಗ ಮುಗೈತೋ ಬೇಕಾದಾಗ ಅಲ್ಲಿ ಹೋಗಿ ಲೋನ್ ತಕೋತಾರೆ ಮತ್ತೆ ಕಟ್ತಾರೆ. ಆ ತರದೊಂದು ಆಕ್ಸೆಸ್ ಅಂದ್ರೆ ಮೀಟರ್ ಬಡ್ಡಿಯಿಂದ ತಪ್ಪಿಸ್ಕೊಂಡು ಅವ್ರಿಗೊಂದು ಹೌದು ಈಗ ಅವರು ಬಹಳ ಚೆನ್ನಾಗಿದ್ದಾರೆ, ಎಲ್ಲರೂ ಒಳ್ಳೆ ಮನೆ ಕಟ್ಕೊಂಡಿದ್ದಾರೆ ಅವರು ಆರೋಗ್ಯವಾಗಿ. ಮತ್ತೆ ಅವ್ರಿಗೆ ಆರೋಗ್ಯ, ನಾವು ಅಲ್ಲಿ ಇಬ್ರು ಮೂರ್ ಅಜ್ಜಿಯರಿಗೆ ಕ್ಯಾಟ್ರಾಕ್ಟ್ ಬಂದು ಕಣ್ ಕಾಣಿಸ್ತಿರ್ಲಿಲ್ಲ, ಅವ್ರು ದುರ್ಗಮ್ಮ ಆಗ್ಬಿಟ್ಟಿದ್ದಾಳೆ ಕಣ್ ಕಾಣಲ್ಲ ಅಂತ ಅವ್ರಿಗೆ ಆಮೇಲೆ ನಾವು ಆಸ್ಪತ್ರೆಗೆ ಕರ್ಕೊಂಡೋಗಿ ಅವ್ರಿಗೆ ಆಪರೇಟ್ ಮಾಡಿಸಿ ಆಮೇಲೆ ನೋಡಿ ದುರ್ಗವ್ಯದಲ್ಲ ಇದು ಕಣ್ಣಿನ ಬ್ಯಾನ್ ಇದು ಅಂತ ಹೇಳಿ ಆಪರೇಟ್ ಕಣ್ಣು ಇವಾಗ ಕಾಣಿಸ್ತಾ ಇದೆ. ಈಗ ಅವ್ರಿಗೆ ಗೊತ್ತಾಯ್ತು ಓ ನಮ್ಗೆ ಕಣ್ ಕಾಣದೆ ಆದ್ರೆ ಆಸ್ಪತ್ರೆಗೆ ಹೋಗ್ಬಹುದು, ದುರ್ಗಿ ಕಾಟ ಅಲ್ಲ ಅಂತ. ಇಂಥವ್ದು ಅಂದ್ರೆ ಕೆಲವು ಸಾರಿ
1: ಹೊರಗಡೆ ತಂದ್ರಿ.
0: ಆಮೇಲೆ ಅವ್ರಿಗೆ ಹೆಲ್ತ್ ಚೆಕ್ಅಪ್ಗಳು ತುಂಬಾ ನಿರಂತರವಾಗಿ ಅವ್ರಿಗೆ ಹೆಣ್ಮಕ್ಳಿಗೆ ಹೆಲ್ತ್ ಚೆಕ್ಅಪ್ ಗಳನ್ನ ಮಾಡಿಸಿದ್ವಿ. ಅವ್ರಿಗೆ ಈ ಪ್ರೋಗ್ರಾಮ್ ಕೊಟ್ಟಿದ್ರಿಂದ ಹೇಗೆ ಅವ್ರಿಗೆ ಅವೇರ್ನೆಸ್ ಬಂತು, ಅವೇರ್ನೆಸ್ ಅವ್ರನ್ನ ಶಾಲೆ ಹತ್ತ ಮಕ್ಕಳನ್ನ ಕಳ್ಸೋಗ್ ಹೆಂಗ್ ಮಾಡ್ತು. ಮತ್ತೆ ಮಕ್ಕಳನ್ನ ಈಗ ನೋಡಿ 14 ವರ್ಷದ ಒಳಗಡೆ ಮಗು ದುಡಿಬಾರ್ದು ಅಂತಾರೆ, ಆದ್ರೆ ಈ ಮಕ್ಕಳು ಏನ್ ಮಾಡ್ತಾರೆ ಸಂಜೆ ಇರುತ್ತಲ್ಲ ಪರಕೆ ಮಾರಕ್ ಹೋಗ್ಬಿಡ್ತಾರೆ. ನಾವು ಮನೆಗಳಲ್ಲಿ ತೋಟ ಆದ್ರೆ ಪೊಲೀಸ್ ಪರಕೆ ಮಾರುವಾಗ ಅವ್ರ ಮಕ್ಕಳನ್ನ ಹಿಡ್ಕೊಂಡು ಹೋಗ್ಬಿಡ್ತಿದ್ವಿ. ಆತರ ನಾವು ಅವ್ರನ್ನ ಹಿಡಿಬಾರ್ದು, ಯಾಕೆ ಹಿಡಿಬಾರ್ದು ಅಂತ ಅವ್ರಿಗೂ ಹೇಳಿ ಮಕ್ಕಳು ಸಣ್ಣ ಮಕ್ಕಳು ಕಳಿಸ್ಬೇಡಿ ನಿಮ್ ಜೊತೆ ಕರ್ಕೊಂಡ್ ಬನ್ನಿ ಅಂತೆಲ್ಲ. ಅಂದ್ರೆ ಈ ತರ ಸಮಗ್ರವಾಗಿ ಅವರ ಬದುಕಿಗೆ ನಾವು ಅಲ್ಲಿ ನಿರಂತರವಾಗಿ ಸಪೋರ್ಟಿವ್ ಆಗಿದ್ದಿದ್ರಿಂದ ಅವರಲ್ಲಿ ಒಂದು ಆತ್ಮವಿಶ್ವಾಸ ಮತ್ತು ಜನರ ಜೊತೆ ವ್ಯವಹಾರದ ಒಂದು ಪ್ರಜ್ಞೆ ಜಾಗೃತ ಆಯ್ತಲ್ಲ, ಈಗ ಅವ್ರು ಅವ್ರ ಪಾಡ್ಗವರೆಲ್ಲ ಮಾಡ್ಕೋತಾರೆ, ಚೆನ್ನಾಗಿ ಹೋಗಿದ್ದಾರೆ
1: ಆರ್ಥಿಕವಾಗಿ ಸಾಮಾಜಿಕವಾಗಿ. ಹಾಗೂ ಇನ್ನೊಂದು ಕಡೆ ಕಾನೂನಿನ ಅರಿವನ್ನು ಕೂಡ ಮೂಡಿಸಿದ್ರು. ಇಷ್ಟೊತ್ತು ನಮ್ಮ ಜೊತೆ ಕುಳಿತು ಸಾಕಷ್ಟು ಯೋಜನೆಗಳ ರೂಪುರೇಷೆಯ ಕುರಿತು ಮಾತನಾಡಿದ್ರಿ ಮೇಡಮ್. ನಿಮ್ಮ ಮುಂದಿನ ಎಲ್ಲ ಯೋಜನೆಗಳು ಕಾರ್ಯಗತವಾಗ್ಲಿ ಅಂತ ಆಶಿಸ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮ ಮನದಾಳದ ಮಾತುಗಳನ್ನ ಶ್ರೋತೃ ಬಾಂಧವರೊಡನೆ ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಮೇಡಮ್.
0: ನಮಸ್ಕಾರ. ನೀವು ಕೂಡ ನನ್ನ ಕರೆದು ವಿಶ್ವಾಸದಿಂದ ಪ್ರೀತಿಯಿಂದ ಮಾತಾಡಿಸಿದ್ದಕ್ಕಾಗಿ ಕೇಳುಗರಿಗೂ ಮತ್ತೆ ನಡೆಸಿಕೊಟ್ಟ ನಿಮಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಸ್ತೆ.
1: ನಮಸ್ಕಾರ ಮೇಡಮ್.
2: ಇದುವರೆಗೂ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರು ಹಾಗೂ ಸಾಹಿತಿಗಳಾದ ಡಾಕ್ಟರ್ ಆರ್ ಸುನಂದಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ದಾಕ್ಷಾಯಿಣಿ ಪಿ. ಇದು ಈ ವಾರದ ಕನ್ನಡ ಭಾರತಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಶ್ರೋತೃಗಳೇ, ಸಮಯ ಹೊಂದಿಸಿಕೊಳ್ಳಿ. 10:05. ಈಗ ಗಣಪತಿ ಭಟ್ ಅವರ ಗಾಯನವನ್ನು ಕೇಳೋಣ. ರಾಗ್ ಬಿಹಾಗ್. ಇವರಿಗೆ ತಬಲಾ ಸಾಥ್ ನೀಡಿದ್ದಾರೆ ಗೋಪಾಲಕೃಷ್ಣ ಹೆಗಡೆ, ಹಾರ್ಮೋನಿಯಂ ಸಾಥ್ ಡಿ ಕುಮಾರ್ ದಾಸ್. ಕೇಳಿ ಗಣಪತಿ ಭಟ್ ಅವರ ಗಾಯನದಲ್ಲಿ ರಾಗ್ ಬಿಹಾಗ್.

ಇದುವರೆಗೆ ಗಣಪತಿ ಭಟ್ ಅವರ ಗಾಯನದಲ್ಲಿ ರಾಗ್ ಬಿಹಾಕ್ ಕೇಳಿದ್ರಿ. ಇವರಿಗೆ ತಬಲಾ ಸಾಥ್ ನೀಡಿದವರು ಗೋಪಾಲಕೃಷ್ಣ ಹೆಗಡೆ, ಹಾರ್ಮೋನಿಯಂ ಸಾಥ್ ಡಿ ಕುಮಾರ್ ದಾಸ್. ಆಕಾಶವಾಣಿ ಧಾರವಾಡ. ಈಗ ಹಿಂದಿ ಚಿತ್ರಗೀತೆಗಳು ಆರಂಭದಲ್ಲಿ ಕೇಳೋಣ. ಶಬೀರ್ ಕುಮಾರ್ ಹಾಗೂ ಅನುರಾಧ ಪೌಡವಾಲ್ ಅವರು ಹಾಡಿರುವ ಮಿಸ್ಟರ್ ಇಂಡಿಯಾ ಚಿತ್ರದ ಗೀತೆಯನ್ನು.

0: ಪ್ರಾಯೋಜಕರು. ಸೌ ಮಂದಾಕಿನಿ ಮೆಮೋರಿಯಲ್ ವ್ಯಾಸ್ಕ್ಯುಲರ್ ಅಂಡ್ ಡಯಾಬಿಟಿಕ್ ಫುಡ್ ಕ್ಲಿನಿಕ್ ದೇಶಪಾಂಡೆ.
1: ಹಲೋ 1 2 3 4, ದಿಸ್ ಇಸ್ ಟಾಕ್ ಸ್ಟುಡಿಯೋ ಅನೌನ್ಸರ್ ಮೈಕ್ 1. ದಿಸ್ ಇಸ್ 36 37 38 seconds.